ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಆತ್ಮೀಯ ಕೇಳುಗರಿಗೆ ಶ್ರೀದೇವಿಯ ಶುಭ ಮುಂಜಾನೆಯ ನಮಸ್ಕಾರಗಳು. ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಇಂದು ಸೋಮವಾರ 2026 ಇಸ್ವಿಯ ಜೂನ್ ತಿಂಗಳ 15 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕ ವರ್ಷದ ಜ್ಯೇಷ್ಠ ಮಾಸದ 25 ದಿನ ನಮ್ಮ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ಕಾರ್ಯಕ್ರಮಗಳ ವಿವರಣೆ. ನಿಲಯದಿಂದ ಈ ದಿನ ಬೆಂಗಳೂರು ಮತ್ತು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಕಾರ್ಯಕ್ರಮಗಳ ವಿವರಣೆ ನಂತರ ಕೇಳಲಿದ್ದೀರಿ 6:05 ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ. 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಕೇಳಲಿದ್ದೀರಿ ಚಿಂತನ ಪ್ರೊಫೆಸರ್ ಮಂಜುನಾಥ್ ಲಮಾಣಿ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿ ಗೀತೆ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ ವೃಂದಗಾನದಲ್ಲಿ ಪ್ರಸಾರವಾಗಲಿದೆ. ಇನ್ನು 6:40 ರೈತರಿಗೆ ಸಲಹೆಗಳು. 6:45 ಜನಪದ ಸಂಗೀತದಲ್ಲಿ ಪುತ್ತೂರು ನರಸಿಂಹ ನಾಯಕ್ ವೇಮಗಲ್ ಡಿ ನಾರಾಯಣ ಸ್ವಾಮಿ ಅವರ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಜನಪದ ಗೀತೆಗಳು. 6:55 ಸಂಸ್ಕೃತದಲ್ಲಿ ವಾರ್ತೆ. 7:00 ಕಾರ್ಯಕ್ರಮಗಳ ಮುಖ್ಯಾಂಶಗಳು. 7:05 ಪ್ರದೇಶ ಸಮಾಚಾರ. 7:15 ಭಾವಗೀತೆಗಳು ಪ್ರಸಾರವಾಗಲಿವೆ. ಇನ್ನು 7:45 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 8:00 ಸಮಾಚಾರ ಪ್ರಭಾತ್. 8:15 ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ ವಾರ್ತಾ ಸಂಚಿಕೆಗಳು. 8:30 ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸುಸ್ಥಿರ ಆಹಾರ ಪದ್ಧತಿ ಮತ್ತು ಉತ್ತಮ ಜೀವನ ಶೈಲಿ ಕುರಿತು ಹೋಮಿಯೋಪತಿ ತಜ್ಞ ವೈದ್ಯರಾದ ಡಾಕ್ಟರ್ ನವೀನ್ ಹೊಸಮನಿ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಶ್ರೀದೇವಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 9:00 ಪ್ರಕಟಣೆಗಳು. 9:05 ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ. 9:30 ಚಿತ್ರಗೀತೆಗಳು. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇನ್ನು ನಿಲಯದ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರದಲ್ಲಿ ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ ಕುರಿತು ಮಾತನಾಡುತ್ತಾರೆ ಸಿದ್ದಲಿಂಗಮ್ಮ ಹಿರೇಮಠ. ನಂತರ ಎನರ್ಜಿ ಬೂಸ್ಟರ್ ಕುರಿತು ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ ಪ್ರಸಾರವಾಗಲಿದೆ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗವಾಣಿ ನಿತ್ಯ ಯೋಗ ಕುರಿತು ಬಾನುಲಿ ಸರಣಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ

ಮಹತ್ವ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪಿಎಂ ಟೀಮ್ ಅಪ್ ಫಾರ್ ಟಾಯ್ಸ್ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇನ್ನು 1:20ಕ್ಕೆ ಚಿತ್ರಗೀತೆಗಳು, 1:30ಕ್ಕೆ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸಾರವಾಗಲಿದೆ. 2:40ಕ್ಕೆ ಹಿಂದಿ ಪಾಠ, 3 ಗಂಟೆಗೆ ಎಫ್ಎಂ 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ನಿಲಯದ ಈ ದಿನದ ಸಂಜೆ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 5:30ಕ್ಕೆ ಯುವ ಸ್ನೇಹಿತರ ಕಾರ್ಯಕ್ರಮ. ಯುವವಾಣಿಯಲ್ಲಿ 74 ಬಾರಿ ರಕ್ತದಾನ ಮಾಡಿದ ರಾಯಚೂರಿನ ಅಯ್ಯಪ್ಪ ಸ್ವಾಮಿ ಪಿಕಳಿಹಾಳ ಅವರೊಡನೆ ಮಾತುಕತೆ ಪ್ರಸಾರವಾಗಲಿದೆ. ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:15ಕ್ಕೆ ಭಾವಗೀತೆಗಳು, 6:51ಕ್ಕೆ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಕೇಂದ್ರ ಸರ್ಕಾರದ 12 ವರ್ಷಗಳ ಕೃಷಿ ಸಾಧನೆ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅಂಬರೀಶ್ ಆಶಿಹಾಳ, ವೆಂಕಟೇಶ್ ಹೂಗಾರ್. ನಂತರ ಹವಾಮಾನ ವರದಿ, ಕೃಷಿ ಸಲಹೆ ಮತ್ತು ಪೇಟೆ ಧಾರಣೆ. 7:20ಕ್ಕೆ ಜನಪದ ಸಂಗೀತದಲ್ಲಿ ಕುರುಬನಾಳ ಗ್ರಾಮದ ಶರಣಪ್ಪ ಹಾಗೂ ಸಂಘಟಿಗರಿಂದ ಜನಪದ ಗೀತೆಗಳು. 7:45ಕ್ಕೆ ಚಿತ್ರಗೀತೆಗಳು. 8:00ಕ್ಕೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. 8:30ಕ್ಕೆ ಜನಪದ ಸಂಗೀತದಲ್ಲಿ ಅಮದಿಹಾಳದ ಮಹಾದೇವಪ್ಪ ಹಾಗೂ ಸಂಗಡಿಗರಿಂದ ಕಣಿಹಲಗೆ ವಾದನ. 9:15ಕ್ಕೆ ಭಾವಗೀತೆಗಳು. 9:30ಕ್ಕೆ ವೇಷಗಾರರ ಆಟ, ಸುಂದ ಉಪಸುಂದ ಕಥೆಯ ಸನ್ನಿವೇಶ ಪ್ರಸ್ತುತಪಡಿಸುತ್ತಾರೆ ಚಿನ್ನಪ್ಪ ಹಾಗೂ ಸಂಗಡಿಗರು. 10:00ಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಪಂಡಿತ್ ಶಿವಕುಮಾರ್ ಶರ್ಮಾ ಅವರ ಸಂತೂರ್ವಾದನದ ಧ್ವನಿ ಮುದ್ರಿಕೆ. 10:30ಕ್ಕೆ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ. ಇಂದಿನ ವಿಷಯ ವಿದೇಶ ನೀತಿ. ಇನ್ನು 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ. ಇದುವರೆಗೂ ನಿಲಯದಿಂದ ಈ ದಿನ ಬೆಂಗಳೂರು ಮತ್ತು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿದ್ರಿ. ಕಾರ್ಯಕ್ರಮಗಳ ವಿವರಣೆಯಲ್ಲಿ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:05 ಆಗಲಿದ್ದು ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದ ಸಹ ಪ್ರಸಾರ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಪ್ರೊಫೆಸರ್ ಮಂಜುನಾಥ್ ಲಮಾಣಿ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಚಿಂತನ ಪ್ರೊಫೆಸರ್ ಮಂಜುನಾಥ ಲಮಾಣಿ ಅವರಿಂದ.
1: ಓದುವುದು ಕೇವಲ ಹವ್ಯಾಸವಲ್ಲ, ಅದು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಲೇಬೇಕಾದ ಮಹತ್ವದ ಜೀವನ ಶೈಲಿ. ಒಳ್ಳೆಯ ಪುಸ್ತಕ ನಮ್ಮ ಮನಸ್ಸಿಗೆ ಒಂದು ಹೊಸ ಚೇತನವನ್ನ, ದಾರಿಯನ್ನ ತೋರಿಸುತ್ತದೆ, ಹೊಸ ಜಗತ್ತನ್ನ ಪರಿಚಯಿಸುತ್ತದೆ, ಉಲ್ಲಾಸ ಹಾಗೂ ಸಂತೋಷವನ್ನ ಇಮ್ಮಡಿಗೊಳಿಸುತ್ತದೆ, ಹೊಸ ಆಲೋಚನೆಯನ್ನ ಬಿತ್ತುತ್ತದೆ. ಪುಸ್ತಕವನ್ನು ಓದುವುದರಿಂದ ನಾವು ನಮ್ಮ ಸುತ್ತಲಿನ ಸೀಮಿತ ಲೋಕದಿಂದ ಹೊರಬಂದು ವಿಶಾಲವಾದ ಜ್ಞಾನಲೋಕವನ್ನು ಪ್ರವೇಶಿಸುವಂತೆ ಮಾಡುತ್ತದೆ. ಫ್ರಾನ್ಸಿಸ್ ಬೇಕನ್ ಅವರು ಹೇಳಿದ ಮಾತು ನೆನಪಿಗೆ ಬರುತ್ತದೆ, ರೀಡಿಂಗ್ ಮೇಕ್ಸ್ ಎ ಫುಲ್ ಮ್ಯಾನ್, ಅಂದರೆ ಓದುವವನು ಪರಿಪೂರ್ಣ ವ್ಯಕ್ತಿಯಾಗುತ್ತಾನೆ ಎಂದರ್ಥ. ಇಂದಿನ ರಭಸದ ತಂತ್ರಜ್ಞಾನದ ಯುಗದಲ್ಲಿ ಮೊಬೈಲ್, ಟಿವಿ, ಕಂಪ್ಯೂಟರ್ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಗಂಟೆಗಟ್ಟಲೆ ಕಾಲ ಕಳೆಯುತ್ತಿದ್ದೇವೆ. ಆದರೆ ಪುಸ್ತಕ ಓದುವ ಹವ್ಯಾಸ ನಿಧಾನವಾಗಿ ಹಿಂದೆ ಸರಿಯುತ್ತಿದೆ. ಆದರೆ ನೆನಪಿಡಬೇಕು, ಗಾಂಧೀಜಿಯವರು ಹೇಳುವಂತೆ ಪುಸ್ತಕಗಳು ನಮ್ಮ ಅತ್ಯುತ್ತಮ ಹಾಗೂ ಅತ್ಯಂತ ನಿಷ್ಠಾವಂತ ಸ್ನೇಹಿತರಿದ್ದಂತೆ. ಅವು ಯಾವತ್ತೂ ಬೇಸರ ಪಡಲಾರವು, ಯಾವತ್ತೂ ದೂರ ಹೋಗದ ಮತ್ತು ಹೊಸದನ್ನ ಕಲಿಸುವ ಮಹಾನ್ ಚೇತನಗಳು. ಓದುವುದು ನಮ್ಮ ಬುದ್ಧಿಶಕ್ತಿಗೆ, ಭಾಷಾ ಶೈಲಿಗೆ ಮತ್ತು ಚಿಂತನೆಗೆ ಬೆಳಕು ನೀಡುತ್ತದೆ. ಓದಿದವನು ಸ್ಪಷ್ಟವಾಗಿ ಮಾತನಾಡಲು, ಯೋಚಿಸಲು ಮತ್ತು ತೀರ್ಮಾನಿಸಲು ಕಲಿಯುತ್ತಾನೆ. ಇದೇ ಓದಿನ ಅಭ್ಯಾಸದಿಂದ ಸಹಾನುಭೂತಿ ಕೂಡ ಬೆಳೆಯುತ್ತದೆ. ಕಾದಂಬರಿಗಳು, ಜೀವನ ಚರಿತ್ರೆಗಳು, ಕಥೆಗಳು ಇತ್ಯಾದಿಗಳನ್ನು ಓದಿದಾಗ ಇತರರ ಬದುಕನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಬರುತ್ತದೆ. ಇದು ನಮ್ಮನ್ನು ದೇಶದ ಅತ್ಯುತ್ತಮ ನಾಗರಿಕರನ್ನಾಗಿ ರೂಪಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಓದು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಅಕ್ಷರಗಳು, ಪದಗಳು, ವಾಕ್ಯಗಳು ಹಾಗೂ ಪಠ್ಯದ ಅರ್ಥವನ್ನು ಗ್ರಹಿಸುವ ಪ್ರಕ್ರಿಯೆ. ಓದು ಎಂದರೆ ಕೇವಲ ಅಕ್ಷರಗಳನ್ನು ಉಚ್ಚರಿಸುವುದಷ್ಟೇ ಅಲ್ಲ, ಅವುಗಳ ಅರ್ಥವನ್ನು ತಿಳಿದು ಮನಸ್ಸಿನಲ್ಲಿ ಆಲೋಚನೆ ರೂಪಿಸುವುದು. ತಿಳುವಳಿಕೆ ಮತ್ತು ಅರಿವನ್ನು ಪಡೆಯುವ ಪ್ರಕ್ರಿಯೆಗೆ ಓದು ಎಂದು ಕರೆಯಲಾಗುತ್ತದೆ. ಓದು ಜ್ಞಾನ ಪಡೆಯಲಿಕ್ಕೆ, ಅರ್ಥ ಗ್ರಹಣಕ್ಕೆ ಮತ್ತು ಆಲೋಚನೆ ಶಕ್ತಿಯ ಅಭಿವೃದ್ಧಿಗೆ ಸಹಾಯಕಾರಿಯಾಗಿದೆ. ಓದು ಮನುಷ್ಯನ ಬುದ್ಧಿಯ ಬೆಳವಣಿಗೆಗೆ, ಭಾಷೆಯ ಶುದ್ಧಿಗೆ ಮತ್ತು ಸಂಸ್ಕೃತಿಯನ್ನು ಬೆಳೆಸುವ ಸಾಧನವಾಗಿದೆ ಎಂದು ಹೇಳಬಹುದು. ಅಂದರೆ ಅಕ್ಷರಗಳ ಅರಿವು ಅರ್ಥ ಗ್ರಹಿಕೆಗೆ ಮತ್ತು ಜ್ಞಾನದ ಬೆಳಕನ್ನು ಪಡೆಯುವ ಮಾನಸಿಕ ಪ್ರಕ್ರಿಯೆ, ಅದು ಮನಸ್ಸಿಗೆ ಬೆಳಕು ನೀಡುವ ದೀಪವೂ ಹೌದು. ಓದಿನಿಂದಾಗುವ ಪ್ರಯೋಜನಗಳನ್ನು ನಾವು ನೋಡೋದಾದರೆ, ಪುಸ್ತಕ ಓದುವುದರಿಂದ ಹೊಸ ವಿಷಯಗಳು, ಹೊಸ ವಿಚಾರಗಳು ಮತ್ತು ಹೊಸ ಅನುಭವಗಳ ಕುರಿತು ತಿಳಿಯಬಹುದು. ಇದರಿಂದ ಜ್ಞಾನವು ವೃದ್ಧಿಯಾಗುತ್ತದೆ. ಓದುವುದರಿಂದ ಶಬ್ದ ಸಂಪತ್ತೂ ಹೆಚ್ಚುತ್ತದೆ, ವ್ಯಾಕರಣ ಜ್ಞಾನವೂ ಸುಧಾರಣೆಯಾಗುತ್ತದೆ ಮತ್ತು ಅಭಿವ್ಯಕ್ತಿಯ ಶೈಲಿ ಉತ್ತಮಗೊಳ್ಳುತ್ತದೆ. ಆ ಮೂಲಕ ಭಾಷಾ ಕೌಶಲ್ಯವೂ ಅಭಿವೃದ್ಧಿಯಾಗುತ್ತದೆ. ಓದಿನ ಮೂಲಕ ವ್ಯಕ್ತಿಯು ತನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ತಿಳಿಸುವ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುವ ಶಕ್ತಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಆ ಮೂಲಕ ವ್ಯಕ್ತಿತ್ವ ವಿಕಸನದ ಪರಿಪೂರ್ಣತೆ ಸಾಧ್ಯವಾಗುತ್ತದೆ. ಓದಿನ ಅಭ್ಯಾಸ ಮನಸ್ಸನ್ನು ಏಕಾಗ್ರಗೊಳಿಸುತ್ತದೆ ಹಾಗೂ ಸಹನೆಯನ್ನು ಬೆಳೆಸುತ್ತದೆ. ಸಾಹಿತ್ಯ ಓದುವುದರಿಂದ ನೈತಿಕತೆ, ಮಾನವೀಯತೆ ಮತ್ತು ಜೀವನ ಮೌಲ್ಯಗಳ ಅರಿವು ಮೂಡುತ್ತದೆ. ಪತ್ರಿಕೆಗಳು, ಲೇಖನಗಳು ಓದುವುದರಿಂದ ದೇಶ ವಿದೇಶಗಳ ಮತ್ತು ಪ್ರಚಲಿತ ವಿದ್ಯಮಾನಗಳ ಅರಿವು ಓದುಗನಿಗೆ ಮೂಡುತ್ತದೆ. ಓದಿನ ಅಭ್ಯಾಸ ಸಮಯವನ್ನು ಫಲಪ್ರದವಾಗಿ ಉಪಯೋಗಿಸಲು ಸಹಾಯ ಮಾಡುತ್ತದೆ. ಓದಿನ ಅಭ್ಯಾಸವು ಜೀವನದ ಎಲ್ಲ ಹಂತಗಳಲ್ಲೂ ಹೊಸದನ್ನು ಕಲಿಯುವ ಉತ್ಸಾಹವನ್ನು ಉಳಿಸುತ್ತದೆ. ಹಾಗಾಗಿ ಓದು ಮನುಷ್ಯನ ಸಮಗ್ರ ಅಭಿವೃದ್ಧಿಗೆ, ಸಮಗ್ರ ವ್ಯಕ್ತಿತ್ವ ವಿಕಸನಕ್ಕೆ ಒಂದು ದಾರಿದೀಪವಾಗಿದೆ. ಓದಿನ ಹವ್ಯಾಸವನ್ನ ಸಮತೋಲನದಿಂದ ಸಮಯ ನಿರ್ವಹಣೆ ಮಾಡಿಕೊಂಡು ನಡೆಸಿದರೆ ಓದು ಜೀವನದ ಅತ್ಯಂತ ಅಮೂಲ್ಯವಾದ ಶಕ್ತಿಯಾಗಿ ಹೊರಹೊಮ್ಮುತ್ತದೆ. ಸುಶಿಕ್ಷಿತ ಸಮಾಜವು ನಿರ್ಮಾಣವಾಗುತ್ತದೆ.
0: ಇದುವರೆಗೂ ಪ್ರೊಫೆಸರ್ ಮಂಜುನಾಥ ಲಮಾಣಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ದೇಶದ ಅಭಿವೃದ್ಧಿಯಲ್ಲಿ ಸಮಾನವಾಗಿ ಪಾಲ್ಗೊಳ್ಳುವ ಹಕ್ಕು ಹೆಣ್ಣು ಮಕ್ಕಳಿಗಿದೆ. ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವುದು ಸಮಾಜದ ಕರ್ತವ್ಯ. ಆದ್ದರಿಂದ ಹೆಣ್ಣು ಮಗುವನ್ನು ಕಡ್ಡಾಯವಾಗಿ ಶಾಲೆಗೆ ಕಳುಹಿಸಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:35. ಈಗ ಕೇಳಿ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ ವಿರಚಿತ ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ.
1: ಲಾ ಲಾ

0: ಇದುವರೆಗೂ ಪ್ರೊಫೆಸರ್ NS ಲಕ್ಷ್ಮೀನಾರಾಯಣ ಭಟ್ ವಿರಚಿತ ದೇಶಭಕ್ತಿ ಗೀತೆಯನ್ನು ವೃಂದಗಾನದಲ್ಲಿ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:40. ಈಗ ಕೇಳಿ ರೈತರಿಗೆ ಸಲಹೆ.
1: ಎಲ್ಲ ರೈತ ಬಂದರೆ ನಮಸ್ಕಾರ. ಇನ್ನೇನು ಮುಂಗಾರು ಹಂಗಾಮು ಪ್ರಾರಂಭವಾಗ್ತಾ ಇದೆ. ಸೊ ಎಲ್ಲ ರೈತರು ಒಂದು ಮುಂಗಾರು ಹಂಗಾಮಿಗೆ ಬೇಕಾಗುವಂಥ ಒಂದು ವಿವಿಧ ಬೆಳೆಗಳ ಒಂದು ಬೀಜಗಳನ್ನು ಆಯ್ಕೆ ಮಾಡೋದ್ರಲ್ಲಿ ಎಲ್ಲರೂ ನಿರತರಾಗಿದ್ದಾರೆ. ಈ ಒಂದು ಕಾರ್ಯಕ್ರಮದ ಮೂಲಕ ರೈತರಿಗೆ ನಾನು ಒಂದು ಮಾಹಿತಿಯನ್ನು ಕೊಡಬೇಕಂತ ಹೇಳಿದ್ರೆ, ನಮ್ಮ ಕೃಷಿಯಲ್ಲಿ ಬೀಜವು ಕೂಡ ಒಂದು ತನ್ನದೇ ಆದ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದೆ. ಒಂದು ಹಲವು ಒಂದು ಸಂಶೋಧನೆ ಮುಖಾಂತರ ನಾವು ಏನು ಕಂಡುಕೊಂಡಿದ್ದೇವೆ ಅಂದರೆ, ಕೃಷಿಯಲ್ಲಿ ಉತ್ತಮ ಗುಣಮಟ್ಟದ ಬೀಜಗಳನ್ನು ಉಪಯೋಗ ಮಾಡೋದ್ರಿಂದ ಕನಿಷ್ಠ ನಾವು 15-20% ಹೆಚ್ಚಿನ ಇಳುವರಿಯನ್ನು ಪಡೆದುಕೊಳ್ಳುವಂಥ ಒಂದು ಸಂಶೋಧನಾ ವರದಿ ಇದೆ. ಅದೇ ರೀತಿಯಾಗಿ ಹಂಗಾಮಿಗೆ ಒಂದು ವಿವಿಧ ಬೆಳೆಗಳ ಒಂದು ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾದ್ರೆ ರೈತರು ಹಲವಾರು ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗ್ತದೆ. ಯಾಕಂತಂದರೆ ಕೃಷಿಯಲ್ಲಿ ನಾವು ಬೀಜವನ್ನು ಒಂದು ಸಾರಿ ನಾವು ಬಿತ್ತಿದಾಗ ನಾವು ತದನಂತರ ಯಾವುದೇ ರೀತಿಯಿಂದ ಒಂದು ವ್ಯವಸ್ಥೆ ಬಂದರೂ ಕೂಡ ನಾವು ಬೀಜವನ್ನು ಬದಲಾವಣೆ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಈಗ ಯಾವುದೇ ಒಂದು ರೋಗ ಬಂದಾಗ ಅಥವಾ ಕೀಟ ಬಂದಾಗ ನಾವು ಸಿಂಪಡಣೆ ಮಾಡಿದಾಗ ಆ ಒಂದು ಕೀಟನಾಶಕ ಇರ್ಬೋದು ರೋಗನಾಶಕ ಇರ್ಬೋದು ಸರಿಯಾಗಿ ಕಾರ್ಯನಿರ್ವಹಿಸದೆ ಹೋದರೆ ನೀವು ಇನ್ನೊಂದು ಬೇರೆ ಒಂದು ಕೀಟನಾಶಕವನ್ನು ಸಿಂಪಡಣೆ ಮಾಡುವ ಒಂದು ಅವಕಾಶ ಇದೆ, ಅಥವಾ ಸೆಕೆಂಡ್ ಚಾನ್ಸ್ ಅಂತ ಏನು ಹೇಳ್ತೇವೆ ಅಲ್ಲಿ ಅವಕಾಶ ಇದೆ. ಆದರೆ ನಮ್ಮ ಒಕ್ಕಲುತನದಲ್ಲಿ ಬೀಜವನ್ನು ಬಿತ್ತಿದ ನಂತರ ಆ ಒಂದು ಹಂಗಾಮು ಮುಗಿದ ಮೇಲೇ ಕೂಡ ಏನು ಬೀಜವನ್ನು ಆಯ್ಕೆ ಮಾಡಿಕೊಂಡಿದ್ರೆ ಅದರ ಮೇಲೆ ನಿರ್ಧಾರವಾಗಿರ್ತದೆ. ಅದಕ್ಕೆ ರೈತರು ಯಾವುದೇ ಒಂದು ತಳಿಯ ಬೆಳೆ ಆಗಿರ್ಬೋದು, ಈಗ ವಾಣಿಜ್ಯ ಬೆಳೆ ಆಗಿರ್ಬೋದು ಅಥವಾ ತರಕಾರಿ ಬೆಳೆ ಆಗಿರ್ಬೋದು, ಬೆಳೆಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ರೈತರು ಒಂದು ಹಲವಾರು ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗ್ತದೆ. ಅದರಲ್ಲಿ ಪ್ರಮುಖವಾಗಿ ನೀವು ಯಾವ ಬೆಳೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತೀರಿ ಅದು ಬಹಳ ಪ್ರಮುಖವಾಗಿರ್ತದೆ. ನೀವು ಆಯ್ಕೆ ಮಾಡಿಕೊಳ್ಳುವಂಥ ತಳಿ ನಿಮ್ಮ ವಾತಾವರಣಕ್ಕೆ, ನಿಮ್ಮ ಹೊಲಕ್ಕೆ ಅಥವಾ ನಿಮ್ಮ ಏನು ಯಾವ ಒಂದು ಹೂಬಳಿಯಲ್ಲಿರ್ತೀರಿ ಆ ಒಂದು ಪ್ರದೇಶಕ್ಕೆ ಅದು ಹೊಂದಿಕೊಳ್ಳಬೇಕು. ಈಗ ಹೆಚ್ಚಾಗಿ ಪ್ರಮುಖವಾಗಿ ನಾವು ಕೃಷಿಯಲ್ಲಿ ಒಂದು ಎರಡು ತರನಾದ ಒಂದು ತಳಿಗಳನ್ನು ಕಾಣ್ತಾ ಇವೆ. ಅದು ಮೊದಲನೇದಾಗಿ ನೇರ ತಳಿ ಅಥವಾ ಇಂಗ್ಲೀಷಲ್ಲಿ ಓಪನ್ ಪಾಲಿನೇಟೆಡ್ ವೆರೈಟೀಸ್ ಅಂತ ಹೇಳ್ತೀವಿ. ಎರಡನೇದಾಗಿ ಹೈಬ್ರಿಡ್ ಅಥವಾ ಸಂಕರಣ ತಳಿ. ಸಂಕರಣ ತಳಿ ಹೆಚ್ಚಾಗಿ ಎಲ್ಲೂ ಒಂದು ಫಲವತ್ತಾದ ಭೂಮಿ ಇದೆ, ಅದೇ ರೀತಿಯಾಗಿ ನೀರನ್ನು ಕೊಡುವಂತಹ ಒಂದು ಏನು ವ್ಯವಸ್ಥೆ ಇದೆ, ನೀರಾವರಿ ವ್ಯವಸ್ಥೆ ಇದೆ, ಅಂತ ಒಂದು ಪ್ರದೇಶಗಳಲ್ಲಿ ಈ ಹೈಬ್ರಿಡ್ಸ್ ಅಥವಾ ಸಂಕರಣ ತಳಿಗಳು ಚೆನ್ನಾಗಿ ಬರ್ತವೆ. ಅದಕ್ಕೆ ನೀವು ಆಯ್ಕೆ ಮಾಡಿಕೊಳ್ಳುವಾಗ ನಿಮ್ಮ ಭೂಮಿಗೆ ನೀರಾವರಿ ವ್ಯವಸ್ಥೆ ಇದನ್ನು ಅಥವಾ ಭೂಮಿ ಫಲವತ್ತದೆ ಇದೆಯೋ ಅಂತ ನೀವು ಅದನ್ನು ನೋಡಿಕೊಂಡು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಎರಡನೇದಾಗಿ ನೀವು ಆಯ್ಕೆ ಮಾಡಿಕೊಳ್ಳುವಂಥ ತಳಿ ಅಥವಾ ಹೈಬ್ರಿಡ್ ಅಂತ ಏನು ಹೇಳ್ತೀವಿ ಅದು ನಿಗದಿತವಾದ ಒಂದು ವ್ಯಾಲಿಡಿಟಿ ಪೀರಿಯಡ್ ಅಥವಾ ನಾವೇನು ಬೀಜದ ಪ್ಯಾಕೆಟ್ ಮೇಲೆ ಹಾಕಿರ್ತಾರೆ ಅದನ್ನು ನೀವು ಚೆಕ್ ಮಾಡಿಕೊಳ್ಬೇಕು. ಭಾರತದ ಒಂದು ಬೀಜ ಕಾಯ್ದೆ ಪ್ರಕಾರ ಯಾವುದೇ ಒಂದು ಬೀಜ ಮಾರಾಟಗಾರಾಗಿರ್ಬೋದು ಅಥವಾ ಬೀಜೋತ್ಪಾದಕರಾಗಿರ್ಬೋದು ಬೀಜ ಮಾರಾಟ ಮಾಡಬೇಕಾದ್ರೆ ಅದರ ಪ್ಯಾಕೆಟ್ ಬೀಜ ಒಂದು ಪ್ಯಾಕೆಟ್ ಮೇಲೆ ಒಂದು ನಿಗದಿತವಾದ ಗುಣಧರ್ಮಗಳನ್ನು ನೀವು ಅದನ್ನು ಕೊಡಲೇಬೇಕಾಗತ್ತೆ. ಅದನ್ನು ರೈತರು ಎಲ್ಲರೂ ಕಂಪಲ್ಸರಿ ಅದನ್ನು ನೀವು ಅದನ್ನು ನೋಡಿಕೊಂಡು ಖರೀದಿ ಮಾಡಬೇಕಾಗತ್ತೆ. ಪ್ರಮುಖ ಒಂದು ಬೀಜದ ಗುಣ ಲಕ್ಷಣಗಳ ಬಗ್ಗೆ ಹೇಳಬೇಕಂತಂದ್ರೆ ಆ ಬೀಜ ಪ್ಯಾಕೆಟ್ ಮೇಲೆ ಹಲವಾರು ಬೀಜ ಮಾರಾಟಗಾರರು ಕೆಲವೊಂದು ಗುಣಲಕ್ಷಣಗಳನ್ನು ಅವರು ಅಲ್ಲಿ ನಮೂದಿಸಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ನೀವು ಗಮನಿಸಬೇಕಾದ ಅಂಶಗಳು ಹೇಳ್ಬೇಕಂತಂದ್ರೆ ಮೊಳಕೆ ಪ್ರಮಾಣ. ಪ್ರತಿಯೊಂದು ಬೆಳೆಗೂ ಒಂದು ನಿರ್ದಿಷ್ಟವಾದ ಒಂದು ಕನಿಷ್ಠ ಒಂದು ಬೀಜ ಮೊಳಕೆ ಪ್ರಮಾಣವನ್ನು ನಮ್ಮ ಸರ್ಕಾರವು ನಿಗದಿಪಡಿಸಿರ್ತದೆ. ಅದರಲ್ಲಿ ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ದ್ವಿದಳ ಧಾನ್ಯ ಆಗಿರ್ಬೋದು ಅದರಲ್ಲಿ 75%, ಅದೇ ರೀತಿಯಾಗಿ ಹತ್ತಿಗೆ ಬಂತಂದ್ರೆ ಅದರಲ್ಲಿ 75%, ಅದೇ ರೀತಿಯಾಗಿ ವಿವಿಧ ಬೆಳೆಗಳಿಗೆ ಒಂದು ಕನಿಷ್ಠ ಒಂದು ಮೊಳಕೆ ಪ್ರಮಾಣವನ್ನು ನಿಗದಿಪಡಿಸಿರ್ತಾರೆ. ಆ ಒಂದು ನೀವು ಆಯ್ಕೆ ಮಾಡಿಕೊಳ್ಳುವಂತಹ ತಳಿಗೆ ಆ ನಿರ್ದಿಷ್ಟ ಒಂದು ಬೀಜ ಮೊಳಕೆ ಪ್ರಮಾಣ ಇದೋ ಇಲ್ಲವೋ ಅಂತೇಳಿ ನೀವು ನೋಡಬೇಕಾಗುತ್ತೆ. ಎರಡನೇದಾಗಿ ಒಂದು ಪ್ರಮುಖ ಒಂದು ಬೀಜ ಗುಣಲಕ್ಷಣ ಅಂತಂದ್ರೆ ಫಿಸಿಕಲ್ ಪ್ಯೂರಿಟಿ ಅಥವಾ ನಾವು ಭೌತಿಕ ಶುದ್ಧತೆ ಅಂತ ಹೇಳ್ತೇವೆ. ಅದು ಕೂಡ ಎಲ್ಲ ಒಂದು ಬೆಳೆಗಳಿಗೆ ಸಾಮಾನ್ಯವಾಗಿ 98% ಇರಬೇಕು, ಅದು ಕೂಡ ಇದೇ ಇಲ್ಲವೋ ಅಂತೇಳಿ ನೀವು ಖಾತ್ರಿಪಡಿಸಿಕೊಳ್ಬೇಕಾಗುತ್ತೆ. ಮೂರನೇದು ಒಂದು ತಳಿ ಶುದ್ಧತೆ, ನಾವು ಇಂಗ್ಲೀಷಲ್ಲಿ ಜೆನೆಟಿಕ್ ಪ್ಯೂರಿಟಿ ಅಂತ ಹೇಳ್ತೀವಿ. ಆ ಒಂದು ಬೀಜದ ಪ್ಯಾಕೆಟ್ನಲ್ಲಿ ಒಂದೇ ತೆರನಾದ ಒಂದೇ ಒಂದು ತಳಿಗೆ ಸೇರಿದಂತಹ ಬೀಜಗಳು ಇರಬೇಕು. ಅದು ಕೂಡ ವಿವಿಧ ಒಂದು ಬೆಳೆಗಳಿಗೆ ನಿರ್ದಿಷ್ಟವಾದ ಒಂದು ತಳಿ ಶುದ್ಧತೆಯನ್ನು ಸರ್ಕಾರ ನಿಗದಿಪಡಿಸಿರ್ತದೆ, ಅದನ್ನು ಕೂಡ ರೈತರು ಗಮನದಲ್ಲಿಟ್ಕೊಳ್ಬೇಕು. ನಾಲ್ಕನೇದು ಏನು ಸೀಡ್ ಹೆಲ್ತ್ ಅಥವಾ ನಾವು ಏನು ಬೀಜ ಆರೋಗ್ಯ ಅಂತ ಏನು ಹೇಳ್ತೀವಿ. ಈಗ ಪ್ರಮುಖವಾಗಿ ನಮ್ಮ ಕೃಷಿಯಲ್ಲಿ ಏನು ಹೆಚ್ಚಾಗಿ ಒಂದು ರೋಗಗಳನ್ನು ಕಾಣ್ತೇವೆ, 65-70% ಒಂದು ರೋಗಗಳು ಬೀಜದ ಮುಖಾಂತರ ಹರಡ್ತವೆ. ಅದೇ ರೀತಿಯಾಗಿ ಈ ಒಂದು ನೀವು ಖರೀದಿ ಮಾಡಿಕೊಳ್ಳುವಂತಹ ಬೀಜಗಳು ಕೂಡ ಆ ರೋಗರಹಿತವಾಗಿರ್ಬೇಕು, ಅದೇ ರೀತಿಯಾಗಿ ಒಂದು ಬೀಜೋಪಚಾರ ಮಾಡಿರಬೇಕು. ಇವೆಲ್ಲ ಒಂದು ಅಂಶಗಳನ್ನ ಗಮನಿಸಿ ರೈತರು ಬೀಜವನ್ನು ಖರೀದಿ ಮಾಡಿಕೊಳ್ಬೇಕಂತೇಳಿ ನಾನು ಈ ಮೂಲಕ ಎಲ್ಲರಿಗೆ ಕೇಳಿಕೊಳ್ತೇನೆ.
0: ಇದುವರೆಗೂ ಡಾಕ್ಟರ್ ಉಮೇಶ್ ಹಿರೇಮಠ ಅವರಿಂದ ರೈತರಿಗೆ ಸಲಹೆ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:45. ಈಗ ಕೇಳಿ ಜನಪದ ಗೀತೆಗಳನ್ನು ಪುತ್ತೂರು ನರಸಿಂಹ ನಾಯಕ್, ವೇಮಗಲ್ ಡಿ ನಾರಾಯಣ ಸ್ವಾಮಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ.

ಇದುವರೆಗೂ ಪುತ್ತೂರು ನರಸಿಂಹ ನಾಯಕ್, ವೇಮಗಲ್ ಡಿ ನಾರಾಯಣ ಸ್ವಾಮಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಜನಪದ ಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಕೆಳಗರೆ ನಿಲಯದಿಂದ ಈ ದಿನ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳು. ಈ ಬೆಳಗ್ಗೆ 7:45 ಹಾಗೂ 9:30 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇನ್ನು 8:30 ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸುಸ್ಥಿರ ಆಹಾರ ಪದ್ಧತಿ ಮತ್ತು ಉತ್ತಮ ಜೀವನ ಶೈಲಿ ಕುರಿತು ಹೋಮಿಯೋಪತಿ ತಜ್ಞ ವೈದ್ಯರಾದ ಡಾಕ್ಟರ್ ನವೀನ್ ಹೊಸಮನಿ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಿಸುವವರು ಶ್ರೀದೇವಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ಇನ್ನು 12:05 ವನಿತಾ ವಿಹಾರದಲ್ಲಿ ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ ಕುರಿತು ಮಾತನಾಡುತ್ತಾರೆ ಸಿದ್ಧಲಿಂಗಮ್ಮ ಹಿರೇಮಠ. ನಂತರ ಎನರ್ಜಿ ಬೂಸ್ಟರ್ ಕುರಿತು ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ ಪ್ರಸಾರವಾಗಲಿದೆ. ಸಂಜೆ ಪ್ರಸಾರದಲ್ಲಿ 5:30 ಯುವವಾಣಿಯಲ್ಲಿ 74 ಬಾರಿ ರಕ್ತದಾನ ಮಾಡಿದ ರಾಯಚೂರಿನ ಅಯ್ಯಪ್ಪ ಸ್ವಾಮಿ ಪಿಕ್ಳಿಹಾಳ ಅವರೊಡನೆ ಮಾತುಕತೆ ಪ್ರಸಾರವಾಗಲಿದೆ. ಪ್ರಸ್ತುತಿ ವೆಂಕಟೇಶ್ ಹೂಗಾರ್. ಇನ್ನು 6:51 ಕೃಷಿ ರಂಗದಲ್ಲಿ ಕೇಂದ್ರ ಸರ್ಕಾರದ 12 ವರ್ಷಗಳ ಕೃಷಿ ಸಾಧನೆ ಕುರಿತು ಮಾತುಕತೆ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಅಮರೀಶ್ ಅಶಿಹಾಳ್ ಹಾಗೂ ವೆಂಕಟೇಶ್ ಹೂಗಾರ್. ಇದುವರೆಗೂ ನಿಲಯದಿಂದ ಈ ದಿನ ಬಿತ್ತರಗೊಳ್ಳಲಿರುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:02 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಿತ

ಜಗರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಕೇಳಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕ

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಇಂದು ವಿಶ್ವ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆ ಜನಜಾಗೃತಿ ದಿನಾಚರಣೆ, ವಿಶ್ವ ಪವನಶಕ್ತಿ ದಿನಾಚರಣೆ, ಗೋವಾದಲ್ಲಿ ಇಂದು ರಾಷ್ಟ್ರೀಯ ಸಮ್ಮೇಳನ, ಶ್ರೀಸಾಮಾನ್ಯನಿಗೆ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದು, ನ್ಯಾಯಮೂರ್ತಿ ಎಚ್ಪಿ ಸಂದೇಶ್, ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯ ಸಾಧನ, ವಿದ್ವಾಂಸ ಎವಿ ನಾವಡ. ಈಗ ವಾರ್ತೆಗಳ ವಿವರ. ಜಾಗೃತಿ ಮೀರಿ ಹಿರಿಯರ ಮೇಲಿನ ದೌರ್ಜನ್ಯ ತಡೆಗಟ್ಟುವ ಕೆಲಸ ಮಾಡುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನಾಚರಣೆ. ಪ್ರಸ್ತುತ ನೀತಿಗಳು ಮತ್ತು ಕಾರ್ಯಸಾಧ್ಯತೆ ಮಧ್ಯೆ ಹಿರಿಯರ ಹಕ್ಕುಗಳ ರಕ್ಷಣೆ, ಇಳಿ ವಯಸ್ಸಿನಲ್ಲಿ ನೆಮ್ಮದಿ ಖಾತ್ರಿಪಡಿಸುವತ್ತ ವ್ಯಕ್ತಿ, ಸಮುದಾಯ ಮತ್ತು ಸಂಸ್ಥೆಗಳು ವೃದ್ಧರ ಮೇಲಿನ ದೌರ್ಜನ್ಯವನ್ನು ಗುರುತಿಸಿ ಪರಿಹರಿಸಲು ಜಾಗತಿಕ ಕ್ರಮಕ್ಕೆ ವಿಶ್ವಸಂಸ್ಥೆ ಕರೆ ನೀಡಿದೆ. ಈ ಕುರಿತು ಒಂದು ವರದಿ.
1: ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಹಿರಿಯ ನಾಗರಿಕರ ರಕ್ಷಣೆ ಹಾಗೂ ಯೋಗಕ್ಷೇಮಕ್ಕಾಗಿ ಮಹತ್ವದ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುತ್ತಿದೆ. ಹಿರಿಯ ನಾಗರಿಕರಿಗೆ ಸುಲಭ ಹಾಗೂ ಕೈಗೆಟಕುವ ಸಮಗ್ರ ಆರೋಗ್ಯ ಸೇವೆಯನ್ನು ಒದಗಿಸಲು ನ್ಯಾಷನಲ್ ಪ್ರೋಗ್ರಾಂ ಫಾರ್ ದಿ ಹೆಲ್ತ್ ಕೇರ್ ಆಫ್ ದಿ ಎಲ್ಡರ್ಲಿ ಎಂಬ ಯೋಜನೆಯನ್ನು ಕೇಂದ್ರ ಸರ್ಕಾರ ರೂಪಿಸಿದ್ದು, 60 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ವಯಸ್ಸಿನ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆಗಟ್ಟುವಿಕೆ, ಅನಾರೋಗ್ಯ ಗುಣಪಡಿಸುವಿಕೆ ಮತ್ತು ಅಗತ್ಯವಿದ್ದರೆ ಪುನರ್ವಸತಿ ಕಲ್ಪಿಸುವತ್ತ ಕೇಂದ್ರೀಕರಿಸಿದೆ. ಕಳೆದ ಏಪ್ರಿಲ್ 1 ಹಿರಿಯ ನಾಗರಿಕರ ಯೋಗಕ್ಷೇಮಕ್ಕಾಗಿ ಸಹಾಯವಾಣಿ 1090 ಆರಂಭಿಸಿದೆ.
0: ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವಿಜಯನಗರ ಜಿಲ್ಲೆಯಲ್ಲಿ ವಯೋವೃದ್ಧರ ಅನುಕೂಲಕ್ಕಾಗಿ ಸಹಾಯವಾಣಿ 1090 ಆರಂಭಿಸಿದ್ದು, ಕಳೆದ ಏಪ್ರಿಲ್ನಿಂದ ಇಲ್ಲಿಯವರೆಗೆ ಒಟ್ಟು 16 ದೂರುಗಳು ದಾಖಲಾಗಿವೆ. ಆ ಪೈಕಿ 6 ದೂರುಗಳು ಇತ್ಯರ್ಥಗೊಂಡಿವೆ. ಹಿರಿಯ ನಾಗರಿಕರು ಹಾಗೂ ವಿಶೇಷಚೇತನರ ಸಬಲೀಕರಣ ಇಲಾಖೆಯ ವಿಜಯನಗರ ಜಿಲ್ಲೆ ಉಪನಿರ್ದೇಶಕಿ ಅನುಪಮ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ನಮ್ಮಲ್ಲಿ ಜಿಲ್ಲಾ ಸಂಯೋಜಕರಂತೇಳಿ ನಾವು ಜಿಲ್ಲಾ ಸಹಾಯವಾಣಿಯನ್ನ ಮಾಡಿದೀವಿ. 1090 ಕರೆ ಮಾಡಿದಲ್ಲಿ ಹಿರಿಯ ನಾಗರಿಕರಿಗೆ ಯಾವುದೇ ಒಂದು ಸಮಸ್ಯೆ ಬಂದಲ್ಲೂ ಸಹ ಅವರಿಗೆ ಪರಿಹಾರ ನೀಡಲಾಗುತ್ತದೆ. ವೃದ್ಧಾಪ್ಯ ವೇತನ ಇದೆ. 60 ವರ್ಷ ಮೇಲ್ಪಟ್ಟವರಿಗೆ 600 ರೂಪಾಯಿ ಮಾಸಿಕವಾಗಿ ಇರುತ್ತೆ. 65 ವರ್ಷ ಮೇಲ್ಪಟ್ಟವರಿಗೆ 1200 ರೂಪಾಯಿ ಮಾಸಾಸನ ಇರುತ್ತೆ. ವೃದ್ಧರು ಹ್ಯಾಂಡಿಕ್ಯಾಪ್ಡ್ ಇದ್ರೆ ಅವರಿಗೆ 1200 ರೂಪಾಯಿ ಮಾಸಾಸನವನ್ನ ಕೊಡಲಾಗುತ್ತದೆ. ಗುರುತಿನ ಚೀಟಿಯನ್ನು ಸಹ ನಮ್ಮ ಇಲಾಖೆಯಿಂದ ನೀಡಲಾಗುತ್ತದೆ. ಬಸ್ ಪಾಸ್ 25% ಅವ್ರಿಗೆ ರಿಯಾಯಿತಿಯನ್ನು ಕೊಡಲಾಗುತ್ತೆ. ಟ್ರೈನ್ ಪಾಸ್ ಅಲ್ಲಿ 40% ಇರುತ್ತೆ. ಫ್ಲೈಟ್ ಸಹ 40% ಅವರಿಗೆ ರಿಯಾಯಿತಿ ನೀಡಲಾಗುತ್ತದೆ. ಆಪ್ತ ಸಮಾಲೋಚನೆ ಬೇಕು ಅಂದ್ರೂ ಸಹ ಸಹಾಯವಾಣಿಯಲ್ಲಿ ಸಿಗುತ್ತದೆ. ಕೌಟುಂಬಿಕ ದೌರ್ಜನ್ಯ, ಮಕ್ಕಳು ಸರಿಯಾಗಿ ನೋಡ್ಕೊಳ್ಳದೆ ಇರೋದು, ಈ ತರ ಇದ್ದಲ್ಲಿ ದೂರನ್ನು ಸಲ್ಲಿಸಬಹುದು. ಎಸ್ಪಿ ಕಚೇರಿಯಲ್ಲಿ ಇರುತ್ತೆ. ವೃದ್ಧರಿದ್ದಲ್ಲಿ ಅವ್ರಿಗೆ ಯಾರು ನೋಡ್ಕೊಳ್ಳಕ್ಕೆ ಇಲ್ಲದೆ ಇರ್ತಕ್ಕಂಥ ಸಮಯದಲ್ಲಿ ಕೂಡ್ಲಿಗಿಯಲ್ಲಿ ನಮ್ಮ ಒಂದು ವೃದ್ಧಾಶ್ರಮ ಇದೆ, ಉಚಿತವಾಗಿ ಅವರನ್ನ ಅಲ್ಲಿ ಇರಿಸಿಕೊಳ್ಳಲಾಗುತ್ತದೆ.
0: ಇಂದು ಜಾಗತಿಕ ಪವನಶಕ್ತಿ ದಿನ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವಾಲಯ ಇಂದು ಗೋವಾದಲ್ಲಿ ಪವನಶಕ್ತಿ ಮಹತ್ವಾಕಾಂಕ್ಷೆಯಿಂದ ವೇಗವರ್ಧನೆಗೆ ಎಂಬ ವಿಷಯದಡಿ ರಾಷ್ಟ್ರೀಯ ಸಮ್ಮೇಳನ ಆಯೋಜಿಸಿದೆ. ಜಾಗತಿಕ ಹವಾಮಾನ ಗುರಿ ಸಾಧನೆಯಲ್ಲಿ ಪವನಶಕ್ತಿಯ ನಿರ್ಣಾಯಕ ಪಾತ್ರವನ್ನು ಈ ರಾಷ್ಟ್ರೀಯ ಸಮ್ಮೇಳನ ಧ್ವನಿಸುತ್ತದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕೇಂದ್ರ ವಿದ್ಯುತ್ ಪ್ರಾಧಿಕಾರ, ಭಾರತೀಯ ಸೌರಶಕ್ತಿ ನಿಗಮ, ಭಾರತೀಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಸಂಸ್ಥೆ, ರಾಷ್ಟ್ರೀಯ ಪವನಶಕ್ತಿ ಸಂಸ್ಥೆ, ಗ್ರಿಡ್ ಇಂಡಿಯಾ, ಭಾರತೀಯ ಪವನ ಟರ್ಬೈನ್ ತಯಾರಕರ ಸಂಘ ಸೇರಿದಂತೆ ಕೈಗಾರಿಕಾ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ. ಭಾರತ ವಿಶ್ವದ 4ನೇ ಅತಿದೊಡ್ಡ ಪವನ ವಿದ್ಯುತ್ ಮಾರುಕಟ್ಟೆಯಾಗಿದೆ. 2030 ವೇಳೆಗೆ 100 GW, 2070 ವೇಳೆಗೆ 500 GW ನವೀಕರಿಸಬಹುದಾದ ವಿದ್ಯುತ್ ಸಾಮರ್ಥ್ಯ ಮತ್ತು ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಭಾರತದ ಗುರಿಗೆ ಪವನಶಕ್ತಿ ಮುಖ್ಯವಾಗಿದೆ. ಜಾಗತಿಕ ಪವನ ದಿನ 2026 ಶುದ್ಧ ಇಂಧನ ಮಾರ್ಗಸೂಚಿ ರೂಪಿಸುವಲ್ಲಿ ಪ್ರಮುಖ ಮೈಲುಗಲ್ಲಾಗಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಳೆದ 12 ವರ್ಷಗಳಲ್ಲಿ ಭಾರತ ಗಮನಾರ್ಹ ಪ್ರಗತಿ ಮತ್ತು ಪರಿವರ್ತನೆ ಕಂಡಿದೆ ಎಂದು ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಬೆಂಗಳೂರು ಬಳಿಯ ದೇವನಹಳ್ಳಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಅವರು ಮಾತನಾಡಿದರು. ಯುಪಿಐ, ಡಿಜಿಟಲ್ ಪೇಮೆಂಟ್, ವಂದೇ ಭಾರತ್ ಸೇರಿದಂತೆ ಅಮೃತ್ ರೈಲು ನಿಲ್ದಾಣಗಳು, ವಾಯುಯಾನ ಸೇವೆ ಮತ್ತು ಕೈಗಾರಿಕಾ ಕಾರಿಡಾರ್ಗಳು ಹಾಗೂ ಏಮ್ಸ್ ಮತ್ತು ಐಐಟಿಗಳ ಸ್ಥಾಪನೆ ರಾಷ್ಟ್ರವನ್ನು 2047 ವೇಳೆಗೆ ವಿಕಸಿತ ಭಾರತವಾಗಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಶ್ರೀಸಾಮಾನ್ಯನಿಗೆ ಸಾಮಾಜಿಕ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದಾಗಿದ್ದು, ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಜನರ ವಿಶ್ವಾಸ ಉಳಿಸುವ ಜವಾಬ್ದಾರಿ ವಕೀಲರ ಮೇಲಿದೆ ಎಂದು ರಾಜ್ಯ ಉಚ್ಚ ನ್ಯಾಯಾಲಯದ ಆಡಳಿತ ನ್ಯಾಯಮೂರ್ತಿ ಎಚ್ಪಿ ಸಂದೇಶ್ ತಿಳಿಸಿದ್ದಾರೆ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ 4ನೇ ವಲಯ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಕಕ್ಷಿದಾರರು ನ್ಯಾಯದ ವಿಶ್ವಾಸದಿಂದ ನ್ಯಾಯಾಲಯಕ್ಕೆ ಬಂದಾಗ ಅವರ ಹಿತರಕ್ಷಣೆ ವಕೀಲರ ಕರ್ತವ್ಯ ಎಂದರು. ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯವಾಗಿದೆ ಎಂದು ಹಿರಿಯ ವಿದ್ವಾಂಸ ಡಾ ಎವಿ ನಾವಡ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ರಾಜ್ಯ ತುಳು ಸಾಹಿತ್ಯ ಅಕಾಡೆಮಿ ತುಳು ಭವನದಲ್ಲಿ ಆಯೋಜಿಸಿದ್ದ ತುಳು ಭಾಷೆಗೆ ಅನುವಾದಿಸಲಾದ ಕನಕದಾಸರ ಸಮಗ್ರ ಸಾಹಿತ್ಯ ಕೃತಿಗಳ ಸಂವಾದ ಹಾಗೂ ಕಾವ್ಯವಾಚನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ರಾಜ್ಯ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ತಾರಾನಾಥ್ ಗಟ್ಟಿ ಕಾಪಿಕಾಡ್ ಅಧ್ಯಕ್ಷತೆ ವಹಿಸಿದ್ದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ 2024 ಸಾಲಿನ ಅಕಾಡೆಮಿ ರತ್ನ ಪುರಸ್ಕಾರಕ್ಕೆ ನಾಡಿನ ಖ್ಯಾತ ಮೃದಂಗ ವಿದ್ವಾನ್ ಬೆಂಗಳೂರಿನ ಆನೂರು ಅನಂತಕೃಷ್ಣ ಶರ್ಮಾ ಭಾಜನರಾಗಿದ್ದಾರೆ. 28ಕ್ಕೂ ಹೆಚ್ಚು ವಾದ್ಯಗಳನ್ನು ನುಡಿಸಬಲ್ಲ ಅಪರೂಪದ ಕಲಾವಿದ ವಿದ್ವಾನ್ ಶರ್ಮಾ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
6: ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯಲ್ಲಿಂದ ಪ್ರಶಸ್ತಿ ಕೊಟ್ಟಿದ್ದಾರೆ. ಅದು ಬಹಳ ಸಂತೋಷವಾಗಿದೆ. ನನ್ನ ಸಾಧನೆ ಅಧ್ಯಯನ ಸಂಗೀತದಲ್ಲಿ ಅಷ್ಟು ಯೋಗ್ಯ ಇದ್ದೀನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇಷ್ಟು ದಿನದ ಒಂದು ಶ್ರಮಕ್ಕೆ ಸಿಕ್ಕ ತಕ್ಕಪ್ಪ ಅಂತ ಅನ್ಕೊಂಡಿದ್ದೀನಿ. ಇನ್ನು ಮೇಲೆ ಇನ್ನೂ ಹೆಚ್ಚಿನ ಸಂಗೀತದ ಸೇವೆಯನ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಸಂಗೀತ ಅಥವಾ ಸಾಂಸ್ಕೃತಿಕವಾಗಿ ಯಾವುದೇ ಆಗ್ಲಿ, ನಾಟಕ ಇರ್ಬೋದು, ನೃತ್ಯ ಇರ್ಬೋದು, ಜಾನಪದ, ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಪರಂಪರೆಯನ್ನ ಮುಂದುವರ್ಕೊಂಡು ಬರಬೇಕು ಅಂದ್ರೆ ಯುವ ಜನರು ಬಹಳ ಬೇಕು. ನಮ್ಮ ಭಾರತೀಯ ಸಂಸ್ಕೃತಿ ಮುಖ್ಯವಾಗಿ ಎರಡು ರೀತಿಯಾದಂತಹ ಸಂಗೀತ ಬಹಳ ಪ್ರಚಲಿತ, ದಕ್ಷಿಣಾದಿ ಉತ್ತರಾದಿ ಅಂತ. ನೃತ್ಯವೂ ಅಷ್ಟೇ, ಭರತನಾಟ್ಯ, ಕೂಚಿಪುಡಿ, ಕಥಕ್, ಚಾ, ಒಡಿಸ್ಸಿ, ವೈವಿಧ್ಯಮಯವಾದ ದೇಶ ನಮ್ದು. ವಾದ್ಯಗಳಿರಬಹುದು, ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ರೀತಿಯಾದಂತಹ ಕಲೆ ಸೀಮಂತವಾಗಿದೆ. ನಮ್ಮ ಪೋಷಕರು ಕೂಡ ಸಾಂಸ್ಕೃತಿಕ ಕಲೆಗಳಲ್ಲಿ ಮಕ್ಕಳನ್ನ ಅರಿವು ಮೂಡಿಸುವಂತೆ ಮಾಡಬೇಕು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ಹಾಸನ ಜಿಲ್ಲೆ ಗೋರೂರು ಬಳಿ ಹೇಮಾವತಿ ಜಲಾಶಯದ ಹಿನ್ನೀರಿನ ಶೆಟ್ಟಿಹಳ್ಳಿ ಚರ್ಚ್ ಬಳಿ ಈಜಲು ತೆರಳಿದ್ದ 3 ಯುವಕರು ಸಾವನ್ನಪ್ಪಿದ್ದಾರೆ. ಬೆಳಗಾವಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆರಂಭಿಸಿದ ನಮ್ಮ ಕ್ಲಿನಿಕ್ ಅನ್ನು ಶಾಸಕ ಆಸಿಫ್ ಸೇಠ್ ಉದ್ಘಾಟಿಸಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶಾ ಧಾಮ್ಜಿ ಜಾಧವ್ಜಿ ಛೇಡಾ ಸ್ಮಾರಕ ರಾಷ್ಟ್ರೋತ್ಥಾನ ರಕ್ತನಿಧಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಹಿನ್ನೆಲೆ ಇಂದು ಜನಜಾಗೃತಿ ಜಾಥಾ ಆಯೋಜಿಸಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರಸಗೊಬ್ಬರ ಕೃತಕ ಅಭಾವ ಸೃಷ್ಟಿಸಿದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಕೃಷಿ ಇಲಾಖೆ ನಿರ್ದೇಶಕರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ವಿಶ್ವ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆ ಜನಜಾಗೃತಿ ದಿನಾಚರಣೆ. ವಿಶ್ವ ಪವನಶಕ್ತಿ ದಿನಾಚರಣೆ, ಗೋವಾದಲ್ಲಿ ಇಂದು ರಾಷ್ಟ್ರೀಯ ಸಮ್ಮೇಳನ. ಶ್ರೀ ಸಾಮಾನ್ಯನಿಗೆ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದು. ನ್ಯಾಯಮೂರ್ತಿ ಎಚ್ ಪಿ ಸಂದೇಶ್. ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯ ಸಾಧನ. ವಿದ್ವಾಂಸ ಎವಿ ನಾವಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ 7:35.
7: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:15:40. ಕಂಪನಾಂಕ 102.1 MHz. ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಮೈಸೂರು ಅನಂತಸ್ವಾಮಿ ಅವರ ಧ್ವನಿಯಲ್ಲಿ ಡಿವಿಜಿಯವರ ರಚನೆ.
8: ಬದುಕು ಜಟಕಾ ಬಂಡಿ

ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಫಲಮಾಗು ಒಂದು ತುತ್ತೂರಿದನಿಗಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ

0: ಇದುವರೆಗೂ ಡಿವಿಜಿ ವಿರಚಿತ ಭಾವಗೀತೆಗಳನ್ನು ಮೈಸೂರು ಅನಂತಸ್ವಾಮಿ, ಮಡಿಕೇರಿ ನಾಗೇಂದ್ರ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ.
1: ರೇಡಿಯೋ ನಡಿಗೆ ಯಾವ ತಡೆಯೂ ಇಲ್ಲ, ಓದು ಬರಹ ಬೇಕಿಲ್ಲ, ಕುಂತು ನೋಡುವ ತಾಳ್ಮೆ ಇಲ್ಲ, ವಿದ್ಯುತ್ ಸಂಪರ್ಕದ ಚಿಂತೆ ಇಲ್ಲ. ರೇಡಿಯೋ ಸ್ವಿಚ್ ಆನ್ ಮಾಡಿ ಹೆಡ್ಫೋನ್ ಹಾಕಿ ನಡೀತಾ ಇರಿ. ನಡೆಯುವಾಗ ನುಡಿಯುವಾಗ ನಿರಂತರ ಕೇಳ್ತಾ ಇರಿ.
2: ಮಾಹಿತಿ, ಶಿಕ್ಷಣ, ಮನೋರಂಜನೆ ನಮ್ಮ ಉದ್ದೇಶ. ವಯಸ್ಸಿಗೆ ಅನುಗುಣವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳು, ಮಾಹಿತಿಗಾಗಿ ಸುದ್ದಿ ಸಂದರ್ಶನಗಳು, ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಕಾರ್ಯಕ್ರಮ, ಮನೋರಂಜನೆಗಾಗಿ ಸಂಗೀತ ಚಿತ್ರಗೀತೆಗಳು, ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಜನರಿಗೆ ಅತಿ ಶೀಘ್ರವಾಗಿ ತಲುಪುವ ಜಾಹೀರಾತಿಗಾಗಿ ಇಂದೇ ಸಂಪರ್ಕಿಸಿ ಆಕಾಶವಾಣಿಯನ್ನ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಮೂಡಿಬರಲಿದೆ.
1: ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಬಹುದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
2: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
3: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
2: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ UGC ರೆಕಗ್ನೈಸ್ಡ್ ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
4: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
2: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
4: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
2: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಮುಖ್ಯಾಂಶಗಳು. ಸ್ಲೊವಾಕಿಯಾ ಅಧ್ಯಕ್ಷರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಫ್ರಾನ್ಸ್ನ ಎವಿಯನ್ನಲ್ಲಿ ಇಂದಿನಿಂದ G7 ಶೃಂಗಸಭೆ ಆರಂಭ. ಹಾರ್ಮುಸ್ ಜಲಸಂಧಿ ಮುಕ್ತಗೊಳಿಸಲು ಅಮೆರಿಕ ಇರಾನ್ ನಡುವೆ ಒಪ್ಪಂದ ಅಂತಿಮ. ಶಾಸಕರ ಸಹಿ ನಕಲು ಪ್ರಕರಣ. ಸಿಐಡಿಯಿಂದ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ವಿಚಾರಣೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಪಾಕಿಸ್ತಾನ ವಿರುದ್ಧ ಭಾರತ ತಂಡಕ್ಕೆ ಭರ್ಜರಿ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸ್ಲೊವಾಕಿಯಾದ ರಾಜಧಾನಿ ಬ್ರಾಟಿಸ್ಲಾವಾದಲ್ಲಿ ಸ್ಲೊವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಲೊವಾಕಿಯಾ ಅಧ್ಯಕ್ಷ ಪೀಟರ್ ಪೆಲಿಗ್ರೇನಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಫ್ರಾನ್ಸ್ನ ನೈಸ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ಮೋದಿ ಅವರು 2 ದಿನಗಳ ಅಧಿಕೃತ ಭೇಟಿಗಾಗಿ ನಿನ್ನೆ ರಾತ್ರಿ ಸ್ಲೊವಾಕಿಯಾಕ್ಕೆ ಆಗಮಿಸಿದರು. ಈ ಭೇಟಿಯು ಭಾರತ ಸ್ಲೊವಾಕಿಯಾ ಸಂಬಂಧಗಳನ್ನು ಗಾಢವಾಗಿಸಲು ಮತ್ತು ಎರಡೂ ದೇಶಗಳ ನಡುವಿನ ಸಹಕಾರದ ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಅವಕಾಶವನ್ನು ಒದಗಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸ್ಲೊವಾಕಿಯಾ ಅಧ್ಯಕ್ಷ ಪೀಟರ್ ಪೆಲಿಗ್ರಿನಿ ಮತ್ತು ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ಉತ್ಪಾದಕ ಸಭೆಗಳನ್ನು ಎದುರು ನೋಡುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. 1993ರಲ್ಲಿ ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಪ್ರಧಾನಿಯೊಬ್ಬರು ಸ್ಲೊವಾಕಿಯಾಕ್ಕೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು. 2025ರ ಏಪ್ರಿಲ್ನಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರ ಸ್ಲೊವಾಕಿಯಾ ಭೇಟಿ ಮತ್ತು 2026ರ ಫೆಬ್ರವರಿಯಲ್ಲಿ ಸ್ಲೊವಾಕಿಯಾ ಅಧ್ಯಕ್ಷ ಪೀಟರ್ ಪೆಲಿಗ್ರಿನಿ ಅವರ ಎ ಇಂಪ್ಯಾಕ್ಟ್ ಶೃಂಗಸಭೆಗಾಗಿ ಭಾರತಕ್ಕೆ ಭೇಟಿ ನೀಡಿದ್ದರು. ವ್ಯಾಪಾರ, ಹೂಡಿಕೆ, ಆಟೋಮೊಬೈಲ್ ಮತ್ತು ರೈಲ್ವೆ ಉತ್ಪಾದನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸ್ಲೊವಾಕಿಯಾದೊಂದಿಗೆ ದ್ವಿಪಕ್ಷೀಯ ಸಂಬಂಧವನ್ನು ಬಲಪಡಿಸುವ ಕಡೆಗೆ ಭಾರತದ ಬದ್ದತೆಯನ್ನು ಈ ಭೇಟಿ ಪುನರುಚ್ಚರಿಸುತ್ತದೆ. ಬ್ರಾಟಿಸ್ಲಾವಾಕ್ಕೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಲ್ಲಿನ ಭಾರತೀಯ ಸಮುದಾಯ ಆತ್ಮೀಯವಾಗಿ ಬರಮಾಡಿಕೊಂಡಿತು. ಪ್ರಧಾನಿ ನರೇಂದ್ರ ಮೋದಿ ಅವರ ಫ್ರಾನ್ಸ್ ಭೇಟಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗಿನ ಚರ್ಚೆಗಳ ಫಲಿತಾಂಶಗಳ ಕುರಿತು ವಿದೇಶಾಂಗ ಸಚಿವಾಲಯ ನೈಸ್ನಲ್ಲಿ ವಿಶೇಷ ಸಂಕ್ಷಿಪ್ತ ವಿವರಣೆಯನ್ನು ನೀಡಿದೆ. ಈ ಕುರಿತು ಮಾಹಿತಿ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಭಾರತ ಫ್ರಾನ್ಸ್ ನಾವೀನ್ಯತೆ ಮಾರ್ಗಸೂಚಿ 2030 ಭೇಟಿಯ ಪ್ರಮುಖ ಅಂಶವಾಗಿದೆ. ಇದು ನಿರ್ಣಾಯಕ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳು, ಕೃತಕ ಬುದ್ದಿಮತ್ತೆ, ಸ್ಟಾರ್ಟ್ಅಪ್ಗಳು, ಸಂಶೋಧನೆ ಮತ್ತು ಶೈಕ್ಷಣಿಕ ವಿನಿಮಯಗಳಲ್ಲಿ ಸಹಯೋಗವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಎಂದು ಹೇಳಿದರು. ಎಐ ಆಡಳಿತದ ಕುರಿತು ಜಂಟಿ ಭಾರತ ಫ್ರಾನ್ಸ್ ಎಐ ಕಾರ್ಯಪಡೆಯ ರಚನೆ ಮತ್ತು ಎನ್ಎಸ್ಜಿಐ ಕಾನ್ಪುರದಲ್ಲಿ ಏರೋನಾಟಿಕ್ಸ್ ಹಾಗೂ ವಿವಿಧ ವಲಯಗಳಲ್ಲಿ ಕೌಶಲ್ಯಕ್ಕಾಗಿ ರಾಷ್ಟೀಯ ಶ್ರೇಷ್ಠತೆಯ ಕೇಂದ್ರವನ್ನು ಸ್ಥಾಪಿಸಲಾಗುವುದು ಎಂದು ಅವರು ತಿಳಿಸಿದರು. 52ನೇ G7 ಶೃಂಗಸಭೆ ಇಂದು ಫ್ರಾನ್ಸ್ನ ಎವಿಯನ್ನಲ್ಲಿ ಆರಂಭವಾಗಲಿದೆ. 3 ದಿನಗಳ ಈ ಶೃಂಗಸಭೆಯಲ್ಲಿ G7 ಸದಸ್ಯ ರಾಷ್ಟಗಳಾದ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುಕೆ, ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ಭಾಗವಹಿಸುತ್ತಿವೆ. ಸದಸ್ಯರ ಜೊತೆಗೆ ಭಾರತ, ಬ್ರೆಜಿಲ್, ಈಜಿಪ್ಟ್, ಕೀನಿಯಾ, ದಕ್ಷಿಣ ಕೊರಿಯಾ, ಕತಾರ್, ಸೌದಿ ಅರೇಬಿಯಾ, ಸಿರಿಯಾ, ಯುಎಇ ಮತ್ತು ಉಕ್ರೇನ್ ಅನ್ನು ಔಟ್ರೀಚ್ ಪಾಲುದಾರ ರಾಷ್ಟಗಳು ಎಂದು ಫ್ರಾನ್ಸ್ ಆಹ್ವಾನಿಸಿದೆ. ಭಾರತ ಪಾಲುದಾರ ರಾಷ್ಟವಾಗಿ G7 ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿರುವುದು ಇದು 13ನೇ ಬಾರಿ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಔಟ್ರೀಚ್ ಅಧಿವೇಶನಗಳಲ್ಲಿ ಭಾಗವಹಿಸಲಿದ್ದಾರೆ. G7 ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸುವುದು ಜಾಗತಿಕ ಭೌಗೋಳಿಕ ರಾಜಕೀಯದಲ್ಲಿ ಭಾರತದ ಪ್ರಮುಖ ಪಾತ್ರವನ್ನು ಒತ್ತಿ ಹೇಳುತ್ತದೆ. ಭಾರತ ಪ್ರಮುಖ ಆರ್ಥಿಕ ಶಕ್ತಿ ಕೇಂದ್ರವಾಗಿ, ಅಭಿವೃದ್ಧಿಶೀಲ ರಾಷ್ಟಗಳಿಗೆ ರಾಜತಾಂತ್ರಿಕ ಸೇತುವೆಯಾಗಿ ಮತ್ತು ಇಂಡೋ ಪೆಸಿಫಿಕ್ನಲ್ಲಿ ಕಾರ್ಯತಂತ್ರದ ಆಧಾರವಾಗಿ G7 ಒಕ್ಕೂಟಕ್ಕೆ ಮುಖ್ಯವಾಗಿದೆ. ಇನ್ನೊಂದೆಡೆ G7 ಶೃಂಗಸಭೆಯಲ್ಲಿ ಭಾಗವಹಿಸುವಿಕೆಯು ಭಾರತ ಜಾಗತಿಕ ದಕ್ಷಿಣದ ಹಿತಾಸಕ್ತಿಗಳನ್ನು ಪ್ರತಿಪಾದಿಸಲು, ಸುಧಾರಿತ ತಂತ್ರಜ್ಞಾನಗಳಿಗೆ ಸುರಕ್ಷಿತ ಪ್ರವೇಶವನ್ನು ಪಡೆಯಲು ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳನ್ನು ಬಲಪಡಿಸಲು ಅನುವು ಮಾಡಿಕೊಡುತ್ತದೆ. ಜಗತ್ತು ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು, ಆರ್ಥಿಕ ಅನಿಶ್ಚಿತತೆ ಮತ್ತು ಹೊಸ ತಂತ್ರಜ್ಞಾನಗಳ ತ್ವರಿತ ವಿಕಸನದೊಂದಿಗೆ ಸೆಣಸಾಡುತ್ತಿರುವ ಸಮಯದಲ್ಲಿ ಈ ಶೃಂಗಸಭೆ ನಡೆಯುತ್ತಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ನೀಟ್ UG ಮರುಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಿದೆ. ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ neet.nta.nic.in ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮರುಪರೀಕ್ಷೆಯು ಈ ತಿಂಗಳ 21ರಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15 ನಡೆಯಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕ ಮತ್ತು ಇರಾನ್ ತಮ್ಮ 107 ದಿನಗಳ ಯುದ್ಧವನ್ನು ಕೊನೆಗೊಳಿಸಲು ಮತ್ತು ಜಾಗತಿಕ ತೈಲ ಪೂರೈಕೆಯ 1/5 ಭಾಗವನ್ನು ಸಾಗಿಸಲು ಬಳಸಲಾಗುತ್ತಿದ್ದ ಕಿರಿದಾದ ಜಲಮಾರ್ಗವಾದ ಹರ್ಮುಜ್ ಜಲಸಂಧಿಯನ್ನು ತೆರೆಯಲು ಒಪ್ಪಂದವನ್ನು ಅಂತಿಮಗೊಳಿಸಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿನ್ನೆ ರಾತ್ರಿ ಈ ಕುರಿತು ಘೋಷಣೆ ಮಾಡಿದರು. ಇರಾನಿನ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನವನ್ನು ಅಮೆರಿಕ ಕೊನೆಗೊಳಿಸಲಿದೆ ಎಂದು ಹೇಳಿದರು. June 19 ಸ್ವಿಟ್ಜರ್ಲೆಂಡ್ನಲ್ಲಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಗುವುದು. ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಿದ ನಂತರ ಶುಕ್ರವಾರ ಹಾರ್ಮೋಸ್ ಜಲಸಂಧಿ ತೆರೆಯಲಾಗುವುದು. ಈ ಒಪ್ಪಂದವು ಇಡೀ ಪ್ರದೇಶಕ್ಕೆ ಶಾಂತಿ ಮತ್ತು ಭದ್ರತೆಯನ್ನು ತರುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದರು. 60 ದಿನಗಳ ಅವಧಿಯಲ್ಲಿ ಇರಾನ್ನ ಪರಮಾಣು ಪುಷ್ಟೀಕರಣ ಮತ್ತು ಯುರೇನಿಯಂ ವಿಲೇವಾರಿ ಕುರಿತು ಅಮೆರಿಕ ಮತ್ತು ಇರಾನ್ ಮಾತುಕತೆ ನಡೆಸಬೇಕೆಂದು ಒಪ್ಪಂದದಲ್ಲಿ ಉಲ್ಲೇಖಿಸಲಾಗಿದೆ. ಲೆಬನಾನ್ ಸೇರಿದಂತೆ ಎಲ್ಲ ಸಂಘಟನೆಗಳು ಮತ್ತು ಪ್ರದೇಶಗಳಲ್ಲಿ ಯುದ್ದ ಮತ್ತು ಮಿಲಿಟರಿ ಕಾರ್ಯಾಚರಣೆಗಳು ಇಂದು ರಾತ್ರಿಯಿಂದ ಶಾಶ್ವತವಾಗಿ ಕೊನೆಗೊಳ್ಳುತ್ತವೆ ಎಂದು ಇರಾನ್ನ ಸುಪ್ರೀಂ ರಾಷ್ಟೀಯ ಭದ್ರತಾ ಮಂಡಳಿ ಹೇಳಿದೆ. ಈ ಸುದ್ದಿಯ ಬೆನ್ನಲ್ಲೇ ತೈಲ ಬೆಲೆಗಳು ಕುಸಿದಿವೆ. ಬ್ರೆಂಟ್ ಕಚ್ಚಾ ತೈಲ ಇಂದು ಆರಂಭಿಕ ವಹಿವಾಟಿನಲ್ಲಿ 4% ಕುಸಿದರೆ ಯುಎಸ್ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ 4.6% ಹೆಚ್ಚು ಕುಸಿದಿದೆ. ಏಷ್ಯಾದಲ್ಲಿ ಷೇರು ಮಾರುಕಟ್ಟೆಗಳು ಜಿಗಿದಿವೆ. ಟಿಎಂಸಿ ಪಕ್ಷದ ಶಾಸಕರ ಸಹಿ ನಕಲು ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪದ ಮೇಲೆ ಅಪರಾಧ ತನಿಖಾ ದಳ ಸಿಐಡಿ ತೃಣಮೂಲ ಕಾಂಗ್ರೆಸ್ ಸಂಸದ ಅಭಿಷೇಕ್ ಬ್ಯಾನರ್ಜಿ ಅವರನ್ನು 9 ಗಂಟೆಗಳಿಗೂ ಹೆಚ್ಚು ಕಾಲ ವಿಚಾರಣೆ ನಡೆಸಿತು. ಮೂಲಗಳ ಪ್ರಕಾರ ಸಿಐಡಿ ಅಧಿಕಾರಿಗಳು ನಿನ್ನೆ ಕೋಲ್ಕತ್ತಾದ ಭಭಾನಿ ಭವನದಲ್ಲಿ ತೃಣಮೂಲ ಕಾಂಗ್ರೆಸ್ ಶಾಸಕ ಕುನಾಲ್ ಘೋಷ್ ಮತ್ತು ಅಭಿಷೇಕ್ ಬ್ಯಾನರ್ಜಿ ಅವರನ್ನು ವಿಚಾರಣೆ ನಡೆಸಿದ್ದಾರೆ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಉದ್ಘಾಟನಾ ಪಂದ್ಯದಲ್ಲಿ ಭಾರತ ತಂಡ ನಿನ್ನೆ ರಾತ್ರಿ ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬಾಸ್ಟನ್ನಲ್ಲಿ ನಡೆದ ಎ ಗುಂಪಿನ ಪಂದ್ಯದಲ್ಲಿ ಪಾಕಿಸ್ತಾನವನ್ನು 64 ರನ್ಗಳಿಂದ ಪರಾಭವಗೊಳಿಸಿದೆ. ಭಾರತ ತಂಡ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನಕ್ಕೆ 171 ರನ್ಗಳ ಗುರಿ ನೀಡಿತು. ಇದಕ್ಕೆ ಉತ್ತರವಾಗಿ ಪಾಕಿಸ್ತಾನ 17 ಓವರ್ಗಳಲ್ಲಿ 106 ರನ್ಗಳಿಗೆ ಆಲೌಟ್ ಆಯಿತು. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ಗಳಿಗೆ 170 ರನ್ ಗಳಿಸಿತು. ಸ್ಮೃತಿ ವಂದನಾ 44 ಎಸೆತಗಳಲ್ಲಿ 68 ರನ್ ಗಳಿಸಿದರು. ಭಾರತದ ಪರ 5 ವಿಕೆಟ್ ಕಬಳಿಸಿದ ದೀಪ್ತಿ ಶರ್ಮಾ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ದಿನದ ಇನ್ನೊಂದು ಪಂದ್ಯದಲ್ಲಿ ಬಾಂಗ್ಲಾದೇಶ ನೆದರ್ಲೆಂಡ್ಸ್ ವಿರುದ್ದ 6 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿತು. ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ನೆದರ್ಲೆಂಡ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ಗಳಿಗೆ 138 ರನ್ ಗಳಿಸಿತು. ಇದಕ್ಕೆ ಪ್ರತಿಯಾಗಿ ಬಾಂಗ್ಲಾದೇಶ 19.1 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 141 ರನ್ ಗಳಿಸುವ ಮೂಲಕ ಗುರಿ ತಲುಪಿತು. ಹೋಸ್ಟನ್ನಲ್ಲಿ ನಿನ್ನೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಜರ್ಮನಿ ತಂಡ ಕ್ಯುರಾಕೋ ತಂಡವನ್ನು 7-1 ಸೋಲಿಸಿತು. ಮತ್ತೊಂದೆಡೆ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಮತ್ತೊಂದು ಪಂದ್ಯದಲ್ಲಿ ಜಪಾನ್ ಮತ್ತು ನೆದರ್ಲ್ಯಾಂಡ್ಸ್ ತಂಡಗಳು 2-2 ಡ್ರಾ ಸಾಧಿಸಿದವು. ಇಂದು ಮೆಕ್ಸಿಕೋದ ಮಾಂಟರಿ ಕ್ರೀಡಾಂಗಣದಲ್ಲಿ ನಡೆಯುವ ಎಫ್ ಗುಂಪಿನ ಪಂದ್ಯದಲ್ಲಿ ಟುನೀಷಿಯಾ ಮತ್ತು ಸ್ವೀಡನ್ ಮುಖಾಮುಖಿಯಾಗಿದ್ದು ಪಂದ್ಯ ಪ್ರಗತಿಯಲ್ಲಿದೆ. ಇಂದಿನ ಮತ್ತೊಂದು ಪಂದ್ಯದಲ್ಲಿ ಅಮೆರಿಕದ ಅಟ್ಲಾಂಟಾ ಕ್ರೀಡಾಂಗಣದಲ್ಲಿ ನಡೆಯುವ ಹೆಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ತಂಡ ಕ್ಯಾಬೋ ವರ್ಡೆ ವಿರುದ್ದ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಉತ್ತರ ಪ್ರದೇಶದ ಗೌತಮ್ ಬುದ್ದ ನಗರದ ಜೇವರ್ನಲ್ಲಿರುವ ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ವಾಣಿಜ್ಯ ವಿಮಾನ ಸೇವೆಗಳು ಇಂದು ಆರಂಭವಾಗಿದೆ. ಇಂಡಿಗೋ ಏರ್ಲೈನ್ಸ್ನ ಮೊದಲ ವಿಮಾನವು ಲಕ್ನೋದಿಂದ ಬೆಳಗ್ಗೆ 7:05 ಪ್ರಯಾಣ ಆರಂಭಿಸಿದ್ದು ಬೆಳಗ್ಗೆ 8:05 ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದೆ. ಇದರ ನಂತರ ನೋಯ್ಡಾದಿಂದ ಬೆಂಗಳೂರಿಗೆ ಮೊದಲ ನಿಯಮಿತ ವಾಣಿಜ್ಯ ವಿಮಾನವು ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ಲೋವಾಕಿಯಾ ಅಧ್ಯಕ್ಷರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಫ್ರಾನ್ಸ್ನ ಅವಿಯನ್ನಲ್ಲಿ ಇಂದಿನಿಂದ G7 ಶೃಂಗಸಭೆ ಆರಂಭ. ಹಾರ್ಮೋಸ್ ಜಲಸಂಧಿ ಮುಕ್ತಗೊಳಿಸಲು ಅಮೆರಿಕ ಇರಾನ್ ನಡುವೆ ಒಪ್ಪಂದ ಅಂತಿಮ. ಶಾಸಕರ ಸಹಿ ನಕಲು ಪ್ರಕರಣ, ಸಿಐಡಿಯಿಂದ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ವಿಚಾರಣೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಪಾಕಿಸ್ತಾನ ವಿರುದ್ದ ಭಾರತ ತಂಡಕ್ಕೆ ಭರ್ಜರಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
4: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45:10. ಕಂಪನಾಂಕ 102.1 MHz. ಚಿತ್ರಗೀತೆಗಳು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಚಿತ್ರಗೀತೆಗಳಲ್ಲಿ ಆರಂಭದಲ್ಲಿ ಕೇಳಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಚಿತ್ರ ಅವರು ಹಾಡಿರುವ ಶಬ್ದವೇದಿ ಚಿತ್ರದ ಗೀತೆ.

0: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಮುಂದಿನ ಗೀತೆಯನ್ನು ಕೇಳಿ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಈ ಬಂಧನ ಚಿತ್ರದ ಗೀತೆ. ಗೀತರಚನೆ ಜಯಂತ್ ಕಾಯ್ಕಿಣಿ, ಸಂಗೀತ ನಿರ್ದೇಶನ ಮನೋಮೂರ್ತಿ.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿತ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8 ಗಂಟೆಯಾಗಲಿದ್ದು ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಮಾಚಾರ ಪ್ರಭಾತ್ 8:15 ಮಾರ್ನಿಂಗ್ ನ್ಯೂಸ್.

0: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:30. ಈಗ ಕೇಳಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸುಸ್ಥಿರ ಆಹಾರ ಪದ್ಧತಿ ಮತ್ತು ಉತ್ತಮ ಜೀವನ ಶೈಲಿ ಕುರಿತು ಹೋಮಿಯೋಪತಿ ತಜ್ಞ ವೈದ್ಯರಾದ ಡಾಕ್ಟರ್ ನವೀನ್ ಹೊಸಮನಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಶ್ರೀದೇವಿ. ಆತ್ಮೀಯ ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಹೋಮಿಯೋಪತಿಯಲ್ಲಿ ಸ್ಥಿರ ಆಹಾರ ಪದ್ಧತಿ ಮತ್ತು ಆರೋಗ್ಯಕರ ಜೀವನ ಶೈಲಿ ಎಷ್ಟು ಮುಖ್ಯವಾಗಿದೆ ಪ್ರತಿಯೊಬ್ಬರ ಜೀವನದಲ್ಲೂ. ಇದೆಲ್ಲವೂ ನಮಗೆ ತಿಳಿದಿರುವಂಥ ವಿಷಯ, ಆದರೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಡನೆ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ನವೀನ್ ಹೊಸಮನಿ, ಹೋಮಿಯೋಪತಿ ಪ್ರಾಕ್ಟೀಷನರ್. ಇವರು BHMS ಪದವೀಧರರಾಗಿದ್ದು ಸದ್ಯ ಹೋಮಿಯೋಪತಿಯಲ್ಲಿ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಾ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಡಾಕ್ಟರ್ ನವೀನ್ ಹೊಸಮನಿ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ನೋಡಿ, ಈಗ ಹೋಮಿಯೋಪತಿ ದೃಷ್ಟಿಯಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಔಷಧಿಗಳ ಜೊತೆಗೆ ನಾವು ಉತ್ತಮ ಆಹಾರ ಪದ್ಧತಿ ಹಾಗೆ ಶಿಸ್ತುಬದ್ಧ ಜೀವನ ಶೈಲಿಗೂ ಕೂಡ ಮಹತ್ವವನ್ನು ನೀಡಬೇಕಾಗುತ್ತೆ. ಸೊ ಮೊದಲಿಗೆ ನಮ್ಮ ಕೇಳುಗರಿಗೆ ಈ ಒಂದು ಸುಸ್ಥಿರ ಆಹಾರ ಪದ್ಧತಿ ಅಂದರೆ ಏನು? ಯಾಕಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೇವೆ, ಎಲ್ಲ ಒಂದು ಫೀಲ್ಡ್ ಅಥವಾ ಕ್ಷೇತ್ರಗಳಲ್ಲಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಹೇಳಿ ಪದವನ್ನು ಬಳಸ್ತೇವೆ. ಅಂದರೆ ಎಲ್ಲದರಲ್ಲೂ ಕೂಡ ಸುಸ್ಥಿರವಾಗಿ ಅಭಿವೃದ್ಧಿಯನ್ನು ಹೊಂದಬೇಕು ಅಂತ. ಸೊ ಇತ್ತೀಚಿನ ಒಂದು ದಿನಮಾನಗಳಲ್ಲಿ ಆಹಾರ ಮತ್ತು ನಮ್ಮ ಆರೋಗ್ಯ ಎರಡೂ ಅಷ್ಟೇ ಮುಖ್ಯವಾಗಿವೆ. ಹಾಗಾಗಿ ಸುಸ್ಥಿರ ಆಹಾರ ಪದ್ಧತಿ ಅಂದರೆ ಏನು ಅನ್ನೋದನ್ನು ನಮ್ಮ ಕೇಳುಗರಿಗೆ ಮೊದಲು ತಿಳಿಸ್ಕೊಡಿ.
1: ಎಲ್ರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತಾಡೋದಾದರೆ, ಒಂದು ಒಳ್ಳೆ ಫುಡ್ ಹಾಗೂ ಲೈಫ್ ಸ್ಟೈಲ್ ಬಗ್ಗೆ ಮಾತಾಡೋದಾದರೆ, ಫುಡ್ಡಲ್ಲಿ ಹಲವಾರು ರೀತಿಗಳೇ ಫುಡ್ ಚೇನ್ ಅಂದು ನಾವು ನಮ್ಮ ಇಂಡಿಯನ್ ಲೈಫ್ ಸ್ಟೈಲಲ್ಲಿ ಭಾಳಷ್ಟು ಜನ ನೋಡ್ತೀವಿ. ವೆಜ್ ಪ್ರಿಫರ್ ಮಾಡ್ತಾರೆ, ನಾನ್ ವೆಜ್ ಪ್ರಿಫರ್ ಮಾಡ್ತಾರೆ. ಸೊ ನಮ್ಮ ಪ್ರಾಪರಾಗಿ ಒಂದು ಹೆಲ್ತ್ ಅಂತ ಬಂದಾಗ ನಾವು ಯಾವ ಥರದ ಫುಡ್ ಹಾಗೂ ಲೈಫ್ ಸ್ಟೈಲನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಬೇಕಂದ್ರೆ, ಪ್ರಾಪರಾಗಿ ಟೈಮ್ ಟು ಟೈಮ್ ಅನ್ನೋದನ್ನು ನಾವು ಸೇವನೆ ಮಾಡಬೇಕು. ಫಸ್ಟ್ ಫುಡ್ ಯಾವುದೇ ಫುಡ್ ಸಿಸ್ಟಮ್ ಆಗಲಿ ಅವರು ಇಂಟೇಕ್ ಮಾಡಲಿ, ವೆಜ್ ಆದರೂ ಆಗಲಿ ನಾನ್ ವೆಜ್ ಆದರೂ ಆಗಲಿ, ಬಟ್ ಅದಕ್ಕೊಂದು ಪ್ರಾಪರ್ ರುಟೀನ್ ಅನ್ನೋದು ಅವರು ಮೇಂಟೈನ್ ಮಾಡಬೇಕು. ಸೊ ಪ್ರಾಪರಾಗಿ ಮಾರ್ನಿಂಗ್ ಟೈಮಲ್ಲಿ ಟೈಮ್ ಟು ಟೈಮ್ ಫುಡ್ ಮಾಡೋದು. ಈಗ ಮಾರ್ನಿಂಗ್ನ ಸ್ಕಿಪ್ ಮಾಡ್ತಾರೆ ಕೆಲವೊಬ್ಬರು, ಮಾರ್ನಿಂಗ್ ಸ್ಕಿಪ್ ಮಾಡಿ ಡೈರೆಕ್ಟ್ ಆಫ್ಟರ್ನೂನ್ ಅಲ್ಲಿ ಫುಡ್ನ ಇಂಟೇಕ್ ಮಾಡ್ತಾರೆ. ಸೊ ಅದು ಇಂಬ್ಯಾಲೆನ್ಸ್ ಆಗುತ್ತೆ ಬಾಡಿಯಲ್ಲಿ. ಸೊ ಯಾವಾಗ ಕಾನ್ಸ್ಟೆಂಟ್ಲಿ ನೀವು 6 ತಿಂಗಳ 1 ವರ್ಷ ಆ ಥರ ಮಾಡ್ಕೋತಾ ಹೋದಾಗ ಅವಾಗ ಬಾಡಿಲಿ ಡಿಸೀಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಲೈಫ್ ಸ್ಟೈಲ್ನ ನೀವು ಪ್ರಾಪರಾಗಿ ಮೇಂಟೈನ್ ಮಾಡಬೇಕು. ಫಸ್ಟ್ ಡಯಟ್ ಆಗಲಿ ಯಾವುದೇ ಆಗಲಿ, ಫಸ್ಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಭಾಳ ಜನ ಸ್ಕಿಪ್ ಮಾಡ್ತಾರೆ, ಡೈರೆಕ್ಟ್ ಆಫ್ಟರ್ನೂನ್ ಊಟ ಮಾಡ್ತಾರೆ ಇಲ್ಲ ಈವ್ನಿಂಗ್ ಊಟ ಮಾಡ್ತಾರೆ. ಸೊ ಆ ಥರ ನಮ್ಮ ಬಾಡಿ ಸಿಸ್ಟಮ್ ಆ ಥರ ಇರಲ್ಲ. ಸೊ ನಮ್ಮ ಬಾಡಿ ಯಾವ ಥರ ಇರುತ್ತಂದರೆ, ನೇಚರ್ ತಕ್ಕ ಹಾಗೆ ನಮ್ಮ ಬಾಡಿ ರೆಡಿಯಾಗಿರುತ್ತೆ. ಸೊ ಅಪೋಸಿಟ್ ಟು ನೇಚರ್ನ ಹೋದಾಗ ನಮ್ಗೆ ಡಿಸೀಸಸ್ ಬರುತ್ತೆ ಯಾವಾಗೂ ಬಾಡಿಲಿ. ಸೊ ಟುವರ್ಡ್ಸ್ ದಿ ನೇಚರಲ್ಲಿ ನಾವು ಹೋಗಬೇಕು. ಸೊ ಈಗ ಫುಡ್ ಅಂತ ಬಂದಾಗೂ ನಾರ್ಮಲ್ ಆಗಿ ವೆಜ್ ಫುಡ್ನೇ ನಾವು ಪ್ರಿಫರ್ ಮಾಡ್ತೀವಿ ನಾರ್ಮಲ್ ಆಗಿ, ನಾನ್ ವೆಜ್ನ ಭಾಳ ಕಡಿಮೆ ಮಾಡ್ತೀವಿ. ಸೊ ವೆಜ್ ಅಂತ ಬಂದಾಗ ವೆಜ್ ಒಳಗಡೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ನ ಜಾಸ್ತಿ ಇಂಟೇಕ್ನ ಮಾಡಬೇಕು ಮಾರ್ನಿಂಗಲ್ಲಿ. ಸೊ ಮಾರ್ನಿಂಗಲ್ಲಿ ತಿಂದಾಗೂ ಎಷ್ಟೇ ಆಗಲಿ ನಿಮ್ಮದು ಹೆವಿ ಫುಡ್ ಏನಿದ್ರು ಮಾರ್ನಿಂಗಲ್ಲೇ ತಿನ್ನೋದು ಬ್ರೇಕ್ಫಾಸ್ಟ್ ಟೈಮಲ್ಲಿ. ಸೊ ಮಾರ್ನಿಂಗಲ್ಲಿ ತಿಂದಾಗ ವರ್ಕ್ ಪ್ರೊಸೆಸ್ ಎಲ್ಲ ಮಾಡ್ತಿರಬೇಕು, ಡೈಜೆಸ್ಟ್ ಆಗುತ್ತೆ ಫುಡ್ ಸಿಸ್ಟಮ್ ಎಲ್ಲ. ಸೊ ಯಾವ ಥರ ಆಫ್ಟರ್ನೂನ್ ಬರುತ್ತೆ, ಆಫ್ಟರ್ನೂನಲ್ಲಿ ಸ್ವಲ್ಪ ಲೈಟ್ ಫುಡ್ ಇಂಟೇಕ್ ಮಾಡಬೇಕು. ಸೊ ಆ ಥರ ಈವ್ನಿಂಗ್ ಬಂದಾಗ ಇನ್ನೂ ಸ್ವಲ್ಪ ಲೈಟ್ ಫುಡ್ ಇಂಟೇಕ್ ಮಾಡಬೇಕು. ಸೊ ಊಟ ಮಾಡೋ ಪ್ಯಾಟರ್ನ್ ಯಾವ ಥರ ಇರುತ್ತಂದರೆ, ಮಾರ್ನಿಂಗಲ್ಲಿ ನೀವು ಅರೌಂಡ್ 8:30, 9, 10 o'clock ವರೆಗೆ ಊಟ ಮಾಡಿಬಿಟ್ರೆ ಅಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಹೆವಿಯಲ್ಲಿ ಮಾಡಿಕೊಂಡು ನಡೆಯುತ್ತೆ. ಸೊ ಆಫ್ಟರ್ನೂನಲ್ಲಿ ನಿಮಗೆ ಹಸುವಿದ್ರೆ ಮಾಡ್ಬೋದು. ನಾರ್ಮಲಾಗಿ ನಮ್ಮ ಬಾಡಿ ಯಾವ ಥರ ಅಂದರೆ 3 times a meal ರೆಡಿ ಆಗಿಲ್ಲ ನಮ್ಮ ಬಾಡಿ, ಯಾವಾಗಲೂ 2 times a meal ಮಾರ್ನಿಂಗ್ ಹಾಗೂ ಈವ್ನಿಂಗ್. ಸೊ ಈವ್ನಿಂಗ್ ಆದಷ್ಟು ನೀವು 6 or 7 o'clock ಮಿಡ್ಲ್ ಒಳಗಡೆ ನಿಮ್ಮದು
0: ಊಟನ
1: ಮುಗಿಸ್ಕೊಳ್ಬೇಕು. ಎಷ್ಟು ನೀವು ಡಿಲೇ ಮಾಡ್ತಾ ಹೋಗ್ತೀರಾ, ಸೊ ಈ ಥರ ಇದಕ್ಕೆ ನೀವು 1 or 2 days ನೀವು ಲೇಟ್ ಮಾಡ್ತಾ ಇದ್ರೆ ಊಟ, ಅದರಿಂದ ಎಫೆಕ್ಟ್ ಓವರ್ ದಿ ಇಯರ್ಸ್ ನೀವು ಯಾವ ಥರ ಹೋಗ್ತಿರ್ತಾರೆ 5 years 10 years ನೀವು ಇದೇ ಥರ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ತಾ ಇದ್ರೆ, ಸೊ ಆ ಟೈಮಲ್ಲಿ 100% ನಿಮಗೆ ಬಾಡಿಲಿ ಡಿಸೀಸ್ ಅಂತೂ ಬಂದೇ ಬರುತ್ತೆ. ಸೊ ಯಾವಾಗ ಬಾಡಿಲಿ ಅಂತ ಡಿಸೀಸ್ ಬಂದಾಗ ನೀವು ಆ ಟೈಮಲ್ಲಿ ನೀವು ಡಯಟ್ನ ರೆಗ್ಯುಲರ್ ಆಗಿ ಮತ್ತೆ ಶಿಫ್ಟ್ ಮಾಡ್ಕೊಂಡಾಗ ಅವಾಗ ಡಿಸೀಸ್ ಅಂತ ಆರಾಮಾಗಲ್ರಿ ಆ ಟೈಮಲ್ಲಿ. ಸೊ ನಾರ್ಮಲ್ ಆಗಿ ಡಿಸೀಸ್ ಬರೋಕ್ಕಿಂತ ಮುಂಚೆ ನಾವು ಪ್ರಿಕಾಷನ್ಸ್ ಅಂತ ತೊಗೊಳ್ಬೇಕು. ಸೊ ತೊಗೊಳ್ಬೇಕು ಅಂದರೆ ಪ್ರಾಪರ್ ಡಯಟ್ನ ಮುಂಚೆಯಿಂದನೇ ನಾವು ಸ್ಟಾರ್ಟ್ ಮಾಡ್ಬೇಕು.
0: ಅದಕ್ಕೆ ಹೇಳ್ತಾರೆ ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ
1: ಹೇಳ್ತಾರೆ.
0: ಈಗ ನೀವು ಒಂದು ಆಹಾರ ಪದ್ಧತಿ ಮತ್ತು ನಮ್ಮ ಜೀವನ ಶೈಲಿ ಅಂದರೆ ಏನು ಅಂತ ಹೇಳಿದ್ರಿ. ಈ ಒಂದು ನಾವು ಸೇವಿಸುವಂಥ ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ಮತ್ತು ಪದಾರ್ಥಗಳಲ್ಲಿ ಉತ್ತಮ ಆರೋಗ್ಯಕ್ಕೆ ಬೇಕಾಗಿರುವಂತಹ ವಿಟಾಮಿನ್ ಪ್ರೋಟೀನ್ ಅಂಶಗಳು, ಅದರಲ್ಲೂ ವಿಶೇಷವಾಗಿ ಈಗ ಚಿಕ್ಕ ಮಕ್ಕಳಾದವ್ರಿಗೆ ಒಂಥರದ ಒಂದು ಆಹಾರ ಪದ್ಧತಿ ಇರುತ್ತೆ, ಮತ್ತು ವಯಸ್ಸಾದವ್ರಿಗೆ ಒಂಥರ ಆಹಾರ ಪದ್ಧತಿ ಇರುತ್ತೆ. ಎಂತಹ ಸಮತೋಲಿತ ಆಹಾರವನ್ನು ನಾವು ಸೇವನೆ ಮಾಡಬೇಕು ಅಂತ ಹೇಳ್ತೀರಿ?
1: ಊಟ ಅಂತ ಬಂದಾಗ ಈಗ ಭಾಳ ಸಣ್ಣ ವಯಸ್ಸು ಹುಡುಗರು ಇರುತ್ತೆ. ಸೊ ಅವರಿಗೆ ನೀವು ಹೆವಿ ಫೈಬರ್ ಕಂಟೆಂಟ್ನ ಇಂಟೇಕ್ ಮಾಡಲಿಕ್ಕೆ ಕೊಡಬೇಡ ಸಣ್ಣ ಹುಡುಗರಿದ್ದಾಗ. ಸೊ ಅವ್ರಿಗೆ ಡೈಜೆಷನ್ ಭಾಳ ಸ್ವಲ್ಪ ಸ್ಟ್ರಾಂಗ್ಲಿಯಾಗಿ ಡೈಜೆಷನ್ ಮಾಡಲ್ಲ ಸಣ್ಣ ಹುಡುಗರಲ್ಲಿದ್ದಾಗ. ಸೊ ಅವ್ರಿಗೆ ಆದಷ್ಟು ನೀವು ಸ್ವಲ್ಪ ಲಿಕ್ವಿಡ್ಸ್ನ ಪ್ರೊವೈಡ್ ಮಾಡಿ ಸ್ಟಾರ್ಟಿಂಗಲ್ಲಿದ್ದಾಗ. ಸೊ ಹೆವಿ ಮೀಲ್ಸ್ ಅವ್ರಿಗೆ ನೀಡಿಲ್ಲ. ಸೊ ಯಾವ ಥರ ಬಂದಾಗ ಹುಡುಗರ ಕಡೆ, ಸೊ ಹೈ ಪ್ರೋಟೀನ್ ಹೈ ಫೈಬರ್ ಕಂಟೆಂಟ್ ಆಗಲಿ ಸ್ವಲ್ಪ ಕಡಿಮೆ ಕೊಡಬೇಕು ಅವ್ರಿಗೆ. ಸೊ ನಾರ್ಮಲಾಗಿ ಅವ್ರಿಗೆ ನೀವು ಒಂದು ಸ್ಟ್ರೆಚ್ಚಲ್ಲೇ ಫುಡ್ನ ಜಾಸ್ತಿ ಊಟ ಮಾಡಿಸ್ಬೇಕು. ಈಗ ಸಣ್ಣ ಹುಡುಗರು ಮನೇಲಿ ಯಾವ ಥರ ಅಂತಂದರೆ ಒಂದೇ ಸಲ ಮೂರು ರೊಟ್ಟಿ ಆಗಲಿ, ರೊಟ್ಟಿ ತಿನ್ನೋರು ಎರಡು ರೊಟ್ಟಿ ಮೂರು ರೊಟ್ಟಿ ತಿನ್ನಿಸ್ಬಿಡ್ತಾರೆ. ಸೊ ಅವ್ರ ಡೈಜೆಷನ್ ಅಷ್ಟು ಕೆಪಾಸಿಟಿ ಇರಲ್ಲ. ಅವ್ರಿಗೆ ಒಂದು ರೊಟ್ಟಿ ಆ ಥರ ತಿನ್ನಿಸೋದು, ಮತ್ತೆ ಅವಾಗ ಮಿಡ್ಲ್ ಆಗಿ ಹೋಗುತ್ತೆ ಅವಾಗ ಊಟ ಮಾಡಿಸೋದು. ಸೊ ಅವ್ರಿಗೆ ಅವ್ರ ಇಂಟೇಕ್ ಯಾವ ಥರ ಬಾಡಿ ನೀಡ್ ಇರುತ್ತೋ ಆ ತಕ್ಕಂಗೆ ಊಟ ಮಾಡಬೇಕು. ಸೊ ಅದು ಬಿಟ್ಟು ಇವಾಗ ನಾವು ಮನೇಲಿ ಫೋರ್ಸಬಲಿ ಊಟ ಮಾಡಿಸೋಕೆ ಊಟ ಮಾಡಿಸ್ಲಿಕ್ಕೆ ಹೋಗ್ತೀವಿ. ಸಣ್ಣ ಹುಡುಗ ತಿಂದ ತಕ್ಷಣ ದಪ್ಪ ಆಗಿಬಿಡ್ಲಿ, ಗಟ್ಟಿ ಆಗಲಿ, ಚಲೋ ಇವಾಗ ವಯಸ್ಸಲ್ಲೇ ಗಟ್ಟಿ ಆಗಲಿ, ಸೊ ಆ ಥರ ಮಾಡಿದಾಗ ಆ ಒಂದು ಹುಡುಗಂಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಯಾಕಂದ್ರೆ ಡೈಜೆಷನ್ ಅಷ್ಟು ಇರೋ ಅಷ್ಟು ಪ್ರಾಪರಾಗಿ ಅಷ್ಟು ಕಡಿಮೆ ಆಗುತ್ತೆ. ಸೊ ಅವರಿಗೆ ಆ ಥರ ಸ್ವಲ್ಪ ಲೋ ಸ್ಲೋ ಅವ್ರಿಗೆ ಎಷ್ಟು ಇಂಟೇಕ್ ಇರುತ್ತೆ ಅಷ್ಟನ್ನು ನಾವು ಪ್ರೊವೈಡ್ ಮಾಡ್ತಾ ಹೋಗಬೇಕು. ಈಗ ಓಲ್ಡ್ ಏಜ್ ಅಂತ ಬಂದಾಗ ಆ್ಯಕ್ಚುಲಿ ನಾವು ಅವ್ರಿಗೆ ಫುಡ್ ಇಂಟೇಕ್ನ ಕಡಿಮೆ ಮಾಡಿಸ್ಬೇಕು ಓಲ್ಡ್ ಏಜಲ್ಲಿ ಬಂದಾಗ. ಯಾಕಂದರೆ ಅವ್ರದ್ದು ದಿನನಿತ್ಯದ ಅವ್ರದ್ದು ಏನು ಕಾರ್ಯಚಟುವಟಿಕೆಗಳು ಕಡಿಮೆ ಆಗಿರುತ್ತೆ. ಸೊ ಅವ್ರು ಡೇ ಟು ಡೇ ಈಗ ಆಲ್ರೆಡಿ ಅವ್ರು ತ್ರೀ ಟೈಮ್ಸ್ ಹೊಲದಲ್ಲಿ ಕೆಲಸ ಮಾಡ್ತಾರೆ, ಸೊ ಅಂಥವ್ರಿಗೆ ಫೈನ್, ತ್ರೀ ಟೈಮ್ಸ್ ಮೇಲೆ ನಡೆಯುತ್ತೆ. ಯಾರು ಮನೆಯಲ್ಲೇ ಕುಂತಿರ್ತಾರೆ, ಮನೆಯಲ್ಲಿ ಮನೆ ಬಿಟ್ಟು ಹೊರಗೆ ಹೋಗಲ್ಲ ಅಂತಂದಾಗ, ಸೊ ಆ ಟೈಮಲ್ಲಿ ನೀವು ಅವ್ರ ಇಂಟೇಕ್ನ ಕಡಿಮೆ ಮಾಡಬೇಕು.
0: ಅಂದ್ರೆ ಯಾರು ದೈಹಿಕ ಚಟುವಟಿಕೆಗಳನ್ನು ಕಡಿಮೆ ಮಾಡ್ತಾರೋ ಅವರ ಆಹಾರ ಪದ್ಧತಿ ಹಿತಮಿತವಾಗಿರಬೇಕು.
1: ಯಾರಿಗೆ ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಇರುತ್ತೋ ಡೇ ಟು ಡೇ ಲೈಫಲ್ಲಿ, ಸೊ ಅವರು ಇಂಟೇಕ್ನ ಕಡಿಮೆ ಮಾಡಬೇಕು. ಯಾರು ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಇದೆ ಅವ್ರಿಗೆ ತ್ರೀ ಟೈಮ್ಸ್ ಮೇಲೆ ನಡೆಯುತ್ತೆ, ಡೈಜೆಸ್ಟ್ ಆಗುತ್ತೆ ಬಾಡಿ. ನೀವು ಇನ್ನೂ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಆದರೂ ತ್ರೀ ಟೈಮ್ಸ್ ಮೇಲೆ ಮಾಡ್ತಿದ್ರೆ ಅಂತಂದಾಗ ಏನಾಗುತ್ತೆ, ಬಾಡಿಯಲ್ಲಿ ಊಟ ಅಲ್ಲೇ ಉಳ್ಕೊಂಡ್ಬಿಡುತ್ತೆ, ಡೈಜೆಷನ್ ಆಗಲ್ಲ. ಸೊ ಡೈಜೆಷನ್ ಆಗಲಾರ್ದಾಗ ಅದರಿಂದ ಮತ್ತೆ ಡಿಸೀಸ್ ಬರೋ ಸಾಧ್ಯತೆಗಳು ಭಾಳ ಇರುತ್ತೆ. ಸೊ ನೀವು ಅದೇ ಕಂಟಿನ್ಯೂಸ್ ಆಗಿ ಮಾಡ್ತಿದ್ರೆ ಆಸಿಡಿಟಿ ಬರುತ್ತೆ, ಹಾರ್ಟ್ ಬರ್ನ್ ಅಂತ ಬರ್ತಾರೆ, ಬರೋ ಡಿಸೀಸ್ಗಳು ಭಾಳ ಕಂಟಿನ್ಯೂಸ್ ಆಗಿ ಬರೋ ಚಾನ್ಸಸ್ ತುಂಬ ಹೈ ಇರುತ್ತೆ. ಸೊ ಎಷ್ಟು ನೀವು ಓಲ್ಡ್ ಏಜಲ್ಲಿ ಫಾಸ್ಟಿಂಗ್ನ ಮಾಡ್ತಿರೋ, ಫಾಸ್ಟಿಂಗ್ ಮಾಡಿದಾಗ ಅವರು ಓಲ್ಡ್ ಏಜಲ್ಲಿ ಹೋದಾಗ ಆಲ್ರೆಡಿ ಡಿಸೀಸ್ಡಲ್ಲಿ ಡಿಸೀಸ್ ಸ್ಟೇಟಲ್ಲಿ ಇರ್ತಾರೆ ಕೆಲವೊಬ್ಬರು. ಸೊ ಎಷ್ಟು ಫಾಸ್ಟಿಂಗ್ನ ಮಾಡ್ತಾರೋ ಫಾಸ್ಟಿಂಗ್ ಮಾಡಿದಾಗ ಬಾಡಿನೂ ಅಷ್ಟು ಹೆಲ್ದಿಯಾಗಿರುತ್ತೆ. ಸೊ ಯಾವಾಗಲೂ ಯಾವುದೇ ಇದ್ರೂ ಊಟನೂ ಸಹ ನಾವು ಊಟ ಆಹಾರವನ್ನು ತೊಗೊಳ್ಬೇಕಾದ್ರೆ ಯಾವಾಗಲೂ ಹೊಟ್ಟೆ ತುಂಬ ಊಟ ಮಾಡಬಾರ್ದು, ಒಂದು 70% 30% ಗ್ಯಾಪ್ ಆಗಿಡಬೇಕು. ಸೊ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ ಆ ಟೈಮಲ್ಲಿ ಊಟದಲ್ಲಿ. ಸೊ ಊಟದಲ್ಲಿ ತೊಗೊಳ್ಬೇಕಾದ್ರೂ 4-5 ಐಟಮ್ ಆ ಥರ ಸ್ವಲ್ಪ ಅಂದರೆ ಉಪ್ಪು ಹುಳಿ ಖಾರ ಇವು ಸ್ವಲ್ಪ ಕಡಿಮೆ ಇರಬೇಕು. ಯಾವ ಥರ ಓಲ್ಡ್ ಏಜ್ ಆಗ್ತಾ ಆಗ್ತಾ ಹೋಗುತ್ತೆ, ನಾರ್ಮಲ್ ಆಗೂ ಉಪ್ಪು ಹುಳಿ ಖಾರ ಕಡಿಮೆ ಇರಬೇಕು. ಯಾಕಂದ್ರೆ ಅದರಿಂದನೂ ನಮ್ಮ ಮಾನಸಿಕ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಸೊ ಅದರಿಂದಾಗಿ ಸಣ್ಣ ವಯಸ್ಸಿನಲ್ಲಿ ಮಕ್ಕಳು ಅಂತ ಬಂದಾಗ, ಸೊ ಆ ಟೈಮಲ್ಲಿ ನಾವು ಅವ್ರಿಗೆ ಫುಡ್ ಇಂಟೇಕ್ನ ಯಾವ ಥರ ಕೊಡಬೇಕು, ಓಲ್ಡ್ ಏಜ್ ಅಂತ ಬಂದಾಗ ಇಂಟೇಕ್ನ ಕಡಿಮೆ ಮಾಡಬೇಕು. ಸಣ್ಣ ವಯಸ್ಸಲ್ಲಿದ್ದಾಗ ಕಂಟಿನ್ಯೂಸ್ ಆಗಿ ಇಂಟೇಕ್ ಕೊಡೋದಿರಲ್ಲ, ಬಟ್ ಅವ್ರಿಗೆ ಹಸು ಆಗುತ್ತೆ, ಬಟ್ ಅವ್ರಿಗೆ ಗ್ಯಾಪಲ್ಲಿ ಕೊಡೋದು ಅವ್ರಿಗೆ. ಸೊ ಆ ಥರದಲ್ಲಿ ಬಟ್ ಎರಡರಲ್ಲೂ ಕಾಮನ್ ಅಂದರೆ ಊಟ ಬೇಗ ಮುಗಿಸ್ಬೇಕು ಅಷ್ಟೇ. ಯಾವುದೇ
0: ಅಂದರೆ ಯಾವಾಗ ತುಂಬ ಹೊಟ್ಟೆ ಹಸು ಆಗುತ್ತೋ ಅವಾಗ ಮಾತ್ರ ನಾವು ಆಹಾರ ಸೇವನೆಯನ್ನು
1: ಮಾಡಬೇಕು.
0: ಈಗ ನಾವು ನೋಡ್ತೇವೆ ಟೈಪ್ ಮೇಂಟೈನ್ ಮಾಡ್ಬೇಕಂತನೋ ಅಥವಾ ಆಹಾರ ಲಭ್ಯವಿದೆ ಅಂತನೋ ಹಸಿವು ಆಗಲಿ ಆಗದೇ ಇರಲಿ ಆ ಟೈಮ್ಗೆ ಆಹಾರವನ್ನು ನಾವು ಸೇವನೆ ಮಾಡಿಬಿಡ್ತೀವಿ, ಅದು ನಮ್ಮ ಉತ್ತಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಕೆಲವರು ಹೇಳ್ತಾರೆ. ಹೊಟ್ಟೆ ಫುಲ್ ಹಸಿದಾಗ ಮಾತ್ರ ಊಟ ಮಾಡಬೇಕು ಅಂತ, ಇದು ಎಷ್ಟು ಸರಿ
1: ನೋಡಿ. ಇದು ಶರೀರ ಯಾವ ಥರ ಇದೆ ಅಂತಂದರೆ ನಾವು ಟೈಮ್ ಫಿಕ್ಸ್ ಮಾಡ್ಕೊಂಡು ಮಾಡಲಿಕ್ಕಾಗಲ್ಲ. ಆ ಶರೀರಕ್ಕೆ ಯಾವಾಗ ನೀಡಿರುತ್ತೋ ಅದು ಸಿಗ್ನಲ್ ಕೊಡುತ್ತೆ, ಹಸುವನ್ನು ಕ್ರಿಯೇಟ್ ಮಾಡುವಂಥ ಶಕ್ತಿ ಅದರೊಳಗಡೆ ಇದೆ. ಸೊ ಅವಾಗಷ್ಟೇ ನಾವು ಊಟ ಮಾಡಬೇಕು. ಇವಾಗ ಯಾವುದೇ ನೀವು ಒಂದು ಪ್ರಾಣಿಗಳನ್ನ ನೋಡಿದಾಗ ಅದು ಸ್ಟೋರ್ ಮಾಡಿ ಇಟ್ಕೊಳ್ಳಲ್ಲ, ಮನುಷ್ಯ ಅಂದವನು ಮಾತ್ರ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀವಿ, ಅಲ್ಲಿ ಸ್ಟೋರ್ ಮಾಡ್ಕೊತೀವಿ. ಸೊ ಇಂಥ ಒಂದು ಸ್ಟೋರೇಜ್ ಆಗಲಿ ಅನ್ನೆಸೆಸರಿ ನಮಗೆ ಊಟ ಅವಶ್ಯಕತೆ ಇರಲ್ಲ, ಆದರೂ ಸುಮ್ಮನೆ ತಿಂತಿರ್ತೀವಿ. ಸೊ ಅನಾವಶ್ಯಕವಾಗಿ ತಿಂದರೂ ಏನಾಗುತ್ತೆ, ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ಬಾಡಿಗೂ ಕಂಪ್ಲೀಟಾಗಿ ರೆಸ್ಟ್ ಅನ್ನೋದು ಬೇಕು. ಇವಾಗ ಬಾಡಿ ಹಸುವೆ ಇರೋಂಗಿಲ್ಲ, ಆದರೂ ಹೋಗಿ ನೀವು ಸುಮ್ಮನೆ ಊಟ ಮಾಡಿದ್ರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಆ ಟೈಮಲ್ಲಿ. ಯಾವಾಗ ಬಾಡಿಗೆ ನೀಡಿರುತ್ತೆ, ಬಾಡಿ ರಿಕ್ವೈರ್ಮೆಂಟ್ ತೋರಿಸುತ್ತೆ, ಅದು ಬಾಡಿ ಸಿಗ್ನಲ್ ಕೊಡುತ್ತೆ ನಿಮ್ಗೆ ಹಸುವಾಗೋದಾಗಲಿ ಹೊಟ್ಟೆಯಲ್ಲಿ ಸೌಂಡ್ ಬರೋದಾಗಲಿ. ಸೊ ಆ ಟೈಮಲ್ಲಿ ಫುಡ್ನ ಇಂಟೇಕ್ ಮಾಡಬೇಕು ಹೊರತು ನೀವು ಟೈಮ್ ಟು ಟೈಮ್ ಇಲ್ಲ ಈ ಟೈಮಿಂಗ್ ಮೇಂಟೈನ್ ತೊಗೊಳ್ಳೇಬೇಕು, ನಾನು ತೊಗೊಳ್ಳಂದ್ರೆ ಏನಾಗಲ್ಲ ಅಂತ. ಸೊ ಮೆಂಟಲಿ ನೀವು ಅಷ್ಟು ಫಿಕ್ಸ್ ಆಗಿಬಿಟ್ಟಿರ್ತಾರೆ ಆ ಟೈಮಲ್ಲಿ ತೊಗೊಳ್ಳಂದ್ರೆ ಏನೋ ಆಗಿಬಿಡುತ್ತೆ ಅಂತಂದು.
0: ಈಗ ಡಾಕ್ಟರ್ ಕೆಲವರು ಹೇಳ್ತಾರೆ ನಾವು ಊಟ ಮಾಡೋ ಮಧ್ಯದ ಸಮಯದಲ್ಲಿ ನೀರನ್ನು ಸೇವನೆ ಮಾಡಬಾರ್ದು ಅಂತ, ಆಮೇಲೆ ಊಟ ಮಾಡಿದ ನಂತರ ಇಮಿಡಿಯೇಟ್ ಆಗಿ ಕೂಡ ನೀರನ್ನು ಸೇವಿಸಬಾರ್ದು ಅಂತ, ಇದು ಯಾವ ರೀತಿ?
1: ಸೊ ಊಟ ಮಾಡಬೇಕಾದ್ರೆ ಎದಕ್ಕೆ ಸೇವನೆ ಮಾಡಬಾರ್ದು ಅಂತ ಹೇಳ್ತಾರೆ ಅಂದರೆ, ನಾವು ಊಟ ಮಾಡಿದಾಗ ನಮ್ಮ ಆಹಾರದಲ್ಲಿ ಹೊಟ್ಟೆಯಲ್ಲಿ ಹೋದಾಗ ಪೆಪ್ಟಿಕ್ ಆಸಿಡ್ ಪೆಪ್ಟಿಕ್ ಜ್ಯೂಸ್ ಅಂತ ಇರುತ್ತೆ. ಸೊ ಆ ಜ್ಯೂಸ್ ಏನು ಮಾಡುತ್ತಂತಂದರೆ ಹೈಲಿ ಅಸಿಡಿಕ್ ಕಂಟೆಂಟ್ ಇರುತ್ತೆ, ನಮ್ಮ ಊಟನ ಕರಗಿಸ್ಲಿಕ್ಕೆ ಹೆಲ್ಪ್ ಮಾಡ್ತಿರುತ್ತೆ, ಅದು ಫುಲ್ ಅಸಿಡಿಕ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಊಟ ಮಾಡಬೇಕಾದ್ರೆ ಏನಾದರೂ ನೀರನ್ನ ಇಂಟೇಕ್ ಮಾಡಿದಾಗ ನೀರು ಹೊರಗಿಂದ ಕೋಲ್ಡ್, ಅದು ಒಳಗಿರೋದು ಆಸಿಡ್ ಹಾಟ್ ಇರುತ್ತೆ. ನೀವು ಯಾವಾಗ ಹಾಟ್ ಆ್ಯಂಡ್ ಕೋಲ್ಡ್ನ ಮಿಕ್ಸ್ ಮಾಡಿಬಿಟ್ರೆ ಅದು ಫುಲ್ ಡೈಲ್ಯೂಟ್ ಆಗಿಬಿಡುತ್ತೆ ಆ ಟೈಮಲ್ಲಿ, ಶಾಂತ ಆಗಿಬಿಡುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡುತ್ತೆ, ಡೈಜೆಷನ್ ಕರೆಕ್ಟ್ ಆಗಲ್ಲ, ಊಟ ಅಲ್ಲೇ ಉಳಿಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಹೊಟ್ಟೆಯೊಳಗೆ ಉಳಿಯುತ್ತೆ. ಸೊ ಅದಕ್ಕೆ ಊಟ ಮಾಡಿದ ತಕ್ಷಣ ಅಥವಾ ಊಟ ಮಾಡ್ತಿರ್ಬೇಕಾದ್ರೆ ನೀರು ಇಂಟೇಕ್ನ ಭಾಳ ಕಡಿಮೆ ಮಾಡಬೇಕು, ಇಲ್ಲಾಂತಂದರೆ ಅದು ಡೈಜೆಷನ್ ಪ್ರಾಪರ್ಲಿ ಆಗಲ್ಲ, ಅವಾಗ ಮತ್ತೆ ಆಸಿಡಿಟಿ ಆಗ್ಬೋದು, ಹಾರ್ಟ್ ಬರ್ನ್ ಆಗ್ಬೋದು, ಮೋಷನ್ಸ್ ಕರೆಕ್ಟ್ ಆಗಲ್ಲ, ಅದು ಆ ಥರ ಒಂದು ಪ್ರಾಬ್ಲಮ್ ಆಗ್ತಿರುತ್ತೆ. ಸೊ ಯಾವಾಗ ನಿಮ್ಗೆ ಎದೆ ಒಳಗೆ ಅಥವಾ ಕುಂತಾಗ ಆ ಟೈಮಲ್ಲಿ ನೀವು ಇಂಟೇಕ್ ಮಾಡಿದ್ರೆ ನಡೆಯುತ್ತೆ ಊಟ, ಬಟ್ ಪ್ರಾಪರ್ಲಿ ಈಗ ಒಂದು ತುತ್ತಿಗೆ ನೀರು ಕುಡಿತಿರ್ತಾರೆ. ಸೊ ಆ ಟೈಮಲ್ಲಿ ಪ್ರಾಬ್ಲಮ್, ಆ ಟೈಮಲ್ಲಿ ನೀರು ಕುಡಿಯಬಾರ್ದು, ಪೆಪ್ಟಿಕ್ ಆಸಿಡ್ ಅನ್ನೋದು ಪ್ರಾಬ್ಲಮ್ ಆಗುತ್ತೆ. ಊಟ ಆದ ತಕ್ಷಣ ಇಮಿಡಿಯೇಟ್ಲಿ ಯಾಕೆ ಕುಡಿಬಾರ್ದು ಅಂತಂದ್ರೆ ಅದಕ್ಕೆ ಸ್ವಲ್ಪ ಜೀರ್ಣಕ್ರಿಯೆ ಆಗಲಿಕ್ಕೆ ಸ್ವಲ್ಪ ಟೈಮ್ ಕೊಡ್ಬೇಕು ನಾವು. ಆಮೇಲೆ ನಾವು ವಾಟರ್ ಇಂಟೇಕ್ ಮಾಡಿದ್ರೆ ಚಲೋ ಡೈಜೆಷನ್ ಆಗುತ್ತೆ ರೀ.
0: ಈಗ ಸಹಜ ಕಾಯಿಲೆಗಳಿರುವವರು ಅನುಸರಿಸಬೇಕಾದಂಥ ಆಹಾರ ಕ್ರಮಗಳು ಯಾವುವು ಅಂದರೆ, ಈಗ ನಾರ್ಮಲ್ ಆಗಿ ಒಂದು ಸರ್ಟೇನ್ ಏಜ್ ಆದ ಕೂಡಲೇ ಶುಗರ್ ಅಂತಲೋ ಬಿ ಪಿ ಅಂತಲೋ ಎಲ್ಲ ಕಾಯಿಲೆಗಳು ಸಹಜವಾಗಿದ್ದಾವೆ ಈಗ. ಸೊ ಅಂಥವರ ಒಂದು ಅನುಸರಿಸಬೇಕಾದಂಥ ಆಹಾರ ಕ್ರಮಗಳು ಯಾವುವು?
1: ಶುಗರ್ ಅಂತ ಬಂದಾಗ ಆ ಟೈಮಲ್ಲಿ ಈಗ ನಾರ್ಮಲ್ ಆಗಿ ಶುಗರ್ ರಾಂಗ್ ಕನ್ಸೆಪ್ಷನ್ ಕೆಲವೊಬ್ಬರಿಗೆ ಏನಿದೆ ಅಂದ್ರೆ ಸ್ವೀಟ್ ತಿನ್ನೋದ್ರೆ ಶುಗರ್ ಬರುತ್ತೆ ಅಂತ.
0: ಹೌದು.
1: ಸೊ ಸ್ವೀಟ್ ತಿನ್ನೋದ್ರಿಂದ ಎಂದು ಶುಗರ್ ಬರಲ್ಲ. ಸೊ ಶುಗರ್ ಬಂದ ಮೇಲೆ ಸ್ವೀಟ್ನ ತಿನ್ಬೇಡ ಅಂತ ಹೇಳ್ತಾರೆ. ಸೊ ಶುಗರ್ ಬಂದಾಗ ಸ್ವೀಟ್ ಅದಂಗೆ ತಿನ್ಬೇಡ ಅಂತ ಹೇಳ್ತಾರೆ ಅಂದ್ರೆ ಆ ಶುಗರ್ ಇನ್ನು ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಬಟ್ ಸ್ವೀಟ್ ತಿನ್ನೋದ್ರಲ್ಲೂ ಸಹ ಶುಗರ್ ಬಂದವರು ಶುಗರ್ ಪೇಷಂಟ್ ಬಂದವರು ಸ್ವೀಟ್ ಅನ್ನು ತಗೊಳ್ಬಹುದು, ಬಟ್ ಯಾವ ಟೈಪ್ ಸ್ವೀಟ್ನ ತಗೊಳ್ಬಹುದು ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ರಿಫೈನ್ಡ್ ಶುಗರ್ ಇರುತ್ತೆ, ಡೈರೆಕ್ಟ್ ಅಲ್ಲಿ ನಮ್ಮ ಶುಗರ್ ಕೇನಿಂದ ಶುಗರ್ ಬರುತ್ತೆ, ಆ ಶುಗರ್ನ ಇಂಟೇಕ್ ಮಾಡೋದಿಲ್ಲ. ಯಾವ್ದೇ ತರ ಈಗ ಹನಿಯಲ್ಲಿ ಇರುತ್ತೆ ರಿಫೈನ್ಡ್, ಯಾವ್ದು ರಿಫೈನ್ಡ್ ಬೇರೆ ಕೆಮಿಕಲ್ ಪ್ರಾಡಕ್ಟ್ ಇಂದ ತಗೊಂಡು ಬಂದಿದ್ದ ಶುಗರ್ನ ಇಂಟೇಕ್ ಮಾಡಬಾರ್ದು. ಇನ್ನೊಂದು ಮತ್ತೆ ಫ್ರೂಟ್ ಜ್ಯೂಸಸ್ನ ತಗೊಳ್ಬಾರ್ದು, ಡೈರೆಕ್ಟ್ ಫ್ರೂಟ್ ಜ್ಯೂಸಸ್ ಯಾಕೆ ತಗೊಳ್ಬಾರ್ದು ಅಂತ ನಾನು ಹೇಳ್ತೇನೆ ರೀ. ಅದ್ರ ಜೊತೆಲಿ ಮತ್ತೆ ರೈಸ್ನ ಕಡಿಮೆ ಮಾಡಬೇಕು, ರೈಸ್ನ ಇಂಟೇಕ್ ಮಾಡೋದಿಲ್ಲ. ಮತ್ತೆ ಇವಾಗ ನಾರ್ಮಲ್ ಆಗಿ ಹೈ ಫೈಬರ್ ಕಂಟೆಂಟ್ ಏನು ಹೇಳ್ತಾರಲ್ಲ, ಸೊ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ನೀವು ಮೇಂಟೈನ್ ಮಾಡ್ಬೇಕು ಅದನ್ನ. ಸೊ ಕೆಲವರು ಮತ್ತೆ ಏನ್ ಹೇಳ್ತಾರೆ ಅಂತಂದ್ರೆ ಈಗ ಮ್ಯಾಂಗೋಸ್ ತಿನ್ಬಾರ್ದು ಅಂತ ಹೇಳ್ತಾರೆ. ಸೊ ಮ್ಯಾಂಗೋಸ್ ತಿನ್ನೋದ್ರಿಂದ ಶುಗರ್ ಅದಕ್ಕೇನು ಪ್ರಾಬ್ಲಮ್ ಆಗಲ್ಲ. ಯಾವುದು ಫ್ರೂಟ್ಸ್ ಏನ್ ನೀವು ಕನ್ಸ್ಯೂಮ್ ಮಾಡ್ತಿರಲ್ಲ ಫ್ರೂಟ್ಸ್ ಇಂದ ಯಾವತ್ತೂ ಶುಗರ್ ಜಾಸ್ತಿ ಆಗಲ್ಲ. ಶುಗರ್ ಬಂದಿದ್ದ ಪೇಷಂಟ್ ಶುಗರ್ನ ಕನ್ಸ್ಯೂಮ್ ಮಾಡಬಹುದು, ಬಟ್ ಡೈರೆಕ್ಟ್ ರಾ ಶುಗರ್ ಅಲ್ಲ, ಬೆಲ್ಲ ಅನ್ನೋ ತಿನ್ನಕ್ ಹೇಳ್ತೀವಿ. ಯಾವ್ದು ನ್ಯಾಚುರಲ್ ಆಗಿ ಸಿಗುವಂತ ಪ್ರಾಡಕ್ಟ್ಸ್ ಅಲ್ಲಿ ಏನ್ ಶುಗರ್ ಇರುತ್ತೋ ನ್ಯಾಚುರಲಿ ಬಂದಿಂತ ಅದರಲ್ಲಿ ಯಾವತ್ತೂ ಶುಗರ್ ಬಾಡಿಗೆ ಹಾರ್ಮ್ ಮಾಡಲ್ಲ. ಆ ಶುಗರ್ನ ಯಾವ್ದು ನಾವು ರಿಫೈನ್ಡ್ ಅಂತ ಹೋಗ್ತೀವಿ, ಯಾವುದೇ ಕೆಮಿಕಲ್ ಪ್ರಾಡಕ್ಟ್ಸ್ ಇಂದ ಮಿಕ್ಸ್ ಆಗಿ ಬಂದಿದ್ದು. ಈಗ ಹನಿ ತಗೊಂತೀವಿ, ಜೇನುತುಪ್ಪ ಇರ್ತದೆ, ಜೇನುತುಪ್ಪನ ಸೇವನೆ ಮಾಡಬಹುದು ಶುಗರ್ ಬಂದವರು. ಸೊ ಜೇನುತುಪ್ಪ ಡೈರೆಕ್ಟ್ ಆಗಿ ಗಿಡದಲ್ಲಿಂದ ತಗೊಂಡು ಅದನ್ನ ತಿನ್ನಿ, ಸಮಥಿಂಗ್ ಯಾವ ಕಂಪನಿ ಸೀಲ್ಡ್ ಆಗಿ ಬಂದಿರುತ್ತೆ. ಸೊ ಅಂತದಲ್ಲಿ ರಿಫೈನ್ಡ್ ಆಗಿ ಬಂದಿರುತ್ತೆ, ಸೊ ಅದನ್ನು ತಗೊಂಡಾಗ ಶುಗರ್ ಆಟೋಮೆಟಿಕಲ್ ಹೈ ತೋರಿಸುತ್ತೆ. ಸೊ ಆ ಟೈಮಲ್ಲಿ ಶುಗರ್ ತಗೊಳ್ಬೇಕು. ಈಗ ಜ್ಯೂಸಸ್ ಅಂತ ಬಂದಾಗ ಫ್ರೂಟ್ ಜ್ಯೂಸಸ್ ಕುಡಿತಾರೆ, ಫ್ರೂಟ್ ಜ್ಯೂಸ್ ಕುಡಿಬಾರ್ದು. ನೀವು ಕಬ್ಬಿನ ಹಾಲು ಕುಡಿತಾರೆ, ಕಬ್ಬಿನ ಹಾಲು ಕುಡಿಬಾರ್ದು, ಕಬ್ಬು ತಿನ್ನಿ ನಡೀತದೆ. ಯಾಕಂತಂದ್ರೆ ನಾವು ಯಾವಾಗಲೂ ತಿನ್ಬೇಕಾದ್ರೆ ಪ್ಯಾಂಕ್ರಿಯಾಸ್ಗೆ ಒಂದು ಸಿಗ್ನಲ್ ಕಳಿಸುತ್ತೆ. ನಾವು ಯಾವಾಗ ಮೆಕಾನಿಸಮ್ ಏನು ತಿಂದು ಕಡದು ತಿನ್ಬೇಕಾದ್ರೆ ನೀವು ಒಂದು ಗ್ಲಾಸ್ ಕಬ್ಬಿನಾಲ್ ಇದೆ ಅಂತಂದ್ರೆ ಅದರಲ್ಲಿ ನೀವು ಒಂದೇ ಟೈಮಲ್ಲಿ ಕಬ್ಬಿನಲ್ಲಿ ಕುಡಿದು ಬಿಡ್ತಾರೆ ಒಂದೆರಡು ಸೆಕೆಂಡ್ ಒಂದು 10 ಸೆಕೆಂಡ್ ಒಳಗಡೆ. ಸೊ ಅಷ್ಟು ಸಡನ್ ಆಗಿ ಅಷ್ಟು ಹೈ ಶುಗರ್ ಹೋದಾಗ ಪ್ಯಾಂಕ್ರಿಯಾಸ್ಗೆ ಲೋಡ್ ಬೀಳುತ್ತೆ. ಸೊ ಅಲ್ಲೊಂದು ಅದಕ್ಕೆ ಸಡನ್ ಆಗಿ ಬಂದಾಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಪ್ಯಾಂಕ್ರಿಯಾಸ್ಗೆ. ಸೊ ಯಾವಾಗ ನೀವು ಒಂದು ಚೀವಿಂಗ್ ಮೆಕಾನಿಸಮ್ ಅಂತ ಹೇಳ್ತೀವಲ್ಲ ಅದನ್ನ ತಿನ್ನಬೇಕಾದ್ರೆ ತಿನ್ಬೇಕಾದ್ರೆ ಏನಾಗುತ್ತೆ, ಮೌತ್ ಇಂದ ಹಿಡಿದು ಪ್ಯಾಂಕ್ರಿಯಾಸ್ಗೆ ಒಂದು ಸಿಗ್ನಲ್ ಪಾಸ್ ಆಗುತ್ತೆ. ಸಿಗ್ನಲ್ ಪಾಸ್ ಆದಾಗ ಪ್ಯಾಂಕ್ರಿಯಾಸ್ ರೆಡಿ ಆಗುತ್ತೆ, ಸಮಥಿಂಗ್ ಏನೋ ಬರ್ತಾ ಇದೆ, ನಾನು ಇದನ್ನ ಶುಗರ್ನ ಡೈಜೆಸ್ಟ್ ಮಾಡಬೇಕು ಅಂತಂದು. ಸೊ ಅವಾಗ ಅದೇನ್ ಮಾಡ್ತೀವಿ, ಸ್ಲೋ ಬೈ ಸ್ಲೋ ಸ್ಲೋ ಬೈ ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತೆ. ನೀವು ಅದೇ ಒಂದು ಗ್ಲಾಸ್ ಕಬ್ಬಿನ ಹಾಲ್ನ ಕಬ್ಬಿನ ಇದನ್ನಲ್ಲಿ ನೀವು ಅಗದು ತಿಂದಾಗ ಮಿನಿಮಮ್ 1/2 hour ಟೈಮ್ ತಗೊಳುತ್ತೆ. ಸೊ ಬಾಡಿ ಅದನ್ನ ಡೈಜೆಸ್ಟ್ ಮಾಡುತ್ತೆ, ಸೊ ಅಲ್ಲಿ ನಿಮಗೆ ಶುಗರ್ ಹೈ ತೋರಿಸಲ್ಲ. ಸೊ ಯಾವಾಗ ನೀವು ಜ್ಯೂಸ್ನ ಇಂಟೇಕ್ ಮಾಡ್ತಿರೋ ಅದರಲ್ಲಿ ಏನಾಗುತ್ತೆ, ಜ್ಯೂಸ್ ಶುಗರ್ ಕಂಟೆಂಟ್ ಜಾಸ್ತಿ ಆಗಿಬಿಡುತ್ತೆ. ಒಂದು ಗ್ಲಾಸಲ್ಲಿ ನೀವು ತಗೊಂಡ್ರೆ 4-5 ಜ್ಯೂಸಿಂದ ಒಂದೇ ಸಲ ಹೋಗುತ್ತೆ. ಸೊ ಅಷ್ಟು ಹೈ ಇಂಟೇಕ್ನ ನೀವು ಮಾಡಿದಾಗ ಅವಾಗ ಶುಗರ್ ಹೈ ತೋರಿಸುತ್ತೆ ನಿಮ್ಗೆ. ಸೊ ನಾರ್ಮಲ್ ನೀವು ಶುಗರ್ಕೇನು ಡೈರೆಕ್ಟ್ ಆಗಿ ತಿನ್ಬೋದು, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಮ್ಯಾಂಗೋನ ತಿನ್ಬೋದು, ಅದರಲ್ಲಿ ಏನು ಪ್ರಾಬ್ಲಮ್. ಬಟ್ ಇವಾಗಿನ ಮ್ಯಾಂಗೋಲ್ ಏನಾಗಿದೆ ಅಂತಂದ್ರೆ ಎಲ್ಲ ಕೆಮಿಕಲ್ ಇದೆ. ಸೊ ಅದಕ್ಕೆ ನಾನೇನು ಹೇಳಕ್ ಟ್ರೈ ಮಾಡ್ತೇನೆ ಅಂದ್ರೆ, ಸೊ ಈ ಕೆಮಿಕಲ್ ಇರೋದ್ರಿಂದ ಮ್ಯಾಂಗೋನ್ ಸ್ವಲ್ಪ ದೂರ ಇಡಿ. ಇಲ್ಲ ನಿಮ್ಮ ಹೊಲದಲ್ಲಿ ಯಾವ್ದೋ ತೋಟದಲ್ಲಿ ಮಾಡ್ತಾರೆ, ಸೊ ವೆಲ್ ಅಂಡ್ ಫೈನ್. ಅದ್ರಲ್ಲಿ
0: ಆರ್ಗ್ಯಾನಿಕ್ ಫ್ರೂಟ್ಸ್,
1: ಆರ್ಗ್ಯಾನಿಕ್ ಫ್ರೂಟ್ಸ್ ತಿನ್ನೋದ್ರಿಂದ ಯಾವ್ದೋ ತರ ಶುಗರ್ನು ರೈಸ್ ಆಗಲ್ಲ.
0: ಈಗ ಉತ್ತಮ ಜೀವನ ಶೈಲಿ ಅಂದ್ರೆ ಏನು ಅಂತ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ.
1: ಪ್ರಾಪರ್ ಲೈಫ್ ಸ್ಟೈಲ್ ಅಂತ ಬಂದಾಗ ಓನ್ಲಿ ನಮ್ಮ ಡಯಟ್ ಅಷ್ಟೇ ಬರಲ್ರಿ ಅಲ್ಲಿ. ಸೊ ಪ್ರಾಪರ್ ಲೈಫ್ ಸ್ಟೈಲ್ ಅಂತ ಬಂದಾಗ ಡಯಟ್ ಜೊತೆಲಿ ನಮ್ದು ದಿನನಿತ್ಯದ ಕಾರ್ಯಗಳು ಯಾವ ತರ ಇದೆ. ಸೊ ಮೇಜರ್ ಆಗಿ 5 points ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾವುದೋ ಲೈಫ್ ಅಲ್ಲಿ, ಯಾರು ಅದು ಯಾರೇ ಇರಲಿ. ಸೊ 5 points ಅನ್ನೋ ಲೈಫ್ ಅಲ್ಲಿ ಅಳವಡಿಸ್ಕೊಂಡ್ರೆ, 5 ಇದೆ ಲೈಫ್ ಅಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಯಾವ್ದೇ ತರ ಡಿಸೀಸ್ ಬರಲ್ಲ ಮನುಷ್ಯನಿಗೆ. ಸೊ ಇವಾಗ ಡಿಸೀಸ್ ಬಂದವ್ರು ಅದನ್ನ ಅಪ್ಲೈ ಮಾಡಬಹುದು, ಡಿಸೀಸ್ ಬರದೇ ಇರೋರ್ನು ಅಪ್ಲೈ ಮಾಡಬಹುದು. ಫಸ್ಟ್ ಬಂದು ಮೆಂಟಲ್ ಹೆಲ್ತ್ ಅಂತ ಹೇಳ್ತೀವಿ,
0: ಮಾನಸಿಕ ಆರೋಗ್ಯ.
1: ಮೆಂಟಲ್ ಹೆಲ್ತ್ ಅಂತ ಬಂದಾಗ ನೀವು ಡೈಲಿ 1-20 minutes ನಿಮಗೋಸ್ಕರ ಆಗಿ, 24 hours 20 minutes ನಿಮಗೋಸ್ಕರ ಒಂದು ಯೋಗ, ಒಂದು ಮೆಡಿಟೇಷನ್ ತರ ಇಡಬಹುದು.
0: ಧ್ಯಾನ ಮಾಡೋದು
1: 20 minutes ಅಟ್ಲೀಸ್ಟ್ ಡೈಲಿ 20 minutes. ಫಸ್ಟ್ ಮೆಂಟಲ್ ಹೆಲ್ತ್ ಬಹಳ ಇಂಪಾರ್ಟೆಂಟ್. ಈ ಇವಾಗಿನ ಸಿಚುವೇಶನ್ ಟೈಮಲ್ಲಿ ಮೆಂಟಲ್ ಹೆಲ್ತ್ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಇವಾಗ ಎಲ್ಲ
0: ಒತ್ತಡದ
1: ಜೀವನದಲ್ಲಿದೆ, ನಿಮ್ಮ ಶೈಲಿಗಳು ತುಂಬಾ ಡಿಫ್ರೆನ್ಸ್ ಇದೆ, 9-to-5 ಜಾಬ್ ಇರುತ್ತೆ. ಸೊ ಮೆಂಟಲ್ ಪ್ರೆಷರ್ ಎಲ್ಲ ಬಹಳ ತುಂಬಾ ಇರುತ್ತೆ. ಸೊ ಫಸ್ಟ್ ಬಂದು ಮೆಂಟಲ್ ಹೆಲ್ತ್ ಬಹಳ ಇಂಪಾರ್ಟೆಂಟ್, ಯಾವುದೇ ಬಾಡಿಗೆ ಡಿಸೀಸ್ ಆಗಲಿ ಏನೇ ಇರಲಿ. ಸೊ ಫಸ್ಟ್ ಮೆಂಟಲ್ ಹೆಲ್ತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎರಡನೇದು ಬಂದು ನಮಗೆ ಎಕ್ಸಸೈಸ್. ವ್ಯಾಯಾಮ,
0: ನಿಯಮಿತ ವ್ಯಾಯಾಮ
1: ಅವರಿಗೆ ಅವರು ಅನುಕೂಲ ತಕ್ಕಾಗಿ ಯೋಗ ಮಾಡಿ, ಇಲ್ಲ ನೀವು ಎಕ್ಸರ್ಸೈಸ್ ಅನ್ನ ಮಾಡಿ, ಬ್ರಿಸ್ಕ್ ವಾಕ್ ಮಾಡಿ, ಯಾವ್ದು ನಿಮ್ಗೆ ಅನುಕೂಲ ತಕ್ಕಂಗೆ, ನಿಮ್ ಶರೀರಕ್ಕೆ ವಾಕ್ ಆದ್ರೆ ನಿಮ್ಗೆ ಯಾವ್ದು ಸೆಟ್ ಆಗುತ್ತೆ, ಜಿಮ್ ನಿಮ್ಗೆ ಯಾವ ನಿಮ್ ಶರೀರಕ್ಕೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನ ಮಾಡಬಹುದು. ಫಸ್ಟ್ ಮೆಂಟಲ್ ಹೆಲ್ತ್ ಆದ್ಮೇಲೆ ಎಕ್ಸರ್ಸೈಸ್ ಮಾಡಿದ್ರೆ, ಆಮೇಲೆ ಡಯಟ್. ಡಯಟ್ ಅಂತ ಬಂದಾಗ ಪ್ರಾಪರ್ ಆಗಿ ವೆಜ್ ಡಯಟ್ ನ ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ, ವೆಜ್ ಡಯಟ್ ನ ಇಂಟೇಕ್ ಮಾಡಬೇಕು. ನಾನ್ ವೆಜ್ ಈ ಕೆಲವೊಬ್ಬರು ಇರ್ತಾರೆ, ಇಲ್ಲ ನಾವು ನಾನ್ ವೆಜ್ ತಗೊಳ್ತಾ ಇದೀವಿ ಅಂತ, ಫೈನ್, ನಾನ್ ವೆಜ್ ತಗೊಳ್ಳೋರು ನಾನು ಇಲ್ಲ ಅಂತ ಹೇಳ. ಬಟ್ ನಾನ್ ವೆಜ್ ಅಂತ ಬಂದಾಗ ಯಾವ ನಾನ್ ವೆಜ್ ಅಲ್ಲಿ ನಿಮ್ಗೆ ಈಗ ಎಲ್ಲ ನಾರ್ಮಲ್ ಆಗಿ ಚಿಕನ್ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೀವಿ, ಎದಕ್ಕೆ ಈಗ ಅಲ್ಲೆಲ್ಲ ಇಂಜೆಕ್ಷನ್ಸ್ ಬಂದಿದೆ ಕಂಪ್ಲೀಟ್ ಆಗಿ ಚಿಕನ್ ಅಲ್ಲಿ. ಸೊ ತಗೊಂಡಿರೋ ಫಿಶ್ ಆಗ್ಲಿ, ಸ್ವಲ್ಪ ಇಲ್ಲ ಮಟನ್ ತಗೋತಾರೆ, ಆ ಟೈಪ್ ನ ಇವರು ತಗೊಳ್ಬಹುದು, ಬಟ್ ಅದನ್ನ ಪ್ರಿಫರ್ ಮಾಡ್ಕೋಬಹುದು. ಬಟ್ ಅದನ್ನ ಸ್ವಲ್ಪ ಇಂಟೇಕ್ ನ ಕಡಿಮೆ ಮಾಡಿ ಆದಷ್ಟು ಕನ್ಸ್ಟೆಂಟ್ ಆಗಿರೋದ್ಬಿಟ್ಟು. ಆಮೇಲೆ ಪ್ರಾಪರ್ ಸ್ಲೀಪ್, ನಿದ್ದೆ ನಾರ್ಮಲ್ ರೆಗ್ಯುಲರ್ ಬಂದ್ರೆ ರೆಗ್ಯುಲರ್ ಪ್ಯಾಟರ್ನ್ ಬಂದು 6-8 hours ಸ್ಲೀಪ್ ಅನ್ನೋದು ಇರುತ್ತೆ. ಸೊ ಮಾರ್ನಿಂಗ್ ಆಗಿ ನೀವು ಎಷ್ಟು ರಾತ್ರಿ ಎಷ್ಟು ಬೇಗ ಮಲಗ್ತೀರಾ, ಆಗ ಬೆಳಿಗ್ಗೆ ಎಷ್ಟು ಬೇಗ ಎದ್ದೇಳ್ತೀರಾ. ಸೊ ಇದನ್ನು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಂದು ರೆಗ್ಯುಲರ್ ಲೈಫ್ ಸ್ಟೈಲ್ ಅಲ್ಲಿ. ಇನ್ನೊಂದು ಬಂದ್ಬಿಟ್ಟು ರಿಲೇಶನ್ಶಿಪ್ಸ್, ನಿಮ್ಮ ಕೊಲೀಗ್ಸ್ ಜೊತೆ ಆಗಲಿ, ನಿಮ್ಮ ಮನೆ ಅಕ್ಕಪಕ್ಕದವರಾಗಿರ್ಬೋದು, ನಿಮ್ಮ ಮನೆ ಒಳಗಾಗಿರ್ಬೋದು, ಫ್ಯಾಮಿಲಿ ಮೆಂಬರ್ ಜೊತೆ ಆಗಿರ್ಬೋದು. ಸೊ ನಿಮ್ಮ ರಿಲೇಶನ್ಶಿಪ್ನ ಎಷ್ಟು ನೀವು ನೀಟಾಗಿ ಮೇಂಟೈನ್ ಮಾಡ್ತೀರಾ, ಯಾವ್ಯಾವ ಥರ ಜಗಳ ಇಲ್ಲದೆ, ಯಾವ್ಯಾವ ಥರ ಮನಸ್ತಾಪಗಳಿಲ್ಲದೆ, ಸೊ ಎಷ್ಟು ನೀವು ನಿಮ್ಮ ರಿಲೇಶನ್ಶಿಪ್ನ ಭಾಳ ನೀಟಾಗಿ ಮೇಂಟೈನ್ ಮಾಡ್ತಿರೋ, ಸೊ ಅದರಿಂದನೂ ನಿಮ್ಮ ಹೆಲ್ತ್ನ ಭಾಳ ಇಂಪಾರ್ಟೆಂಟ್ ಆಗಿ ಇಂಪ್ರೂವ್ ಮಾಡ್ಕೋಬೋದು. ಸೊ ಅಲ್ಟಿಮೇಟ್ಲಿ ಲಾಸ್ಟ್ ಒಂದು ಬಂತ ಬಂದರೆ, ನಿಮ್ಗೂ ನಿಮ್ಮ ಲೈಫಲ್ಲಿ ನಿಮ್ಗೇನು ಭಾಳ ಇಷ್ಟ ಇರುತ್ತೆ, ಅದು ಅನ್ಕೊಂಡು ಈಗ ನನಗೆ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಭಾಳ ಇಷ್ಟ ಇರುತ್ತೆ, ನನಗೆ ಡ್ರಾಯಿಂಗ್ ಅಂದರೆ ಇಷ್ಟ, ಸೊ ನಿಮಗೆ ಇಷ್ಟವಾದಂಥ ಕೆಲಸ ಏನಿದೆ ಲೈಫಲ್ಲಿ ಅದನ್ನು ಒಂದು ಅಳವಡಿಸ್ಕೊಳ್ಳಿ ಡೈಲಿ ಲೈಫಲ್ಲಿ. ನಿಮ್ಗೆ ಇಷ್ಟ, ನಿಮ್ಗೆ ಅಂದ್ರೆ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ,
0: ನಮಗೆ ಆಸಕ್ತಿದಾಯಕವಾದಂತ ಹವ್ಯಾಸಗಳು
1: ಯಾವುದು ಇರಲಿ, ಸಿಂಗಿಂಗ್ ಆಗಿರಬಹುದು, ಡ್ಯಾನ್ಸ್ ಆಗಿರಬಹುದು, ನಾವೆಲ್ಸ್ ಬರೆಯೋದಾಗಿರಬಹುದು, ಓದೋದಾಗಿರಬಹುದು, ಸೊ ಯಾವುದೇ ಒಂದು ಹವ್ಯಾಸಗಳನ್ನ ನೀವು ಅಪ್ಲೈ ಮಾಡ್ಕೊಂಡಾಗ, ಸೊ ಈ ಆರು ಏನು ಇದೆ, ಈ ಆರನ್ನ ನೀವು ದಿನನಿತ್ಯ ನೀವು ಅಪ್ಲೈ ಮಾಡ್ಕೊಂಡಾಗ ನಿಮ್ಮ ಲೈಫಲ್ಲಿ ಬಹಳ ಚೇಂಜಸ್ ಕಾಣಿಸುತ್ತೆ. ಇದನ್ನು ನೀವು ಒಂದು ತಿಂಗಳು ಅಪ್ಲೈ ಮಾಡ್ಕೊಂಡ್ರು ಸಾಕು, ನಿಮ್ಮ ಒಂದು ತಿಂಗಳಲ್ಲಿ ನಿಮ್ಮ ಡ್ರಾಸ್ಟಿಕ್ ರಿಸಲ್ಟ್ಸ್ನ ಕಾಣುತ್ತೆ. ಇದನ್ನು ನಾವು ಅಪ್ಲೈ ಮಾಡಿಕೊಂಡು ನಾವನ್ನ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ 6 points ಅಂತ ಬಂದಾಗ, ಈಗ ಫಸ್ಟ್ ಬಂದು ಮೆಂಟಲ್ ಹೆಲ್ತ್ ಆಗಿರ್ಬೋದು, ಆಮೇಲೆ ಎಕ್ಸಸೈಸ್ ಆಗಿರ್ಬೋದು, ಡಯಟ್ ಆಗಿರ್ಬೋದು, ಸ್ಲೀಪ್ ಆಗಿರ್ಬೋದು, ಮತ್ತು ರಿಲೇಷನ್ಶಿಪ್ ಆಗಿರ್ಬೋದು. ಇನ್ನೊಂದು ಬಂದು ನಿಮ್ಗೆ ಇಷ್ಟವಾದಂಥ ಹವ್ಯಾಸಗಳನ್ನ ನೀವು ಮಾಡ್ಕೊಳ್ಬೇಕು. ಸೊ ಈ 6 points ಒಂದು ಜೀವನ ಶೈಲಿಯಲ್ಲಿ ಪರ್ಫೆಕ್ಟಾಗಿ ನಾವು ಮಾಡ್ಕೊತ ಹೋದಾಗ ಯಾವುದೇ ರೋಗಗಳು ಮುಂದೆ ಜೀವನದಲ್ಲಿ ಬರೋದಿಲ್ಲ, ಬಂದ್ರೂ ಅದು ನಿಮ್ಮ ಶರೀರಕ್ಕೆ ಯಾವ ನಿಮಗೆ ಯಾವುದೇ ಥರ ಹಾನಿ ಮಾಡೋದಿಲ್ಲ.
0: ಡಾಕ್ಟ್ರ್, ಈಗ ಹೇಳಿದ್ರಿ ನೀವು ಉತ್ತಮ ಜೀವನ ಶೈಲಿ ಹೇಗಿರಬೇಕು ಅಂತ, ವಿಶೇಷವಾಗಿ ಒಂದು 5-6 points ಹೇಳಿದ್ರಿ. ನಿಜವಾಗ್ಲೂ ಅವನ್ನ ನಾವೇನಾದ್ರೂ ಅಳವಡಿಸ್ಕೊಂಡ್ರೆ ನಮಗೆ ಮಾನಸಿಕ ಶಾಂತಿಯ ಜೊತೆಗೆ ದೈಹಿಕವಾಗಿಯೂ ಕೂಡ ತುಂಬ ಕ್ರಿಯಾಶೀಲರಾಗಿ ನಮ್ಮ ಇಡೀ ದಿನದ ಕಾರ್ಯಚಟುವಟಿಕೆಗಳನ್ನು ನಾವು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಡಾಕ್ಟರ್, ಈಗ ಮಾಡರ್ನ್ ಮೆಡಿಸಿನ್ ಮತ್ತು ಹೋಮಿಯೋಪತಿ ಟ್ರೀಟ್ಮೆಂಟ್ಗೂ ಏನು ವ್ಯತ್ಯಾಸ ಅಂತ ತಿಳಿಸ್ಕೊಡಿ.
1: ಮಾಡರ್ನ್ ಮೆಡಿಸಿನ್ಗೂ ಹೋಮಿಯೋಪತಿಗೂ ಅಂತ ಡಿಫ್ರೆನ್ಸ್ ಬಂದಾಗ, ಯಾವ ಮಾಡರ್ನ್ ಮೆಡಿಸಿನಲ್ಲಿ ಕೆಲವೊಂದು ಡಿಸೀಸ್ನ ಆರಾಮ ಮಾಡ್ಲಿಕ್ಕೆ ಆಗಲ್ವೋ ಅದನ್ನು ಹೋಮಿಯೋಪತಿ ಆರಾಮ ಮಾಡುತ್ತೆ ಒಂದನೇದು. ಮತ್ತೆ ಮಾಡರ್ನ್ ಮೆಡಿಸಿನ್ ಟ್ರೀಟ್ ಮಾಡೋದು ಯಾವುದಂದ್ರೆ ಕಾಯಿಲೆನ ಟ್ರೀಟ್ ಮಾಡುತ್ತೆ ಮಾಡರ್ನ್ ಮೆಡಿಸಿನ್ ಅಂತ ಬಂದಾಗ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಇವಾಗ ಒಂದು ಸಂಧಿವಾತ ಅಂತ ಬಂತು ಅನ್ಕೊಡಿ, ಆರ್ಥರೈಟಿಸ್ ಅಂತ ಅಂದ್ರೆ, ಸೊ ಅಂತದಂತ ಬಂದಾಗ ಅಲ್ಲಿ ಆ ರೋಗನ ಟ್ರೀಟ್ ಮಾಡ್ತಾರೆ. ಸೊ ಅದೇ ಒಂದು ಹೋಮಿಯೋಪತಿ ಅಂತ ಬಂದಾಗ, ಅದೇ ಪೇಷಂಟ್ ಬಂದಾಗ, ನಾವು ರೋಗನ ಟ್ರೀಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಮನುಷ್ಯನ ಟ್ರೀಟ್ ಮಾಡ್ತೀವಿ. ಯಾವಾಗ ನೀವು ಮನುಷ್ಯನ ಒಂದು ವ್ಯಕ್ತಿಯನ್ನ ಟ್ರೀಟ್ ಮಾಡಿದಾಗ ವ್ಯಕ್ತಿಯಲ್ಲಿರೋ ಎಲ್ಲ ರೋಗಗಳು ಟ್ರೀಟ್ ಆಗುತ್ತೆ. ಸೊ ಇವಾಗ ನಾವು ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇದೇ ಈಗ ಆಟೋಇಮ್ಯೂನ್ ಡಿಸೀಸ್ ಅಂತ ಹೇಳೋಣ. ಈಗ ಆರ್ಥರೈಟಿಸ್ ಅಂತ ಬಂದಾಗ ಮಾಡರ್ನ್ ಮೆಡಿಸಿನ್ ಅಂತ ಹೋದಾಗ ನೀವು ಅಲ್ಲಿ ಟ್ರೀಟ್ಮೆಂಟ್ ಯಾವ ಥರ ಇರುತ್ತೆ ಅಂತಂದ್ರೆ, ಈಗ ಹಲವಾರು ಜನ ಹಲವಾರು ಕಾಯಿಲೆಗಳಿರುತ್ತೆ. ಸೊ ಒಂದು ಎಕ್ಸಾಂಪಲ್ ಆಗಿ ಉದಾಹರಣೆಯಲ್ಲಿ ಆರ್ಥರೈಟಿಸ್ ಅಂತ ಬಂದಾಗ, ಅವರು ಹೋದಾಗ ನಿಮ್ಗೆ ಏನು ಮಾಡ್ತಾರೆ, ಒಂದು ಸ್ಟೆರಾಯ್ಡ್ಸ್ ಕೊಡ್ತಾರೆ, ಒಂದು ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಕೊಡ್ತಾರೆ, ಇಲ್ಲ ಇಮ್ಯುನೋಸಪ್ರೆಸೆಂಟ್ ಡ್ರಗ್ಸ್ ಕೊಡ್ತಾರೆ, ಒಂದು ಪೇನ್ ಕಿಲ್ಲರ್ ಕೊಡ್ತಾರೆ. ಸೊ ಇದನ್ನು ತಗೊಳ್ತಾ ಹೋದಾಗ ಪೇಷಂಟ್ ಕಂಡೀಷನ್ ಆರಾಮಾಗಲ್ಲ ಅವ್ನಿಗೆ. ಆ ಟೈಮಲ್ಲಿ ಏನಂತೆ, ಪೇನ್ ಕಡಿಮೆ ಆಗ್ಬೋದು, ಬಟ್ ಆ ಟೈಮಲ್ಲಿ ನೋವು ಕಡಿಮೆ ಆಗ್ಬೋದು, ಸ್ವೆಲ್ಲಿಂಗ್ ಕಡಿಮೆ ಆಗ್ಬೋದು, ಬಟ್ ಅವ್ನು ರೋಗ ಆರಾಮಾಗಲ್ಲ. ಅದೇ ಥರ ಉಳಿತಾ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರು ಏನು ಹೇಳ್ತಾರೆ ನಿಮಗೆ, ಯಾವ ಥರ ಅಂತಂದರೆ, ಜೀವನ ಪೂರ್ತಿ ನೀವು ತಗೊಳ್ತಾನೆ ಹೋಗಬೇಕು, ಅಲ್ಲಿ ಇದಕ್ಕೆ ಕ್ಯೂರ್ ಇಲ್ಲ. ಸೊ ನಮ್ಮ ಹೋಮಿಯೋಪತಿ ಅಂತ ಬಂದಾಗ ಅದರಲ್ಲಿ ಕ್ಯೂರ್ ಇದೆ, ಸಕ್ಸಸ್ಫುಲ್ಲಿ ಅದರಲ್ಲಿ ಕ್ಯೂರ್ ಇದೆ, ಬಹಳಷ್ಟು ಜನ ಅದರಲ್ಲಿ ಕ್ಯೂರ್ ಆಗಿ ಹೋಗಿದ್ದಾರೆ. ಸೊ ಹೋಮಿಯೋಪತಿ ಅಂತ ಬಂದಾಗ, ಸೊ ಎಕ್ಸಾಂಪಲ್ ಈಗ ನಮ್ಮದು ಆರ್ಥರೈಟಿಸ್ ಅಂತ ಬಂದಾಗ ಏನಾಗುತ್ತೆ, ಆಟೋಇಮ್ಯೂನ್ ಡಿಸೀಸ್ ಅಂತ ಬರುತ್ತೆ. ಸೊ ಆಟೋಇಮ್ಯೂನ್ ಡಿಸೀಸ್ ಅಲ್ಲಿ ಯಾವುದು ಕ್ಯೂರ್ ಇಲ್ಲ, ಸೋರಿಯಾಸಿಸ್ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಈಗ ಥೈರಾಯ್ಡ್ ಆಗಿರ್ಬೋದು. ಸೊ ಈ ಟೈಮ್ ಆಟೋಇಮ್ಯೂನ್ ಡಿಸೀಸ್ ಅಂತ ಬಂದಾಗ ಇದರಲ್ಲಿ ಕ್ಯೂರ್ ಇಲ್ಲ. ಈಗ ನಾರ್ಮಲ್ ಆಗಿ ಜನಕ್ಕೆ ಆಟೋಇಮ್ಯೂನ್ ಡಿಸೀಸ್ ಅಂದ್ರೆ ಗೊತ್ತಾಗಲ್ಲ. ಈಗ ನಾರ್ಮಲ್ ಆಗಿ ಒಂದು ಉದಾಹರಣೆ ಮುಖಾಂತರ ನಿಮ್ಗೆ ಕೊಡಬೇಕು ಅಂತಂದ್ರೆ, ಒಂದು ಮನೆ ಇದೆ, ಮನೆ ಹೊರಗಡೆ ಒಂದು ವಾಚ್ಮನ್ನ ಇಟ್ಟಿರ್ತೀವಿ ನಾವು. ಸೊ ವಾಚ್ಮನ್ ಕೆಲಸ ಏನು ಅಂತಂದ್ರೆ, ಹೊರಗಡೆಯಿಂದ ಬರೋ ಕಳ್ಳರನ್ನ ನಾವು ಮನೆಯೊಳಗಿರೋರ್ನ ಪ್ರೊಟೆಕ್ಟ್ ಮಾಡಬೇಕು. ಸೊ ಇಲ್ಲಿ ಏನಾಗ್ಬಿಟ್ಟಿರ್ತದೆ ಅಂದ್ರೆ, ವಾಚ್ಮನ್ ಮನೆಯೊಳಗಿರೋರ್ನ ಹೊಡೆಯಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಆ ಟೈಮಲ್ಲಿ ಬಂದಾಗ ಇದು ಆಟೋಮ್ಯೂನ್ ಡಿಸೀಸ್ ಆ್ಯಕ್ಚುಲಿ. ಸೊ ಮನೆ ಹೊರಗಿದ್ದವ್ರನ್ನ ಹೊಡಿಬೇಕು ಹೊರತು, ಮನೆಯಿಂದ ಹೊರಗೆ ಅಂದ್ರೆ ನಮ್ಮ ಶರೀರ ಬಾಡಿಯಿಂದ ಹೊರಗಿಂದ ಬರೋ ಇನ್ಫೆಕ್ಷನ್ ಆಗಲಿ, ವೈರಸ್ ಆಗಲಿ, ಇದ್ರ ಜೊತೆ ಫೈಟ್ ಮಾಡಬೇಕು ನಮ್ಮ ಬಾಡಿ ಸೆಲ್ಸ್. ಸೊ ಇಲ್ಲೇನಾಗುತ್ತೆ, ಸೆಲ್ಸ್ ಡೈರೆಕ್ಟ್ ಆಗಿ ನಮ್ಮ ಬಾಡಿ ಒಳಗಿರೋ ನಮ್ಮ ಇಮ್ಯೂನ್ ಸಿಸ್ಟಮ್ಗೆ ಅಟ್ಯಾಕ್ ಮಾಡುತ್ತೆ, ಅಂದ್ರೆ ಮನೆಯೊಳಗಿರೋರ್ಗೆ ಅಟ್ಯಾಕ್ ಮಾಡುತ್ತೆ, ಸೆಕ್ರೆಟ್ ಗಾರ್ಡನ್ ಅವನು. ಸೊ ಆ ಟೈಮ್ ಈ ಮಾಡರ್ನ್ ಮೆಡಿಸಿನ್ ಅಂತ ಬಂದಾಗ ಅಲ್ಲಿ ಏನ್ ಮಾಡ್ತಾರೆ, ಆಂಟಿ ಡಿಪ್ರೆಸೆಂಟ್ ಆಗ್ಲಿ, ಪೇನ್ ಕಿಲ್ಲರ್ಸ್ ಆಗ್ಲಿ, ಆಂಟಿ ಇಮ್ಯುನೋಥೆರಪಿ ಆಗಲಿ, ಇವೆಲ್ಲ ಕೊಟ್ಟು ಅವನೇನ್ ಮಾಡಿದ್ರು ವಾಚ್ಮನ್ ಶಾಂತ ಆಗ್ಬಿಡ್ತಾನೆ. ಸೊ ಹಿಂಗ್ ಶಾಂತ ಆದಾಗ ಎರಡು ಪ್ರಾಬ್ಲಮ್ ಬರುತ್ತೆ ಬಾಡಿ ಒಳಗಡೆ, ಇನ್ಫೆಕ್ಷನ್ಸ್ ಆಗ್ಲಿ, ವೈರಸ್ ಆಗ್ಲಿ, ಬೇಗ ಈಸಿಲಿ ಒಳಗಡೆ ಬಂದ್ಬಿಡುತ್ತೆ. ಸೊ ಬಂದಾಗ ಬಾಡಿ ಬಹಳ ವೀಕ್ ಆಗ್ಬಿಡುತ್ತೆ, ಇದೊಂದು ಕಾರಣ ಆಗುತ್ತೆ. ಸೊ ಇದ್ರ ಜೊತೆಲಿ ಬಂದಾಗ ಏನಾಗುತ್ತೆ, ಯಾವಾಗ ನಿಮ್ ಮೆಡಿಸಿನ್ ಪವರ್ ಕಡಿಮೆ ಆಗ್ತಾ ಆಗ್ತಾ ಆಗ್ತಾ ಬರುತ್ತೆ, ಸೊ ವಾಚ್ಮನ್ ಮತ್ತೆ ವಾಪಸ್ ಅದೇ ಸ್ಟೇಜಿಗೆ ಬರ್ತಾನೆ, ಮತ್ತೆ ಬಾಡಿನ ಅಟ್ಯಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಹಂಗೆ ಏನ್ ಮಾಡ್ತಾರೆ ಇವರು, ಅದು ಕಡಿಮೆ ಆಗ್ತಾ ಆಗ್ತಾ ಬಂದಾಗ ಮತ್ತೆ ಇನ್ನೊಂದು ಮೆಡಿಸಿನ್ ಕೊಡ್ತಾ ಬರ್ತಾರೆ.
2: ಅಂದ್ರೆ ನಮ್ಗೆ ನೋವು ಕಾಣಿಸ್ಕೊಂಡಾಗ ನಾವು ಆ ಕ್ಷಣಕ್ಕೆ ನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಔಷಧಿನ ತಗೋಬೇಕು. ಔಷಧಿ ತಗೊಂಡಾಗ ಅದ್ರದ್ದು ಏನಿರುತ್ತೆ ಎಷ್ಟು, ಒಂದ್ ಎರಡು ಮೂರು ದಿನ, ಒಂದ್ ವಾರ, ಆ ಮಟ್ಟಿಗೆ ಮಾತ್ರ ನೋವು ನಮ್ಗೆ
1: ಕಾಣಿಸೋದು.
2: ಅಗೇನ್ ಮತ್ತೆ ನೋವು ಕಾಣಿಸ್ಕೊಂಡಾಗ ಅಗೇನ್ ಮತ್ತೆ ನಾವು ಟ್ರೀಟ್ಮೆಂಟ್ ಅಂದ್ರೆ ಮೆಡಿಸಿನ್ ಮತ್ತೆ ಕಂಟಿನ್ಯೂ ಮಾಡ್ಬೇಕಾಗುತ್ತೆ ಅಂತ ಹೇಳ್ತೀವಿ.
1: ಲೈಫ್ ಲಾಂಗ್ ಕಂಟಿನ್ಯೂ ಮಾಡ್ತಾನೆ ಇರಬೇಕಾಗುತ್ತೆ. ಬಟ್ ಹೋಮಿಯೋಪತಿ ಒಳಗೆ ಲೈಫ್ ಲಾಂಗ್ ಇರಲ್ಲ, ಕ್ಯೂರ್ ಆಗ್ಬಿಡುತ್ತೆ. ಎಷ್ಟೊಂದು ಶುಗರ್ ಕ್ಯೂರ್ ಆಗುತ್ತೆ, ಥೈರಾಯ್ಡ್ ಕ್ಯೂರ್ ಆಗುತ್ತೆ, ಕ್ಯೂರ್ ಹೇಳ್ತಾ ಇರೋದು, ಮೆಂಟೇನ್ ಹೇಳ್ತಾ ಇಲ್ಲ, ಇದನ್ನು ಇಲ್ಲ, ಕ್ಯೂರ್, ಶುಗರ್ ಕ್ಯೂರ್ ಆಗುತ್ತೆ, ಥೈರಾಯ್ಡ್ ಕ್ಯೂರ್ ಆಗುತ್ತೆ, ಅರ್ಥರೈಟಿಸ್ ಕ್ಯೂರ್ ಆಗುತ್ತೆ, ಅಸ್ತಮಾ ಕ್ಯೂರ್ ಆಗುತ್ತೆ, ಮೈಗ್ರೇನ್ ಕ್ಯೂರ್ ಆಗುತ್ತೆ, ಎಲ್ಲನೂ ಕ್ಯೂರ್ ಆಗುತ್ತೆ. ನಾವು ಯಾವಾಗಲೂ ಒಂದು ಪೇಷಂಟ್ ಡಾಕ್ಟರ್ ಕಡೆ ಬರ್ತಿದ್ದಾನೆ ಅಂತಂದ್ಮೇಲೆ ಅವನು ಆರಾಮಾಗ್ಲಿಕ್ಕೆ ಬಂದಿರ್ತಾನೆ, ಮೇಂಟೈನ್ ಆಗ್ಲಿಕ್ಕೆ ಬಂದಿರಲ್ಲ.
2: ಹೌದು.
1: ಸೊ ಇಲ್ಲಿ
2: ಸಂಪೂರ್ಣ ಗುಣವಾಗಬೇಕು.
1: ಸೊ ಆತರ ಅಂತಂದ್ರೆ ನಾಯಿ ಮಾಡರ್ನ್ ಮೆಡಿಸಿನ್ ಆಗ್ಲಿ, ಹೋಮಿಯೋಪತಿ ಆಗ್ಲಿ, ಯಾವುದೇ ಬೇರೆ ಸಿಸ್ಟಮ್ ಆಗ್ಲಿ, ಸೊ ಇಲ್ಲಿ ಎಲ್ಲರೂ ಪರಸ್ಪರವಾಗಿ ಹೊಂದಿಕೊಂಡು ಹೋಗಬೇಕು. ಸೊ ಕೆಲವೊಂದು ಸಿಚುವೇಶನ್ ಯಾವ ತರ ಬರ್ತದೆ, ಎಲ್ಲ ಸಿಸ್ಟಮ್ ಅಲ್ಲಿ ಲಿಮಿಟೇಷನ್ಸ್ ಅನ್ನೋದು ಇರುತ್ತೆ. ಸೊ ನಮ್ಮ ಜನಕ್ಕೆ ಯಾವ ತರ ಅಂತಂದ್ರೆ ಯಾವ ಟೈಮ್ ಅಲ್ಲಿ ಯಾವ ಕಾಯಿಲೆಗೆ ಯಾವ ಸಿಸ್ಟಮ್ ಅಲ್ಲಿ ಔಷಧಿಯನ್ನು ತಗೊಳ್ಬೇಕು ಅನ್ನೋದು ಗೊತ್ತಿರಬೇಕು. ಈಗ ಎಮರ್ಜೆನ್ಸಿ ಕೇಸ್ ಬಂದಾಗ ನಾವು ಮಾಡರ್ನ್ ಮೆಡಿಸಿನ್ ಅಲ್ಲಿ ನಾವು ಮೆಡಿಕೇಶನ್ ತಗೊಳ್ಳೇಬೇಕು. ಆ ಟೈಮ್ ಅಲ್ಲಿ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ.
2: ಎಮರ್ಜೆನ್ಸಿ
1: ಅಂತ ಬಂದಾಗ ಬಹಳ ಸಿವಿಯರ್ ರೀತಿ ಆಪರೇಷನ್ ಮಾಡ್ಲೇಬೇಕು ಅನ್ನೋದು ಆ ಟೈಮ್ ಅಲ್ಲಿ ಅವ್ನು ತಗೊಳ್ಳೇಬೇಕು. ಸೊ ಯಾವಾಗ ನಿಮ್ ಎಮರ್ಜೆನ್ಸಿ ಇಲ್ಲ, ಸಿವಿಯರ್ ಇಲ್ಲ, ಸೊ ಎಷ್ಟು ವರ್ಷಗಳಾದ್ರೂ ಕಡಿಮೆ ಆಗ್ತಾ ಇಲ್ಲ ಅಂತ ಬಂದಾಗ ನೀವು ಹೋಮಿಯೋಪತಿ ಆಗಿ ಪ್ರಿಸ್ಕ್ರೈಬ್ ಮಾಡಿದಾಗ ಒಳ್ಳೆ ರಿಸಲ್ಟ್ ಅನ್ನು ನಾವು ಅದನ್ನ ಕಾಣಬಹುದು.
2: ಡಾಕ್ಟರ್, ಈಗ ಯೂಶುವಲಿ ಏನೇ ಕಾಯಿಲೆ ಬಂದಾಗ ಇಮಿಡಿಯೇಟ್ ನಮಗೆ ಗುಣವಾಗಬೇಕು ಅಂದರೆ ನಾವು ಅಲ್ಟಿಮೇಟ್ಲಿ ಮಾಡರ್ನ್ ಮೆಡಿಸಿನ್ ತಗೊಂಡ ನಂತರ ಮತ್ತೆ ಸ್ವಲ್ಪ ಗುಣವಾಯಿತು ಅಂದಾಗ ಯೂಶುವಲಿ ಆಯುರ್ವೇದ ಮತ್ತು ಹೋಮಿಯೋಪತಿ ಮೆಡಿಸಿನ್ಗೆ ಪ್ರಿಫರ್ ಆಗೇ ಆಗ್ತಾರೆ ಜನ. ಇದನ್ನು ನಾವು ನಮ್ಮ ಅನುಭವದಲ್ಲಿ ಕೂಡ ನೋಡಿದ್ದೀವಿ. ಈಗ ಡಯಟಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಬೋದು ಅಂತ ಹೇಳ್ತಾರೆ, ಯಾವ ಕಾಯಿಲೆಗಳನ್ನು ನಾವು ಡಯಟ್ ಮಾಡೋದ್ರ ಮೂಲಕ ಗುಣ ಮಾಡ್ಕೋಬೋದು?
1: ಯಾವ ಕಾಯಿಲೆಗಳು ಅನ್ನೋದಕ್ಕಿಂತನೂ ಕೆಲವೊಂದು ಇಲ್ಲಿ ಕ್ರೋನಿಕ್ ಡಿಸೀಸ್ ಅಂತ ಹೇಳ್ತೀವಿ. ಕ್ರೋನಿಕ್ ಡಿಸೀಸ್ ಅಂತಂದ ಬಂದಾಗ ಬಹಳಷ್ಟು ವರ್ಷಗಳಿಂದ ಯಾವುದೈತೆ ಕಾಯಿಲೆಗಳಿದೆ. ಸೊ ಅದನ್ನು ನೀವು ಒಂದು ಡಯಟಿಂದ ಆರಾಮ ಮಾಡ್ಕೊಳ್ಳಿಕ್ಕಾಗಲ್ಲ. ಯಾವುದನ್ನು ಆರಾಮ ಮಾಡ್ಕೊಳ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವಾಗ ಶುಗರ್ ಇದೆ, ಶುಗರ್ ಅನ್ಕೊಳ್ಳಿ, ಒಂದು 2-3 months ಬ್ಯಾಕ್ ಆ ಪೇಷೆಂಟ್ಗೆ ಶುಗರ್ ಇರಲಿಲ್ಲ, ಈಗ ರೀಸೆಂಟಾಗಿ ಡಯಾಗ್ನೋಸ್ ಆಗಿದೆ. ರೀಸೆಂಟ್ಲಿ ಯಾವ ಡಯಾಗ್ನೋಸ್ ಆಗಿದೆ, ಯಾವುದು ಕಾಯಿಲೆ ಇರಲಿ, ರೀಸೆಂಟಾಗಿ ಇವಾಗ ಕ್ಯಾನ್ಸರ್ ಡಯಾಗ್ನೋಸ್ ಆಗಿದೆ, ರೀಸೆಂಟಾಗಿ ನಿಮಗೆ ಯಾವುದೋ ಒಂದು ಥೈರಾಯ್ಡ್ ಡಯಾಗ್ನೋಸ್ ಆಗಿದೆ, ರೀಸೆಂಟ್ ಆಗಿ ಶುಗರ್ ಡಯಾಗ್ನೋಸ್ ಆಗಿದೆ, ರೀಸೆಂಟ್ಲಿ ಆಗಿರ್ಬೇಕು 2-3 months ಅಲ್ಲಿ. ಸೊ ಅಂಥದನ್ನ ನೀವು ರಿವರ್ಸ್ ಮಾಡ್ಕೊಳ್ಬಹುದು ಡಯಟಿಂದ. ಸೊ ಅದು ಯಾಕಂದ್ರೆ ಇನ್ನೂ ಡಿಸೀಸ್ ಬಹಳ ಮುಂದೆ ಹೋಗಿರಲ್ಲ. ಸೊ ಅವಾಗ ನೀವು ಅದನ್ನ ರಿವರ್ಸ್ ಮಾಡ್ಕೋಬಹುದು. ಒನ್ಸ್ ನೀವು ಅದನ್ನ ಏನಾದ್ರು ರಿವರ್ಸ್ ಮಾಡ್ತಾ ಹೋದ್ರೆ, ನೀವು ಅದೇ ತರ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಕಂಟಿನ್ಯೂಸ್ ಹೋದ್ರೆ, ಅದು ಕ್ರೋನಿಕ್ ಆಗ್ತಾ ಹೋಗುತ್ತಂದ್ರೆ, ಅವಾಗ ನೀವು ಡಯಟಿಂದ ಅದನ್ನ ರಿವರ್ಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಆ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ, ಪ್ರಾಪರ್ ಮೆಡಿಕೇಶನ್ ಅನ್ನೋದು ಬೇಕು ನಿಮಗೆ. ಸೊ ಮೆಡಿಕೇಶನ್ ಜೊತೆ ಜೊತೆಲಿ ನಿಮ್ಗೆ ಒಂದು ಪ್ರಾಪರ್ ಡಯಟ್ ಇದ್ದಾಗ, ಸೊ ಅವಾಗ ಅದನ್ನ ರಿವರ್ಸ್ ಮಾಡ್ಕೋಬಹುದು.
2: ಆರಂಭಿಕ ಹಂತದಲ್ಲಿ ಅದನ್ನ ಸಂಪೂರ್ಣವಾಗಿ ತಡೆಗಟ್ಟಬಹುದು,
1: ಸಂಪೂರ್ಣವಾಗಿ ತಡೆಗಟ್ಟಬಹುದು ಆರಂಭಿಕ ಹಂತದಲ್ಲಿ.
2: ಬಟ್ ಅದು ಸಿವಿಯರ್ ಡೀಪ್ ಆಗಿ ಹೋದಾಗ ಅದನ್ನ ಸಂಪೂರ್ಣವಾಗಿ ಗುಣ ಮಾಡ್ಲಿಕ್ಕೆ ಆಗಲ್ಲ. ಆಮೇಲೆ ಟೈಮ್ ತುಂಬಾ ತಗೊಳುತ್ತೆ,
1: ಬಟ್ ಸಿವಿಯರಿಟಿನು ತುಂಬಾ ಹೆಚ್ಚಾಗಿರುತ್ತೆ ಆ ಟೈಮಲ್ಲಿ.
2: ಹೌದು. ಕಾಯಿಲೆಗಳು ಬಂದ್ಮೇಲೆ ಸಂಪೂರ್ಣವಾಗಿ ನಾವು ಎಲ್ಲ ಕಾಯಿಲೆಗಳನ್ನ ಗುಣ ಮಾಡಬಹುದಾ ಅಥವಾ ಮೇಂಟೈನ್ ಮಾಡಬಹುದಾ ಈ ಹೋಮಿಯೋಪತಿ ಟ್ರೀಟ್ಮೆಂಟ್ ಅಲ್ಲಿ?
1: ಸಂಪೂರ್ಣವಾಗಿ ಗುಣಮುಖ ಮಾಡಬಹುದು, ಮೇಂಟೈನ್ ಇರಲ್ಲ. ಹೋಮಿಯೋಪತಿ ಒಳಗೆ ಮೇಂಟೈನ್ ಯಾವ ತರ ಅಂತಂದ್ರೆ, ಈಗ ಕ್ಯಾನ್ಸರಸ್ ಇರುತ್ತೆ ಅನ್ಕೊಳ್ಳಿ, ಫೋರ್ತ್ ಸ್ಟೇಜ್ ಅಲ್ಲಿ ಹೋಗಿರುತ್ತೆ, ಆಲ್ಮೋಸ್ಟ್ ಡೆತ್ ಸ್ಟೇಜ್ ಅಲ್ಲಿ ಇರುತ್ತೆ. ಸೊ ಅಂತ ಕೇಸಲ್ಲಿ ಹೋದಾಗ ಯಾವಾಗ ಅಂದ್ರೆ ಪ್ಯಾಥೋಲಜಿಕಲ್ ಕಂಡೀಷನ್ಸ್, ಅಡ್ವಾನ್ಸ್ ಪ್ಯಾಥೋಲಜಿಕಲ್ ಕಂಡೀಷನ್ಸ್ ಅಂತಾರೆ ಒಂದು ಮೆಡಿಕಲ್ ಟರ್ಮಲ್ಲಿ ಹೋದಾಗ. ಅಡ್ವಾನ್ಸ್ ಪ್ಯಾಥೋಲಜಿ ಎಂಫೈಸಿಮಾ ಅಂತಾರೆ, ಸಿಗರೇಟ್ ಒಂದು ಸ್ಮೋಕಿಂಗ್ ಮಾಡಿ ಮಾಡಿ ಮಾಡಿ ಲಂಗ್ಸ್ ಎಲ್ಲ ಡೈಲೇಟ್ ಆಗಿರುತ್ತೆ. ಯಾವಾಗ ಪ್ಯಾಥೋಲಜಿಕಲ್ ಕಂಡೀಷನ್ ಕಂಪ್ಲೀಟ್ಲಿ ಸಿವಿಯರ್ ಆಗಿರುತ್ತೋ ಅಂತ ಟೈಮಲ್ಲಿ ರಿವರ್ಸಬಲ್, ಅಂದ್ರೆ ಇರಿವರ್ಸಬಲ್ ಡಿಸೀಸಸ್ ಅಂತ ಹೇಳ್ತಾರೆ. ಸೊ ಅಂಥದನ್ನ ರಿವರ್ಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇನ್ನು ಟುವರ್ಡ್ಸ್ ಪ್ಯಾಥೋಲಜಿಕಲ್ ಕಂಡೀಷನ್ ಹೋಗ್ತಾ ಇಲ್ಲ ಕಂಡೀಷನ್, ಸೊ ಅಂಥದನ್ನ ರಿವರ್ಸ್ ಮಾಡಬಹುದು. ಹೋಮಿಯೋಪತಿ ಒಳಗೆ ಬಹಳಷ್ಟು ಕೇಸ್ ಕ್ಯಾನ್ಸರ್ ಬಂದಾಗ ಸೆಕೆಂಡ್ ಥರ್ಡ್ ಸ್ಟೇಜಿಂದ ರಿವರ್ಸ್ ಆಗಿದೆ. ಅದೇ ಹೇಳಿದಾಗ ನಿಮಗೆ ಶುಗರ್ ಹೇಳ್ತಾರೆ, ಶುಗರ್ ಬಂದಾಗ ಏನಂತಾರೆ, ಲೈಫ್ ಲಾಂಗ್ ನೀವು ಮೆಡಿಕೇಶನ್ ತಗೊಳ್ಳೇಬೇಕು, ಇಲ್ಲಾಂದ್ರೆ ಕ್ಯೂರ್ ಆಗೋಂಗಿಲ್ಲ, ಆರಾಮ ಆಗೋದೇ ಇಲ್ಲ. ಬಟ್ ಹೋಮಿಯೋಪತಿ ಅಲ್ಲಿ ಆ ಥರ ಇಲ್ಲ. ಹೋಮಿಯೋಪತಿ ಅಂತ ಬಂದಾಗ ನಿಮ್ಮ ಶುಗರಲ್ಲಿ ಶುಗರನ್ನು ಆರಾಮಾಗುತ್ತೆ, ನಿಮ್ದು ಥೈರಾಯ್ಡು ಆರಾಮಾಗುತ್ತೆ, ಪಿ ಸಿ ಓಡಿ ಇರುತ್ತೆ, ಪಿ ಸಿ ಮೆನ್ಸಸ್ ಕರೆಕ್ಟ್ ಆಗಲ್ಲ ಎಷ್ಟೋ ಮಂದಿಗೆ. ಸೊ ಮೆನ್ಸಸ್ನು ಆರಾಮಾಗುತ್ತೆ, ಎಲ್ಲ ರೆಗ್ಯುಲರ್ ಮೆನ್ಸಸ್ ಎಲ್ಲ ರೆಗ್ಯುಲರ್ ಆಗುತ್ತೆ. ಸೊ ಅದು ಬರ್ತಾ ಬರ್ತಾ ಬಂದಾಗ ಆಮೇಲೆ ಮೆಡಿಕೇಶನ್ ಬಿಟ್ಟಾಗ ಮತ್ತೆ ಅವ್ರು ನಾರ್ಮಲ್ ಆಗೇ ಬರ್ತಾರೆ. ಸೊ ಇಂಥ ಈ ಮೆಡಿಕೇಶನ್ ಜೊತೆ ಜೊತೆಲಿ ನಿಮ್ ಡಯಟ್ ಅಂತ ಏನು ಫಾಲೋ ಮಾಡ್ತಾರಲ್ಲ, ಆ ಟೈಮ್ ಎರಡನ್ನೂ ಸೇರಿಸಿ ಮಾಡಿದಾಗ ಒಂದು ವೆಲ್ ಬೀಯಿಂಗ್ ಚೆನ್ನಾಗುತ್ತೆ ಹ್ಯೂಮನ್ ಬೀಯಿಂಗ್.
2: ತುಂಬ ಒಳ್ಳೆಯದು ಡಾಕ್ಟರ್ ನವೀನ್ ಹೊಸಮನಿ ಅವರೇ, ಇದುವರೆಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಕೇಳುಗರಿಗೂ ಹೋಮಿಯೋಪತಿಯಲ್ಲಿ ಒಂದು ಸ್ಥಿರ ಆಹಾರ ಪದ್ಧತಿ ಹಾಗೆ ಆರೋಗ್ಯಕರ ಜೀವನ ಶೈಲಿ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ರಿ. ಹೋಮಿಯೋಪತಿಯ ಪ್ರಕಾರ ದೇಹ, ಮನಸ್ಸು ಮತ್ತು ಜೀವನ ಶೈಲಿಯ ಸಮತೋಲನ ಆರೋಗ್ಯಕ್ಕೆ ಮುಖ್ಯವಾಗಿ ನೀವು ಹೇಳಿದರೆ ನಿಯಮಿತ ಆಹಾರ ಇರಬೇಕು, ಉತ್ತಮವಾದಂಥ ನಿದ್ರೆ ಇರಬೇಕು, ಮಾನಸಿಕ ಶಾಂತಿ ಇರಬೇಕು ಮತ್ತು ದೈಹಿಕ ಚಟುವಟಿಕೆಗಳು ಇರಬೇಕು ಅಂತ. ಇವುಗಳೇ ನಮ್ಮ ಆರೋಗ್ಯಕರ ಜೀವನದ ಆಧಾರ ಅಂತ ಕೂಡ ನೀವು ಹೇಳಿದಿರಿ. ಇದುವರೆಗೂ ಹೋಮಿಯೋಪತಿ ಮತ್ತು ನಮ್ಮ ಆಧುನಿಕ ಆರೋಗ್ಯ ವಿಜ್ಞಾನ, ಈ ಒಂದು ಮಾಡರ್ನ್ ಮೆಡಿಸಿನ್, ಎರಡನ್ನೂ ಬೆಂಬಲಿಸುವಂತಹ ಆರೋಗ್ಯಕರ ಜೀವನದ ಮೂಲ ತತ್ವವಾಗಿದೆ ಅಂಥೇಳಿ ನೀವು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಕೇಳುಗರಿಗೂ ತಿಳಿಸ್ಕೊಟ್ರಿ. ಯಾವುದೇ ಆಗಲಿ, ಕಾಯಿಲೆ ಬಂದ ನಂತರ ನಾವು ವಾಸಿ ಮಾಡಿಕೊಳ್ಳೋದು ಹೆಚ್ಚಿನ ಒಂದು ಪ್ರಯತ್ನ ಪಡಬೇಕಾಗತ್ತೆ, ಹೆಚ್ಚಿನ ಒಂದು ಶ್ರಮ ಆಗಬೇಕಾಗತ್ತೆ. ಅದಕ್ಕೂ ಮುಂಚಿತವಾಗಿ ಯಾವುದೇ ಕಾಯಿಲೆ ಬರದೇ ಇರೋ ಹಾಗೆ ನಾವು ಮುಂಜಾಗ್ರತೆಯನ್ನು ವಹಿಸಿದ್ದಾದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ. ನೀವು ಕಾರ್ಯಕ್ರಮದಲ್ಲಿ ಒಂದು ಆಹಾರ ಪದ್ಧತಿ ಬಗ್ಗೆ ಹೇಳಿದ್ರಿ. ನಾವು ಆರೋಗ್ಯವಾಗಿರಬೇಕು ಅಂದರೆ ಎಲ್ಲವೂ ಕೂಡ ನಾವು ಸೇವನೆ ಮಾಡುವಂತಹ ಆಹಾರ ಪದ್ಧತಿಯನ್ನೇ ಮುಖ್ಯವಾಗಿ ಅವಲಂಬಿಸಿದೆ. ಹಾಗಾಗಿ ಹಿತಮಿತವಾದ ಆಹಾರ ಉತ್ತಮ ಆರೋಗ್ಯಕ್ಕೆ ಸೋಪಾನ ಆಗಿರುತ್ತೆ ಅಂತ ಹೇಳ್ತಾ, ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗರಿಗೆ ಹೋಮಿಯೋಪತಿ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ, ಧನ್ಯವಾದ.
3: ಇದುವರೆಗೂ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಸುಸ್ಥಿರ ಆಹಾರ ಪದ್ಧತಿ ಮತ್ತು ಉತ್ತಮ ಜೀವನ ಶೈಲಿ ಕುರಿತು ಹೋಮಿಯೋಪತಿ ತಜ್ಞ ವೈದ್ಯರಾದ ಡಾಕ್ಟರ್ ನವೀನ್ ಹೊಸಮನಿ ಅವರೊಡನೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಶ್ರೀದೇವಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಈಗ ಕೇಳಿ ಪರಿಸರ ಕುರಿತಾದ ಒಂದು ಗೀತೆ. ರಚನೆ ಸುಬ್ರಾಯ ಚಕ್ಕೋಡಿ, ಗಾಯಕರು ಅನುರಾಧ ಹಾಗೂ ಸಂಗಡಿಗರು.

0: ಸುಬ್ರಾಯ ಚೊಕ್ಕಾಡಿ ವಿರಚಿತ ಪರಿಸರ ಗೀತೆಯನ್ನು ಅನುರಾಧ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9 ಗಂಟೆ. ಈಗ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು.
1: ಎಲ್ಲಾ ಜೀವಿಗಳ ಜೀವವೇ ಜಲ.
2: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
3: ನೀರಿನ ಬಳಕೆ ಹಿತವಾಗಿರಲಿ,
4: ಕೊರತೆಯಾಗದಂತೆ ಗಮನವಿರಲಿ.
5: ಹನಿ ಹನಿಗೂಡ್ದ್ರೆ ಹಳ್ಳ,
6: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
2: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
1: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
4: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
6: ನೀರು ಬರಿದಾದಷ್ಟು ಆತಂಕ,
2: ಕಲುಷಿತವಾದಷ್ಟು ಕಳಂಕ.

0: ಕೇಳುಗರೆ ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ. ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರ ಸಾಹಿತ್ಯ ಸಂಪುಟ.
1: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ರೇಡಿಯೋ ನಡಿಗೆ ಯಾವ ತಡೆಯೂ ಇಲ್ಲ, ಓದು ಬರಹ ಬೇಕಿಲ್ಲ, ಕುಂತು ನೋಡುವ ತಾಳ್ಮೆ ಇಲ್ಲ, ವಿದ್ಯುತ್ ಸಂಪರ್ಕದ ಚಿಂತೆ ಇಲ್ಲ. ರೇಡಿಯೋ ಸ್ವಿಚ್ ಆನ್ ಮಾಡಿ ಹೆಡ್ಫೋನ್ ಹಾಕಿ ನಡೀತಾ ಇರಿ. ನಡೆಯುವಾಗ ನುಡಿಯುವಾಗ ನಿರಂತರ ಕೇಳ್ತಾ ಇರಿ.
1: ಮಾಹಿತಿ, ಶಿಕ್ಷಣ, ಮನೋರಂಜನೆ ನಮ್ಮ ಉದ್ದೇಶ. ವಯಸ್ಸಿಗೆ ಅನುಗುಣವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳು, ಮಾಹಿತಿಗಾಗಿ ಸುದ್ದಿ ಸಂದರ್ಶನಗಳು, ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಕಾರ್ಯಕ್ರಮ, ಮನೋರಂಜನೆಗಾಗಿ ಸಂಗೀತ ಚಿತ್ರಗೀತೆಗಳು, ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಜನರಿಗೆ ಅತಿ ಶೀಘ್ರವಾಗಿ ತಲುಪುವ ಜಾಹೀರಾತಿಗಾಗಿ ಇಂದೇ ಸಂಪರ್ಕಿಸಿ ಆಕಾಶವಾಣಿಯ

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:05, ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಈಗ ಕೇಳಿ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ.
1: ಆತ್ಮ ತೇಜದಿಂದ ಹೋರುವ ಮಿಥ್ಯಾಭಾವಿಗೆ, ರಚನೆ ಗುಪ್ತ ಮಂಚಣ್ಣ, ರಾಗ ಶಂಕರಾಭರಣ, ತಾಳ ರೂಪಕ ತಾಳ, ಹಾಡಿರುವವರು ವಿದುಷಿ ಶುಭಮಂಗಳ, ಸಂಗೀತ ನಿರ್ದೇಶನ ವಿದ್ವಾನ್ TS ಕೃಷ್ಣಮೂರ್ತಿ.

ಅಷ್ಟವಿಧಾರ್ಚನೆ ಷೋಡಶೋಪಚಾರ ಹುಸಿಕಾಣಿರೆ. ರಚನೆ ಘಟ್ಟಿವಾಳಯ್ಯ. ರಾಗ ವಾಚಸ್ಪತಿ. ಮಿಶ್ರ ಛಾಪುತಾಳ. ಹಾಡಿರುವ ಕಲಾವಿದರು ವಿದೂಷಿ ಹರಿಣಿ ಮತ್ತು ವಿದೂಷಿ ಶಾರದಾ. ಸಂಗೀತ ನಿರ್ದೇಶನ ವಿದ್ವಾನ್ ಟಿ ಎಸ್ ಕೃಷ್ಣಮೂರ್ತಿ.

ಬೇಡ ಬೇಡಯ್ಯ ಕಾಡಲಾಗದು ಎನ್ನ. ರಚನೆ ಸಿದ್ದರಾಮೇಶ್ವರ. ರಾಗ ಕಲ್ಯಾಣ ವಸಂತ, ಖಂಡಚಾಪುತಾಳ. ಹಾಡಿರುವವರು ವಿದುಷಿ ಸ್ವರ್ಣಲತಾ ಜ್ಯೋತಿ ಪ್ರಕಾಶ್. ಸಂಗೀತ ನಿರ್ದೇಶನ ವಿದ್ವಾನ್ ಟಿ ಎಸ್ ಕೃಷ್ಣಮೂರ್ತಿ.

ಹೊತ್ತಿಂಗೊಂದು ಪರಿಯಹ ಮನವ ಕಂಡು. ರಚನೆ ಗುರುಪುರದ ಮಲ್ಲಯ್ಯ. ಚಕ್ರವಾಕರಾಗ ರೂಪಕತಾಳ. ಹಾಡಿರುವವರು ವಿದ್ವಾನ್ ಆನೂರು ಅನಂತಕೃಷ್ಣ ಶರ್ಮ. ಸಂಗೀತ ನಿರ್ದೇಶನ ವಿದ್ವಾನ್ ಟಿ ಎಸ್ ಕೃಷ್ಣಮೂರ್ತಿ.

ಈಶ ನಿಮ್ಮ ಪೂಜಿಸಿದ ಬಳಿಕ ರಚನೆ ಜೇಡರ ದಾಸಿಮಯ್ಯ, ರಾಗ ನಾದನಾಮಕ್ರಿಯ, ರೂಪಕತಾಳ, ಹಾಡಿರುವವರು ವಿದುಷಿ ರಾಜೇಶ್ವರಿ, ಸಂಗೀತ ನಿರ್ದೇಶನ ವಿದ್ವಾನ್ ಟಿ ಎಸ್ ಕೃಷ್ಣಮೂರ್ತಿ.

ಇದುವರೆಗೂ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9:31. ಈಗ ಕೇಳಿ ಚಿತ್ರಗೀತೆಗಳನ್ನು. ಆರಂಭದಲ್ಲಿ ಕೇಳಿ ರಾಜಧಾನಿ ಚಿತ್ರದ ಗೀತೆ. ಗಾಯಕರು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಜಯಂತ್ ಕಾಯ್ಕಿಣಿ ಅವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯಾ.

ಅರಮನೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಮುಂದಿನ ಗೀತೆಯನ್ನು ಕೇಳಿ. ಆಕಸ್ಮಿಕ ಚಿತ್ರದಿಂದ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್, ಸಾಹಿತ್ಯ ಸಂಗೀತ ಹಂಸಲೇಖ ಅವರದು.

ಸೋನು ನಿಗಮ್ ಅವರ ಧ್ವನಿಯಲ್ಲಿ ಅಭಯ ಚಿತ್ರದ ಗೀತೆಯನ್ನು ಕೇಳಿದ್ರಿ. ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಮುಂದಿನ ಗೀತೆಯನ್ನು ಕೇಳಿ. ಚಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿ, ಮನೋಮೂರ್ತಿ ಅವರ ಸಂಗೀತದಲ್ಲಿ, ಶಾನ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಅಭಿನೇತ್ರಿ ಚಿತ್ರದ ಗೀತೆಯೇ.

0: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10 ಗಂಟೆಯಾಗಿ 2 ನಿಮಿಷವಾಗಲಿದ್ದು ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ ಮೂಡಿಬರುವುದು.
1: ದಿವಸ ಆಚರಿಸಲಿದೆ. ಈ ನಿಮಿತ್ತ ಕಳೆದ 12 ವರ್ಷಗಳಲ್ಲಿ ಉತ್ತರ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿ ಹಾಗೂ ವಾಯುಯಾನ ತರಬೇತಿಗೆ ಪ್ರಮುಖ ಕೇಂದ್ರವಾಗಿ ಬೆಳೆದು ಬಂದಿರುವ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ವಿಮಾನ ನಿಲ್ದಾಣದ ನಿರ್ದೇಶಕ ಎಸ್ ತ್ಯಾಗರಾಜ್ ತಿಳಿಸಿದ್ದಾರೆ. ಕೆಎಸ್ಆರ್ ರೈಲು ನಿಲ್ದಾಣದಲ್ಲಿ ಯಾರ್ಡ್ ನವೀಕರಣ ಮತ್ತು ಸುರಕ್ಷತಾ ಕಾಮಗಾರಿ ಹಿನ್ನೆಲೆಯಲ್ಲಿ ಜೂನ್ ಮಧ್ಯಭಾಗದಿಂದ ಆಗಸ್ಟ್ ಮೊದಲ ವಾರದವರೆಗೆ ಪ್ರಮುಖ ಎಕ್ಸ್ಪ್ರೆಸ್, ಪ್ಯಾಸೆಂಜರ್ ಮತ್ತು ಮೆಮೋ ಸೇರಿ 58 ರೈಲುಗಳ ಸಂಚಾರ ರದ್ದುಪಡಿಸಿರುವುದಾಗಿ ನೈರುತ್ಯ ರೈಲ್ವೆ ತಿಳಿಸಿದೆ. ಐಐಆರ್ಎಫ್ ಸಂಸ್ಥೆಯು ಅತ್ಯುತ್ತಮ ವಿಶ್ವವಿದ್ಯಾಲಯ ಮತ್ತು ಶೈಕ್ಷಣಿಕ ಸಂಸ್ಥೆಗಳಿಗೆ ನೀಡುವ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯಕ್ಕೆ 7ನೇ ಸ್ಥಾನ ದೊರೆತಿದೆ ಎಂದು ಕುಲಪತಿ ಎಸ್ವಿ ಸುರೇಶ್ ತಿಳಿಸಿದ್ದಾರೆ. ಫಿಲಡೆಲ್ಫಿಯಾದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಗ್ರೂಪ್ ಇ ಪಂದ್ಯದಲ್ಲಿ ಐವರಿ ಕೋಸ್ಟ್ ತಂಡವು ಈಕ್ವೆಡಾರ್ ವಿರುದ್ದ 1-0 ಗೋಲುಗಳಿಂದ ಜಯ ಗಳಿಸಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

ಸಮಯ 10:06 ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳನ್ನ ಆಲಿಸುವಂತಹ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್. ಕೇಳಿದರೆ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಒಂದು 50-60 ವರ್ಷ ಹಿಂದಕ್ಕೆ ಹೋಗ್ಬಿಡೋಣ. ಇವತ್ತು 2026 ಇಸವಿಯಲ್ಲಿ ನಾವಿದ್ದೇವೆ. 1976 ಇಸವಿಯ ಚಿತ್ರಗೀತೆಗಳು ಹಾಗೆ 1966 ಚಿತ್ರಗೀತೆಗಳನ್ನು ಕೇಳ್ತಾ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಸಾಗೋಣ. ಮೊದಲಿಗೆ ಕೇಳಿ ಬಾಳು ಜೇನು ಚಿತ್ರದ ಗೀತೆಯನ್ನು. ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್, ಧ್ವನಿಯಾಗಿದ್ದಾರೆ ಕೆ ಜೆ ಜೇಸುದಾಸ್ ಹಾಗೂ ಎಸ್ ಜಾನಕಿ.

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಬಡವರ ಬಂಧು ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸಾಹಿತ್ಯ ಚಿ ಉದಯಶಂಕರ್ ಹಾಗೂ ಎಂ ರಂಗರಾವ್ ಅವರು ಸಂಗೀತ ಸಂಯೋಜನೆ ನೀಡಿದಂತಹ ಗೀತೆ ಇದಾಗಿತ್ತು. ಸಾವಿರದ ಒಂಬೈನೂರ 76ರ ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಹಾಗೆ ನಮ್ಮ ಕೇಳುಗರು ಕೂಡ ಅಪರೂಪದ ಗೀತೆಗಳನ್ನು ಪ್ರಸಾರ ಮಾಡುತ್ತಿರುವುದಕ್ಕಾಗಿ ನಿಲಯಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ಮುಂದೆ ಕೇಳೋಣ 1976ರಲ್ಲಿ ತೆರೆಕಂಡಂತಹ ಬಂಗಾರದ ಗುಡಿ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಜಿ ಕೆ ವೆಂಕಟೇಶ್.

ಮುಂದೆ ಕೇಳೋಣ ಬಯಲುದಾರಿ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಶ್ರೀ ಉದಯಶಂಕರ ಅವರ ಸಾಹಿತ್ಯ ಹಾಗೂ ರಾಜನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಮೊದಲನೆಯದಾಗಿ ಮೂಡಿ ಬರ್ತಾ ಇದೆ. ತದನಂತರದಲ್ಲಿ ಚಿರಂಜೀವಿ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಹಾಗೂ ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಈ ಗೀತೆ, ಧನಿಯಾಗಿದ್ದಾರೆ ವಾಣಿ ಜಯರಾಮ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಸೋಮವಾರದ ಬೆಳಗಿನ ಪ್ರಸಾರದಲ್ಲಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸಮಯ 10:32. ಈಗ ಕೇಳಿದ ಗೀತೆ 1966 ತೆರೆಕಂಡಂತಹ ತೂಗುದೀಪ ಚಿತ್ರದ್ದು. ಟಿಬಿ ಶ್ರೀನಿವಾಸ್ ಧ್ವನಿಯಾಗಿದ್ರು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ಮುಂದೆ ಕೇಳೋಣ ಶ್ರೀ ಕನ್ಯಕಾರಾಮ್ ಪರಮೇಶ್ವರಿ ಕಥಾ ಚಿತ್ರದ ಗೀತೆಗೆ ಧ್ವನಿಯಾಗಿದ್ದಾರೆ ಪಿ ಬಿ ಶ್ರೀನಿವಾಸ್. ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವಂತಹ ಈ ಗೀತೆ.

0: ಓಲ್ಡ್ ಈಸ್ ಗೋಲ್ಡ್ನಲ್ಲಿ 1976 ಗೀತೆಗಳನ್ನು ಆಲಿಸಿದ್ರಿ. ಈಗ ಆಲಿಸ್ತಾ ಇರೋದಂಥದ್ದು 1966 ತೆರೆ ಕಂಡಂತಹ ಚಿತ್ರಗಳದ್ದು. ಪ್ರೇಮಮಯಿ ಚಿತ್ರದ ಗೀತೆಯನ್ನು ಕೆಜೆ ಜೇಸುದಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಆಲಿಸಿದ್ರಿ.
1: ಮನೆಗೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಮುಂದಿನ ಗೀತೆ ಎಂಎ ತಮ್ಮಣ್ಣ ಚಿತ್ರದಿಂದ. ಜಿವಿ ಅಯ್ಯರವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ದು. ಧ್ವನಿಯಾಗಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ.

ಎಸ್ ಜಾನಕಿಯವರ ಧ್ವನಿಯಲ್ಲಿ ಬಾಲನಾಗಮ್ಮ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಎಷ್ಟು ಸೊಗಸಾಗಿ ಹಾಡನ್ನು ಹಾಡಿದ್ರಲ್ವಾ ಎಸ್ ಜಾನಕಿಯವರು. ಸಾಹಿತ್ಯ ಚಿ ಉದಯಶಂಕರ್ ಹಾಗೂ ಸಂಗೀತ ರಾಜೇಶ್ವರ ರಾವ್ ಅವರು ನೀಡಿದರು. ಸಮಯ 10:48 ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಮುಂದಿನ ಗೀತೆಯನ್ನು ಕೇಳುವ ಸಮಯ. ದುಟ್ಟೆ ದೊಡ್ಡಪ್ಪ ಚಿತ್ರದ ಗೀತೆಗೆ ಧ್ವನಿಯಾಗಿದ್ದಾರೆ ಪಿ ವಿ ಶ್ರೀನಿವಾಸ್ ಹಾಗೂ ರೇಣುಕಾ ಅವರು. ವಿಜಯನರಸಿಂಹ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇರುವಂಥ ಈ ಗೀತೆ.

ಕಿಲಾಡಿ ರಂಗ ಚಿತ್ರದ ಗೀತೆಗೆ ಸಾಹಿತ್ಯ ನೀಡಿದ್ರು ಜಿವಿ ಅಯ್ಯರ್ ಹಾಗೂ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆಗೆ ಧ್ವನಿಯಾಗಿದ್ರು ಪಿ ಬಿ ಶ್ರೀನಿವಾಸ್. 10 ಗಂಟೆಯಿಂದ ಇಲ್ಲಿಯ ತನಕ ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಪ್ರಸಾರವಾದ ಎಲ್ಲ ಗೀತೆಗಳನ್ನು ಮೆಚ್ಚಿ ನಮ್ಮ ಕೇಳುಗರು ಸಂದೇಶಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ಅದರತ್ತ ಗಮನ ಹರಿಸೋದಾದರೆ ಸುಮಾ ಅವರು ಸಂಕದಕಟ್ಟೆಯಿಂದ, ಮೈಸೂರಿನಿಂದ ಮಂಗಳ ಅವರು ಬೆಳಗ್ಗೆಯಿಂದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೇವೆ. ಪ್ರತಿಯೊಂದು ಹಾಡುಗಳು ಸುಮಧುರವಾಗಿ ಮೂಡಿಬಂತು. ಓಲ್ಡ್ ಈಸ್ ಗೋಲ್ಡ್ನ ಆರಂಭದ ಗೀತೆ ಬಹಳನೇ ಇಷ್ಟ ಆಯಿತು ಅಂತ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಹಾಗೆ ರಜನಿ ಮತ್ತು ಗೀತಾ ಅವರು ಬಡವರ ಬಂಧು ಚಿತ್ರದ ಗೀತೆಯ ಪ್ರಸಾರಕ್ಕಾಗಿ ನಿಲಯಕ್ಕೆ ಧನ್ಯವಾದವನ್ನು ಅರ್ಪಿಸಿದರೆ, ರಾಜೇಶ್ ಎನ್ನವರು ತುಂಬ ಚೆಂದ ಮತ್ತು ಸೊಗಸಾದ ಗೀತೆಯನ್ನು ಪ್ರಸಾರ ಮಾಡಿದ್ರಿ. ಹಾಗೆ ರಮೇಶ್ ಅವರು ಗಾಯತ್ರಿ ನಗರದಿಂದ 1976 ತೆರೆ ಕಂಡಂತಹ ಚಿತ್ರಗಳು ಬಹಳನೇ ಸುಮಧುರವಾದ ಗೀತೆಗಳು. ವರಲಕ್ಷ್ಮಿಯವರು ಪೀಣ್ಯದಿಂದ ಪ್ರಸಾರ ಮಾಡಿದ ಎಲ್ಲ ಗೀತೆಗಳು ಹಾಗೂ ಕಾರ್ಯಕ್ರಮಗಳು ಬಹಳನೇ ಇಷ್ಟವಾಯಿತು ಅಂತ ಹೇಳಿದರೆ, ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಹಿಂಗಣ್ಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಎಲ್ಲ ಹಾಡುಗಳು ಸೂಪರ್, ಧನ್ಯವಾದ ವಿವಿಧ ಭಾರತಿಗೆ ಅಂತ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಹಾಗೆ ನಾಗರತ್ನ ಅವರು ರಾಜಾಜಿ ನಗರದಿಂದ ಪ್ರತಿಯೊಂದು ಹಾಡಿಗೂ ಮೆಚ್ಚಿ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಸ್ವಪ್ನ, ಹೊಯ್ಸಳ, ಯಶವಂತಪುರ, ಬಂಗಾರದ ಹಾಡುಗಳು ಪ್ರಸಾರ ಮಾಡಿದ್ದಕ್ಕೆ ನಿಲಯಕ್ಕೆ ಧನ್ಯವಾದ ಅಂತ ಅಂದರೆ, ರಮೇಶ್ ರಂಗ ವಿದ್ಯಾರ್ಥಿ ರಾಯಚೂರು, ಬಡವರ ಬಂಧು ಬಯಲುದಾರಿ ಚಿತ್ರದ ಹಾಡುಗಳು ಖುಷಿ ನೀಡಿದವು, ನಿಲಯಕ್ಕೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಇನ್ನು ಗಿರೀಶ್ ಅವರು ಹಾಡುಗಳನ್ನು ಮೆಚ್ಚಿ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಹಾಗೆ ಸತೀಶ್ ಕುಮಾರ್ ಅವರು ಕೂಡ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಇನ್ನು ಅರುಣಾ ಮೈತ್ರಿ ಜೆ ಸಿ ನಗರ ಪೋಸ್ಟ್ ಆಫೀಸಿಂದ ಬೆಳಗಿನಿಂದ ಪ್ರಸಾರವಾದ ಕಾರ್ಯಕ್ರಮಗಳು ಇಷ್ಟ ಆಯಿತು. ಹಾಗೆಯೇ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ ಕಾರ್ಯಕ್ರಮಗಳನ್ನು ಮೆಚ್ಚಿ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಓಲ್ಡ್ ಈಸ್ ಗೋಲ್ಡ್ನ ಹಾಡುಗಳು ಚೆನ್ನಾಗಿ ಮೂಡಿಬಂತು ಅಂತ ಹೇಳಿದರೆ, ಸುಶ್ರಾವ್ಯ ಗೀತೆಗಳ ಪ್ರಸಾರಕ್ಕಾಗಿ ನಿಲಯಕ್ಕೆ ಧನ್ಯವಾದ ಹೇಳ್ತಾ ಇದ್ದಾರೆ ಅಮರ್ನಾಥ್ ಅವರು ವಿದ್ಯಾರಣ್ಯಪುರದಿಂದ.

ಸಂದೇಶವನ್ನು ಕಳುಹಿಸಿಕೊಟ್ಟಂತಹ ಹಾಗೂ ಸಂದೇಶವನ್ನು ಕಳುಹಿಸದೆಯೂ ಕಾರ್ಯಕ್ರಮವನ್ನು ಆಲಿಸಿದಂತಹ ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್. ಸಮಯ 10:58 ಬೆಳಗ್ಗಿನಿಂದ ಪ್ರಸಾರದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ ರೇಡಿಯೋ ಸಖಿ ಅಖಿಲಾ.

0: ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
0: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700041242
0: 8700014242.
2: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವುವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.
3: ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:02. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ ಮುಂದುವರಿಯುವುದು.
4: ಸಾವನ್ನಪ್ಪಿದ್ದಾರೆ. ಇವರು ಧರ್ಮಸ್ಥಳಕ್ಕೆ ತೆರಳಿ ಹಿಂದಿರುಗುತ್ತಿದ್ದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ರಾಜ್ಯದಲ್ಲಿ ಮುಂದಿನ 2 ದಿನಗಳ ಕಾಲ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 1113 ಅಂಕಗಳ ಏರಿಕೆಯೊಂದಿಗೆ 76649 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 336 ಅಂಕ ಏರಿಕೆಯ ನಂತರ 23956 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 58 ಪೈಸೆ ಏರಿಕೆಯೊಂದಿಗೆ 94.60 ರೂಪಾಯಿಯಷ್ಟಿದೆ. ಅಮೆರಿಕದ ಅಟ್ಲಾಂಟಾ ಕ್ರೀಡಾಂಗಣದಲ್ಲಿ ನಡೆಯುವ ಹೆಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ತಂಡ ಕ್ಯಾಬೋ ವರ್ಡೆ ವಿರುದ್ದ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

0: ಹಲವು ದಶಕಗಳಿಂದ ಸತತವಾಗಿ ಕೇಳುಗರನ್ನ ರಂಜಿಸುತ್ತಾ ಬಂದಿದೆ ಆಕಾಶವಾಣಿ.
1: ಅಮೃತಧಾರೆ ಕೋಟಿ ಜನುಮ ಜತೆಗಾತಿ.
0: ನವಯುಗದ ಹೊಸ ಗಾಳಿಗೆ ಮೈಯೊಡ್ಡಿ ಗಟ್ಟಿಯಾಗಿ ನಿಂತಿದೆ ಆಕಾಶವಾಣಿ. ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷ ವಾಕ್ಯವನ್ನು ಎತ್ತಿ ಹಿಡಿದಿದೆ ಆಕಾಶವಾಣಿ. ಕೇಳಿ ಆನಂದಿಸಿ ಆಕಾಶವಾಣಿ.

ಮನಸ್ಸುಗಳು ಎಲ್ಲೇ ಹೊಡ್ತಾ ಇದ್ರು ಕಿವಿ ಮಾತ್ರ ವಿವಿಧ ಭಾರತಿಯನ್ನ ಆಲಿಸ್ತಾ ಇರಲಿ ಅಂತ ಹೇಳ್ತಾ, ವಿವಿಧ ಭಾರತಿಯ ಕಡೆ ನಿಮ್ಮ ಕಿವಿಗಳು ಸದಾ ಇರುತ್ತೆ ಅಂತ ಭಾವಿಸ್ತಾ, ಸಿದ್ಲಿಂಗು ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು ಅವಿನಾಶ್ ಚಬ್ಬಿ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ. ಅರಸು ಅಂತಾರೆ ಅವರು ಬರೆದಂತಹ ಗೀತೆಗೆ ಅನೂಪ್ ಸೀಲಿನ್ ಅವರ ಸಂಗೀತ ನಿರ್ದೇಶನ. ಕೆಳಗರೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಸಡಗರ ಚಿತ್ರದ್ದು, ಸೋನು ನಿಗಮ್ ಅವರ ಧ್ವನಿಯಲ್ಲಿದೆ. ಜಯಂತ್ ಕಾಯ್ಕಿಣಿ ಅವರು ಬರೆದಂತಹ ಗೀತೆಗೆ ವಿ ಹರಿಕೃಷ್ಣ ಅವರ, ಮತ್ತೊಮ್ಮೆ ಕೇಳಿ, ವಿ ಶ್ರೀಧರ್ ಅವರ ಸಂಗೀತ ನಿರ್ದೇಶನ.

ಇದುವರೆಗೆ ನೀವು ಕೇಳಿದ್ದು ವಿಜಯ್ ಪ್ರಕಾಶ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ವೀಲ್ ಚೇರ್ ರೋಮಿಯೋ ಚಿತ್ರದ ಗೀತೆಯನ್ನ. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಂತಹ ಗೀತೆಗೆ ಬಿಜೆ ಭರತ್ ಅವರ ಸಂಗೀತ ನಿರ್ದೇಶನ. ಈ ಗೀತೆಯೊಂದಿಗೆ ಇವತ್ತಿನ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಸಮಯ ಆಗಿದೆ 11:30. ಈ ಸಮಯ ಕಲಾಭಾರತಿ ಕಾರ್ಯಕ್ರಮದ್ದು. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಒಂದು ಗೀತೆಯನ್ನು ಪ್ರಸಾರ ಮಾಡ್ತೀವಿ, ಗೀತೆಯನ್ನು ಕೇಳಿ ಬನ್ನಿ, ನಿಮಗೆ ಅದರಲ್ಲಿ ಸುಳಿವಿರುತ್ತೆ ಯಾರು ಇವತ್ತಿನ ಕಲಾಭಾರತಿ ಅಂತ.

ಕೆಳಗರೆ ಇದುವರೆಗೆ ನೀವು ಕೇಳಿದ್ದು ಕೆರಳಿದ ಸರ್ಪ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ, ವಿಜಯ ನಾರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜ ಅವರ ಸಂಗೀತವಿತ್ತು. ಇನ್ನು ಹಲವಾರು ಗೆಳೆಯರು ಸಂದೇಶಗಳನ್ನು ಕಳಿಸಿದ್ದಾರೆ, ಕೆಲವರು ಸರಿಯಾಗಿ ಉತ್ತರವನ್ನೂ ಕಳಿಸಿದ್ದಾರೆ, ಇನ್ನು ಕೆಲವರು ಹೀಗಿರಬಹುದಾ ಇವರಿರಬಹುದಾ ಅಂತೆಲ್ಲ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಕುತೂಹಲವಾಗಿ ಕಾಯ್ತಾ ಇದ್ದಾರೆ. ಏನೋ ಇವತ್ತಿನ ಕಲಾಭಾರತಿ ಯಾರ ಬಗ್ಗೆ ಅನ್ನೋದಾದರೆ ಅವರೇ ಸರಕೊಪ್ಪ ವಸಂತ್ ಕುಮಾರ್. ಹಾಗಂದರೆ ಮೋಸ್ಟ್ಲಿ ಕೆಲವರಿಗೆ ಗೊತ್ತಾಗಬಹುದು. ಇನ್ನು ಇವರ ಇನ್ನೊಂದು ಹೆಸರನ್ನು ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗತ್ತೆ, ಅವರೇ ಕುಮಾರ್ ಬಂಗಾರಪ್ಪ ಅವರು. ನಿಜವಾಗ್ಲೂ ಇವರ ಹೆಸರನ್ನು ಹೇಳಿದ ತಕ್ಷಣ ನಮಗೆ ಮತ್ತೊಂದು ಸೂಪರ್ ಹಿಟ್ ಗೀತೆ ಎವರ್ ಗ್ರೀನ್, ಹಾಗೇನೆ ಎಷ್ಟು ಬಾರಿ ಕೇಳಿದ್ರೂ ಇನ್ನಷ್ಟು ಮತ್ತಷ್ಟು ಜೋಶ್ ತುಂಬುವಂತಹ ಧ್ವನಿ ಆ ಗೀತೆಯನ್ನು ಕೇಳೋಣ. ಯಾವುದು ಅಂತ ನೀವು ಕೇಳೋಕೆ ಮುಂಚೆ ಪ್ರಸಾರ ಮಾಡಿಬಿಡ್ತೀವಿ.

ನಿನ್ನ ಗುಂಗಲ್ಲೇ ತೇಲಾಡುವೆ ಅಂತ ಹೇಳ್ತಾ ಇರ್ತೀವಲ್ಲ, ಆ ಗುಂಗು ಹ್ಯಾಂಗ್ ಓವರ್ ನಿಜವಾಗ್ಲೂ ಯಾವತ್ತಾದರೂ ನಮ್ಮ ಪರಿಸ್ಥಿತಿ ಮತ್ತು ಮನಸ್ಥಿತಿ ತುಂಬ ಲೋ ಇದ್ದಾಗ ಅಥವಾ ಯಾವತ್ತೋ ಇವತ್ತು ಮೂಡಿಲ್ಲ ಅಂತ ಅಂದ್ಕೊಳ್ತಾ ಇದ್ದಾಗ ಒಮ್ಮೆ ಈ ಗೀತೆಯನ್ನು ಕೇಳಿ ನಿಜವಾಗ್ಲೂ ತುಂಬ ಖುಷಿಯಾಗತ್ತೆ, ಸ್ಫೂರ್ತಿ ಬರುತ್ತೆ, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಅಂತ ಅನಿಸುತ್ತೆ. ಅಂತಹ ಒಂದು ಗೀತೆಯನ್ನು ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಇದುವರೆಗೆ ನಾವು ಕೇಳಿದ್ದು ಅಶ್ವಮೇಧ ಚಿತ್ರದ್ದು. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮವನ್ನು ಮುಂದುವರಿಸುವಂತಹ ಸಮಯ. ಇವರು ಹುಟ್ಟಿದ್ದು 28 ಸೆಪ್ಟೆಂಬರ್ 1963. ಮೂಲ ಹೆಸರು ವಸಂತ್ ಕುಮಾರ್. ಇನ್ನು ಇವರು ಸರಳ ಸಜ್ಜನಿಕೆಯ ರಾಜಕಾರಣದಲ್ಲೂ ಸಹ ಹೆಸರನ್ನು ಮಾಡಿದ್ದಾರೆ. ಇನ್ನು ಇವರ ತಂದೆ ನಮಗೆಲ್ಲ ಗೊತ್ತಿರೋ ಹಾಗೆ ಎಸ್ ಬಂಗಾರಪ್ಪ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು, ತಾಯಿ ಶಕುಂತಲಾ. ಇನ್ನು ವಿದ್ಯುಲತಾ ಇವರ ಮಡದಿ, ಮಕ್ಕಳಾದಂತಹ ಅರ್ಜುನ್ ಬಂಗಾರಪ್ಪ ಮತ್ತು ಮಗಳು ಲಾವಣ್ಯ. ಮುದ್ದಾದ ಕುಟುಂಬ, ತುಂಬ ಖುಷಿಯಾಗಿ ಜೀವನವನ್ನು ನಡೆಸುವಂತಹ ಆಶಯ ಹೊಂದಿದವರು ಕುಮಾರ್ ಬಂಗಾರಪ್ಪ ಅವರು. ಸರಳತೆ ಜೊತೆಗೆ ಸಮಾಜಕ್ಕೆ ನನ್ನಿಂದ ಸಾಕಷ್ಟು ಕಾರ್ಯಗಳು ನಡೀಬೇಕಾಗಿದೆ, ಹಾಗೆಯೇ ನಮ್ಮ ಕುಟುಂಬ ಸಹ ಆ ನಿಟ್ಟಿನಲ್ಲಿ ಯಾವತ್ತಿಗೂ ಕೆಲಸ ಮಾಡ್ತಾ ಬಂದಿದೆ, ಅಂತಹ ಸಮಾಜಪರ ಕೆಲಸಗಳನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ಅವರ ಚಿತ್ರ ಪಯಣ ಪ್ರಾರಂಭ ಆಗಿದ್ದು ತೆಲುಗು ಚಿತ್ರದ ಮುಖಾಂತರ. ಅಂತರ್ ಯುದ್ಧಂ ಅನ್ನುವಂತಹ ಚಿತ್ರದಲ್ಲಿ ಅವರ ಅಭಿನಯ ಇರುತ್ತೆ. 1984 ಚಿತ್ರ ಬಿಡುಗಡೆ ಆಗುತ್ತೆ. ನಂತರ ಇವರ ವಿಜಯೋತ್ಸವ ಶುರುವಾಗತ್ತೆ 1987. 89 ಶರವೈಗದ ಸರದಾರ, ಅಲ್ಲಿಂದ ಹಿಂತಿರುಗಿ ನೋಡಿದ್ದೇ ಇಲ್ಲ. ಸಾಲು ಸಾಲು ಚಿತ್ರಗಳು, ಪಾತ್ರಗಳು, ಆಕ್ಷನ್ ಸ್ಟಂಟ್, ಯಾವುದೇ ಪಾತ್ರ ಕೊಟ್ಟರು ತುಂಬ ನೀಟಾಗಿ ಅಭಿನಯ ಮಾಡ್ತಿದ್ರು, ನೃತ್ಯ ಸಹ ಚೆನ್ನಾಗಿರ್ತಿತ್ತು. ಜೊತೆಗೆ ಅವರ ಮುಖಾನುಭಾವ ತುಂಬ ಸ್ಮಾರ್ಟಾಗಿ ಕಾಣಿಸ್ತಾ ಇದ್ರು. ಕಾಲೇಜ್ ಸ್ಟೂಡೆಂಟ್ ಪಾತ್ರದಲ್ಲಿ ಅಥವಾ ಯಾವುದೇ ಪಾತ್ರ ಕೊಟ್ಟರು ತುಂಬ ಸ್ಮಾರ್ಟಾಗಿ ಅವರು ಕಾಣ್ತಾ ಇದ್ರು. ಅಷ್ಟೇ ಉದ್ದ ಇದ್ರು, ತುಂಬ ಚೆನ್ನಾಗಿದ್ರು ನೋಡಲಿಕ್ಕೆ. ಅಶ್ವಮೇಧ ಚಿತ್ರದ ಅವರ ಪಾತ್ರ ಚಿತ್ರ ಅವರಿಗೆ ದೊಡ್ಡ ಸ್ಟಾರ್ಡಮನ್ನು ತಂದುಕೊಡುತ್ತೆ. ನಂತರ ನವತಾರೆ, ತೇಜ, ಝೇಂಕಾರ, ಅಮರ ಪ್ರೇಮ, ಪುರುಷೋತ್ತಮ ಚಿತ್ರದಲ್ಲಿ ನರೇಟರಾಗಿ ಅಭಿನಯ ಮಾಡಿದ್ದಾರೆ. ಇನ್ನು ಕ್ಷೀರಸಾಗರ, ಬೆಳ್ಳಿಯಪ್ಪ ಬಂಗಾರಪ್ಪ, ಅಪೂರ್ವ ಜೋಡಿ, ಅಂಗೈಯಲ್ಲಿ ಅಪ್ಸರೆ, ಕೆರಳಿದ ಸರ್ಪ, ನಿರ್ಬಂಧ, ಇನ್ನು ಚೈತ್ರದ ಚಿಗುರು 1999 ಬಿಡುಗಡೆಯಾದ ವರ್ಷ. ಆನಂತರ ಬಂದದ್ದು ರಕ್ತ ಕಣ್ಣೀರು ಚಿತ್ರದಲ್ಲಿ ಪೋಷಕ ಪಾತ್ರದಲ್ಲಿ ಇವರು ಅಭಿನಯ ಮಾಡ್ತಾರೆ. ತುಂಬ ಒಳ್ಳೆಯ ಪಾತ್ರ, ತುಂಬ ಚೆನ್ನಾಗಿ ನಿಭಾಯಿಸುತ್ತಾರೆ, ಒಂದು ಸಣ್ಣ ಗ್ಯಾಪ್ನ ನಂತರ. ನಂತರ ತಾಳಿ ಕಟ್ಟುವ ಶುಭ ವೇಳೆ ಚಿತ್ರದಲ್ಲೂ ಅಭಿನಯ ಮಾಡ್ತಾರೆ. ಆನಂತರ ಬಹಳ ದೊಡ್ಡ ಅಂತರವನ್ನು ತೆಗೆದುಕೊಂಡು 2004 ಅವರ ಅಭಿನಯವನ್ನು ಮಾಡೋದಿಲ್ಲ. ನಂತರ 2017 ಚಕ್ರವರ್ತಿ ಚಿತ್ರದ ಮುಖಾಂತರ ಒಂದು ಪಾತ್ರದ ಮುಖಾಂತರ ಕಮ್ಬ್ಯಾಕ್ ಮಾಡ್ತಾರೆ. ಆದರೆ ಮತ್ತೆ ಅವರು ಏಕೋಕಾಣೆ ಒಂದು ಸಣ್ಣ ಗ್ಯಾಪನ್ನು ತಗೊಂಡಿದ್ದಾರೆ, ಅದು ಅವ್ರನ್ನೇ ಕೇಳಬೇಕು. ಆದರೆ ಅವರ ಅಭಿಮಾನಿಗಳು, ಅವರ ಪಾತ್ರ ಪೋಷಣೆಯನ್ನು ಇಷ್ಟಪಡೋರು ನಿಜವಾಗ್ಲೂ ಅವರು ಮತ್ತೆ ಅಭಿನಯವನ್ನು ಮಾಡಲಿ ಅಂತ ಆಶಿಸ್ತಾರೆ. ಈಗ ಇತ್ತೀಚೆಗೆ ಕೇಳ್ಪಟ್ಟಂತಹ ವಿಚಾರ ಏನಂದರೆ ಮತ್ತೆ ಅವರು ಬಣ್ಣದ ಲೋಕಕ್ಕೆ ಕಾಲಿಡ್ತಾ ಇದ್ದಾರೆ, ಒಂದಷ್ಟು ಪಾತ್ರಗಳ ಮುಖಾಂತರ ನಮ್ಮ ಮುಂದೆ ಬರ್ತಾರೆ ಅನ್ನುವಂತಹ ಸಂತಸದ ವಿಷಯ.

ಕೆಳಗಡೆ ಕುಮಾರ್ ಬಂಗಾರಪ್ಪ ಅವರನ್ನು ಕುರಿತಾದ ಕಲಾ ಭಾರತಿ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರ. ಇನ್ನು ರಾಜಕೀಯ ಕ್ಷೇತ್ರಕ್ಕೆ ಅವರು ಎಂಟ್ರಿ ಕೊಟ್ಟ ನಂತರ ಸಿನಿಮಾದಲ್ಲಿ ಅಭಿನಯ ಮಾಡೋದನ್ನು ತುಂಬನೇ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಪಾತ್ರ ಪೋಷಣೆ ಅಥವಾ ಆ ಪಾತ್ರ ಅವರಿಗೆ ತುಂಬ ಇಷ್ಟ ಆದರೆ ಮಾತ್ರ ಅವರ ಅಭಿನಯ ನಮಗೆ ಸಿನಿಮಾದಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಹಾಗಾಗಿ ಇನ್ನಷ್ಟು ಮತ್ತಷ್ಟು ಅವರ ಪಾತ್ರಗಳ ಸಿನಿಮಾಗಳು ಹರಿದು ಬರಲಿ, ನಾವು ನೋಡುವಂತೆ ಆಗಲಿ ಅನ್ನುವುದು ನನ್ನ ಆಶಯ, ಜೊತೆಗೆ ಅವರನ್ನು ಇಷ್ಟಪಡುವಂತಹ ಅವರ ಅಭಿಮಾನಿಗಳ ಆಶಯ ಅಂತ ಭಾವಿಸ್ತೀನಿ. ನಮ್ಮ ವಿವಿಧ ಭಾರತಿಯಲ್ಲೂ ಸಹ ಅನೇಕ ಸಂದೇಶಗಳು ಅವರ ಚಿತ್ರದ ಬಗ್ಗೆ, ಪಾತ್ರದ ಬಗ್ಗೆ, ಜೊತೆಗೆ ಅವರ ಅಭಿನಯದ ಬಗ್ಗೆ ಹರಿದು ಬಂದಿದೆ. ಹಾಡುಗಳು, ಕಾರ್ಯಕ್ರಮ ಇಷ್ಟ ಆಗ್ತಿದೆ ಅಂತ ಹಲವಾರು ಗೆಳೆಯರು ಮೆಸೇಜ್ ಮಾಡ್ತಾ ಹೇಳ್ತಾ ಇದ್ದಾರೆ.

0: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ರೋಗಿಗಳ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸಲಾಗುತ್ತದೆ. ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ. ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ. ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
4: ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದ ಕೊನೆಯಲ್ಲಿ ನಾವಿದ್ದೇವೆ ಕುಮಾರ್ ಬಂಗಾರಪ್ಪ ಅವರ ಮುಂಬರುವ ಎಲ್ಲ ಆಸೆ ಆಲೋಚನೆ ಇಷ್ಟಪಟ್ಟು ಮಾಡುವ ಕೆಲಸ, ವೃತ್ತಿ ಬದುಕು, ವೈಯಕ್ತಿಕ ಬದುಕು ಮತ್ತು ಅವರ ಕೌಟುಂಬಿಕ ಬದುಕು ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ತುಂಬ ಪ್ರೀತಿಯಿಂದ ದೇವರಲ್ಲಿ ಪ್ರಾರ್ಥಿಸೋಣ.

ಇನ್ನ ನಮ್ಮ ಎಲ್ಲ ಫ್ರೆಂಡು ಏನ್ ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಕೆರಳಿತ ಸರ್ಪ ಚಿತ್ರದ ಗೀತೆ ನನಗೆ ತುಂಬಾ ಇಷ್ಟ ಆಯಿತು, ಕುಮಾರ್ ಬಂಗಾರಪ್ಪ ಅವರ ಬಗ್ಗೆ ಕಲಾಭಾರತಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಅನೇಕರ ಮೆಸೇಜ್ಗಳು ಹರಿದು ಬಂದಿದೆ. ಹರೀಶ್ ಅವರು ಮಲ್ಲೇಶ್ವರಂನಿಂದ ಕಳಿಸಿದ್ರೆ, ಸಿರಿಗೆರೆಯಿಂದ ಉಮೇಶ್ ಅವರ ಸಂದೇಶ ಹರಿದು ಬಂದಿದೆ. ಹಾಗೆಯೇ ಜಯಕುಮಾರ್ ದಾಸನಹಳ್ಳಿಯಿಂದ, ಇನ್ನು ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ ಹೃದಯ ಸಮುದ್ರ ಹಾಡು ಇಷ್ಟ ಆಯಿತು ಅಂತ ವರಲಕ್ಷ್ಮಿ ಅವರು ಪೀಣ್ಯಾನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಲೀಲಾ ಅವರು ಬೇಗೂರಿನಿಂದ, ಇನ್ನು ರೇಣುಕಾ ರುದ್ರಪ್ಪ ಮಡಿವಾಳ ಇಂದರ್ಗಿ ಕೊಪ್ಪಳ ಇಲ್ಲಿಂದ, ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಗೀತಾ ಜೋಶಿ ಅವರು ಕಲಬುರಗಿನಿಂದ, ಹಲಸೂರಿನಿಂದ ರಾಜೇಶ್ ಅವರು, ಸಂದೇಶಗಳು ಹರಿದು ಬರ್ತಾ ಇದೆ. ಇನ್ನಷ್ಟು ಟೈಪಿಂಗ್ ಅಂತ ಬರ್ತಾ ಇದೆ. ಮೆಸೇಜ್ ಮಾಡಿರುವ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ವಂದನೆ.

ಈಗಷ್ಟೇ ರಾಧಾ ಪಿ ಅವರು ಓಬನಹಳ್ಳಿ ಚಳ್ಳಕೆರೆ ತಾಲೂಕು ಇಲ್ಲಿಂದ ನಮಸ್ತೆ ಕಾರ್ಯಕ್ರಮ ನನಗಿಷ್ಟ ಆಯಿತು, ಅಶ್ವಮೇಧ ಕೇರಳದ ಸರ್ಪ ಚಿತ್ರಗಳು ನನಗೆ ಗೀತೆಗಳು ಇಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ.

ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 12 ಗಂಟೆಯಾಗಲಿದ್ದು ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ವಿಕಸಿತ ಭಾರತ 2047 ಗುರಿ ತಲುಪಲು ಕೃಷಿ ಆಹಾರ

0: ದೇಶದ ಆಹಾರ ಸುರಕ್ಷತೆ ಮತ್ತು ತಂತ್ರಜ್ಞಾನದ ಮೂಲಕ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುತ್ತಿರುವ ಯುವ ಉದ್ಯಮಿಗಳ ಉತ್ಸಾಹ ಹಾಗೂ ನವೋದ್ಯಮಗಳ ಪಾತ್ರ ಹೆಮ್ಮೆಯ ವಿಷಯವಾಗಿದೆ ಎಂದರು. ಬೆಂಗಳೂರಿನಲ್ಲಿ ಜರುಗಿದ 6ನೇ ಸಿಎಸ್ಐಆರ್ ರೈಸ್ ಕಾಂಕ್ಲೇವ್ನಲ್ಲಿ ಜಂಟಿ ಸಂಶೋಧನೆ ಮತ್ತು ಅಭಿವೃದ್ಧಿ ಯೋಜನೆಗಳ ಸಹಯೋಗಕ್ಕಾಗಿ ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಒಡಂಬಡಿಕೆಗೆ ಸಹಿ ಹಾಕಿದೆ. ತಮ್ಮ ಸರ್ಕಾರದ ಹೆಮ್ಮೆಯ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಗೃಹಜ್ಯೋತಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಎಲ್ಲ ಗ್ಯಾರಂಟಿ ಯೋಜನೆಗಳು ಶೇಕಡ 100ಕ್ಕೆ 100ರಷ್ಟು ಮುಂದುವರಿಯುತ್ತವೆ. ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಕೆಲವರು ಮೃತಪಟ್ಟವರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಹೀಗಾಗಿ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ದೃಢೀಕರಣಕ್ಕಾಗಿ ಮತ್ತೆ ಅರ್ಜಿ ಸಲ್ಲಿಸಲು ತಿಳಿಸಲಾಗಿದೆ ಎಂದಿದ್ದಾರೆ. ಸ್ವಚ್ಛತೆಯೇ ಸೇವೆ ಎಂಬ ಧ್ಯೇಯದೊಂದಿಗೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಸ್ವಚ್ಛ ಭಾರತ ಅಭಿಯಾನ ಜರುಗಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಸ್ವಚ್ಛ ಭಾರತ ಅಭಿಯಾನದ ಸಂದೇಶವನ್ನು ಜನರಿಗೆ ತಲುಪಿಸಲು ಈ ಸ್ವಚ್ಛತಾ ಅಭಿಯಾನ ನಡೆಯಿತು. ಕೇಂದ್ರ ಕಾರ್ಪೊರೇಟ್ ವ್ಯವಹಾರಗಳ ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡರು. ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡು ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆ ಕಾಪಾಡುವಂತೆ ಜನಜಾಗೃತಿ ಮೂಡಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ರೈತರ ಸಹಭಾಗಿತ್ವದಲ್ಲಿ ಮೂಲದಲ್ಲಿಯೇ ತ್ಯಾಜ್ಯ ನಿರ್ವಹಣೆ ಕಾರ್ಯಕ್ಕೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಚಾಲನೆ ನೀಡಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಗುಂಡ್ಲವದ್ದಿಗೇರಿ ಗ್ರಾಮದ ಚಂದ್ರಯ್ಯ ಸ್ವಾಮಿ ಅವರ ಹೊಲದಲ್ಲಿ ಹೊಯ್ಸಳ ಕಾಲದ ಅಪ್ರಕಟಿತ ದಾನಶಾಸನ ಪತ್ತೆ ಮಾಡಲಾಗಿದೆ. ತುಮಕೂರಿನ ಶಶಿಕುಮಾರ್ ನಾಯಕ್ ಅವರ ಮಾರ್ಗದರ್ಶನದಲ್ಲಿ ವಿಜಯನಗರ ತಿರುಗಾಟ ಸಂಶೋಧನಾ ತಂಡದ ಸದಸ್ಯರು ಈ ಶಾಸನ ಪತ್ತೆ ಹಚ್ಚಿದ್ದಾರೆ. ಈ ಕುರಿತು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕನ್ನಡ ಸಾಹಿತ್ಯ ಅಧ್ಯಯನ ವಿಭಾಗದ ಹಿರಿಯ ಸಹಾಯಕ ಪ್ರಾಧ್ಯಾಪಕ ಡಾ ಗೋವಿಂದ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಗುಂಡ್ಲದ್ದಿಗೇರಿ ಗ್ರಾಮದ ಚಂದ್ರಯ್ಯ ಸ್ವಾಮಿ ಮತ್ತು ಮಲ್ಲನಗೌಡರವರ ಹೊಲದಲ್ಲಿ ಹೊಯ್ಸಳರ ಕಾಲದ ಅಪ್ರಕಟಿತ ದಾನಶಾಸನವನ್ನು ಪತ್ತೆ ಮಾಡಲಾಗಿದೆ. ಗುಂಡ್ಲದ್ದಿಗೇರಿ ಗ್ರಾಮದ ಶಿಕ್ಷಕ ಮಂಕಾಳಪ್ಪ ಗಂಗಾಧರ ಅವರ ಸಹಕಾರದಿಂದ ವಿಜಯನಗರ ತಿರುಗಾಟ ಸಂಶೋಧನಾ ತಂಡ ಅವರು ಪತ್ತೆ ಹಚ್ಚಿದ್ದಾರೆ. ಈ ಶಾಸನವು ಗ್ರಾನೈಟ್ ಕಲ್ಲಿನಲ್ಲಿದ್ದು 15 ಸಾಲುಗಳನ್ನು ಒಳಗೊಂಡಿದೆ. 8 ಅಡಿ ಎತ್ತರ, 1.5 ಅಡಿ ಅಗಲವಾಗಿದ್ದು ವಿಶೇಷವಾಗಿ ಶಾಸನದ ಮೊದಲ ಸಾಲಿನಲ್ಲೇ ಹೊಯ್ಸಳರ ನಾರಸಿಂಹ ಚಕ್ರವರ್ತಿ ಎಂದು ಉಲ್ಲೇಖವಾಗಿದೆ. ಇದರಿಂದ ಹೊಯ್ಸಳರ ನಾರಸಿಂಹನ ಆಡಳಿತಾವಧಿಯಲ್ಲಿ ಗುಂಡ್ಲವದ್ದಿಗೇರಿಯನ್ನು ಕಾಸಿಗೌಡ ಎಂಬ ಪಾಳೆಯಗಾರನು ಆಳ್ವಿಕೆ ನಡೆಸುತ್ತಿದ್ದನು. ಆತನು ಆ ಊರಲ್ಲಿ ಕೆರೆ ಕಟ್ಟಿಸಿರುವುದಲ್ಲದೆ ದೇಗುಲಕ್ಕೆ ಗಂಟೆ ಜಾಗಟಿಯನ್ನು ದಾನ ನೀಡಿದ ವಿವರವು ಶಾಸನದಲ್ಲಿದೆ.
0: ಅಂತಾರಾಷ್ಟೀಯ ಯೋಗ ದಿನಾಚರಣೆ 2026ರ ಪೂರ್ವಭಾವಿಯಾಗಿ ಆಯುಷ್ ಇಲಾಖೆಯಿಂದ ಆಯೋಜಿಸಲಾಗುತ್ತಿರುವ ಆನ್ಲೈನ್ ಯೋಗಥಾನ್ನ 2ನೇ ದಿನವಾದ ಇಂದು ಮಾಜಿ ಲೆಫ್ಟಿನೆಂಟ್ ಗವರ್ನರ್ ಕಿರಣ್ ಬೇಡಿ ಪಾಲ್ಗೊಂಡಿದ್ದರು. ಗಿನ್ನಿಸ್ ದಾಖಲೆಗಾಗಿ ಆಯೋಜಿತ ಆನ್ಲೈನ್ ಯೋಗಥಾನ್ ಸಪ್ತಾಹದ ಪ್ರಥಮ ದಿನ ಒಟ್ಟು 435,831 ಜನ ಯೋಗಾಸಕ್ತರು ಯೋಗಾಭ್ಯಾಸದಲ್ಲಿ ತೊಡಗಿದರು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಪರಿಕಲ್ಪನೆಯಡಿ ಜೂನ್ 21ರಂದು ಬೆಳಿಗ್ಗೆ 6 ಗಂಟೆಗೆ ದಾವಣಗೆರೆ ಜಿಲ್ಲಾ ಪೊಲೀಸ್ ಕ್ರೀಡಾಂಗಣದಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಯೋಜಿತವಾಗಿದೆ. ಖ್ಯಾತ ಯೋಗಪಟು ಮುರಳಿ ಮಾರ್ಗದರ್ಶನ ಮಾಡಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಸಂವಿಧಾನ ಶಿಲ್ಪಿ ಭಾರತರತ್ನ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು, ಸಂಘರ್ಷ ಹಾಗೂ ಮೌಲ್ಯಾದರ್ಶಗಳನ್ನು ಯುವ ಪೀಳಿಗೆಗೆ ಪರಿಚಯಿಸಲು ಕೋಲಾರ ಜಿಲ್ಲೆಯಲ್ಲಿ ಭವ್ಯ ವಸ್ತು ಸಂಗ್ರಹಾಲಯ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಪೂರ್ವ ಅನುಮೋದನೆ ನೀಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ವನಿತಾ ವಿಹಾರ.

0: ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ ಈ ಕುರಿತು ಮಾತನಾಡುತ್ತಾರೆ ಸಿದ್ದಲಿಂಗ ಹಿರೇಮಠ ಅವರು. ನಂತರ ಎನರ್ಜಿ ಬೂಸ್ಟ್ ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ ಈ ಕುರಿತು ಮಾತನಾಡುತ್ತಾರೆ ಸಿದ್ದಲಿಂಗಮ್ಮ ಹಿರೇಮಠ ಅವರು.
1: ಶಬ್ದಗಾರುಡಿಗ ವರಕವಿ ಶ್ರಾವಣ ಪ್ರತಿಭೆಯ ಕವಿ ಎಂದೆಲ್ಲಾ ಪ್ರಸಿದ್ದರಾದ ಬೇಂದ್ರೆಯವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರ ಕಾವ್ಯನಾಮ ಅಂಬಿಕಾತನೇ ದತ್ತ. ಇವರು 1896 ಜನವರಿ 31ರಂದು ಧಾರವಾಡದಲ್ಲಿ ಜನಿಸಿದರು. ತಂದೆ ರಾಮಚಂದ್ರ ಬೇಂದ್ರೆ, ತಾಯಿ ಅಂಬವ್ವ ಬೇಂದ್ರೆ. ಇವರ ಮನೆತನದ ಮೂಲ ಹೆಸರು ಬೇಂದ್ರೆ ಎಂದಿತ್ತು. ಕಾರಣ ಇದೇ ಮುಂದೆ ಬೇಂದ್ರೆ ಎಂದಾಯಿತು. ದರಾ ಬೇಂದ್ರೆ ಅವರು ತಮ್ಮ ಜೀವನದುದ್ದಕ್ಕೂ ನೋವನ್ನೇ ಉಂಡವರು. ತುಂಬಾ ಕಷ್ಟದಲ್ಲೇ ಬೆಳೆದು ವಿದ್ಯಾವಂತರಾದ ಇವರು 1924ರಲ್ಲಿ ತಾಯಿಯನ್ನು ಕಳೆದುಕೊಂಡರು. ಹೀಗಾಗಿ ಬೇಂದ್ರೆಯವರಿಗೆ ಸಾವು ನೋವುಗಳು ಅವರ ಜೀವನದುದ್ದಕ್ಕೂ ನೆರಳಾಗಿದ್ದುಕೊಂಡು ಅವರ ಕಾವ್ಯದಲ್ಲಿ ನಲಿವು ಲಯವಾಗಿ ಬೆರಗಾಗಿ ವಿಡಂಬನೆಯಾಗಿ ಒಡಮೂಡಿರುವುದನ್ನು ಕಾಣುತ್ತೇವೆ. ಎನ್ನ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆ ರಸಿಕ ನಿನಗೆ, ಕಲ್ಲು ಸಕ್ಕರೆಯಂತ ನಿನ್ನೆದೆಯು ಕರಗಿದರೆ ಆ ಸವಿಯು ಹನಿಸು ಎನಗೆ ಎಂಬ ಸಾಲುಗಳ ಮೂಲಕ ಬೇಂದ್ರೆ ತಮ್ಮ ನೋವನ್ನು ವಾಚಕರಿಗೆ ತಿಳಿಸಲು ಬಯಸಿದ್ದಾರೆ. 1921ರಲ್ಲಿ ಧಾರವಾಡದಲ್ಲಿ ಅವರು ಗೆಳೆಯರೊಡನೆ ಕಟ್ಟಿದ ಗೆಳೆಯರ ಗುಂಪು ಸಂಸ್ಥೆ ಅವರ ಸಾಹಿತ್ಯ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಿತು. 1922ರಿಂದ 1981ರ ತನಕ ಸಾಹಿತ್ಯ ಕೃಷಿ ನಡೆಸಿದ ವರಕವಿ ಬೇಂದ್ರೆಯವರಿಗೆ 1974ರಲ್ಲಿ 4 ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತು.

0: ಕಾಣಿನ.
1: ತಮ್ಮ ಅಮೂಲ್ಯವಾದ ಸಾಹಿತ್ಯದಿಂದ ಕನ್ನಡ ಸಾಹಿತ್ಯ ಲೋಕವನ್ನು ಅತಿ ಎತ್ತರಕ್ಕೆ ಕೊಂಡೊಯ್ದ ಕೀರ್ತಿ ಬೇಂದ್ರೆಯವರದು. ಬೇಂದ್ರೆಯವರು ಚಿಕ್ಕಂದಿನಲ್ಲಿಯೇ ತಮ್ಮ ತಂದೆಯನ್ನು ಕಳೆದುಕೊಂಡಿದ್ದರಿಂದ ತಮ್ಮ ಅಜ್ಜಿ ಗೋದುಬಾಯಿ ಮತ್ತು ತಾಯಿ ಅಂಬಿಕೆ ಇವರುಗಳ ಮಮತೆ ವಾತ್ಸಲ್ಯಗಳಲ್ಲೇ ಬೆಳೆದರು. ತಾಯಿಯ ಪ್ರೀತಿ ವಾತ್ಸಲ್ಯಗಳು ಈ ಕಾವ್ಯಧಾರೆಯ ಮೂಲವಾಯಿತು. ಬಡತನದ ಬೇಗೆಯನ್ನು ಮಗನಿಗೆ ತಟ್ಟದಂತೆ ಇವರ ತಾಯಿ ಇವರ ಬದುಕಿಗೆ ಆಸರೆಯಾಗಿ ಇವರ ಕವನಗಳಿಗೆ ಸ್ಫೂರ್ತಿಯಾಗಿ ನಿಂತರು. ನಿನ್ನ ಹೆಸರಿನಲ್ಲಿ ನಾನು ಬರೆಯುವುದೇನು ಸೋಜಿಗ, ಕಾಣಲಾರ ದೀಜಗ ಎನ್ನುವ ಸಾಲುಗಳು ಮಾತೃತ್ವದ ಬಿಂಬವಾಗಿವೆ. ತಾಯಿ ಪಾರ್ವತಿ ಅಂಬಿಕೆ ಎಂಬ ಕವನದಲ್ಲಿ ಆ ತಾಯಿ ಮಾತಾಯಿ ಈ ಬಾಯಿಯ ತುತ್ತಲ್ಲ, ಅವಳನ್ನು ಸ್ತುತಿಸಲು ಎದೆ ಸಾಲದು ಎನ್ನುತ್ತ ತಾಯಿಯನ್ನು ಬಾಯಿ ತುಂಬಾ ಹೊಗಳಿದ್ದಾರೆ. ಹೆಣ್ಣು ಎನ್ನುವ ಮಾತು ತಾಯಿ ಎನ್ನುವ ಮಾತು ಎರಡಲ್ಲ, ಒಂದೆಂದು ತಿಳಿಸಿದಳು ಎಂಬ ಸಾಲುಗಳ ಮೂಲಕ ಪಂಚದ ಪ್ರತಿ ಹೆಣ್ಣಿನಲ್ಲೂ ಮಾತೃಭಾವವನ್ನು ಕಾಣಲು ಅನುಕೂಲ ಮಾಡಿಕೊಟ್ಟವಳು ಎಂದು ಅಂಬಿಕೆಯನ್ನು ನೆನೆದಿದ್ದಾರೆ. ಮುದ್ದಿನೊಡನೆ ಮುದ್ದು ಮಾತು ಕಲಿಸಿ ಉಲಿಸಿ ನಲಸಿದೆ, ನಿನ್ನ ತಿಳಿ ಸಲಿಸಿದೆ ಎಂದು ತಾಯಿ ಎಂಬ ಕವನದಲ್ಲಿ ತಾಯಿಯ ಎದೆ ಹಾಲಿನೊಂದಿಗೆ ತಮ್ಮ ಜ್ಞಾನವನ್ನು ಧಾರೆಯರ್ದ ಸ್ಮರಣೆ ಇದೆ. ನೀ ಮೈಯನ್ನೊಂದೇ ರೂಪಿಸಿದೆಯೇನು, ಬಸಿರಲ್ಲಿ ರಕ್ತ ಸುರಿದು ಹಸಿದಿರುವ ಆಯ್ಗೆ ನೀ ತಾಯಿಯ ಬಂದೆ, ಹಾಲಾಗಿ ಎದೆಗೆ ಹರಿದು ಹಸು ಕರುವಿಗಾಗಿ ನಡೆವಂತೆ ದುಡಿದೆ, ನಡೆಗಳಿಸಲೆಂದು ದುಡಿಸಿ ಮುದ್ದಿಟ್ಟು ತುಟಿಗೆ ಮುದ್ದಾದ ಮಾತ ಮುದ್ರಿಸಿದೆ ಮನವ ನುಡಿಸಿ ಎಂಬ ಸಾಲುಗಳು ತಾಯಿಯ ಕೃಪೆಯನ್ನು ಸ್ಮರಿಸುವ ಇವು ತಾಯಿಗೆ ಪ್ರಾರ್ಥನೆ ಎಂಬ ಕವನದ ಸಾಲುಗಳಾಗಿವೆ. ನವಮಾಸಗಳನ್ನು ಹೊತ್ತು ಹೆತ್ತ ತಾಯಿಯನ್ನು ತಾಯಿಗಿಂತ ಯಾರು ಹೆಚ್ಚು, ಬಸಿ ಹುತ್ತ ಹೊತ್ತುಕೊಂಡು ಬಯಕೆಗಾಗಿ ಕಾಡಿಬೇಡಿ ಬೇನೆ ತಿಂದು ಬಳಲಿ ಹೊತ್ತು ನಕ್ಕರಾರು ನನ್ನ ಚಿನ್ನ, ಹೀಗೆ ಸ್ಮರಿಸುತ್ತ ತಾಯಿಗಿಂತ ಯಾರು ಹೆಚ್ಚು ಎಂದು ಪ್ರಶ್ನಿಸಿದ್ದಾರೆ. ಹಾಗೆ ನಮ್ಮ ಕಾವ್ಯ ಸೃಷ್ಟಿ ಎಲ್ಲವೂ ತಾಯಿಯ ಕೃಪೆ ಎನ್ನುವುದನ್ನು ಅಂಬಿಕಾತನೇ ದತ್ತ ಎಂಬ ಕವನದ ಸಾಲುಗಳಾದ ತಾಯೇ ಮಾಯೇ ಅಂಬಿಕೆಯೇ ನಿನ್ನ ತನೆಯ ದತ್ತನು ನೀನು ಇತ್ತು ದಿತ್ತನು, ಜನುಮದೊಂದು ಪಾಡು ಹಾಡು ಆಗಿ ಮೂಡಿತು, ನನ್ನ ಕೊರಳು ಹಾಡಿತು ಇವುಗಳ ಮೂಲಕ ವ್ಯಕ್ತಪಡಿಸಿದ್ದಾರೆ. ಸಾವಿರದ ಮನೆಗಳಲ್ಲಿ ನನಗೆ ಮನೆಯ ಮಾಡಿದೆ, ತಾಯಿ ಆಟ ಇದೆ, ನಿನ್ನ ಹೆಸರಿನಲ್ಲಿ ನಾನು ಬರೆಯುವುದೇನು ಸೋಜಿಗ, ಕಾಣಲಾರೆ ದೀಜಗ ಎಂದು ಹಾಡುವುದರ ಮೂಲಕ ತಾವು ಕವಿಯಾಗಲು ತಮ್ಮ ಮಾತೆಯೇ ಕಾರಣ ಎಂದಿದ್ದಾರೆ. ಕಾವ್ಯ ರಸಲು ಕೂಡ ಜ್ಞಾನದ ಬೆಳಕನ್ನು ಪಡೆದುಕೊಂಡಿದ್ದು ಮಾತೆ ಅಂಬಿಕೆಯಿಂದಲೇ ಎನ್ನುವುದನ್ನು ಅಂಬಿಕೆಯ ಗರ್ಭ ತುಂಬಿದ ಬೆಳಕ, ಸೂರ್ಯನ ಝಳಕ, ದತ್ತಮಿಂದ ಎಂದು ಹಾಡಿದ್ದೆ. ಒಮ್ಮೆ ಬೇಂದ್ರೆಯವರು ಬಾಲ್ಯದಲ್ಲಿ ಹಾಲಗೇರಿ ಕೆರೆಯಲ್ಲಿ ಮುಳುಗಿದಾಗ ಇವರ ತಾಯಿ ಅಂಬಿಕೆಯವರು ತಮ್ಮ ಪ್ರಾಣವನ್ನೇ ಇಟ್ಟು ಇವರನ್ನು ರಕ್ಷಿಸಿದರು. ಆ ಕ್ಷಣಗಳನ್ನು ಮುಟುಗಿಯೊಳಗ ಹಿಡಿದ ಅರಿವಿ, ತಾಯಿಗಿತ್ತು ಗಾಳಿಯ ಪರಿವಿ, ಹಿಗ್ಗು ಹರವಿ ಹರವಿ ತೋರಿತಿತ್ತು ಭಿನ್ನಾಣದ ಬೆಡಗು ಎಂದು ನೆನಪಿಸಿಕೊಳ್ಳುತ್ತಾರೆ. ತಮ್ಮ ಅಸ್ತಿತ್ವ ವ್ಯಕ್ತಿತ್ವ ಮತ್ತು ಕಾವ್ಯತಳು ತಮ್ಮ ತಾಯಿಯಿಂದಲೇ ಬಂದವುಗಳಾಗಿವೆ ಎನ್ನುವುದು ಬೇಂದ್ರೆಯವರ ನಂಬಿಕೆಯಾಗಿತ್ತು. ನೀನೇ ನನ್ನ ಪಡದಿ, ನೀನೇ ನನ್ನ ಹಡದಿ, ಕ್ಷೀರಸಾಗರ ಕಡದಿ ಬೆಣ್ಣೆಯಾಗಿ ಎದ್ದಾರೆ. ಬೇಂದ್ರೆಯವರಿಗಿದ್ದ ಕಡುಬಡತನದಿಂದ ತಮಗೆ ಬೇಕಾದ ಗ್ರಂಥಗಳನ್ನು ಕೊಂಡುಕೊಳ್ಳೋದಕ್ಕೆ ಆಗಲಿಲ್ಲ. ಆಗ ಇವರ ತಾಯಿಯವರು ತಮ್ಮ ಚಿನ್ನದ ಉಂಗುರವನ್ನೇ ಕೊಟ್ಟರು. ಇದು ಬೇಂದ್ರೆಯವರು ತಮ್ಮ ಬಾಳಿನಲ್ಲಿ ಎಂದೂ ಮರೆಯಲಾಗದ ಘಟನೆಯಾಗಿ ಪರಿಣಮಿಸಿತು. ಕಾರಣ ತಾಯಿಯ ಬಗೆಗಿನ ಪ್ರೀತಿ ಭಕ್ತಿ ಇನ್ನೂ ಹೆಚ್ಚಿತು. ತಾಯಿಯ ಅಂತರಾಳ ಏನು ಎನ್ನುವುದನ್ನು ಅಯ್ಯೋ ತಾಯಿನೊಂದೇ ಕೈಯೇ ಸತ್ತೆ ಎಂದೇ ಚಿಂತ್ಯಾಕೋ ನನ್ನ ಬಾಳ ಅಂತಾವ ಅಂತರಾಳ ಎಂದು ತೇಲಾಡುವಾಗ ಎನ್ನುವ ಕವನದಲ್ಲಿ ಹಾಡಿದ್ದಾರೆ. ಯಾವ ವ್ಯಕ್ತಿಯೇ ಆಗಲಿ ತನಗೆ ನೋವು ದುಃಖವಾದಾಗ ತನ್ನ ಹೆತ್ತ ತಾಯಿಯನ್ನೇ ನೆನೆಯುತ್ತಾನೆ, ಅವಳಿಂದ ಸಾಂತ್ವನವನ್ನು ಬಯಸುತ್ತಾನೆ, ಅವಳು ಕಾಪಾಡಿಯೇ ಕಾಪಾಡುತ್ತಾಳೆ ಎಂದು ಬಲವಾಗಿ ನಂಬುತ್ತಾನೆ ಎನ್ನುವುದನ್ನು ಆ ತಾಳ ಕಂಡರೇನು, ಆ ತಾಯಿ ಬಿಡುವಳೇನು, ಕಾಯವನು ಹೆತ್ತ ಕರಳು, ಕಾಯುವುದು ಹಗಲು ಇರುಳು ಎನ್ನುವ ಸಾಲುಗಳು ಹೇಳುತ್ತವೆ. ತಮ್ಮ ಬಾಲ್ಯ ಕಂಡ ಕವನದಲ್ಲಿ ತಾಯಿ ಅಂಬಿಕೆಯನ್ನು ಸಂತೋಷವಾಗಿರಿಸಲು ತಾವು ಪಡುತ್ತಿದ್ದ ಶ್ರಮವನ್ನು ಹೀಗೆ ಹೇಳಿದ್ದಾರೆ. ಗೀತ ಗೋವಿಂದವ ಹಾಡಿ ಹುಚ್ಚಾದೆನು, ಶಂಕರರ ಸ್ತೋತ್ರಕ್ಕೆ ಮರುಳಾದೆನು, ಗಂಗಾಲಹರಿಯ ಮೆಚ್ಚಿ ಏನೋ ದಾಟಿಯ ಹಚ್ಚಿ ತಾಯಿಗೆ ಸಂತೋಷ ತರುತ್ತಿದ್ದನು ಎಂದು ತಿಳಿಸಿದ್ದಾರೆ. ಬೇಂದ್ರೆಯವರು ಕೇವಲ ತಮ್ಮ ತಾಯಿಯನ್ನು ಮಾತ್ರ ನೆನೆಯದೆ ಇಡೀ ಸ್ತ್ರೀ ಕುಲವನ್ನೇ ತಾಯಿ ಎಂದು ಕರೆದಿದ್ದಾರೆ. ತಾಯಿ ಕನಿಮುನಿಯೋ ನೀ ಅಕ್ಕ ಅಕ್ಕರತೆಯೋ, ಬಾ ಎನ್ನ ತಂಗಿ ಬಾ ಮುದ್ದು ಬಂಗಾರವೇ, ನೀ ಎನ್ನ ಹೆಂಡತಿಯೋ ಮೈಗೊಂಡ ನನ್ನಿಯೋ ಮಗಳೋ ನನ್ನದೆಯ ಮುಗುಳು, ಈಯ ಇರುವಿಂಗೆ ಜೀವನದ ಬಾಳ್ವಿಕೆಗೆ ಈಯುತ್ತ ಕೈ ಮೈಗಳಂ ಜೀವ ಭಾವದಿಂ, ಸ್ತ್ರೀಯೇ ಕಾಪಾಡಿ ದೌಪಾಡಾಗಿ ಮೂಡನನು ತಕ್ಕೈಸಿ ನೂರು ತರದಿ ಎಂದು ಹೆಣ್ಣಿನ ಎಲ್ಲಾ ರೂಪಗಳಲ್ಲಿ ತಾಯಿಯನ್ನು ಕಂಡು ಅವಳು ತಮ್ಮನ್ನು ತಮ್ಮ ಬದುಕನ್ನು ತಿದ್ದುತ್ತಾಳೆ ಎಂದು ಹಾಡಿದ್ದಾರೆ. ಇವರ ಕವನಗಳಲ್ಲಿ ಮಾತೃತ್ವದ ಅನ್ವೇಷಣೆ ನಿರಂತರವಾದ ಕ್ರಿಯೆಯಾಗಿದೆ. ಅಳುವ ಕೂಸನ್ನು ಲಾಲಿ ಎಂದು ಮಲಗಿಸುವಂತೆ ಬಳಲಿದಂತಹ ಬಗೆಯ ಸಂತವಿಸಿದೌ ಶಾಂತೆ ಮುನ್ನ ಬಗೆಯಲ್ಲಿ ಹಾಡನಿ ನೀನೇ ಹೆತ್ತಿ ನನ್ನ ನಾಲಿಗೆ ಎನ್ನ ಬರಿಸೂಲಗಿತ್ತಿ ಇಲ್ಲದಿರೆ ಹಾಡುವುದು ನನ್ನ ಪಾಡೆ ಓ ಹಾಡೆ ಓ ಹಾಡೆ ಓ ಹಾಡೆ ಎಂದು ತಮ್ಮ ಓ ಹಾಡೆ ಎನ್ನುವ ಕವನದಲ್ಲಿ ತೋರುತ್ತಾರೆ. ಯಾವ ಯುಗ ನಿದ್ದೆಯಲ್ಲಿ ಏನು ಕನಸ ಕಂಡೆನು ಯಾರ ಹಾಲನುಂಡೆನು ಈ ವಿಶ್ವ ಜಾಲದಲ್ಲಿ ಬಂದೆ ಅದಕ್ಕೆ ಮಿಡುಕುತ ಅದರ ಧಾರೆ ಹುಡುಕುತ ಎಂದು ತಮ್ಮ ಅಂಬಿಕಾತತ್ತ ಎನ್ನುವ ಕವಿತೆಯ ಮೂಲಕ ತಮ್ಮ ತಾಯಿಯ ಹುಡುಕಾಟ ತಾವು ಹುಟ್ಟುವುದಕ್ಕಿಂತ ಮೊದಲೇ ಪ್ರಾರಂಭವಾದದ್ದು ಎಂದು ಭಾವಿಸಿ ಹೀಗೆ ಹೇಳಿದ್ದಾರೆ. ಎದ್ದಾಗ ಏನು ನಿನ್ನ ನಿದ್ದ ಕೂಡ ನಿನ್ನ ಮಿಡಿಕಾಡಿ ಬಗೆಯ ಬಾಯಿ ಹುಡುಕಾಡತಾವ ತಾಯಿ ಎನ್ನುವ ಸಾಲುಗಳು ಕೂಡ ಇವರ ಕನಸು ಕವನದ್ದಾಗಿದೆ. ಇಲ್ಲಿ ಕೇವಲ ತಾಯಿಯ ಕೃಪೆಯಿಂದ ಮಾತ್ರ ಕಾವ್ಯ ಸೃಷ್ಟಿಯಾಗುತ್ತದೆ ಎಂಬ ಸವಿಯಾದ ಭಾವವಿದೆ. ಈತಲೆಯೂ ಇರಲಿ ಬರುಡೆ ಆ ತಾಯಿ ಏನು ಕುರುಡೆ ತಾಕಿದರೆ ಸಾಕು ತೊಡೆಯು ನೂಕೀತು ಹಾಡ ಹಿಡೆಯು ಎನ್ನ ಕೂಸು ಕವನದ ಸಾಲುಗಳಲ್ಲಿ ಪುನಃ ಮಾತೃಪ್ರಜ್ಞೆಯ ಬಹುಮಾನುಭೂತಿಯ ಎದುರಿಗೆ ಕವಿಯ ವ್ಯಕ್ತಿತ್ವ ನಿರಸನಗೊಳ್ಳುವುದನ್ನು ಕಾಣುತ್ತೇವೆ. ಇಷ್ಟೇ ಅಲ್ಲದೆ ಭಾರತ ಮಾತೆಯೇ ಬೇಂದ್ರೆಯವರ ಕಣ್ಣಿಗೆ ದೇವಿಯಾಗುತ್ತಾಳೆ. ಈ ಮಾತೆಗಾಗಿ ಮನೆಯನ್ನು ಕಟ್ಟುವ ಶ್ರೇಷ್ಠ ಕೆಲಸಕ್ಕೆ ತೊಡಗಿಸಿಕೊಳ್ಳಲು ತಮ್ಮ ಸ್ವಾತಂತ್ರ್ಯ ದೇವಿಗೆ ಎನ್ನುವ ಕವನದ ಮೂಲಕ ಬಾರೆ ತಾಯಿ ಬಾರೆ ದೇವಿ ಓ ಗರೆವರು ಭಕ್ತರು ನಿನ್ನ ಮಕ್ಕಳೆಂದು ನಿನಗೆ ಒಲಿವ ಜ್ಞಾನ ಶಕ್ತರು ನಿನ್ನ ಮನೆಯ ಕಟ್ಟಲಿಯರು ದಿವ್ಯ ಕರ್ಮಯುಕ್ತರು ಎಂದು ಭಾರತೀಯರನ್ನು ಹುರಿದುಂಬಿಸಿದ್ದಾರೆ. ಭಾರತ ಮಾತೆಯನ್ನು ರಕ್ಷಿಸಲು ಯುದ್ಧ ಭೂಮಿಗೆ ನುಗ್ಗುವುದಕ್ಕೆ ನುಗ್ಗಿರಣ್ಣ ರಣದ ಕಣಕ್ಕೆ ಅಸುರದಿಂದ ಬಿಡಿಸಿರಿ ತಾಯಸರಿಯ ಎಲ್ಲರಿಂದ ಗೆಲುವಿನ ಗುಡಿ ಹಿಡಿಸಿರಿ ಭೂತಾಯಿ ನಲಿಯುವಂತೆ ವಿಜಯ ಗೀತ ನುಡಿಸಿರಿ ಎಂದು ಪ್ರೇರೇಪಿಸಿದ್ದಾರೆ. ಒಟ್ಟು ಭಾರತೀಯರನ್ನು ಆನಂದ ಸಮೃದ್ಧಿ ನೆಮ್ಮದಿ ಕೊಟ್ಟು ಕಾಪಾಡು ಎಂದು ಬೇಂದ್ರೆಯವರು ಭಾರತ ಮಾತೆಯನ್ನು ಹೀಗೆ ಪ್ರಾರ್ಥಿಸುತ್ತಾರೆ. ಬೇಕಾಗಿ ನೂರಾಗಿ ದಸೆ ದಸೆಗೆ ತಾಗಿ ತೊಂಗೆ ತೊಂಗೆಗೆ ಹೂವ ಸಲಿಸವ್ವ ಕಣ್ಣು ಕಾವಲಾಗಲಿ ಮರವೆ ನವಿಲಾಗಲಿ ಚಿಗುರಿನ ಪಲ್ಲವಿ ಉಲಿಸವ್ವ ಬೆಳೆ ಪ್ರಜೆಗೆ ಬೆಳೆಬೇಕು ಬಹಳ ದುಡಿಮೆಯ ಬಾಳಿನಲ್ಲಿ ನಿಲ್ಲಿಸವ್ವ ಋಣಗೂಳ ನುಣುವ ಋಣಿಗೇಡಿ ಬಾಳು ಸಾಕೆಂದು ಜನತೆಗೆ ಕಲಿಸವ್ವ ಎಂದು ಕೋರಿದ್ದಾರೆ. ಬಡತನದ ಭವನೆಯಲ್ಲಿಯೂ ಬೇಂದ್ರೆಯವರನ್ನು ಒಬ್ಬ ಧೀಮಂತ ಕವಿಯಾಗಿಸಿದ ಊರೆಂದರೆ ಅದು ಧಾರವಾಡ ಮಾತ್ರ. 1899 1981 ತಾವು ಕಂಡ ಧಾರವಾಡ ಬೇಂದ್ರೆಯವರು ಕೂಡ ಒಬ್ಬ ತಾಯಿಯಂತೆ ಕಂಡಿದ್ದಾರೆ. ತಾಯಿ ದುರ್ಗಾದೇವಿ ಧಾರವಾಡದ ರಕ್ಷಕ ದೇವಿ. ಕಾರಣ ಇವಳನ್ನೂ ಕೂಡ ಬಿಡದಂತೆ ಧಾರವಾಡದ ತಾಯಿ ನನಗಾದ ನಿನ್ನದಲ್ಲದಿಲ್ಲ ಭಾರ ನಿನ್ನ ಮೇಲೆ ಇರಲು ಯಾರಿಗಾರು ಎಂಬರೇನೆ ಕಾಮ ಮೆತ್ತಿ ಬತ್ತಿದ ಮನಕ್ಕೆ ನೇಮ ನಿತ್ಯ ಬಂತೆಯಲ್ಲಿಂದ ಪ್ರೇಮವಾಹಿನಿ ನೀ ಹರಿಯದ ತಾಮಸ ತಾ ಹರಿಯದೀತೇನೆ ಎಂದು ಬೇಡಿಕೊಂಡಿದ್ದಾರೆ. ಅಲ್ಲದೆ ನಿನ್ನ ಕಣ್ಣ ಕಡಗೋಲಿಂದ ನನ್ನ ಹೃದಯ ಕಡೆಯೇ ತಾಯಿ ಎನ್ನ ಹೃದಯ ಕಡಿ ಬೆಣ್ಣೆ ಮೇಲೆ ತೇರಿ ತಂದು ನಿನ್ನ ಬಾಯಿಗೆ ಹಿಡಿಯೇ ತಾಯಿ ನಿನ್ನ ಬಾಯಿಗೆ ಹಿಡಿ ಎಂದು ಆ ದೇವಿಯಲ್ಲಿ ವಿನಂತಿಸಿಕೊಳ್ಳುತ್ತಾರೆ. ಇಷ್ಟೇ ಅಲ್ಲದೆ ಮಹಾಲಕ್ಷ್ಮಿಯನ್ನು ಕೂಡ ನಿಮ್ಮ ಕಂದ ನಿಮ್ಮ ಅಂದ ಆಟಪಾಠವಾಡಲಿ ನವೀನ ಚಂದ ನೋಡಲಿ ಬನ್ನೀರವ್ವ ಬಯಸಿ ಕರಿವೆ ನಾನು ನಿಮ್ಮನೆಂದು ಮರೆವೆ ತನುಮನವು ನಿಮ್ಮ ಮನೆ ನಾನೂ ಕೂಡ ನಿಮ್ಮವನೇ ಎಂದು ರಕ್ಷೆಂದು ಬೇಡುತ್ತಾರೆ. ಇನ್ನು ಸರಸ್ವತಿ ದೇವತೆಯನ್ನು ನಾಲಗೆಯಲ್ಲಿ ನಾಳದಲ್ಲಿ ಜೀವಭಾವದಾಳದಲ್ಲಿ ನೀವು ಜಗವಾಳುವಲ್ಲಿ ನಿಮ್ಮುಸಿರೆ ಬಾಳುವಲ್ಲಿ ಅಂಬಿಕಾತನೆಯನ ನಿಲ್ಲಿಸಿರವ್ವ ದಿನ ದಿನ ಎಂದು ಆರಾಧಿಸಿದ್ದಾರೆ. ತಾಯಿ ಪಾರ್ವತಿ ದೇವಿಯನ್ನು ಕೂಡ ಕೂಸು ತಾನು ಹೇಳಿ ಕೇಳಿ ನೀವೇ ನನಗಹುದು ಹಸಿಯು ಬೆಳದೀತೆ ಒಣಕೆ ಸಸಿ ನಿಲ್ಲಿರವ್ವ ನಿಲ್ಲಿರಿ ಕೃಪಾದೃಷ್ಟಿ ಚೆಲ್ಲಿರಿ ಎಂದು ತಾಯಿಯ ಮಮತೆಯನ್ನು ವಿನಂತಿಸಿಕೊಂಡಿದ್ದಾರೆ. ನೀವೇ ಬಲ ನೀವೇ ಹೊಲ ನೀವೇ ಜಲ ಕಲಿಸಿರಿ ಹಸುಹರಣವ ಬಲಿರಿ ಎಂದು ಶಕ್ತಿದಾಯಕಳಾದ ಮಹಾಕಾಳಿಯನ್ನು ಕೂಡ ಕೇಳಿಕೊಂಡಿದ್ದಾರೆ. ಹಾಗೂ ನಾವು ವಾಸಿಸುವ ಈ ಭೂಮಿಯನ್ನು ತಾಯಿ ಎಂದೇ ಭಾವಿಸಿ ಮಾತೃತ್ವದ ಪರಿಕಲ್ಪನೆಗೆ ಭೂಮಿ ಬಗೆಯನ ಗ್ರಹಿಕೆಗಳಿಗೆ ಒಂದು ವಿಶಿಷ್ಟವಾದ ಮತ್ತು ವಿಸ್ತಾರವಾದ ಅರ್ಥವನ್ನು ಕೊಟ್ಟವರು ದರಾ ಬೇಂದ್ರೆಯವರು. ಅರಿವಿನ ಆನಂದ ಪಡೆಯಲು ಆ ಆನಂದದಲ್ಲಿ ನಡೆಯಲು ಈ ಜೀವ ನಿರಂತರವಾಗಿ ಉನ್ಮುಖವಾಗಿದೆ ಸರ್ವತೋಮುಖವಾಗಿದೆ ನಿನ್ನ ಬೆಳಕಿನಲ್ಲಿ ನನ್ನನ್ನು ಬದುಕಿಸು ತಾಯಿ ನಿನ್ನ ಮಗುವೊಂದು ತನ್ನ ಜೀವವನ್ನೇ ಕಣ್ಣಾಗಿ ಮೂಡಿ ನಿನ್ನನ್ನು ನೋಡುತ್ತೆ ನಿನ್ನನ್ನೇ ಬೇಡುತ್ತಿದೆ ಈ ವಿಕಲ ಪ್ರಾಣಿಯನ್ನು ಸಕಲ ಜೀವಕ್ಕಾಗಿ ಸಿದ್ಧ ಮಾಡು ಎಂದು ತಮ್ಮ ಭೂಮಿಯ ಅನಂತ ಸೌಂದರ್ಯ ಶಾಲಿನಿ ಎಂಬ ಕವನದಲ್ಲಿ ಭೂಮಿ ತಾಯಿಯನ್ನು ಕೂಡ ಕೂರಿದ್ದಾರೆ. ಇನ್ನು ಬೇಂದ್ರೆಯವರು ತಮ್ಮನ್ನು ವಿಶ್ವ ಮಾತೆಯ ಮಗನೆಂದೇ ಗುರುತಿಸಿಕೊಳ್ಳುತ್ತಾರೆ. ಇಳೆಯ ಮಕ್ಕಳೆಲ್ಲ ಒಂದು ವಿಶ್ವ ಮಾತೆ ಎಲ್ಲರ ತಾಯಿ ಎಂಬುದು ಬೇಂದ್ರೆಯವರ ಅಭೂತಪೂರ್ವದ ಭೂಮಾನುಭೂತಿ. ತಮ್ಮ ಶ್ರೀ ವಿಶ್ವನಲ್ಲಿ ಯಜಮಾನನಾಗಿ ಎನ್ನುವ ಕವನದಲ್ಲಿ ಮೊಗವೆತ್ತಿ ನನ್ನ ಮುತ್ತಿಟ್ಟು ನಿನ್ನ ಮೊಗದೋರು ಬೇಗ ಚೆನ್ನ ನೀ ಬಿಂಬವಿರಲು ಪ್ರತಿಬಿಂಬವೇಕೆ ಬಾ ತುಂಬ ತುಂಬು ನನ್ನ ನಿನ್ನ ಕೃಪೆಯ ಇಳಿ ಬೆಳಕಿನಲ್ಲಿ ಸುಳಿಯೇರಿ ಬಂತು ಪ್ರೀತಿ ಜನರ ನೀತಿಯಲ್ಲಿ ಹೂತು ಬಂತು ಹೊಸದೊಂದು ಜೀವರೀತಿ ಸಾಕುತಾಯಿ ಹೂವುಗಳನ್ನು ಫಲಪಕ್ವವಾಗುವಂತೆ ಅಣ್ಣ ತಮ್ಮಂದಿರ ಕಾಯಬೇಕು ಹುಲದೃಷ್ಟಿ ತಾಕದಂತೆ ಎಂದು ಆ ಮಾತೃಮೂರ್ತಿಯ ಸ್ಪಷ್ಟ ದರ್ಶನಕ್ಕಾಗಿ ಹಾತೊರೆಯುತ್ತಾರೆ ಅವಳ ಪ್ರೀತಿಯ ವಾತ್ಸಲ್ಯಕ್ಕಾಗಿ ಹಂಬಲಿಸುತ್ತಾರೆ ಹಾಗೆಯೇ ಇದೇ ಕವನದಲ್ಲಿ ಮುಂದೆ ಇಗೋ ನನ್ನ ಹರಣ ಅಗೋ ನಿನ್ನ ಚರಣಕ್ಕಾಗಿ ಎಲೆ ತಂದೆ ಬಂತು ಎದೆ ಗೊರಗಿಂತು ತಾಯಿದರೆಗ ಸೇರಲಾಗಿ ಮನವನ್ನೊಪ್ಪಿಸಿದೆ ನಿನ್ನ ನಾಲಿಗೆಗೆ ಆಗು ನನ್ನ ಬಾಯಿ ಮನೆಯನ್ನೊಪ್ಪಿಸಿದೆ ಪಾದದಲ್ಲಿ ತಿಳಿದಂತೆ ಮಾತು ತಾಯಿ ಎಂದು ಹಾಡುತ್ತಾ ತಮ್ಮ ತನು ಮನ ಮನೆಯ ಮಾತು ಎಲ್ಲವನ್ನೂ ವಿಶ್ವ ಮಾತೆಯ ತಾಯಿಸರೆಗ ರಕ್ಷಣೆಗಾಗಿ ಅರ್ಪಿಸುತ್ತ ತಾವೂ ಕೂಡ ಅವಳ ತಾಯಿಸರೆಗಿನಲ್ಲಿ ಬದುಕನ್ನು ನಿಶ್ಚಿಂತೆಯಾಗಿರಬಹುದೆಂದು ಎಣಿಸು ತಮ್ಮನ್ನು ರಕ್ಷಿಸು ಎಂದು ವಿನಂತಿಸಿಕೊಂಡಿದ್ದಾರೆ ಪ್ರೇಮ ಬೀಜ ಮೂಲ ನನಗೆ ಪ್ರೇಮ ಬೀಜ ಫಲದ ಕೊನೆಗೆ ಎಂದು ತಮ್ಮ ಪ್ರೇಮ ಬೀಜ ಕವನದ ಮೂಲಕ ತಮಗೆ ವಿಶ್ವ ಮಾತೆಯ ಪ್ರೀತಿ ಕೊನೆಯ ವಾತ್ಸಲ್ಯ ಅವಶ್ಯವಾಗಿ ಬೇಕೆಂದು ಪ್ರಾರ್ಥಿಸುತ್ತಾರೆ ಹೀಗೆ ವರಕವಿ ಬೇಂದ್ರೆಯವರು ನಿಸರ್ಗದ ಪ್ರತಿಯೊಂದರಲ್ಲೂ ಕೂಡ ಮಾತೆಯನ್ನು ಕಂಡವರು ತಮ್ಮ ಹೆತ್ತ ತಾಯಿ ಅಂಬಿಕೆಯನ್ನು ಅತಿಯಾಗಿ ಪ್ರೀತಿಸುತ್ತಿದ್ದ ಇವರು ಅವಳೇ ತಮ್ಮ ಸರ್ವಸ್ವವೆಂದು ಭಾವಿಸಿದ್ದರು ತಮ್ಮ ಪ್ರತಿಭೆ ಕಾವ್ಯ ಎಲ್ಲವೂ ತಾಯಿಯ ಕೃಪೆ ಎಂದು ಬಲವಾಗಿ ನಂಬಿದ್ದ ಬೇಂದ್ರೆ ನಿಜವಾಗಿಯೂ ತಬ್ಬಲಿಯಾದದ್ದು ದಿಕ್ಕುಗಿರದು ತಮ್ಮ ನಲುಮೆಯ ತಾಯಿಯನ್ನು ಕಳೆದುಕೊಂಡಾಗ ಇದ್ದಾಗ ತಿಳಿಯಲಿಲ್ಲೆನ್ನ ತಿಳಿವು ಮುದ್ದಾಡಿಕೊಳ್ಳುವಷ್ಟರಲ್ಲಿ ಬಂದಿತು ಅಳಿವು ಯಾವ ಜನ್ಮದಲ್ಲಿ ಇನ್ನೂ ಋಣವ ತೀರಿಸಲಿ ಯಾವ ಸ್ವಯ ಮಾಡಿ ಹೆಸರು ಬೀರಿಸಲಿ ಎಂದು ತಮ್ಮ ನಲ್ತಾಯಿ ಎಂಬ ಕವನದಲ್ಲಿ ತಾಯಿಯ ಅಗಲಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಇದೇ ಕವನದಲ್ಲಿ ನೂರಿಂತ ಕಾಯ ಧರಿಸಿದರೂ ನಿನ್ನಂತ ತಾಯಿ ಸಿಗಳೆ ಹರಸನ್ನ ಬಾ ಮಗುವೆ ಎಂದು ನಕ್ಕಾಳೆ ಎಂದು ಅಗಲಿದ ತಮ್ಮ ಮಾತೆಯ ಪ್ರೀತಿಯನ್ನು ವಾತ್ಸಲ್ಯವನ್ನು ಮಮತೆಯನ್ನು ನೆನೆಯುತ್ತಲೇ ದುಃಖಿಸುತ್ತಾರೆ ತಾಯಿಯ ಕನಸಂತೆ ಕಾವ್ಯರಚಿ ತಾಯಿ ಅಂಬಿಕೆ ಋಣವನ್ನು ತೀರಿಸಿದ್ದಾರೆ ಈ ಮೂಲಕ ಎಲ್ಲಾ ಕನ್ನಡಿಗರ ಮನಗಳಲ್ಲಿ ಇಂದಿಗೂ ಕೂಡ ಸ್ಥಿರವಾಗಿದ್ದಾರೆ
0: ಬೇಂದ್ರೆಯವರ ಕವಿತೆಗಳಲ್ಲಿ ಮಹತ್ವದ ಕಲ್ಪನೆ ಈ ಕುರಿತು ಇದುವರೆಗೂ ಮಾತನಾಡಿದವರು ಸಿದ್ದಲಿಂಗಮ್ಮ ಹಿರೇಮಠ್ ಅವರು ಈಗ ಕೇಳೋಣ ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ ಎನರ್ಜಿ ಬೂಸ್ಟ್
2: ಆರೋಗ್ಯವೇ ಭಾಗ್ಯ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಎನ್ನುವ ಹಿತೋಕ್ತಿಗಳನ್ನು ನಾವು ಚಿಕ್ಕವರಿದ್ದಾಗಿನಿಂದ ಓದುತ್ತಾ ಕೇಳುತ್ತಲೇ ಬಂದಿದ್ದೇವೆ ಈಗಲೂ ಕೂಡ ನಮಗಿಂತ ಚಿಕ್ಕವರಿಗೆ ಇದೇ ಮಾತುಗಳನ್ನು ಹೇಳುತ್ತಲೇ ನಮ್ಮ ಬಾಯಿ ಛಲವನ್ನು ತೀರಿಸಿಕೊಳ್ಳುತ್ತಲೇ ಇದ್ದೇವೆ ಹಾಗಂತ ನಾವೇನು ದಡ್ಡರಲ್ಲ ನಮ್ಮ ಮನಸ್ಸಿಗೆ ಯಾವುದು ತಪ್ಪು ಯಾವುದು ಸರಿ ಎನ್ನುವುದು ತಿಳಿದೇ ಇರುತ್ತದೆ ಆದರೆ ನಾವೇನ್ ಮಾಡುವುದು ಬಾಯಿ ಕೇಳುವುದಿಲ್ಲವಲ್ಲ ಅದರಲ್ಲಿ ಅಡಗಿರುವ ಜಿಹ್ವೆ ಇದೆಯಲ್ಲ ಅದಕ್ಕೆ ಬೇರೆ ಕೆಲಸವೇ ಇಲ್ಲ ತನಗೆ ರುಚಿ ಎನಿಸಿದ್ದೆಲ್ಲವನ್ನೂ ಕೇಳುತ್ತದೆ ಬೇಡ ಬೇಡವೆಂದು ನಮ್ಮ ಮನಸ್ಸು ಎಚ್ಚರಿಸುತ್ತಿದ್ದರೂ ನಾಲಿಗೆಯ ಆಸೆ ಪೂರೈಸುವುದಕ್ಕಾಗಿ ತಿನ್ನುವುದು ಅನಿವಾರ್ಯ ಅದು ನಮ್ಮ ಕರ್ತವ್ಯ ಕೂಡ ಅದಕ್ಕಾಗಿ ನಾವು ಎಂತಹ ಸಾಹಸದ ಕೆಲಸಕ್ಕಾದರೂ ಕೈ ಹಾಕಿ ನಮ್ಮ ಜಿಹ್ವೆಯ ಆಸೆಯನ್ನು ಪೂರೈಸುತ್ತೇವೆ ಹಿಂದೆಲ್ಲ ನಮ್ಮ ಅಜ್ಜ ಅಜ್ಜಿಯರ ಕಾಲದಲ್ಲಿ ಅವರು ತಿನ್ನುವ ಹಾಲು ಮಜ್ಜಿಗೆ ಬೆಣ್ಣೆ ತುಪ್ಪ ತಾಜಾ ಬೆಳೆಯುವ ಹಣ್ಣುಗಳು ತರಕಾರಿಗಳು ಅವುಗಳಿಂದ ತಯಾರಾದ ಪದಾರ್ಥಗಳಲ್ಲೇ ಎಲ್ಲಾ ವಿಟಮಿನ್ಗಳು ಇರುತ್ತಿದ್ದರಿಂದ ಅವರಿಗೆ ಎಕ್ಸ್ಟ್ರಾ ಎನರ್ಜಿ ಬೂಸ್ಟ್ಗಳು ಬೇಕಾಗಲೇ ಇರಲಿಲ್ಲ ಒಮ್ಮೆ ಹಾಗೇನಾದರೂ ತಿನ್ನುವುದೋ ಕುಡಿಯುವುದೋ ಇದ್ದರೆ ಮನೆಯಲ್ಲೇ ಮಾಡಿರುತ್ತಿದ್ದ ಬೇರು ತೊಗಟೆಗಳ ಕಷಾಯಗಳು ಬೇರೆ ಬೇರೆ ರೀತಿಯ ಲೇಹ್ಯಗಳು ಇರುತ್ತಿದ್ದವು ಆದರೆ ಈಗ ಹಾಗಿಲ್ಲ ಎನರ್ಜಿ ಬೂಸ್ಟ್ ಎಂದು ಹತ್ತು ಹಲವು ಬಗೆಯಲ್ಲಿ ಟಾನಿಕ್ಗಳು ಪೌಡರ್ಗಳು ಬಾಟಲಿ ಡಬ್ಬಗಳಲ್ಲಿ ಸಿಗುತ್ತವೆ ಇನ್ನೂ ಕೆಲವು ಗುಳಿಗೆಗಳು ಇಂಜೆಕ್ಷನ್ಗಳು ಬರುತ್ತವೆ ಇವೆಲ್ಲವೂ ತಕ್ಷಣಕ್ಕೆ ಯುದ್ಧಕ್ಕೆ ಹೋಗುವಷ್ಟು ಶಕ್ತಿ ಅಥವಾ ಎನರ್ಜಿಯನ್ನು ಕೊಡುತ್ತವೆ ಅದನ್ನು ಕುಡಿದು ಕ್ವಿಂಟಲ್ ಗಟ್ಟಲೆ ಭಾರದ ವಸ್ತುಗಳನ್ನು ಎತ್ತಬಹುದು ಎಂಥೆಂಥ ಬಾಡಿ ಬಿಲ್ಡರ್ಗಳನ್ನು ಸೋಲಿಸಬಹುದು ಎಂದು ನಮ್ಮ ಟಿವಿಗಳಲ್ಲಿ ಯೂಟ್ಯೂಬ್ಗಳಲ್ಲಿ ದಿನವೂ ಹೇಳುತ್ತಾ ಚಿತ್ರಗಳನ್ನು ತೋರಿಸಿ ಆಸೆ ಹುಟ್ಟಿಸುವಾಗ ಪೇಪರ್ಗಳಲ್ಲಿ ಟಿವಿ ಮಾಧ್ಯಮಗಳಲ್ಲಿ ರಾಗ ತಾಳದ ಜೊತೆ ಸಂಗೀತಮಯವಾಗಿ ಹೇಳುವಾಗ ಈ ಚಂಚಲ ಮನಸ್ಸು ಕೇಳುವುದಿಲ್ಲ ಅದಕ್ಕೆ ಆಸೆ ಹುಟ್ಟಿ ಹಠ ಮಾಡುವುದಕ್ಕೆ ಶುರು ಮಾಡುತ್ತದೆ ಒಂದು ಮನೆಯಲ್ಲಿ ಹೆಣ್ಣೊಬ್ಬಳು ಪ್ರೆಗ್ನೆಂಟ್ ಆದಾಗಿನಿಂದ ಈ ಟಾನಿಕ್ಗಳು ಅಥವಾ ಎನರ್ಜಿ ಬೂಸ್ಟ್ಗಳನ್ನು ಕೊಡುವುದಕ್ಕೆ ಶುರು ಮಾಡಿದರೆ ಅವಳು ಹಡೆದು ಮಗು ಬೆಳೆದು ದೊಡ್ಡದಾದರೂ ಮುಗಿಯುವುದಿಲ್ಲ. ಹೊಟ್ಟೆಯಲ್ಲಿರುವ ಮಗು ದಷ್ಟಪುಷ್ಟವಾಗಿ ಬೆಳೆಯಬೇಕು, ಆರೋಗ್ಯವಾಗಿರಬೇಕು, ಹಾಲುಣ್ಣದಲ್ಲಿ ಗುಲಾಬಿ ಕೆನ್ನೆ ಹೊಂದಿ ನೋಡುವುದಕ್ಕೆ ಸುಂದರಾಂಗನಂತೆ ಕಾಣಬೇಕು ಅಂತ ಎಲ್ಲರಿಗೂ ಆಸೆ ಇರೋದಿಲ್ವೇ? ಆಮೇಲೆ ಚೆನ್ನಾಗಿ ಬೆಳೆದ ಮಗುವನ್ನು ಹೆರೋದಕ್ಕೆ ಶಕ್ತಿ ಬೇಕಲ್ವೇ? ಅದಕ್ಕೆ ಮಗುವಿಗೆ ತಾಯಿಗೆ ಇಬ್ಬರಿಗೂ ಅನುಕೂಲವಾಗುವಂತೆ ಡಾಕ್ಟರ್ಗಳು ಉದ್ದವಾದ ಲಿಸ್ಟ್ ಅನ್ನು ಮಾಡಿಯೇ ಕೊಡುತ್ತಾರೆ. ಅದನ್ನು ಮೆಡಿಕಲ್ ಶಾಪ್ನಲ್ಲಿ ಪ್ಯಾಕ್ ಮಾಡಿಸಿದರೆ ಮುಗಿಯಿತು. ನಂತರ ಅದನ್ನು ತರುವುದಕ್ಕೆ ನಾವು ತೆಗೆದುಕೊಂಡು ಹೋದ ಬ್ಯಾಗ್ ಹಿಡಿಯದೆ ಬೇರೆ ಚೀಲವನ್ನು ಖರೀದಿಸುವಂತಾಗುತ್ತದೆ. ಹುಟ್ಟುವ ಮಗು ಗುಂಡಣ್ಣನಂತೆ ಇದು ಹಾಲು ಬೆಳ್ಳಗೆ ಸೇಬಿನ ಕೆನ್ನೆ ಹೊಂದಿ ನೋಡಿದವರಿಗೆ ಒಮ್ಮೆಯಾದರೂ ಎತ್ತಿ ಮುದ್ದಿಸಬೇಕು ಎನ್ನುವ ಆಸೆ ಎಲ್ಲರದ್ದು. ನಂತರವಂತೂ ಮಗುವಿನ ಬೆಳವಣಿಗೆಗೆಂದು ಬೇರೆ ಬೇರೆ ರೀತಿಯ ಇಂಜೆಕ್ಷನ್ಗಳು, ಟಾನಿಕ್ಗಳು ಎಂದು ವೈದ್ಯರುಗಳು ಒಂದು ಲಿಸ್ಟ್ ಬರೆದ ಪುಸ್ತಕವನ್ನೇ ಕೊಟ್ಟಿರುತ್ತಾರೆ. ಬರೆಯುವುದು ಅವರ ಧರ್ಮ, ಬರೆದಿದ್ದನ್ನು ತಂದು ತಿನ್ನುವುದು ನಮ್ಮ ಕರ್ಮ ಅಲ್ವೇ? ನಂತರದ ದಿನಗಳಲ್ಲಿ ತಾಯಿ ಹಾಲಿನ ಜೊತೆ ಎನರ್ಜಿ ಬೂಸ್ಟ್ ಎಂದು ವಿವಿಧ ರೀತಿಯ ಕಾಳುಗಳಿಂದ ತಯಾರಾದ ಪುಡಿಗಳು, ಸಿರಿಧಾನ್ಯದ ಪೌಡರ್ಗಳು, ಹಾಲು, ಗಿಣ್ಣು, ಒಂದೆಲಗ, ನೆಲ್ಲಿಕಾಯಿ, ತೆಂಗಿನ ಹೂವುಗಳ ಲೇಹ್ಯದಂತಹ ಪದಾರ್ಥಗಳು ಶಕ್ತಿವರ್ಧಕಗಳಾಗಿ ಮಗುವಿನ ಆಹಾರದ ಜೊತೆ ಸೇರಿಕೊಳ್ಳುತ್ತವೆ. ಇಷ್ಟು ಕೊಟ್ಟ ಮೇಲೂ ಮಗುವಿನ ಆರೋಗ್ಯ ಏರುಪೇರಾಗಿ ಪುನಃ ಡಾಕ್ಟರು ಬರೆದುಕೊಡುವ ಟಾನಿಕ್ಗಳು ಬೇರೆಯದೇ ಇರುತ್ತವೆ ಬಿಡಿ. ಇನ್ನು ಮಗು ದೊಡ್ಡವನಾಗಿ ಸ್ಕೂಲಿಗೆ ಹೋಗುವುದಕ್ಕೆ ಶುರುವಾದ ಮೇಲೆ ಟಿವಿಯಲ್ಲಿ ತೋರಿಸುವ ಕ್ರಿಕೆಟ್ ಆಟಗಾರರು, ಸಿನಿಮಾ ಹೀರೋಗಳು ಉಪಯೋಗಿಸುವಂತಹ ಎನರ್ಜಿ ಬೂಸ್ಟ್ಗಳು ಬೇರೆ. ಅದನ್ನು ಕುಡಿಯುವುದಕ್ಕೆ ಕ್ರಿಕೆಟ್ ಆಟಗಾರರು ಉಪಯೋಗಿಸುವ ಕಾಫಿ ಕಪ್ಪನ್ನೇ ಕೊಡಬೇಕು ಈ ಮಕ್ಕಳಿಗೆ. ಇಂತಹ ಎನರ್ಜಿ ಬೂಸ್ಟ್ಗಳನ್ನು ಸೇವಿಸಿದವರು ಕೆಲವರು ನರಪೇತ್ತಲವಾದರೆ ಇನ್ನೂ ಕೆಲವರು ದೊಡ್ಡ ಹೊಟ್ಟೆಯ ಗಣಪನೋ ನೀರು ತುಂಬುವ ಅಂಡೆಯೋ ಆಗಿದ್ದರೆ ಅದು ಅವರವರ ಅಣೆಬರಹ. ಇವು ಮನುಷ್ಯರ ವಿಷಯವಾದರೆ ಇನ್ನು ಪ್ರಾಣಿಗಳಿಗೂ ಎನರ್ಜಿ ಬೂಸ್ಟ್ಗಳು ಬೇಕಾಗುತ್ತವೆ. ನಮ್ಮ ಮನೆಯಲ್ಲಿ ಜರ್ಸಿ ಆಕಳೊಂದು ಕರು ಹಾಕಿದ 2-3 ದಿನವಾದ ಮೇಲೆ ಮಲಗಿದ ಆಕಳು ಏಳಲೇ ಇಲ್ಲ. ಹಿಂಡಿ ಹುಲ್ಲು ಯಾವುದನ್ನೂ ಮೂಸಿಯೂ ನೋಡಲಿಲ್ಲ. ಸಣ್ಣ ಪುಟ್ಟ ಹಳ್ಳಿ ಮದ್ದುಗಳು ಕೆಲಸ ಮಾಡದೆ ಕೊನೆಗೆ ಪಶುವೈದ್ಯರನ್ನೇ ಕರೆಸಬೇಕಾಯ್ತು. ವೈದ್ಯರು ಬಂದವರೇ ಆಕಳಿಗೆ ಗ್ಲುಕೋಸ್ ಹಚ್ಚಿ ಇಂಜೆಕ್ಷನ್ ಕೊಟ್ಟ ಮೇಲೆ ಎದ್ದು ನಿಂತಿದ್ದು. ಆಮೇಲೆ ವೈದ್ಯರು 3 ನಮೂನೆಯ ಪೌಡರ್ ಬರೆದು ಕೊಟ್ಟರು. ಇದ್ಯಾಕೆ ಸರ್ ಕೇಳಿದೆ. ಒಂದು ಎನರ್ಜಿ ಬರೋದಕ್ಕೆ, ಇನ್ನೊಂದು ಹಾಲು ಹೆಚ್ಚಿಸೋಕೆ, ಮತ್ತೊಂದು ಹಾಲಿನಲ್ಲಿ ಫ್ಯಾಟ್ ಜಾಸ್ತಿ ಆಗೋಕೆ. ನಾನು ನನ್ನ ಗಂಡ ಮುಖ ಮುಖ ನೋಡಿಕೊಂಡೆವು. ಇನ್ನು ನಮ್ಮ ಬೆಕ್ಕು ನಾಯಿಗಳು ಇದಕ್ಕಿಂತ ಹೊರತಾಗಿಲ್ಲ. ಈ ನಾಯಿ ಜಾತಿಗಳೇನೋ ದೋಸೆ, ಹಾಲು, ಅನ್ನ, ಮೀನು, ಮಾಂಸವೆಂದು ತಿಂದಿದ್ದು ಸಾಕಾಗಿ ಬಿಡುತ್ತವೆ. ಆದರೆ ಈ ಜಾತಿ ನಾಯಿಗಳಿಗೆ ಇವಿಷ್ಟೇ ಕೊಟ್ಟರೆ ಸಾಲದು. ಪೆಡಿಗ್ರಿ, ಮೊಟ್ಟೆ, ಎಕ್ಸ್ಟ್ರಾ ಪೌಡರ್ಗಳು, ಜಂತು ಹುಳುಗಳಿಗೆ ಇಂಜೆಕ್ಷನ್ಗಳು ಎಂದು ಬರೆದಿರುತ್ತಾರೆ. ಅವಕ್ಕಾಗಿಯೇ ಬೇರೆ ಪಟ್ಟಿಯನ್ನೇ ಕೊಟ್ಟಿರುತ್ತಾರೆ. ಥೇಟ್ ಮನುಷ್ಯರಿಗೆ ಕೊಟ್ಟಂತೆ ನಾವು ಖರ್ಚು ಲೆಕ್ಕ ಮಾಡುವುದಕ್ಕೆ ಹೋದರೆ ಒಬ್ಬ ಮನುಷ್ಯನಿಗೆ ಬೇಕಾಗಕ್ಕಿಂತ ಹೆಚ್ಚು ಖರ್ಚು ಬಂದಾಗ ನಿಜವಾಗ್ಲೂ ಒಮ್ಮೆ ಹೊಟ್ಟೆ ಉರಿಯಾಗುವುದಂತೂ ಸತ್ಯ. ಮನುಷ್ಯರು ಪ್ರಾಣಿಗಳೆಲ್ಲ ಮುಗಿದ ಮೇಲೆ ಉಳಿದಿದ್ದು ಸಸ್ಯಗಳು. ನಮ್ಮ ತೋಟದಲ್ಲಿ ಬೆಳೆಯುವ ಅಡಿಕೆ, ತೆಂಗು, ಬಾಳೆ, ಕಾಫಿ, ಟೀ, ಆಹಾರದ ಬೆಳೆಗಳಾದ ಭತ್ತ,

0: ರಾಗಿ, ಜೋಳ, ತೊಗರಿ ಇತ್ಯಾದಿಗಳಿಗೆ ಹಟ್ಟಿ ಗೊಬ್ಬರದ ಜೊತೆ ಕೋಳಿ, ಕುರಿ ಗೊಬ್ಬರಗಳನ್ನು ಕೊಟ್ಟಿದ್ದಲ್ಲದೆ ಇತ್ತೀಚೆಗೆ ಒಂದಿಷ್ಟು ಎಕ್ಸ್ಟ್ರಾ ಪೌಡರ್ಗಳು, ಲಿಕ್ವಿಡ್ಗಳು ಬರುತ್ತವೆ. ಇವನ್ನೆಲ್ಲ ತಯಾರು ಮಾಡುವ ಕಂಪನಿಯವರು ಮನೆ ಮನೆಗೆ ಬಂದು ನಮ್ಮ ರೈತರ ಮನವೊಲಿಸಲು ಇದ್ದ ಬಿದ್ದ ಬುದ್ಧಿಯನ್ನೆಲ್ಲ ಉಪಯೋಗಿಸಿ ಕೊನೆಗೂ ಗೆಲುವು ಸಾಧಿಸುತ್ತಾರೆ. ನಂತರ ಈ ರೈತರು ಎಷ್ಟು ಮಂದಿ ಬಂಪರ್ ಬೆಳೆ ಬೆಳೆಯುತ್ತಾರೋ, ಎಷ್ಟು ಮನೆ ಅಂಗಳದ ಮೂಲೆಯಲ್ಲಿ ಇಟ್ಟಿರುತ್ತಾರೋ ದೇವರೇ ಬಲ್ಲ. ಬಂಪರ್ ಬೆಳೆ ತೆಗೆದವರಿಗಿಂತ ಬೆಳೆ ಸಾಲದ ಬಡ್ಡಿ ತುಂಬಲಾಗದೆ ತಲೆ ಮೇಲೆ ಕೈ ಹೊತ್ತು ಕುಂತವರು ಹೆಚ್ಚಿದ್ದರೆ ಆಶ್ಚರ್ಯ ಪಡಬೇಕಿಲ್ಲ. ಇವಕ್ಕೆಲ್ಲ ಟಾನಿಕ್ಗಳು ಬಂದ ಮೇಲೆ ನಮ್ಮ ಹೂವು, ತರಕಾರಿ, ಹಣ್ಣುಗಳ ಸಸಿಗಳಿಗೆ ಬರದೇ ಇರದೆ ಇವುಗಳ ಬೆಲೆಯೂ ಜಾಸ್ತಿಯಾಗಿ ನೋಡುವುದಕ್ಕೆ ಚಂದವಾಗಿ ಕಣ್ಮನ ಸೂರೆಗೊಳ್ಳಬೇಕಲ್ವೇ? ಮೊನ್ನೆ ನಮ್ಮ ಪಕ್ಕದ ಮನೆಗೆ ಹೋಗಿದ್ದೆ. ಅಂಗಳದಲ್ಲೇ ಮೂಲಂಗಿ, ನವಿಲುಕೋಸು, ಬೆಂಡೆ, ಬೀನ್ಸು, ಪಲಕ್, ಮೆಂತ್ಯ ಎಂದು ಹತ್ತಾರು ಬಗೆಯ ತರಕಾರಿಗಳನ್ನು ಹಾಕಿದ್ದರು. ಹುಳ ಹಪ್ಪಡಿಗಳು ದಾಳಿ ಮಾಡದೆ ಹುಲುಸಾಗಿ ಬೆಳೆದು ಸಾಲಾಗಿ ನಿಂತ ಹಸಿರು ಗೊಂಬೆಗಳಂತೆ ಕಾಣುತ್ತಿದ್ದವು. ಬಂದವರ ಕಣ್ಣುಗಳು ಕುಕ್ಕುತ್ತಿದ್ದವು. ಅದಕ್ಕೆ ಅಲ್ಲಲ್ಲಿ ದೃಷ್ಟಿಗೊಂಬೆಗಳು ನಿಂತಿದ್ದವು. ಆದರೂ ಬಂದವರೆಲ್ಲ ಸಸಿಗಳ ಮೇಲೆ ದೃಷ್ಟಿ ಇಟ್ಟೇ ಹೋಗುತ್ತಿದ್ದರು. ಕೆಲವು ದಿವಸ ಪುನಃ ಅವರ ಮನೆಗೆ ಹೋದೆ. ಬೇಡವೆಂದರೂ ನನ್ನ ದೃಷ್ಟಿ ತರಕಾರಿಗಳ ಮೇಲೆ ಬಿತ್ತು. ಆದರೆ ಒಮ್ಮೆಲೆ ನನ್ನ ಎದೆ ಧಸಕ್ಕೆಂದಿತ್ತು. ತರಕಾರಿ, ಹೂವಿನಗಳೆಲ್ಲ ನೆಲಸಮವಾಗಿದ್ದವು. ಇನ್ನೂ ಕೆಲವು ತಾವು ಅವರ ದಾರಿ ಹಿಡಿಯುತ್ತೇವೆಂದು ಗೊತ್ತಿದ್ದು ಸತ್ತವರಿಗೆ ಶೋಕಗೀತೆ ಹಾಡುತ್ತಿದ್ದವು. ನನಗೋ ಪಶ್ಚಾತ್ತಾಪದ ಕುತೂಹಲವೂ ಹುಟ್ಟಿ ಕಾರಣ ಕೇಳಿದೆ. ಆ ಮನೆಯವರು ಯಾರೋ ನೆಂಟರಿಷ್ಟರ ಮನೆಗೆ ಹೋದಾಗ ಈಗೆಲ್ಲ ಹೂವಿನ ಗಿಡ, ತರಕಾರಿ ಗಿಡಗಳಿಗೆಲ್ಲ ಸೊಂಪಾಗಿ ಬೆಳೋಕೆ ಅಂತಾನೆ ಟಾನಿಕ್ಗಳು ಬಂದಿವೆ, ನಾವು ಅದನ್ನೇ ಹಾಕಿದ್ದೇವೆ, ನೀವು ಬೇಕಾದರೆ ಹಾಕಿ ನೋಡಿ ಎಂದರಂತೆ. ಇವರು ಆ ಟಾನಿಕ್ಕಿನ ಹೆಸರು, ಕುಲ, ಗೋತ್ರ ವಿಚಾರಿಸಿ ಅವರು ತಂದ ಅಂಗಡಿಯನ್ನೇ ಹುಡುಕಿ ಅಲ್ಲಿಂದ ತಂದು ತಮ್ಮ ಮನೆಯ ತರಕಾರಿ ಹೂವಿನ ಗಿಡಗಳಿಗೆ ಹಾಕಿದ್ದರು. ಪಾಪ ಇವರ ದುರಾದೃಷ್ಟಕ್ಕೆ ಮಾರನೇ ದಿವಸವೇ ಎಲ್ಲಾ ಗಿಡಗಳಿಗೂ ಬೂಸ್ಟ್ ಕೂಡಿದ ಎನರ್ಜಿ ಜಾಸ್ತಿಯಾಗಿ ದೇವರ ಪಾದ ಸೇರಿಕೊಂಡಿದ್ದವು. ಔಷಧಿ ಟಾನಿಕ್ಗಳ ಬಾಟಲೆ ಮೇಲೋ ಅಥವಾ ಅವುಗಳ ಬಾಕ್ಸ್ಗಳ ಮೇಲೋ ಅವುಗಳನ್ನು ಉಪಯೋಗಿಸುವ ರೀತಿ ಪ್ರಮಾಣಗಳ ಬಗ್ಗೆ ಬರೆದಿರ್ತಾರೆ. ಆದರೆ ನಮಗೆ ಅವನ್ನೆಲ್ಲ ಓದಿಕೊಳ್ಳುವಷ್ಟು ವ್ಯವಧಾನ ಇರಬೇಕಲ್ಲ. ಗಡಿಬಿಡಿ, ಎಷ್ಟೆಂದರೂ ನಾವು ಫಾಸ್ಟ್ ಯುಗದವರು. ಇವತ್ತು ನೆಟ್ಟು ಇವತ್ತೇ ಹೂವು ಕಾಯಿಗಳನ್ನು ನಿರೀಕ್ಷಿಸುತ್ತೇವೆ. ಅತಿಯಾದರೆ ಅಮೃತವೂ ವಿಷವೇ ಎನ್ನುವುದು ಮರೆತೇ ಬಿಡುತ್ತೇವೆ. ಪಾಪ ಆ ಗಿಡಗಳಿಗೂ ಮಾತು ಬಂದಿದ್ದರೆ ಏನಾದರೂ ಅನುಕೂಲ ಆಗ್ತಿತ್ತೇನು? ಒಟ್ಟಿನಲ್ಲಿ ಅವುಗಳಿಗೂ ಆಯುಷ್ಯ ತೀರುತ್ತಿರಬೇಕು. ಆದ್ರೆ ಗೊಂಬೆಯಂತೆ ಕಣ್ಮನ ಸೆಳೆದಿದ್ದ ಗಿಡಗಳೆಲ್ಲ ಹೀಗೆ ಶವಗಳಂತೆ ಬಿದ್ದೊಂಡ್ರೆ ಯಾರಿಗೆ ತಾನೇ ಸಂಕಟ ಆಗಲ್ಲ ಹೇಳಿ? ಪಾಪ ಅವರ ಮನೆಯವರು ನನ್ನ ಬಳಿ ಬಂದವರೇ ಬೇಸರದಿಂದ, ನೀನು ಮಾತ್ರ ಈ ಟಾನಿಕ್ ಹಾಕುವುದಕ್ಕೆ ಹೋಗ್ಬೇಡ ಎಂದು ಕಿವಿಯಲ್ಲಿ ಅಂತರಂಗ ಮಾಡಿದಾಗ ನಾನು ಮನಸ್ಸಲ್ಲೇ ನಕ್ಕು, ನಮಗೆ ಮನೆಯಲ್ಲಿರೋ ದಡ್ಡಿ ಗೊಬ್ಬರವೇ ಸಾಕು, ಈ ಎಕ್ಸ್ಟ್ರಾ ಎನರ್ಜಿ ಬೂಸ್ಟ್ಗಳೇನು ಬೇಡ ಎಂಬಂತೆ ತಲೆ ಆಡಿಸಿದೆ.
1: ಎನರ್ಜಿ ಬೂಸ್ಟ್ ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ ಕೇಳಿರಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 12:30. ಈಗ ಕೇಳಿ ಒಂದು ಪ್ರಕಟಣೆ.
3: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಗಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಆಳಾಲ್ಕೆಮ್ಲು ಡಾಕ್ಟರ್ ತಾವ ಹೋಗ್ಬೇಕು. ಡಾಕ್ಟ್ರೆ ನಮಸ್ಕಾರ ಡಾಕ್ಟ್ರೆ.
1: ಓ ಬಾಪ್ಪ, ಏನಪ್ಪ ಬಂದಿದ್ದು, ಏನ್ ಸಮಾಚಾರ ಅಂತ?
0: ಒಂದ್ ವಾರ ಆಯ್ತು ಡಾಕ್ಟ್ರೆ, ಕೆಮ್ಲು ಹೋಯಕ್ಕೆ ಇಲ್ಲ ಅಂತದೆ.
1: ಕೆಮ್ಲು? ಏನ್ ಕೆಲಸ ಮಾಡ್ತೀಯ ನೀನು?
0: ರೈತ ಸ್ವಾಮಿ.
1: ಅಲ್ಲ, ಎಷ್ಟ್ ಜನ ಮಕ್ಳು ನಿಂಗೆ?
0: ಮೂರುವರೆ ಅವೆ, ಮೂರ್ ಮಕ್ಳವೇ ಮನೇಲಿ, ಇನ್ನೊಂದು ಹೊಟ್ಟೆಲ್ಲ.
1: ಅದಕ್ಕೆ ಅರ್ಧ ಹೊರೆ ಅಂತಂದ್ರೆ ಹೊರೇನು ಒಂಥರ ಹೊರೇನೆ ತಾನೆ ನೀನ್ ಹೆಂಡತಿಗೆ. ಅಲ್ಲ, ನೀನು ಈ ಕೆಲಸ ಮಾಡಕ್ ಹೋಯ್ತೀಯಲ್ಲ, ನೀನ್ ಹೆಂಡತಿ ಏನ್ ಮಾಡ್ತಾಳೆ ಅವಳು?
0: ಇಲ್ಲ ಸ್ವಾಮಿ, ಮನೇಲೆ ಇರ್ತಾಳೆ.
1: ಮನೇನಲ್ಲೇ ಇರ್ತಾಳೆ? ಏನು ಕೆಲಸ ಮಾಡಲ್ವಾ?
0: ಇಲ್ಲ, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾಳೆ, ನೀರು ಸೌದೆ ಒತ್ಕ ಬರ್ತಾಳೆ, ಒಲೆ ಒತ್ತಿಸಿ ನಾಷ್ಟಾ ತಯಾರ ಮಾಡ್ತಾಳೆ, ನಂತರ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಹಂಗೆ ಬಟ್ಟೆ ಹೋಗ್ಕೊಂಡ್ ಬರ್ತಾಳೆ. ವಾರಕ್ಕೊಂದ್ ಬಾರಿ ಗಿರಣಿಗೆ ಹೋಗಿ ಇಟ್ಟು ಬೀಸ್ಕೊಂಡು ಬರ್ತಾಳೆ. ನಂತರದ ಹತ್ರ ಸಂತೆಗೆ 2 ಮಕ್ಕಳನ್ನ ಜೊತೆಲಿ ಕರ್ಕೊಂಡು ಹೋಗಿ ಟೊಮೆಟೊ ಮಾರ್ತಾಳೆ, ಮಾರ್ತಾ ಮಾರ್ತಾ ಬುಟ್ಟಿ ಎಣಿತಾಳೆ, ಬರುವಾಗ ಮನೆಗೆ ಬೇಕಾದ ಸಾಮಾನು ತತ್ತಾಳೆ, ಅಲ್ಲಿಂದ ಬಂದು ಮಧ್ಯಾಹ್ನದ ಅಡಿಗೆ ತಯಾರು ಮಾಡ್ತಾಳೆ.
1: ಮಧ್ಯಾಹ್ನ ಉಣ್ಣಕ್ ಬತ್ತೀಯ ತಾನೆ?
0: ಇಲ್ಲ ಇಲ್ಲ ಸ್ವಾಮಿ, ಅವಳೆ 3 ಕಿಲೋಮೀಟರ್ ನಡ್ಕೊಂಡ್ಬಂದು ಹೊಲಕ್ಕೆ ಊಟ ತಂದ್ಕೋತಾಳೆ. ನಾನು ಊಟ ಮಾಡಿ ಬದುವಿನಲ್ಲಿ ಮಲಗಿ ಸ್ವಲ್ಪ ವಿಶ್ರಾಂತಿ ತಗತೇನೆ.
1: ಆಮೇಲೆ
0: ನಂತರ ಅವಳು ಹೊಲದಲ್ಲಿ ಕಳೆ ಗಿಳೆ ಕೀಳ್ತಾಳೆ, ತರಕಾರಿ ತೋಟಕ್ಕೆ ನೀರ್ ಹಾಕ್ತಾಳೆ. ಸಂಜೆ ಇಬ್ರು ಒಟ್ಟಿಗೆ ಮನೆಗೆ ಹೋಗ್ತೀವಿ.
1: ಸಂಜೆ ಮನೆಗೆ ಹೋಯ್ತೀಯ? ಮನೆಗೆ ಹೋದ್ಮೇಲೆ
0: ಸಂಜೆ ಸ್ವಲ್ಪ ಸ್ನೇಹಿತರ ಜೊತೆ ಸಾಯಂಕಾಲ ಒಂದ್ ಸ್ವಲ್ಪ ಹಂಗೆ ಕಾಲ ಕಳಿತೀವಿ ಸ್ವಾಮಿ.
1: ಅಲ್ಲಪ್ಪ, ಸಂಜೆ ನೀನೇನ ಸ್ನೇಹಿತರ ಜೊತೆ ಹಂಗೆ ಹೊರಗಡೆ ಹೊರಟೈತಿಯ? ಅವಳೇನ್ ಮಾಡ್ತಾಳೆ ಅಂತೀನಿ?
0: ಅವ್ನ್ ಮನೇಲೇ ಇರ್ತಾಳೆ ಸಮಯ, ರಾತ್ರಿ ಊಟಕ್ಕೆ ರೆಡಿ ಮಾಡ್ಬೇಕಲ್ಲ.
1: ಓಹೋ, ಅಂದ್ರೆ ಮನೆಗೆ ರಾತ್ರಿ ಊಟಕ್ ಮಾತ್ರ ನೀನ್ ತಪ್ಪದೆ ಬರ್ತೀಯ, ಅಥವಾ ಅಲ್ಲೇ ಸ್ನೇಹಿತರ ಜೊತೆನೆ ಏನಾದ್ರೂ ಮುಗಿಸ್ಕೊಂಡು ಬಂದ್ಬಿಡ್ತೀನಿ?
0: ಇಲ್ಲ ಇಲ್ಲ, ಊಟಕ್ ಮಾತ್ರ ನಾನು ಮನೆಗೆ ಬರ್ತೀನಿ, ಊಟ ಮಾಡಿ ಮಲ್ಕೊಂಡ್ಬಿಡ್ತೀನಿ.
1: ಆಯ್ತು, ನೀನ್ ಮನೆ ಕಂಬಿಟ್ಟೆ, ಅವಳು ಊಟ ಗಿಟ ಮಾಡಿ ಮನೆ ಕತ್ತಾಳ ಹೆಂಗೆ ಅಂತ?
0: ಇಲ್ಲ ಸಮಯ, ಪಾತ್ರೆ ಅವು ಇವು ತೊಳಿಬೇಕಲ್ಲ.
1: ಅಂದ್ರೆ ನೀನ್ ಹಾಕ್ಲೇ ಹೇಳ್ದೆ ಅವಳು ಏನು ಕೆಲಸ ಮಾಡಲ್ಲ, ಸುಮ್ಮನೆ ಮನೆಯಲ್ಲೇ ಇರ್ತಾಳೆ ಅಂತ?
0: ಹ್ಮ್, ಹೇಳದ್ನಲ್ಲ, ಅವಳು ಕೆಲಸ ಏನು ಮಾಡಲ್ಲ, ಮನೇಲೇ ಇರ್ತಾಳ.
1: ಹಂಗಾದ್ರೆ ನಿನ್ ದೃಷ್ಟಿನಲ್ಲಿ ಇವೆಲ್ಲ ಮಾಡ್ತಾಳಲ್ಲ, ಇದೇನು ಕೆಲಸನೇ ಅಲ್ವಾ?
0: ಹ್ಮ್, ಮತ್ತೆ
2: ಈ ಧೋರಣೆ ಖಂಡಿತ ಬೇಡ. ಹೆಣ್ಣಿನ ಶ್ರಮ, ಹೆಣ್ಣಿನ ಶಕ್ತಿ, ಹೆಣ್ಣಿನ ತ್ಯಾಗದ ಕುರಿತು ಗೌರವ ಬೆಳೆಸಿಕೊಳ್ಳೋಣ. ಗಂಡು ಹೆಣ್ಣು ಒಂದೇ ನಾಣ್ಯದ 2 ಮುಖಗಳು.
3: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
4: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
3: ಜಾಹೀರಾತು ಮುಖಾಂತರ
4: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
3: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
4: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
3: ಡಯಲ್ ಮಾಡಿ 8700014242
4: 8700014242.
5: ರೇಡಿಯೋ ನಡಿಗೆ ಯಾವ ತಡೆಯೂ ಇಲ್ಲ, ಓದು ಬರಹ ಬೇಕಿಲ್ಲ, ಕುಂತು ನೋಡುವ ತಾಳ್ಮೆ ಇಲ್ಲ, ವಿದ್ಯುತ್ ಸಂಪರ್ಕದ ಚಿಂತೆ ಇಲ್ಲ. ರೇಡಿಯೋ ಸ್ವಿಚ್ ಆನ್ ಮಾಡಿ ಹೆಡ್ಫೋನ್ ಹಾಕಿ ನಡೀತಾ ಇರಿ. ನಡೆಯುವಾಗ ನುಡಿಯುವಾಗ ನಿರಂತರ ಕೇಳ್ತಾ ಇರಿ.
6: ಮಾಹಿತಿ, ಶಿಕ್ಷಣ, ಮನೋರಂಜನೆ ನಮ್ಮ ಉದ್ದೇಶ. ವಯಸ್ಸಿಗೆ ಅನುಗುಣವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳು, ಮಾಹಿತಿಗಾಗಿ ಸುದ್ದಿ ಸಂದರ್ಶನಗಳು, ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಕಾರ್ಯಕ್ರಮ, ಮನೋರಂಜನೆಗಾಗಿ ಸಂಗೀತ ಚಿತ್ರಗೀತೆಗಳು, ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಜನರಿಗೆ ಅತಿ ಶೀಘ್ರವಾಗಿ ತಲುಪುವ ಜಾಹೀರಾತಿಗಾಗಿ ಇಂದೇ ಸಂಪರ್ಕಿಸಿ ಆಕಾಶವಾಣಿಯನ್ನ.

0: ಇದುವರೆಗೂ ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ.
1: ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಲಕ್ಷ್ಮೀನಾರಾಯಣ ಶಣೈ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
2: ಡಾಕ್ಟರ್ ಲಕ್ಷ್ಮೀನಾರಾಯಣ ಶಣೈ ಅವರೇ ನಮಸ್ಕಾರ.
3: ನಮಸ್ಕಾರ ಕೇಶವಮೂರ್ತಿ ಅವರಿಗೆ.
2: ಪ್ರತಿ ವರ್ಷ June 21 ವಿಶ್ವ ಯೋಗ ದಿನಾಚರಣೆ ಅಂತ ಮಾಡಲಾಗುತ್ತೆ. ಯಾತಕ್ಕೆ ಯೋಗ ದಿನಾಚರಣೆಯನ್ನು June 21 ಮಾಡಲಾಗುತ್ತೆ ಶಣೈ?
3: ಆಕಾಶವಾಣಿಯ ಎಲ್ಲ ಶ್ರೋತೃಗಳಿಗೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಯೋಗ ಭಾರತೀಯ ಸಂಸ್ಕೃತಿಯ ಒಂದು ಅಂಗ, ಯೋಗ ಭಾರತೀಯ ಪರಂಪರೆಯ ಒಂದು ಅಂಗ. ಇದು ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ ಜೀವನ ಶೈಲಿ

0: ಒಂದು ಅಂಗವಾಗಿದೆ. ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು 2014ರಲ್ಲಿ ಭಾರತದ ಸನ್ಮಾನ್ಯ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿಯವರು ವಿಶ್ವಸಂಸ್ಥೆಯಲ್ಲಿ ಒಂದು ನಿರ್ಣಯವನ್ನು ಇಟ್ಟರು. ಅಂತಂದ್ರೆ ಒಂದು ದಿವಸವನ್ನ ಇಡೀ ಪ್ರಪಂಚದಲ್ಲಿ ಒಂದು ದಿವಸವನ್ನ ವಿಶ್ವ ಯೋಗ ದಿನಾಚರಣೆ ಅಥವಾ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಮಾಡಬೇಕು ಅಂತ ಹೇಳುವಂಥ ಒಂದು ನಿರ್ಣಯವನ್ನು ಇಟ್ಟಾಗ ಅದಕ್ಕೆ 174 ದೇಶಗಳು 2014 ಸೆಪ್ಟೆಂಬರಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡು ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸೋದು ಅಂತೇಳಿ. ಯಾಕೆ ಅಂತಂದ್ರೆ ಯೋಗ ಅಂತಂದ್ರೆ ಬೆಳಕು. ಆ ಬೆಳಕು ನಮ್ಮ ಪ್ರಪಂಚದಲ್ಲಿ ಬೆಳಕನ್ನ ಅತ್ಯಂತ ಚೆನ್ನಾಗಿ ನೀಡುವ ದಿವಸ ಅಂತ 21. 21 ಅತ್ಯಂತ ದೊಡ್ಡ ಹಗಲಿನ ದಿವಸ. ಆ ದಿವಸವನ್ನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡೋದು ಒಳ್ಳೆಯದು ಸೂಕ್ತ ಅಂತ ಹೇಳುವಂತ ಒಂದು ಅಭಿಪ್ರಾಯವನ್ನ ವಿಶ್ವಸಂಸ್ಥೆ ವ್ಯಕ್ತಪಡಿಸಿದ್ರಿಂದ ಆ ವರ್ಷದಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಜೂನ್ 21ರಂದು ಮಾಡಲಾಯಿತು. ಜೂನ್ 21 2015 ಪ್ರಥಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನವದೆಹಲಿಯಲ್ಲಿ ಮಾಡಲಾಯಿತು. ಜೂನ್ 21 2015 ಪ್ರಥಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನವದೆಹಲಿಯಲ್ಲಿ ಸನ್ಮಾನ್ಯ ಪ್ರಧಾನಿಗಳು ಈ ಕಾರ್ಯಕ್ರಮವನ್ನು ಅವರೇ ಸ್ವತಃ ನಿಂತು ಉದ್ಘಾಟಿಸಿದ್ರು. ಅದರ ನಂತರ 12 ಕಾರ್ಯಕ್ರಮಗಳಾಗಿದ್ವು. ಇದು 12ನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ.
1: ಪ್ರತಿ ವರ್ಷ ಒಂದೊಂದು ಘೋಷ ವಾಕ್ಯವನ್ನ ಇಡಲಾಗುತ್ತೆ. ಈ ಬಾರಿಯ ಘೋಷವಾಕ್ಯ ಏನು ಡಾಕ್ಟರ್ ಶಣ್ಣ?
0: ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯವನ್ನು ಇಡ್ತೀವಿ. ಅಂತಂದ್ರೆ ಪ್ರಪಂಚದಲ್ಲಿ ಆರೋಗ್ಯದ ಜಾಗೃತಿಗಾಗಿ ಯಾವ ವಿಚಾರಗಳು ಬಹಳ ಶ್ರೇಷ್ಠ ಇರ್ತದೋ ಆ ವಿಷಯವನ್ನೇ ಘೋಷವಾಕ್ಯವಾಗಿ ಇಟ್ಕೊಂಡಿದ್ದಾರೆ. ಈ ವರ್ಷ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ. ಅಂತಂದ್ರೆ ಇದು ಫೋಕಸ್ ಯಾರಿಗೆ ಅಂತಂದ್ರೆ ಸೀನಿಯರ್ ಸಿಟಿಸನ್ಗೆ. ಅಂತಂದ್ರೆ ಅತ್ಯುತ್ತಮ ವೃದ್ಧಾಪ್ಯವನ್ನ ಪಡ್ಕೊಳ್ಳಿಕ್ಕೆ ಯೋಗ ಸಹಕಾರಿ ಅಂತಂದ್ರೆ ಪ್ರಿವೆಂಟಿವ್ ಆಸ್ಪೆಕ್ಟ್ ಅಲ್ಲಿ ಈ ಮಾತನ್ನು ಮಾತಾಡ್ತಾ ಇದ್ದೀವಿ. ಯೋಗ ಫಾರ್ ಹೆಲ್ದಿ ಏಜಿಂಗ್ ಈ ವರ್ಷದ ಘೋಷವಾಕ್ಯ.
1: ವಯಸ್ಸಾದ ಮೇಲೂ ಆರೋಗ್ಯವಾಗಿರಬೇಕು.
0: ಅಂತಂದ್ರೆ ಏಜಿಂಗ್ ಈಸ್ ನ್ಯಾಚುರಲ್ ಫಿನಾಮಿನಾ, ಏಜಿಂಗ್ ಈಸ್ ಫಿಸಿಯಾಲಜಿಕಲ್ ಫಿನಾಮಿನಾ. ಅಂತಂದ್ರೆ ಇದನ್ನ ಯಾರು ತಡೆಗಟ್ಟಲಿಕ್ಕೆ ಆಗುದಿಲ್ಲ. ಆದ್ರೆ ಏಜಿಂಗ್ ಅನ್ನ ತಡೆಗಟ್ಟುವ ಪ್ರಶ್ನೆ ಇಲ್ಲ. ಏಜಿಂಗ್ ಅನ್ನ ಅತ್ಯಂತ ಆರೋಗ್ಯಪೂರ್ಣವಾಗಿ ಮಾಡುವಂತಹ ಕೆಲಸವನ್ನ ಯೋಗ ಮಾಡುತ್ತೆ ಅಂತ ಹೇಳೋದನ್ನ ಸಾರ್ಲಿಕ್ಕೆ ಈ ಘೋಷವಾಕ್ಯ.
1: ಯೋಗಕ್ಕೂ ಮೈಸೂರಿಗೂ ಇರುವಂತಹ ಸಂಬಂಧವನ್ನ ಮೆಲುಕು ಹಾಕಿ ಡಾಕ್ಟರ್.
0: ಇದು ಯೋಗ ಅಂತಂದ್ರೆ ಮೈಸೂರು, ಇವೆರಡು ಕೂಡ ಪರ್ಯಾಯ ಶಬ್ದಗಳು. ಯಾಕೆ ಅಂತಂದ್ರೆ ನಮ್ಮ ಇಡೀ ಇಂಡಿಯಾದಲ್ಲಿ ಯೋಗ ಅಂತ ಮಾತಾಡಿದಾಗ ನಮ್ಮ ಹತ್ರ 3 ಬೇರೆ ಬೇರೆ ಪಟ್ಟಣಗಳಿದ್ದಾವೆ. ಒಂದು ಹರಿದ್ವಾರ ಸ್ಕೂಲ್ ಆಫ್ ಯೋಗ ಅಂತ ಹೇಳ್ತೀವಿ, ಕಾಶಿ ಹರಿದ್ವಾರ ಇವೆಲ್ಲ ಒಂದು ಸ್ಕೂಲ್ ಆಫ್ ಯೋಗ. ಆದ್ರೆ ಬಿಹಾರ್ ಸ್ಕೂಲ್ ಆಫ್ ಯೋಗ ಅಂತ ಒಂದಿದೆ. ಮೂರನೆಯದ್ದು ಮೈಸೂರು ಸ್ಕೂಲ್ ಆಫ್ ಯೋಗ. ಇದು ಮೈಸೂರಿನ ಮಹಾರಾಜರು ನಮ್ಮ ಮೈಸೂರಿಗೆ ನೀಡಿದ ಕೊಡುಗೆ. ನಿಮಗೆಲ್ಲ ನೆನಪಿರ್ಬೋದು, ಮುಂಬಡಿ ಕೃಷ್ಣರಾಜ ಒಡೆಯರು ಯೋಗದ ಮೇಲೆ ಒಂದು ಪುಸ್ತಕ ಬರೆದಿದ್ದು, ಶ್ರೀ ತತ್ವ ನಿಧಿ ಅಂತೇಳಿ. 36 ಆಸನಗಳ ಪುಸ್ತಕ ಅದು. ಇದು ಸ್ಟಾರ್ಟ್ ಆಗಿರೋದು ಮೈಸೂರಿಗೆ ಯೋಗ ಯಾಕೆ ಬಂತು ಅಂತ ಹೇಳೋದಕ್ಕೊಂದು ಸಣ್ಣ ಒಂದು ಕಥೆನೇ ಇದೆ. ಆ ಕಥೆಯನ್ನು ನೀವು ಅಪೇಕ್ಷೆ ಪಟ್ಟರೆ ನಾನು ಹೇಳ್ತೀನಿ. ಏನಾಯ್ತು ಅಂತಂದ್ರೆ, ಇದು 18ನೇ ಶತಮಾನದ್ದು. ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಬಂದಾಗ ಇಲ್ಲಿ ಮೈಸೂರಿನಲ್ಲಿ ಉಳ್ಕೊಂಡಿದ್ರು. ಅಂತ ಸಮಯದಲ್ಲಿ ಮೈಸೂರು ಮಹಾರಾಜನನ್ನು ಕಾಣಬೇಕು ಅಂತ ಹೇಳಿ ಅವರಿಗೆ ಒಂದು ಉತ್ಕಟವಾದಂತ ಒಂದು ಆಸೆ ಇತ್ತು. ಆ ಆಸೆಗೆ ಅವರು ದಿವಾನನ್ನು ಕೇಳಿದಾಗ ಒಂದು ದಿವಸ ಅವರಿಗೆ ಸ್ವಾಮಿ ವಿವೇಕಾನಂದರಿಗೆ ಅವಕಾಶ ಸಿಕ್ತು. ಅವಕಾಶ ಸಿಕ್ಕಿದಾಗ ಇವರು ಅತ್ಯಂತ ದೇಶಾಭಿಮಾನಿ ಮತ್ತೆ ಅತ್ಯಂತ ತತ್ವನಿಷ್ಠರು. ಇವ್ರ ಹತ್ರ ಮಹಾರಾಜರು ಕೇಳ್ತಾರೆ, ಈ ಮೈಸೂರು ಸಂಸ್ಥಾನದಲ್ಲಿ ಎಲ್ಲವೂ ಸುಭಿಕ್ಷವಾಗಿದೆ, ಆದರೆ ಮೈಸೂರಿನ ಪರಂಪರೆ, ಮೈಸೂರಿನ ಘನತೆಯನ್ನ ಅಥವಾ ಮತ್ತು ನಮ್ಮ ಪ್ರಾಚೀನ ಭಾರತೀಯ ಸಂಸ್ಕೃತಿಯನ್ನ ಯುವಕರು ಅದನ್ನು ಕರೆಕ್ಟಾಗಿ ಅನುಸರಿಸ್ತಾ ಇಲ್ಲ, ಇದನ್ನು ನಾವು ಏನ್ ಮಾಡಬಹುದು ಅಂತ ಹೇಳಿದಾಗ ಸ್ವಾಮೀಜಿಯವರು ನೀಡಿದಂತ ಉತ್ತರ ಏನು ಅಂತಂದ್ರೆ, ನೀವು ಮೈಸೂರಿನಲ್ಲಿ ಯೋಗಾಭ್ಯಾಸ ಸ್ಟಾರ್ಟ್ ಮಾಡಿದ್ರೆ ಮೈಸೂರಿನ ಸಂಸ್ಕೃತಿಯ ಪುನರುಜ್ಜೀವನ ಆಗುತ್ತೆ ಅಂತ ಹೇಳ್ತಾರೆ. ಆಗ ಇಡೀ ಮೈಸೂರಿನಲ್ಲಿ ಯಾರು ಕೂಡ ಯೋಗ ಮಾಡೋರು ಇರಲಿಲ್ಲ. ಸ್ವಾಮಿ ಆಗ ಪ್ರಪ್ರಥಮ ಬಾರಿಗೆ ಮೈಸೂರು ಮಹಾರಾಜರು ಇದ ಯೋಗವನ್ನು ನಾವು ಕಲಿಬೇಕು ಅಂತೇಳಿ ಅರಮನೆಗೆ ಯೋಗವನ್ನ ಸ್ಟಾರ್ಟ್ ಮಾಡ್ತಾರೆ. ಆಗ ಕೃಷ್ಣಮಾಚಾರ್ಯರು ಮೈಸೂರಿಗೆ ಬರ್ತಾರೆ. ಕೃಷ್ಣಮಾಚಾರ್ಯರ ಪ್ರಣೀತವಾದಂತ ಯೋಗ, ಆ ಪರಂಪರೆಯನ್ನು ನಾವು ಮೈಸೂರು ಯೋಗ ಪರಂಪರೆ ಅಂತ ಹೇಳ್ತೀವಿ. ಈ ಪರಂಪರೆಯ ಮಹತ್ವ ಏನು ಅಂತಂದ್ರೆ, ಅಷ್ಟಾಂಗ ಯೋಗ ಬರೀ ಪತಂಜಲಿ ಯೋಗ ಸೂತ್ರದಲ್ಲಿ ಇತ್ತು. ಆ ಅಷ್ಟಾಂಗ ಯೋಗದ ಪರಿಕಲ್ಪನೆಯನ್ನ ಸಾಕಾರಗೊಳಿಸಿದ್ದು ಕೃಷ್ಣಮಾಚಾರ್ಯರು. ಅಂತಂದ್ರೆ ಅಷ್ಟಾಂಗ ಯೋಗದಲ್ಲಿ ನಾವು ಮಾತಾಡುವಾಗ ಯಮ, ನಿಯಮ, ಪ್ರಾಣಾಯಾಮ, ಆಸನ ಇವುಗಳೆಲ್ಲ ಪ್ರತ್ಯೇಕವಾಗಿ ನಾವು ಮಾತಾಡ್ತಾ ಇದ್ವಿ. ಆದ್ರೆ ಅದರಲ್ಲಿ ಎರಡು ವಿಚಾರಗಳನ್ನು, ಆಸನ ಮತ್ತು ಪ್ರಾಣಾಯಾಮ, ಇದು ನಮ್ಮ ಆರೋಗ್ಯಕ್ಕೆ ಮೂಲ ಉದ್ದೇಶ. ಇದನ್ನು ನಾವು ಸ್ಟಾರ್ಟ್ ಮಾಡಬೇಕು. ಡೈರೆಕ್ಟ್ ಆಗಿ ನಾವು ಸಮಾಧಿವರೆಗೆ ಹೋಗೋದು ಕಷ್ಟ ಆಗುತ್ತೆ ಅಂತ ತಿಳಿದಂತ ಕೃಷ್ಣಮಾಚಾರ್ಯರು ಫಸ್ಟಿಗೆ ಯೋಗದಲ್ಲಿ ಪ್ರಾಣಾಯಾಮವನ್ನು ಮತ್ತೆ ಆಸನವನ್ನು ತೆಗೆದುಕೊಂಡು ಪ್ರಾಣಾಯಾಮದೊಂದಿಗೆ ಆಸನವನ್ನು ಸಮೀಕರಿಸಿ, ಅದರ ಅಲ್ಲಿವರೆಗೆ ಪ್ರಾಣಾಯಾಮನೇ ಬೇರೆ ಮಾಡ್ತಿದ್ರು, ಆಸನೇ ಬೇರೆ ಮಾಡ್ತಿದ್ರು. ಇವತ್ತಿನ ದಿವಸ ಮೈಸೂರಿನಲ್ಲಿ ಪ್ರಾಣಾಯಾಮ ಮತ್ತೆ ಆಸನವನ್ನ ಸಮೀಕರಣ ಮಾಡಿ, ಎಂತಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ವೃಕ್ಷಾಸನ ಮಾಡಿದಾಗ ನಾವೇನ್ ಮಾಡ್ತೀವಿ, ಪೂರಕ, ಕುಂಭಕ, ರೇಚಕ ಅಂತೇಳಿ ಅದನ್ನು ಹೇಳಿ ಮಾಡ್ತೀವಿ. ಅದಕ್ಕೊಂದು ಟೈಮ್ ಕೊಡ್ತೀವಿ, 5 ಸಂಖ್ಯೆವರೆಗೆ ನೀವು ಮಾಡಬೇಕು, ಆ ಆಸನದಲ್ಲಿ ಇರಬೇಕು ಅಂತೇಳಿ. ಸೊ ಈ ತರದ ಒಂದು ವಿಶೇಷ ಪರಿಕಲ್ಪನೆಯನ್ನು ಕೊಟ್ಟಿದ್ದು ಕೃಷ್ಣಮಾಚಾರ್ಯರು.

0: ಆದ್ರಿಂದ ಮೈಸೂರು ಯೋಗ ಪರಂಪರೆ ಅಂತ ಬಂದಾಗ ಅದರ ವೈಶಿಷ್ಟ್ಯತೆ ಸಿಕ್ಕಾಪಟ್ಟೆ ಇದೆ. ಅದನ್ನು ಎರಡು ಮೂರು ವಿಶೇಷತೆಗಳನ್ನು ನಾನು ಹೇಳ್ತೀನಿ. ಫಸ್ಟ್ ಸ್ಟಾರ್ಟ್ ಆಗಿದ್ದು ಎರಡನೇದ್ದು ಅವರ ಶಿಷ್ಯರಾದಂಥ ಪಟ್ಟಾಭಿ ಜೋಯಿಸ್ ಅವರು ಏನು ಮಾಡ್ತಾರೆ ಅಂತಂದರೆ ಅಷ್ಟಾಂಗ ಯೋಗ ವಿನ್ಯಾಸ ಅಂತ ಮಾಡ್ತಾರೆ. ಅಂತಂದರೆ ನಾನು ವೃಕ್ಷಾಸನ ಅಂತ ಮಾಡಿದಾಗ ಆ ವಿನ್ಯಾಸ ಕರೆಕ್ಟ್ ಇದ್ರೆ ಮಾತ್ರ ನನಗೆ ಫಲ ಬರುತ್ತೆ, ಅಲ್ಲದ ಫಲ ಬರಲ್ಲ. ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಇದು ಯಾವುದು ವಜ್ರಾಸನ ಅಂತಂದಾಗ ಆ ವಜ್ರಾಸನದ ವಿನ್ಯಾಸ ಕರೆಕ್ಟ್ ಇದೆಯಾ ಇಲ್ವಾ ಅಂತೇಳಿ. ಇವತ್ತಿನ ದಿವಸ ನಮ್ಮ 2022 ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮೈಸೂರಿಗೆ ಬಂದಾಗ ಆ ವಿನ್ಯಾಸದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಯೂಸ್ ಮಾಡಿಕೊಂಡು ಒಂದು ಎಕ್ಸಿಬಿಷನ್ ಮಾಡಿದ್ರು. ಅಂತಂದ್ರೆ ಯಾರಾದ್ರೂ ವೃಕ್ಷಾಸನ ಮಾಡಿದಾಗ ವೃಕ್ಷದ ಲೆಕ್ಕದಲ್ಲಿ ಶೇಪ್ ಬರಲಿಲ್ಲ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳುತ್ತೆ ನಿನ್ನ ಎಡಗಾಲಲ್ಲಿ ತಪ್ಪಾಗಿದೆ, ಬಲಗಾಲಲ್ಲಿ ತಪ್ಪಾಗಿದೆ ಅಂತೇಳಿ. ಆ ತರದ್ದು ವಿನ್ಯಾಸವನ್ನು ಕೊಟ್ಟಿದ್ದು ಮೈಸೂರು ಯೋಗ ಪರಂಪರೆ. ಮೂರನೇದು ಏನು ಅಂತಂದ್ರೆ ಯೋಗವನ್ನು ಕೂಡ ವೈದ್ಯಕೀಯ ಜೀವನದಲ್ಲಿ ಅಳವಡಿಸ್ಕೋಬಹುದು, ದಟ್ ಇಸ್ ಕಾಲ್ಡ್ ಥೆರಪೆಟಿಕ್ ಯೋಗ ಅಂತ. ಥೆರಪೆಟಿಕ್ ಯೋಗ ಅಂತ ಯೋಗದಲ್ಲಿ ಇರಲೇ ಇಲ್ಲ. ಆ ಥೆರಪೆಟಿಕ್ ಯೋಗದ ಕಾನ್ಸೆಪ್ಟ್ ಅನ್ನು ಕೊಟ್ಟಿದ್ದು ಪದ್ಮವಿಭೂಷಣ ಬಿ ಕೆ ಎಸ್ ಅಯ್ಯಂಗಾರ್. ಇವೆಲ್ಲವೂ ಕೂಡ ಮೈಸೂರಿನ ಯೋಗ ಪರಂಪರೆ. ಆದ್ದರಿಂದ ಮೈಸೂರು ಯೋಗದ ರಾಜಧಾನಿ ಅಂತ. ಇವತ್ತು ಕೂಡ ಗೋಕುಲಮ್ಮು ಒಂಟಿಕೊಪ್ಪಲು ಈ ಪರಿಸರದಲ್ಲಿ ತಿಂಗಳಿಗೆ 20-25 ಸಾವಿರ ವಿದೇಶಿಯರು ಬಂದು ಯೋಗ ಕಲ್ತ್ಕೊಂಡು ಹೋಗ್ತಾರೆ. ಇದು ಯಾಕೆ ಅಂತಂದ್ರೆ ಈ ಪರಂಪರೆ ಶ್ರೇಷ್ಠ, ಈ ಪರಂಪರೆ ಅವಿಚ್ಛಿನ್ನ, ಈ ಪರಂಪರೆ ಅವಿರತವಾದಂತಹ ಶ್ರೇಷ್ಠ ಪರಂಪರೆ.
1: ಬ್ರ್ಯಾಂಡ್ ಮೈಸೂರನ್ನ ಬಿಲ್ಡ್ ಮಾಡೋದಕ್ಕೆ ಬಹುಶಃ ಇದು ಸಹಕಾರಿ ಆಗಿರಬಹುದು.
0: ಮೈಸೂರು ಏನಾಗಿದೆ ಅಂತಂದ್ರೆ 2017 ಮೈಸೂರಿನ ಎಲ್ಲ ಯೋಗ ಬಂಧುಗಳು ಸೇರಿ ಪ್ರಪ್ರಥಮ ಬಾರಿಗೆ ಯೋಗದಲ್ಲಿ ಗಿನ್ನೆಸ್ ರೆಕಾರ್ಡ್ ಮಾಡಬಹುದು ಅಂತ ಹೇಳುವಂತ ಅಲ್ಲಿವರೆಗೆ ಯಾರಿಗೂ ಗೊತ್ತಿರಲಿಲ್ಲ. ಮೈಸೂರಿನಿಂದ ಸ್ಟಾರ್ಟ್ ಆಯಿತು. ಇವತ್ತು 52,000 ಸ್ಟಾರ್ಟ್ ಆಗಿದ್ದು ಹೋದ ವರ್ಷ ಅದು 300,000 ಸೊ ಮೈಸೂರು ಅಂತಂದ್ರೆ ಮೈಸೂರಲ್ಲಿ ಮೈಸೂರು ಪಾಕ ಹೇಗೆ ಹೇಳ್ತೀವೋ, ಮೈಸೂರಲ್ಲಿ KRS ಹೆಂಗೆ ಹೇಳ್ತೀವೋ, ಮೈಸೂರಲ್ಲಿ ಪ್ಯಾಲೇಸ್ ಅನ್ನು ಹೆಂಗೆ ಹೇಳ್ತೀವೋ, ಮೈಸೂರು ಕೂಡ ಅಂತಾರಾಷ್ಟ್ರೀಯ ಭೂಪಟದಲ್ಲಿ ಗುರುತಿಸಲ್ಪಟ್ಟಿರೋದು ಯೋಗದಲ್ಲಿ. ಸೊ ಆದ್ರಿಂದ ಬ್ರ್ಯಾಂಡ್ ಯೋಗ ಆಗಿದೆ. ಇವತ್ತು ಮೈಸೂರಿನ ಪ್ರವಾಸೋದ್ಯಮ, ಮೈಸೂರಿನ ಆರ್ಥಿಕ ಸ್ಥಿತಿ ಉತ್ತಮ ಆಗಲಿಕ್ಕೆ ಒಂದು ಕಾರಣ ಮೈಸೂರಿಗೆ ಯೋಗ.
1: ಬಹುಶಃ ಸರ್ಕಾರಗಳು ಇವತ್ತು ಹೆಚ್ಚು ಯೋಗವನ್ನ ಉತ್ತೇಜನ ಮಾಡ್ತಾ ಇದ್ದಾವೆ.
0: ಹೌದು,
1: ಈಗ ಆಯುಷ್ ಇಲಾಖೆ ಇರಬಹುದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿರಬಹುದು, ಇವೆಲ್ಲವೂ ಕೂಡ ಯೋಗವನ್ನ ಉತ್ತೇಜನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ.
0: ಖಂಡಿತ.
1: ಏನೆಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಇದ್ದಾವೆ ಮತ್ತೆ ವಿಶೇಷ ಕಾರ್ಯಕ್ರಮಗಳನ್ನೇನಾದ್ರೂ ಈ ಬಾರಿ ತಾವು ಮಾಡ್ತಾ ಇದ್ದೀರಾ?
0: ಯೋಗ ಅಂತಂದ ಕೂಡಲೇ ಕರ್ನಾಟಕಕ್ಕೆ ಅದರದೇ ಆದ ಒಂದು ಸ್ಥಾನ ಇದೆ. ಇಡೀ ವಿಶ್ವದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಯೋಗ ಯೂನಿವರ್ಸಿಟಿ ಇದೆ, ಬೆಂಗಳೂರಿನಲ್ಲಿ ಯಶವ್ಯಾಸ ಯೂನಿವರ್ಸಿಟಿ ಅಂತ. ಯೋಗಕ್ಕೆ ವೈದ್ಯಕೀಯ ಪದವಿ ಕಾಲೇಜನ್ನ ಸ್ಟಾರ್ಟ್ ಮಾಡಿದವರೇ ಕರ್ನಾಟಕದವರು. 1986 ಸನ್ಮಾನ್ಯ ವೀರೇಂದ್ರ ಹೆಗ್ಡೆ ಅವರು ಈ ಒಂದು ಪರಿಕಲ್ಪನೆಯೊಂದಿಗೆ 5 ವರ್ಷದ ಒಂದು ಕೋರ್ಸ್ ಮಾಡಿದ್ರು, ಯೋಗ ಮತ್ತು ನ್ಯಾಚುರೋಪತಿ ಕೋರ್ಸ್ ಉಜಿರೆಯಲ್ಲಿ. ಸೊ ಎಲ್ಲ ಪ್ರಥಮಗಳು ಇವನ್ನು ಸರ್ಕಾರಿ ಆಯುರ್ವೇದ ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಮಹಾವಿದ್ಯಾಲಯ ಮೈಸೂರಿನಲ್ಲಿ ಆಗಿದೆ. ಇದು ಇಡೀ ಭಾರತದಲ್ಲಿ ಪ್ರಪ್ರಥಮ ಸರ್ಕಾರದಿಂದ ಆದಂತ ಕಾಲೇಜು. ಇವೆಲ್ಲವೂ ಕೂಡ ಸರ್ಕಾರದ ಕಾರ್ಯಕ್ರಮ. 2015 ನಮ್ಮ ಪ್ರಥಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆದಾಗಿನಿಂದಲೂ ಇವತ್ತಿನವರೆಗೂ ಕೂಡ 100 ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೇವೆ. ಆ ಹಳೆ ಕಾರ್ಯಕ್ರಮದ ಬಗ್ಗೆ ನಾನು ಜಾಸ್ತಿ ಮಾಹಿತಿ ಕೊಡೋದಿಲ್ಲ. ಈ ವರ್ಷದ ಕಾರ್ಯಕ್ರಮ ನೀವು ಕೇಳಿದಿರಿ, ಖಂಡಿತವಾಗಿ ಈ ವರ್ಷ ನಾವೇನು ಮಾಡಿದ್ವಿ ಅಂದರೆ 3 ಕಾರ್ಯಕ್ರಮ ಮಾಡಿದ್ದೀವಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಸಾಂಕೇತಿಕವಾಗಿ June 21 ಮಾಡ್ತಿದ್ವಿ. ಅದು ಸಾಂಕೇತಿಕ, ಅದಾದ್ಮೇಲೆ ಎಲ್ಲರೂ ಯೋಗವನ್ನು ಮರೆತಿದ್ರು. ಆದ್ರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಏನ್ ತೀರ್ಮಾನ ತಗೊಂಡಿದೆ ಅಂತಂದ್ರೆ, ಇದು ಒಂದು ದಿವಸದ ಕಾರ್ಯಕ್ರಮ ಆಗಬಾರ್ದು, ಇದು ನಿತ್ಯ ಯೋಗ ಆಗಬೇಕು. ಈ ವರ್ಷ ನಿತ್ಯ ಯೋಗ ಪರಿಕಲ್ಪನೆಯೊಂದಿಗೆ 365 24/7 ಕಾರ್ಯಕ್ರಮಗಳು ನಡಿಬೇಕು ಅಂತ ಹೇಳುವಂಥದ್ದು ನಿತ್ಯ ಯೋಗ ಪರಿಕಲ್ಪನೆ. ಇಡೀ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಕರ್ನಾಟಕ ಈ ಸಲ ನಿತ್ಯ ಯೋಗ ಪರಿಕಲ್ಪನೆಯನ್ನ ಮಾಡಿಕೊಂಡಿದೆ. ಅದೇ ತರ June 21 ಎಲ್ಲ ಯೋಗ ಬಂಧುಗಳ ಸಹಕಾರದೊಂದಿಗೆ ಎಲ್ಲ ಸಂಘ ಸಂಸ್ಥೆಗಳೊಂದಿಗೆ ರಾಜ್ಯ ಮಟ್ಟದ ಕಾರ್ಯಕ್ರಮ ವಿಧಾನಸೌಧದ ಎದುರುಗಡೆ ನಡೀತದೆ. ಸನ್ಮಾನ್ಯ ರಾಜ್ಯಪಾಲರು ತಾವರ್ಚಂದ್ ಗೆಹ್ಲೋಟ್ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾರೆ. ಅದೇ ತರ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸ್ಪೀಕರು, ಅದೇ ತರ ವಿಧಾನ ಪರಿಷತ್ತಿನ ಅಧ್ಯಕ್ಷರು, ವಿಧಾನಸಭೆಯ ಅಧ್ಯಕ್ಷರು, ಆಮೇಲೆ ಎಲ್ಲ ಸಚಿವರು ಈ ಕಾರ್ಯಕ್ರಮದಲ್ಲಿ ಸುಮಾರು 20-25 ಜನ ಪಾಲ್ಗೊಳ್ಳುತ್ತಾರೆ. ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ. ಅದೇ ರೀತಿ ಅದೇ ದಿವಸ ಬೆಳಿಗ್ಗೆ 7:45 ಇಡೀ ಕರ್ನಾಟಕ ಮತ್ತು ಭಾರತದಲ್ಲಿ 7:45 IDY ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಅದು 45 ಒಂದು ಪ್ರೋಟೋಕಾಲ್ ಇದೆ. ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಆಯುಷ್ ಮಂತ್ರಾಲಯ ಮಾಡಿದ ಪ್ರೋಟೋಕಾಲ್. ಆ ಪ್ರೋಟೋಕಾಲ್ ಎಲ್ಲ ಕಡೆ ಏಕಕಾಲದಲ್ಲಿ ನಡೀತದೆ. ಹೆಚ್ಚು ಕಮ್ಮಿ ಸುಮಾರು 6-7 ಜನ ಇದರಲ್ಲಿ ಭಾಗವಹಿಸ್ತಾರೆ ಇಡೀ ಇಂಡಿಯಾದಲ್ಲಿ. ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ 1-1.5 ಜನ ಇದರಲ್ಲಿ ಭಾಗವಹಿಸ್ತಾರೆ. ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇದೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಮಟ್ಟದ ಕಾರ್ಯಕ್ರಮ ಇದೆ ಪ್ರತಿ ತಾಲೂಕು ಕೇಂದ್ರದಲ್ಲಿ, ಹಾಗೆಯೇ ಗ್ರಾಮ ಮಟ್ಟದಲ್ಲೂ ಕೂಡ ಗ್ರಾಮೀಣ ಕಾರ್ಯಕ್ರಮಗಳನ್ನು ಕೂಡ ಈ ಸಲ ಆಯೋಜಿಸ್ತಾ ಇದ್ದೀವಿ. ಇವೆಲ್ಲವೂ ಕೂಡ June 21. ಇದು ಬಿಟ್ಟು ಪ್ರತಿದಿನ ಯೋಗ ಆಗಬೇಕು. ಅದು ಏನು ಅಂತಂದ್ರೆ, ಘೋಷಣೆ ಏನು ಅಂತಂದ್ರೆ, ಪ್ರತಿ ಮನೆಗಳಲ್ಲಿ ಯೋಗ, ಪ್ರತಿ ಮನೆ ಮನಗಳಲ್ಲಿ ಯೋಗ ಅಂತೇಳಿ, ಹರ್ ಘರ್ ಹರ್ ದಿನ್ ಯೋಗ ಅಂತ ಹೇಳುವಂತ ಕಾನ್ಸೆಪ್ಟ್, ಪ್ರತಿ ಮನೆ ಪ್ರತಿ ದಿನ ಯೋಗ ಆಗ್ಬೇಕು ಅಂತೇಳಿ ಯೋಗದ ಒಂದು ಈ ಪರಿಕಲ್ಪನೆಯೊಂದಿಗೆ ನಿತ್ಯ ಯೋಗ ಒಂದು ಕಾನ್ಸೆಪ್ಟ್ ಅಲ್ಲಿ ಇದು ಮಾಡಿದ್ದೇವೆ. ಆಕಾಶವಾಣಿಯವರು ಕೂಡ ಇದಕ್ಕೆ ಸಹಕರಿಸಿದ್ದಾರೆ, ಅವರು ಈಗಾಗಲೇ ನಮಗೆ ಹೇಳಿದ್ದಾರೆ, ಒಂದು ವರ್ಷದ ಕಾಲ ನಾವು ಕೂಡ ನಿಮ್ಮೊಂದಿಗೆ ಇದ್ದೀವಿ ಅಂತ ನಿಮಗೆ ಅದಕ್ಕೂ ಕೂಡ ನಿಮಗೆ ನಾವು ಅಭಿನಂದನೆಗಳು.
1: ಈಗಾಗಲೇ ತಾವು ಪ್ರಸ್ತಾಪ ಮಾಡಿದಿರಿ, ಇವತ್ತು ತಂತ್ರಜ್ಞಾನ ಯುಗ, ಹಾಗಾಗಿ ಯೋಗದಲ್ಲಿ ತಂತ್ರಜ್ಞಾನವನ್ನ ಹೇಗೆ ಅಳವಡಿಸ್ಕೋಬಹುದು, ಈ ಬಗ್ಗೆನೂ ಕೂಡ ತಾವು ಆಲೋಚನೆ ಮಾಡಿದಿರಾ?
0: ಇದು ಕೇವಲ ಯೋಗ ಕೆಲವೇ ಕೆಲವು ಫೋಕಸ್ಡ್ ಗ್ರೂಪಿಗೆ ಮಾತ್ರ ಹೋಗ್ತಾ ಇತ್ತು, ಇದನ್ನ ಎಲ್ಲರೂ ಮಾಡಲಿಕ್ಕೆ ಒಂದು ಅವಕಾಶ ಕೊಡಬೇಕು ಮತ್ತು ಇದರ ಒಂದು ಜಾಗೃತಿ, ಯೋಗ ಜಾಗೃತಿ ಪ್ರತಿಯೊಬ್ಬರಲ್ಲೂ ಸೇರಬೇಕು ಅಂತೇಳಿ ಕೆಲವು ಫೋಕಸ್ಡ್ ಗ್ರೂಪಿಗೆ, ಅಂತಂದರೆ ಟೆಕ್ನಾಲಜಿ ಆಧಾರಿತ, AI ಆಧಾರಿತ, ಸೋಷಿಯಲ್ ಮೀಡಿಯಾ ಆಧಾರಿತ ಕಾರ್ಯಕ್ರಮಗಳನ್ನು ನಾವು ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದಿಂದ ಕರ್ನಾಟಕ ಸರ್ಕಾರ ಆಯುಷ್ ಇಲಾಖೆಯ ಬೆಂಬಲದೊಂದಿಗೆ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಇಲ್ಲಿ ಟ್ರಾನ್ಸ್ಪರೆನ್ಸಿ ಇದೆ, ಬಯಾಸ್ ಇರೋದಿಲ್ಲ, ಯಾರೋ ಜಜ್ಮೆಂಟನ್ನು ಜಡ್ಜ್ಗಳು ಕೊಡಲ್ಲ, ಲೈಕ್ಸ್ ಮೂಲಕ ಕೊಡ್ತಾ ಇದ್ದೀವಿ. June 18 4 ಗಂಟೆಯೊಳಗೆ GARC Mysuru ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, GARC Mysuru MYSOR ಈ ಒಂದು ಇನ್ಸ್ಟಾಗ್ರಾಮ್ ಪೇಜ್ಗೆ 12 ಕಾರ್ಯಕ್ರಮಗಳನ್ನು, 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭ ಸಂದರ್ಭದಲ್ಲಿ 12 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇವೆಲ್ಲ ಯುವಕರಿಗೆ ಮತ್ತು ಮಕ್ಕಳಿಗೆ ಆಧಾರಿತ ಕಾರ್ಯಕ್ರಮಗಳು. ಇದರಲ್ಲಿ ನಾವು ಮೀಮ್ ಯೋಗ ಮಾಡ್ತಾ ಇದ್ದೀವಿ, ರೀಲ್ ಯೋಗ ಮಾಡ್ತಾ ಇದ್ದೀವಿ, ಯೋಗ ನೃತ್ಯ ಮಾಡ್ತಾ ಇದ್ದೀವಿ, ಯೋಗ ಪೋಸ್ಟರ್ ಮಾಡ್ತಾ ಇದ್ದೀವಿ, ಎಲ್ಲ ಈ ಥರದ್ದು ಸೋಷಿಯಲ್ ಮೀಡಿಯಾ ಸಾಮಾಜಿಕ ಮಾಧ್ಯಮಗಳ ಮೂಲಕ ಆಗುವಂಥ ಕಾರ್ಯಕ್ರಮಗಳು. ಇದು ಲೈಕ್ಸ್ ಮೂಲಕ ಆಗುತ್ತೆ, ಆದ್ದರಿಂದ ಇಲ್ಲಿ ಯಾರು ಜಡ್ಜಸ್ ಇರೋದಿಲ್ಲ, ನೀವೇ ನಿಮಗೆ ಪ್ರೈಸ್ ಸಿಗ್ತದೆ ಅಂತ ನೋಡ್ಬೋದು. ಯೋಗ ರಂಗೋಲಿ ಇದೆ, ಯೋಗ ನೃತ್ಯ ರೂಪಕಗಳಿದೆ, ಎಲ್ಲವೂ ಕೂಡ ಆನ್ಲೈನಲ್ಲಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ಲಾಸ್ಟ್ ಇಯರ್ ಫಸ್ಟ್ ಪ್ರೈಸ್ ಬಂದಿದ್ದು ಮೇಮಿಗೆ 184,000 ಲೈಕ್ಸ್ ಬಂದಿತ್ತು. ಈ ವರ್ಷ ನನಗೆ ಕಾಣುತ್ತೆ ನಿಮ್ಮೆಲ್ಲರ ಸಹಕಾರದಿಂದ 10 ಲಕ್ಷ ಲೈಕ್ಸ್ ಬರ್ಬೋದು ಅಂತೇಳಿ. ಇದಕ್ಕೆ ನಿಮ್ಮ ಸಹಕಾರಕ್ಕಾಗಿ ನಾನು ಆಭಾರಿ ಮತ್ತು ಚಿರಋಣಿ.
1: ಓಕೆ, ಅಂದ್ರೆ ಈಗ ತಾವು ಹೆಚ್ಚು ಹೆಚ್ಚು ಯುವಕರನ್ನ ಯೋಗದತ್ತ ಸೆಳಿಬೇಕು ಅನ್ನುವಂತಹ ಉದ್ದೇಶ.
0: ಕರೆಕ್ಟ್.
1: ಈಗ ಮಕ್ಕಳಿಂದ ನಂತರ ಕಾಲೇಜು ವಿದ್ಯಾರ್ಥಿಗಳು, ನಂತರ ಡಿಗ್ರಿ ಕಾಲೇಜು, ಹೀಗೆ ಯುವ ಸಮೂಹ ಏನಿದೆ, ನಾವೇನಿವತ್ತು ಜೆನ್ಜಿ ಜಗತ್ತು ಅಂತೀರಲ್ಲ, ಅವರನ್ನ ಯೋಗದತ್ತ ಸೆಳೆಯೋದಕ್ಕೆ ವಿಶೇಷವಾದ ಕಾರ್ಯಕ್ರಮಗಳನ್ನ ಏನಾದ್ರು ತಗೊಂಡ್ಬರ್ತಾ?
0: ಖಂಡಿತವಾಗಿ, ಸಾಮಾಜಿಕ ಮಾಧ್ಯಮದ ಕಾರ್ಯಕ್ರಮಗಳಲ್ಲದೆ ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ 100 ಶಾಲೆ 100 ಕಾಲೇಜುಗಳಲ್ಲಿ ಈ ತಿಂಗಳು ಪೂರ್ತಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಅಂತಂದ್ರೆ ಕಾಲೇಜಲ್ಲಿ ಹೋಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಮಾಡ್ತಾ ಇದ್ದೀವಿ. ಅಂತ ಅವರಿಗೆ ಇಷ್ಟವಾದ ಸ್ಪರ್ಧೆಗಳು, ಯೋಗ ರಂಗೋಲಿ ಇದೆ, ಯೋಗ ಕ್ವಿಜ್ ಇದೆ, ಯೋಗ ವಾಕ್ಯ ಅಂತೇಳಿ, ಅಂತಂದ್ರೆ ಒಂದು ವಾಕ್ಯ ಬರೆದುಕೊಡೋದು ನಮಗೆ ಯೋಗದ ಮೇಲೆ. ಅದೇ ತರ ಯೋಗ ಪೇಂಟಿಂಗ್, ನಿಮ್ಗೆ ಯಾವುದು ಆ ಕಾಲೇಜಿನವ್ರು ಯಾವ್ದು ಹೇಳ್ತಾರೋ ಅಂತ ಸ್ಪರ್ಧೆಗಳನ್ನು ಮಾಡಿ ಕರ್ನಾಟಕ ಸರ್ಕಾರದ ಮೂಲಕ ಅವರಿಗೆ ನಾವು ಸರ್ಟಿಫಿಕೇಟ್ ಅನ್ನು ಕೊಡೋದು, ಹಾಗೆ ಪ್ರೈಸ್ ಅನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ಆನ್ಲೈನ್ ಕಾರ್ಯಕ್ರಮಗಳು ಏನು ಹೇಳಿದೀನಿ, ಅದಕ್ಕೆ ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ವಿ. 3,000 ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ 2,000, ಹಾಗೆ ಥರ್ಡ್ ಪ್ರೈಸ್ 1,000. ಈ ತರ ಕ್ಯಾಶ್ ಪ್ರೈಸ್ ಕೊಡೋದ್ರ ಮೂಲಕ ಅದೇ ತರ ವಿದ್ಯಾರ್ಥಿಗಳನ್ನ ಭಾಗವಹಿಸ್ಲಿಕ್ಕೆ, ಅಂದ್ರೆ ನಮ್ಗೆ ಎಲ್ಲದಕ್ಕಿಂತ ಮುಖ್ಯ ಯಾಕೆಂತಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ನಾವು ಲೈಕ್ಸ್ ಹೇಳ್ತಾ ಇದೀವಿ. ಯಾಕಂದ್ರೆ 10 ಲಕ್ಷ ಜನ ಲೈಕ್ಸ್ ಹಾಕಿದ್ರೆ 10 ಲಕ್ಷ ಜನರಿಗೆ ಯೋಗದ ಬಗ್ಗೆ ಅವೇರ್ನೆಸ್ ಬಂತು. ಸೊ ಹೀಗೆ ಅವೇರ್ನೆಸ್ ಅನ್ನ ಕೇವಲ ಸಮೂಹದಲ್ಲಿ ಕೊಡಬೇಕು, ಅದನ್ನ ಇಡೀ ಜಗತ್ತಿಗೆ ವ್ಯಾಪಿಸಬೇಕು ಅಂತ ಹೇಳುವಂತ ಕನಸು. ಯಾಕೆಂತಂದ್ರೆ ನಮ್ಮ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಕನಸು ಏನಂತಂದ್ರೆ ಹರ್ ಘರ್ ಹರ್ ದಿನ್ ಯೋಗ ಅಂತೇಳಿ. ಈ ಕಾರ್ಯಕ್ರಮ ಅಂದ್ರೆ ಪ್ರತಿದಿನ ಪ್ರತಿ ಮನೆಯಲ್ಲೂ ಯೋಗ, ಯೋಗಮಯವಾಗಬೇಕು. ಕೇವಲ ಮೈಸೂರು ಮಾತ್ರ ಯೋಗ ಹಬ್ಬ ಆಗೋದಲ್ಲ, ಇಡೀ ಜಗತ್ತೇ ಯೋಗ ಹಬ್ಬ ಆಗಬೇಕು ಅಂತ ಹೇಳುವ ಒಂದು ಪರಿಕಲ್ಪನೆಯೊಂದಿಗೆ ಈ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನ ಈ ಮೂಲಕ ಆಕಾಶವಾಣಿ ಮೂಲಕ ನಾನು ಕೋರ್ಕೊಳ್ತಾ ಇದ್ದೀನಿ.
1: ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈಯವರೇ, ಈಗ ಯೋಗ ಅಂದ್ರೆ ಅದನ್ನ ಒಂದು ವೈಜ್ಞಾನಿಕವಾಗಿ ಮಾಡಬೇಕು ಅಲ್ವೇ? ಅಂದ್ರೆ ಆ ಆಸನವನ್ನ ಆ ಲೆಕ್ಕಕ್ಕೆ ಸರಿಯಾಗಿ ಉಸಿರಾಟದ ಸಮೇತ ಹಾಕಿದಾಗಷ್ಟೇ ಅದರ ಪ್ರಯೋಗ, ಅದರ ಉಪಯೋಗ ಆಸನವನ್ನು ಮಾಡೋ ವ್ಯಕ್ತಿಗೆ ಆಗತ್ತೆ. ಈಗ ಇದಕ್ಕೆ ಬಹಳ ಪೂರಕವಾಗಿ ಬೇಕಾಗಿರುವಂಥದ್ದು ಯೋಗವನ್ನು ಟೀಚ್ ಮಾಡುವಂಥ ಶಿಕ್ಷಕರು. ಅಂದರೆ ಈಗ ಶಾಲಾ ಕಾಲೇಜುಗಳಿಗೆ ಹೋಗಿ ಯೋಗ ಕಲಿಸೋದು ಅಥವಾ ಯೋಗ ಕ್ಲಾಸಸ್ಸನ್ನು ಮಾಡುವಂಥದ್ದು, ಈ ತರಹ ಏನು ಯೋಗ ಶಿಕ್ಷಕರ ಒಂದು ಪರಂಪರೆ ಹಿಂದಿತ್ತು, ಅದನ್ನ ಮುಂದುವರಿಸೋ ನಿಟ್ಟಿನಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಾ? ಯೋಗ ಶಿಕ್ಷಕರಿಗೆ ವಿಶೇಷವಾದ ತರಬೇತಿ ಕಾರ್ಯಕ್ರಮಗಳೇನಾದರೂ?
0: ಆಯುಷ್ ಇಲಾಖೆಯಿಂದ 2009 ಈ ಕಾರ್ಯಕ್ರಮಗಳು ಮಾಡಿದ್ದೇವೆ. ಇಡೀ ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಯಾರ್ಯಾರು ಆಸಕ್ತ PT ಟೀಚರ್ಸ್ ಇದ್ದಾರೋ ಅವರಿಗೆ ಈಗಾಗಲೇ 1 ವಾರ 15 ದಿವಸ 1 ತಿಂಗಳ ತರಬೇತಿಗಳನ್ನು ನೀಡಿ ಅವರಿಗೆ ಆ ತರಬೇತಿ ನೀಡಿದ ಮೇಲೆ ಅವರಿಗೆ ಸರ್ಟಿಫಿಕೇಶನ್ ಅನ್ನು ಕೊಟ್ಟು ಆ ಸರ್ಟಿಫಿಕೇಶನ್ ಮೂಲಕ ಅವರು ಇಡೀ ಅವರವರ ಸಂಸ್ಥೆಗಳಲ್ಲಿ ಪಿಟಿ ಟೀಚರ್ಸ್ಗೆ ಬೇರೆ ಮಾಡಿದ್ದೀವಿ. ಅದೇ ತರ 2012ರಲ್ಲಿ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರಿಗೆ ನಾವು ಸುಮಾರು ಒಂದು ಸಾವಿರ ಮುಖ್ಯೋಪಾಧ್ಯಾಯರಿಗೆ ಆಲ್ ಓವರ್ ಕರ್ನಾಟಕ 7 ದಿವಸ ಯೋಗದ ಒಂದು ತರಬೇತಿಯನ್ನು ನೀಡಿದ್ದೀವಿ. ಅದು ಮಾತ್ರ ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿ ಇದನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು, ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇದು 51 ದಿವಸ ಲೈಫ್ ಸ್ಟೈಲ್ ಡಿಸೀಸ್ ಜಾಸ್ತಿ ಆಗ್ತಾ ಇದೆ. ಇದನ್ನ ತಡೆಗಟ್ಟಲಿಕ್ಕೆ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳು ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ 350 ಆಯುಷ್ಮಾನ್ ಗ್ರಾಮೀಣ ಭಾಗದಲ್ಲಿ ಆಯುಷ್ಮಾನ್ ಯೋಗ ಕೇಂದ್ರ ಇದೆ,
1: ಆರೋಗ್ಯ
0: ಕೇಂದ್ರ ಇದೆ. ಅಲ್ಲಿ 2 ಜನ, ಒಬ್ರು ಜೆಂಟ್ಸ್ ಒಬ್ರು ಲೇಡೀಸು, ದಿನ ಅಲ್ಲಿ 1 ಗಂಟೆಗಳ ಕಾಲ ಬೆಳಿಗ್ಗೆ, 1 ಗಂಟೆಗಳ ಕಾಲ ಸಾಯಂಕಾಲ, ನಿರಂತರವಾಗಿ ಸುಮಾರು 2018ರಿಂದ ಈ ಕಾರ್ಯಕ್ರಮಗಳು ನಡೀತಾ ಇದೆ. ಇದೀಗ 300 ಕೇಂದ್ರಗಳಲ್ಲಾಗಿದೆ. ಇದು ಮುಂದಿನ ದಿವಸಗಳಲ್ಲಿ ಎಲ್ಲ ಹೆಚ್ಚು ಕಮ್ಮಿ 10,000 ಕೇಂದ್ರಗಳಲ್ಲಿ ಆಗ್ತದೆ. ಅದು ಮಾತ್ರ ಅಲ್ಲದೆ ನಮ್ಮ ಸರ್ಕಾರಿ ಆಯುರ್ವೇದ ಕಾಲೇಜುಗಳಿರ್ಬೋದು, ಸರ್ಕಾರಿ ಯೋಗ ಕಾಲೇಜ್ ಇರ್ಬೋದು, ಹಾಗೆ ಆಯುಷ್ ಕಾಲೇಜುಗಳಿರ್ಬೋದು, ಖಾಸಗಿ ಕಾಲೇಜುಗಳಲ್ಲಿ ಉಚಿತವಾಗಿ ಪ್ರತಿದಿನ ಯೋಗದ ತರಗತಿಗಳು ನಡೀತಾ ಇದ್ದಾವೆ. ಮೈಸೂರಿನಲ್ಲೂ ನಡೀತಾ ಇದೆ, ಸಾಯಂಕಾಲ 4-5 ನಡೀತದೆ, ಬೆಳಿಗ್ಗೆ 7-8 ನಡೀತದೆ. ಅಕಸ್ಮಾತ್ ಸಾರ್ವಜನಿಕರು ಆಸಕ್ತಿ ಇದ್ದರೆ ಅವರು ಹೇಳಿದ ಟೈಮಿಗೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅದು ಮಾತ್ರ ಅಲ್ಲದೆ ಕಲಿಬೇಕು ಅಂತಿದ್ದವರಿಗೆ ಸರ್ಕಾರಿ ಆಯುರ್ವೇದ ಕಾಲೇಜ್ ಮೈಸೂರಿನಲ್ಲಿ ಹಾಗೆ ಯೋಗ ಕಾಲೇಜ್ನಲ್ಲಿ ಥೆರಪೆಟಿಕ್ ಯೋಗ ಅಂತೇಳಿ ಒಂದು ಓಪಿಡಿಯನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಆ ಓಪಿಡಿಯಲ್ಲಿ ಯಾವ್ಯಾವರಿಗೆ ಡಿಸೀಸ್ ಏನಿದೆ ಆ ಡಿಸೀಸ್ ಕರೆಕ್ಟ್ ಆಗಿ ಯೋಗದ ಅಭ್ಯಾಸಗಳನ್ನು ಮಾಡುವಂಥ ಪರಿಕಲ್ಪನೆಯೊಂದಿಗೆ ಒಂದು ಚಿಕಿತ್ಸಾ ಪದ್ಧತಿಯನ್ನೇ ಕೂಡ ಅಳವಡಿಸಿಕೊಂಡಿದ್ದೀವಿ. ಇದರ ಸಹಕಾರವನ್ನು ಎಲ್ಲರೂ ಪಡೆಯಬಹುದು ಅಂತ ನನಗೆ ಅನಿಸಿಕೆ.
1: ಕರ್ನಾಟಕ ರಾಜ್ಯ ಸರ್ಕಾರದ ಆಯುರ್ವೇದ ಸಂಶೋಧನಾ ಸಂಸ್ಥೆ ಏನಿದೆಯಲ್ಲ ಅದು ಮೈಸೂರಿನಲ್ಲಿದೆ, ಅದಕ್ಕೆ ತಾವೇ ಸಹಾಯಕ ನಿರ್ದೇಶಕರಾಗಿದ್ದೀರಿ. ಈಗ ಇಡೀ ರಾಜ್ಯಕ್ಕೆ ಇದು ಒಂದೇ ಸಂಸ್ಥೆ ಇರೋದು, ನಿಮ್ಮ ಸಂಸ್ಥೆ ವತಿಯಿಂದ ಯೋಗವನ್ನು ಉತ್ತೇಜನ ಮಾಡೋದಕ್ಕೆ ವಿಶೇಷವಾದ ಏನಾದ್ರು ಕಾರ್ಯಕ್ರಮ
0: ವಿಶೇಷವಾಗಿ ಮಾಡಿದ್ವಿ? ಈ ಸಲ ಕರ್ನಾಟಕ ಸರ್ಕಾರ ನಮಗೆ ಇದನ್ನು ಕೊಟ್ಟಿದೆ. ಇಡೀ ರಾಷ್ಟ್ರದಾದ್ಯಂತ 12 ನ್ಯಾಷನಲ್ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಸಾಮಾಜಿಕ ಮಾಧ್ಯಮ ಆಧಾರಿತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಯೂಸ್ ಮಾಡಿಕೊಂಡು ನಾವು ಮಾಡ್ತಾ ಇದ್ವಿ. ಇದಲ್ಲದೆ ಪಾಲಿಸಿ ಲೆವೆಲಲ್ಲಿ, ಯಾಕಂದ್ರೆ ರಿಸರ್ಚ್ ಮಾತಾಡುವಾಗ ನಾವು ಪಾಲಿಸಿ ಲೆವೆಲಲ್ಲಿ ಮಾತಾಡಬೇಕಾಗತ್ತೆ. ಪಾಲಿಸಿ ಲೆವೆಲಲ್ಲಿ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ ನಾವು ಕಾರ್ಡಿಯೋಗ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಹೃದ್ರೋಗದಲ್ಲಿ ಯಾವ ಥರ ಅಂತಂದ್ರೆ ಸುಮಾರು 300-400 ವೈದ್ಯರು ಇದರಲ್ಲಿ ಭಾಗವಹಿಸಿ ಅದೊಂದು ಚರ್ಚಾ ರೀತಿಯಲ್ಲಿ ಒಂದು ದಿವಸದ ಕಾರ್ಯಕ್ರಮ ಆಗುತ್ತೆ. ಇದು 3ನೇ ಕಾರ್ಯಕ್ರಮ, ಹೋದ ವರ್ಷನೂ ಮಾಡಿದ್ವಿ, ಅದರ ಹೋದ ವರ್ಷನೂ ಮಾಡಿದ್ವಿ. ಅದಾದ್ಮೇಲೆ ಜಯದೇವ ಇನ್ಸ್ಟಿಟ್ಯೂಟ್ನಲ್ಲಿ ಯೋಗದ ಹಲವು ರಿಸರ್ಚ್ಗಳು ನಡೀತಾ ಇದ್ದಾವೆ. ಎರಡನೇದ್ದು ಕ್ಯಾನ್ಸರ್ನಲ್ಲಿ ಮತ್ತೆ ಯೋಗ, ಇದರ ಬಗ್ಗೆ ನಾವು ಒಂದು ವಿಶೇಷ ಕಾರ್ಯಕ್ರಮವನ್ನು ಹಾಕಿದ್ವಿ. ಅದು ಕಿದ್ವಾಯಿ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ಕ್ಯಾನ್ಸರ್ ಮತ್ತೆ ಯೋಗ ಅಂದರೆ ಕ್ಯಾನ್ಸರ್ನಲ್ಲಿ ಯೋಗ ಮಾಡಿದಕೂಡಲೇ ಕ್ಯಾನ್ಸರ್ ಗುಣಮುಖ ಆಗುತ್ತೆ ಅಂತಲ್ಲ, ವೇದನವನ್ನು ಕಮ್ಮಿ ಮಾಡುವಂಥದ್ದು. ಮಾರ್ಫಿನ್ ಕೊಟ್ಟರು ಕೂಡ 21 ದಿವಸ ನೋವು ಕಮ್ಮಿ ಆಗಲ್ಲ. ನೋವಿನ ಉಪಶಮನಕ್ಕಾಗಿ ಯೋಗ ಧ್ಯಾನಗಳನ್ನು ಹೇಗೆ ಮಾಡಬಹುದು ಅಂತ ಹೇಳೋದಕ್ಕೆ ಕಾರ್ಸಿನ ಯೋಗ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗೆ ಅದು ಕಿದ್ವಾಯಿಯಲ್ಲಿ, ಬೆಂಗಳೂರಿನಲ್ಲಿ. ಅದೇ ಥರ ಯೋಗದ ವೈಜ್ಞಾನಿಕ ಹಿನ್ನೆಲೆಯನ್ನು ಅರ್ಥಕೊಳ್ಳಿಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರಿನಲ್ಲಿ ವಿಜ್ಞಾನ ಯೋಗ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಗೆ ಮನಸ್ಸು ಮತ್ತೆ ಯೋಗದ ಬಗ್ಗೆ ವಿಚಾರವನ್ನು ವಿಮರ್ಶೆ ಮಾಡಲಿಕ್ಕೆ ಮಾನಸ ಯೋಗ ಅಂತ ಕಾರ್ಯಕ್ರಮವನ್ನು ಹೋದ ವರ್ಷ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮಾಡಿದ್ವಿ. ಈ ವರ್ಷ ಕೂಡ ಅದನ್ನು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮಾಡುವರಿದ್ದೇವೆ. ಅದು ಮಾತ್ರ ಅಲ್ಲ, ಯುವಜನರನ್ನ ಸೆಳಿಬೇಕು ಅಂತ ಹೇಳುವಂತಹ ವಿಷಯದಿಂದ ಮೈಸೂರು ವಿಶ್ವವಿದ್ಯಾನಿಲಯದೊಟ್ಟಿಗೆ ನಾವು ಯುವ ಯೋಗ ಮಹೋತ್ಸವ ಅಂತೇಳಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ತರ ಪ್ರತಿಯೊಂದು ಆಯಾಮಗಳಲ್ಲೂ, ಪ್ರತಿಯೊಂದು ಮಜಲುಗಳಲ್ಲೂ ಕೂಡ ಪ್ರತಿಯೊಬ್ಬರನ್ನು ಸೇರಿಸ್ಕೋಬೇಕು ಅಂತ ಹೇಳುವಂತ ಒಂದು ವಿಶೇಷ ಆಸೆ ಹಾಗೂ ವಿಶೇಷ ಉದ್ದೇಶದೊಂದಿಗೆ ಈ ಸಲದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅತ್ಯಂತ ಅಭೂತಪೂರ್ವ ರೀತಿಯಲ್ಲಿ ಔಟ್ಕಮ್ ಓರಿಯೆಂಟೆಡ್, ಇದು ನಮ್ಗೆ ಇಂಪಾರ್ಟೆಂಟ್.
1: ಅದೇ ಪ್ರಶ್ನೆ ನಾನು ತಮ್ಮನ್ ಕೇಳೋಣ ಅನ್ಕೊಂಡಿದ್ದೆ. ಈಗ ತಾವು ಹೇಳ್ತಾ ಇದ್ದೀರಿ ಯೋಗ ಬಾಲಕರಿಂದ ಹಿಡಿದು, ಅಂದ್ರೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಇದು ಪ್ರತಿನಿತ್ಯ ಪ್ರತಿಯೊಬ್ಬರು ಮಾಡಬೇಕಾದಂತಹ ಒಂದು ಕ್ರಿಯೆ ಅಂತ ನಾವು ಹೇಳ್ತೀವಿ ಅಲ್ವಾ? ಈಗ ಅದು ಮಾಡೋದ್ರಿಂದ ಆಗುವಂತಹ ಪರಿಣಾಮಗಳಿದೆಯಲ್ಲ, ವೈಯಕ್ತಿಕವಾಗಿ ಅವನಿಗೆ ಫೀಲ್ ಆಗಬಹುದು ಇಲ್ಲ ಅಂತಲ್ಲ, ಆದ್ರೆ ಅದನ್ನ ಅಸೆಸ್ ಮಾಡೋದಕ್ಕೆ ಏನಾದರೂ
0: ಆಗ್ತಾ ಇದೆ. ಈಗ ಮೈಸೂರಿನ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ ಇವತ್ತು ಹಾರ್ಟ್ ಫೇಲ್ಯೂರ್ ಮೇಲೆ ಯೋಗ ಹೆಂಗೆ ಕೆಲಸ ಮಾಡುತ್ತೆ ಅಂತೇಳಿ ಸುಮಾರು 3 ವರ್ಷದಿಂದ ಇಲ್ಲಿ ಕೆಲಸ ಆಗ್ತಾ ಇದೆ. ಅದೇ ತರ ನಿಮ್ಮ್ಯಾನ್ಸ್ ನಲ್ಲೂ ಕೂಡ ಕೆಲಸ ಆಗ್ತಾ ಇದೆ. ಹಾಗೆ ನಮ್ಮ ಆಯುರ್ವೇದ ರಿಸರ್ಚ್ ಸೆಂಟರ್ ಇಂದ ವಿದ್ಯಾರ್ಥಿಗಳಲ್ಲಿ ಯೋಗದ ಮಹತ್ವ ಮತ್ತು ಯೋಗದ ಆರೋಗ್ಯದ ಮೇಲೆ ಯಾವ ತರ ಪರಿಣಾಮ ಆಗುತ್ತೆ ಅಂತ ಹೇಳೋದ್ರ ಬಗ್ಗೆಯೂ ಕೂಡ ಒಂದು ಒಂದು ವರ್ಷದ ಸ್ಟಡಿ ಆಗಿದೆ. ಈ ತರ ಹಲವು ಸ್ಟಡಿಗಳನ್ನು ನಾವು ಆಯುರ್ವೇದ ರಿಸರ್ಚ್ ಸೆಂಟರ್ನಿಂದ ಎತ್ಕೊಂಡಿದ್ದೀವಿ. ಅದೇ ತರ ದೇಶದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಈ ಹಾರ್ಟ್ ಫೇಲ್ಯೂರ್ ಮತ್ತೆ ಯೋಗದ್ದು ಇಡೀ ರಾಷ್ಟ್ರದ 12 ಪ್ರತಿಷ್ಠಿತ ಸಂಸ್ಥೆಗಳು ಮೈಸೂರಿನಲ್ಲಿ JSS ಮೆಡಿಕಲ್ ಕಾಲೇಜಲ್ಲಿ ಆಗ್ತಾ ಇದೆ, ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ ಆಗ್ತಾ ಇದೆ. ಈ ತರದ ಹಲವು ಕಾರ್ಯಕ್ರಮಗಳು ರಿಸರ್ಚ್ ಇದಾಗ್ತಾ ಇದೆ, ಪಬ್ಲಿಕೇಶನ್ಗಳು ಆಗಿದ್ದಾವೆ. ಹೆಚ್ಚು ಕಮ್ಮಿ ಒಂದು 600 ಪಬ್ಲಿಕೇಶನ್ಗಳು ಈಗ ಆಲ್ರೆಡಿ ರಿಸರ್ಚ್ ಆಗಿರೋದು ಇದೆ. ಇದನ್ನು ಮಾಡಲಿಕ್ಕೆ ನಾವು ಪಾಲಿಸಿ ಲೆವೆಲ್ ಅಲ್ಲಿ ಕಾನ್ಫರೆನ್ಸ್ ಗಳನ್ನು ಮಾಡ್ತಾ ಇದ್ದೇವೆ. ಕಾರ್ಡಿಯೋಗ ಪಾಲಿಸಿ ಲೆವೆಲ್ ಕಾನ್ಫರೆನ್ಸ್, ಮಾನಸಯೋಗ ಪಾಲಿಸಿ ಲೆವೆಲ್ ಕಾನ್ಫರೆನ್ಸ್, ಅದೇ ತರ ಯುವಯೋಗ ಮಹೋತ್ಸವ ಕೂಡ ಪಾಲಿಸಿ ಲೆವೆಲ್ ಕಾನ್ಫರೆನ್ಸ್. ಇದರಲ್ಲಿ ಏನು ಔಟ್ಕಮ್ ಬರುತ್ತೆ ಇದನ್ನು ಒಂದು ಮ್ಯಾಗಝಿನ್ ಮಾಡಿ ಅದರದ್ದು ಪಾಲಿಸಿಯನ್ನ ಭಾರತ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಕಳಿಸುವ ಎಲ್ಲ ಪ್ರಯತ್ನಗಳನ್ನು ಆಯುರ್ವೇದ ಸಂಶೋಧನಾ ಕೇಂದ್ರ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆಯ ಅಡಿಯಲ್ಲಿ ನಾವು ಮಾಡ್ತಾ ಇದ್ದೀವಿ.
1: ಯೋಗ ಸಾಗರದ ರೀತಿಯಲ್ಲಿ ಹರಿತಾ ಇರಬೇಕಾದ್ರೆ ಅಕ್ಕಪಕ್ಕದಲ್ಲಿರೋ ಎಲ್ಲಾ ಸಂಸ್ಥೆಗಳನ್ನು ಸೇರಿಸಿಕೊಂಡು ಮುನ್ನಡಿಬೇಕು ಅಲ್ವೇ? ಈಗ ಬಹಳ ವಿಶೇಷವಾಗಿ ಮಠ ಮಾನ್ಯಗಳು ಸಾಕಷ್ಟು ನಮ್ಮ ಭಾಗದಲ್ಲಿದ್ದಾವೆ, ಅದಕ್ಕೆ ಅದರದ್ದೇ ಆದಂತಹ ಭಕ್ತರಿದ್ದಾರೆ. ಎಷ್ಟೋ ಜನ ಸ್ವಾಮೀಜಿಗಳು, ವಿಶೇಷವಾಗಿ ನಮ್ಮ ಮಲ್ನಾಡಿಹಳ್ಳಿ ಸ್ವಾಮೀಜಿಯವರನ್ನ ನಾವಿಲ್ಲಿ ಉಲ್ಲೇಖಿಸಬೇಕು, ಯಾಕೆಂದ್ರೆ ಯೋಗವನ್ನ ತುಂಬಾ ಪ್ರಖ್ಯಾತಿಗೊಳಿಸುವಲ್ಲಿ ಅವರ ಪಾತ್ರವೂ ಕೂಡ ಇದೆ. ಹಾಗಾಗಿ ಈ ತರಹ ಯಾವ್ಯಾವ ಸಂಸ್ಥೆಗಳನ್ನ ತಾವು ಇದಕ್ಕೆ ಒಳಗೊಂಡಂತೆ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೀರಿ, ಏನೇನೆಲ್ಲ ಹೊಸ ವಿಚಾರಗಳನ್ನ ನಾವು ಮುಂದಿನ ದಿನದಲ್ಲಿ ನಿರೀಕ್ಷೆ ಮಾಡಬಹುದು?
0: ಅದೇ ಈ ವರ್ಷದ ಪರಿಕಲ್ಪನೆ ನಿತ್ಯ ಯೋಗ ಅಂತೇಳಿ. ನಿತ್ಯ ಯೋಗ ಕೇವಲ ನಾವು ನಮ್ದು ಸ್ಪ್ರೆಡ್ ಅಥವಾ ನಮ್ದು ರೀಚ್ ಲಿಮಿಟೆಡ್, ಯಾಕಂದ್ರೆ ನಮ್ಮ ಹತ್ರ ಇರೋದೇ ಒಂದು 700 GADಗಳು, ಅಂದ್ರೆ ಗೌರ್ಮೆಂಟ್ ಆಯುರ್ವೇದ ರಿಸರ್ಚ್ ಗೌರ್ಮೆಂಟ್ ಆಯುರ್ವೇದ ಆಸ್ಪತ್ರೆ, ಅದಾದ್ಮೇಲೆ ಹೆಚ್ಚು ಕಮ್ಮಿ ಒಂದು 150 ತಾಲೂಕು ಹಾಸ್ಪಿಟಲ್ಗಳು, ಆಮೇಲೆ ಒಂದು 22-23 ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗಳು, ಆಮೇಲೆ ಒಂದು 7 ಆಯುಷ್ ಕಾಲೇಜ್ಗಳು. ಇಲ್ಲಿ ನಿತ್ಯ ಯೋಗ ಡೈಲಿ ನಡೀತದೆ. ಆದರೆ ನಾವು ರೀಚ್ ಮಾಡಬೇಕಾದ 7 ಕೋಟಿ ಜನ, ಇದು ಕೇವಲ ಸರ್ಕಾರದಿಂದ ಸಾಧ್ಯ ಇಲ್ಲ. ನಮ್ಮಲ್ಲಿ ಯೋಗ ಬಂಧುಗಳಿದ್ದಾರೆ, ಮೈಸೂರಿನಲ್ಲಿ ಎಲ್ಲ ಯೋಗ ಸಂಸ್ಥೆಗಳು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾವೆ. ಅವರು ನಮಗಿಂತಲೂ ಉತ್ತಮವಾಗಿ ಈ ಯೋಗದ ಸ್ಪ್ರೆಡ್ ಮಾಡೋದ್ರಲ್ಲಿ ಸಹಕಾರವನ್ನು ನೀಡ್ತಾ ಇದ್ದಾರೆ, ಅವರಿಗೆಲ್ಲರಿಗೂ ಅಭಿನಂದನೆಗಳು. ಮೈಸೂರಿನಲ್ಲೇ ಆಗಬಹುದು, ಅದೇ ತರ ಮೈಸೂರು ಬಿಟ್ಟು ಇಡೀ ಕರ್ನಾಟಕದಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಯೋಗ ಬಂಧುಗಳು, ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಶಾಲಾ ಕಾಲೇಜುಗಳು ಕೂಡ ಕೈ ಜೋಡಿಸಿದ್ದಾರೆ. ಅದು ಮಾತ್ರವಲ್ಲದೆ ಕರ್ನಾಟಕ ಸರ್ಕಾರದಿಂದ, ಆಯುಷ್ ಇಲಾಖೆಯಿಂದ ಈಗಾಗಲೇ ನಮ್ಮ ಆಯುಕ್ತರು ಎಲ್ಲ ಇಲಾಖೆಗಳಿಗೂ ಪತ್ರ ಮುಖೇನ ತಿಳಿಸಿದ್ದಾರೆ, ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಪತ್ರ ಮುಖೇನ ಕೋರಿಕೆಯನ್ನು ಕೊಟ್ಟಿದ್ದಾರೆ. ನೀವೆಲ್ಲ ನಮ್ಮೊಂದಿಗೆ ಕೈ ಜೋಡಿಸಬೇಕು, ನಿತ್ಯ ಯೋಗ ಕಾರ್ಯಕ್ರಮದ ಮೂಲಕ 7 ಕೋಟಿ ಜನರನ್ನ ಸೇರುವಂತ ಒಂದು ವಿಶೇಷ ಅವಕಾಶ ನಮಗಿದೆ. ಇದನ್ನು ಬಳಸ್ಕೋಬೇಕು ಅಂತಂದ್ರೆ ಕೇವಲ ಆಯುಷ್ ಇಲಾಖೆ ಮಾಡೋಕ್ಕಾಗೋದಿಲ್ಲ, ಎಲ್ಲ ಇಲಾಖೆಗಳು, ಯೋಗ ಬಂಧುಗಳು. ಈ ಕಾರ್ಯಕ್ರಮ ನೆಪ ಮಾತ್ರಕ್ಕೆ ಮಾತ್ರ ಆಯುಷ್ ಡಿಪಾರ್ಟ್ಮೆಂಟ್, ಇದು ನಿಮ್ಮ ಕಾರ್ಯಕ್ರಮ, ಜನರ ಕಾರ್ಯಕ್ರಮ, ಜನರಿಂದ ಜನರಿಗಾಗಿರುವಂತ ಕಾರ್ಯಕ್ರಮ. ಆದ್ದರಿಂದ ಜನರು ಮತ್ತು ಎಲ್ಲ ಯೋಗ ಬಂಧುಗಳು, ಯೋಗ ಸಂಸ್ಥೆಗಳು ನಮ್ಮೊಟ್ಟಿಗೆ ಕೈ ಜೋಡಿಸಿದ್ರೆ ನಿಜವಾಗೂ ಕೂಡ ಗರ್ಗರ್ ಯೋಗ, ಹರ್ಗರ್ ಯೋಗ ಪರಿಕಲ್ಪನೆ ಸಾಕಾರ ಆಗೋದ್ರಲ್ಲಿ ಸಂಶಯವಿಲ್ಲ ಅಂತ ನನಗೆ ಕಾಣುತ್ತೆ.
1: 12ನೇ ವಿಶ್ವ ಯೋಗ ದಿನಾಚರಣೆ ಕುರಿತಂತೆ ಅಂತಿಮವಾಗಿ ತಮ್ಮ ಸಂದೇಶ, ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರು.
0: ನಮ್ಮ ಗುರಿ ಎಲ್ರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ. ಅದು ಆಯುರ್ವೇದದಿಂದ ಆಗಿರ್ಬೋದು, ಯೋಗದಿಂದ ಆಗಿರ್ಬೋದು. ಆದರೆ ಯೋಗದಿಂದ ಮಾಡಲಿಕ್ಕೆ ನಾವು ಯಾಕೆ ಉತ್ಸಾಹಕರಾಗಿದ್ದೀವಿ ಅಂತಂದರೆ ಇದು ಡ್ರಗ್ಲೆಸ್ ಥೆರಪಿ, ಇದಕ್ಕೆ ಖರ್ಚಿಲ್ಲ. ಆಮೇಲೆ ಯಾರೂ ಕೂಡ ಯಾವಾಗ ಬೇಕಾದರೂ ಯಾವ ಜಾಗದಲ್ಲಾದರೂ ಮಾಡ್ಬೋದು. ಸೊ ಯೋಗದ ಮೂಲಕ ಮಾಡುವಂಥ ಒಂದು ವಿಶೇಷ ಪರಿಕಲ್ಪನೆ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಗಿದೆ. ಇದರ ಮೂಲಕ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಂದೇಶ ಏನಿದೆ, ಎಲ್ಲೆಡೆಯೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ ಅಂತ ಹೇಳೋದು. ಹಾಗೆಯೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಿಂಬಿತವಾದಂಥ ಶ್ಲೋಕ, ಸರ್ವೇ ಜನಃ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಅಂತ ಏನು ಹೇಳ್ತೀವಿ, ಇದನ್ನು ರೀಚ್ ಮಾಡಲಿಕ್ಕೆ ಯೋಗ ನಮಗೊಂದು ರಹದಾರಿ ಆಗತ್ತೆ ಅಂತ ನನ್ನ ಭಾವನೆ ಮತ್ತು ನನ್ನ ಸ್ಪಷ್ಟ ಸಂದೇಶ.
1: ಒಳ್ಳೆಯದು ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರ, ಇದುವರೆಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಯೋಗದ ಮಹತ್ವ ಈ ಬಗ್ಗೆ ಬಹಳ ಸೊಗಸಾಗಿ ನಿಮ್ಮ ಚಿಂತನೆಗಳನ್ನು ಹಂಚಿಕೊಂಡಿದ್ದೀರಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಶಸ್ವಿಯಾಗಲಿ, ವಂದನೆಗಳು, ನಮಸ್ಕಾರ.
0: ಆಕಾಶವಾಣಿ ಶ್ರೋತೃಗಳಿಗೆ ಮತ್ತೆ ನಮಗೆ ಅವಕಾಶ ಕೊಟ್ಟಂತಹ ಮೈಸೂರು ಆಕಾಶವಾಣಿಯ ಕೇಶವಮೂರ್ತಿ ಹಾಗೂ ತಂಡದವರಿಗೆ ನಮ್ಮ ವಿಶೇಷ ಅಭಿನಂದನೆಗಳು. ಧನ್ಯವಾದ. ಯೋಗ ನಮನ ಎಲ್ಲರಿಗೂ.
2: ಇದುವರೆಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ ಈ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ
3: ಪ್ರಗತಿ ಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಕುರಿತು ಮಾತನಾಡುತ್ತಾರೆ ವಿವೇಕ್ ಆದಿತ್ಯ ಕಣಿಯಾಲ್.
4: ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಒಂದಾಗಿದೆ. ಗ್ರಾಮಗಳ ಮಧ್ಯೆ ಸೂಕ್ತ ರಸ್ತೆ ಸಂಪರ್ಕ ಕಲ್ಪಿಸುವುದರ ಜೊತೆಯಲ್ಲಿ ಬಡತನ ನಿವಾರಣೆ ಹಾಗೂ ಗ್ರಾಮಗಳನ್ನು ಶಹರಗಳೊಂದಿಗೆ ಜೋಡಿಸುವುದರ ಮೂಲಕ ಗ್ರಾಮೀಣ ಭಾಗದ ಜನರ ಆರ್ಥಿಕ ಅಭ್ಯುದಯ ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. 2000 ಇಸವಿಯಲ್ಲಿ ಅಂದಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಆರಂಭಿಸಿದ ಮಹತ್ವಪೂರ್ಣ ಯೋಜನೆ

ಸರ್ಕಾರಗಳ 40:1 ಹಾಗೂ ಅನುದಾನದ ಮೂಲಕ ಮುನ್ನಡೆದು ಯಶಸ್ವಿಯಾಗಿದೆ. ನಮ್ಮ ರಾಜ್ಯದಲ್ಲೂ ರಸ್ತೆ ಸಂಪರ್ಕವೇ ಇಲ್ಲದಿದ್ದ ಹಳ್ಳಿಗಳು ಈ ಯೋಜನೆಯ ಮೂಲಕ ಸೂಕ್ತ ಡಾಂಬರೀಕೃತ ರಸ್ತೆ ಸೌಕರ್ಯ ಹೊಂದಿ ಅಭಿವೃದ್ಧಿ ದಿಶೆಯಲ್ಲಿ ದಾಪುಗಾಲು ಇರಿಸಿವೆ. ಹಳ್ಳಿಗಳಿಗೆ ಅಗತ್ಯವಾದ ಸರಕು ಸರಂಜಾಮುಗಳನ್ನು ಪೂರೈಕೆ ಮಾಡಲು ಹಳ್ಳಿಗಳಲ್ಲಿ ರೈತರು ಬೆಳೆದ ಆಹಾರ ಹಾಗೂ ವಾಣಿಜ್ಯ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತಲುಪಿಸಲು ಈ ರಸ್ತೆಗಳು ಸಂಪರ್ಕ ಸೇತುವಾಗಿವೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಮೂಲಕ ಕಳೆದ 25 ರಾಜ್ಯ ಹಾಗೂ ದೇಶದ ಗ್ರಾಮಗಳು ಶಹರಗಳೊಂದಿಗೆ ಸೂಕ್ತ ರಸ್ತೆ ಸಂಪರ್ಕ ಹೊಂದಿದ ಪರಿಣಾಮ ಗ್ರಾಮಗಳ ಆರ್ಥಿಕತೆ ಪ್ರಗತಿಯ ಜೊತೆಯಲ್ಲಿ ಗ್ರಾಮೀಣ ಮಕ್ಕಳ ಶಿಕ್ಷಣಕ್ಕೂ ಸಹಕಾರಿಯಾಗಿದೆ. ಗ್ರಾಮ ಸಡಕ್ ಯೋಜನೆ ಮೂಲಕ ಹೊಸ ರಸ್ತೆಗಳ ನಿರ್ಮಾಣ ಒಂದೆಡೆಯಾದರೆ ಈ ತನಕವಿದ್ದ ಮಣ್ಣಿನ ರಸ್ತೆಗಳು ಡಾಂಬರೀಕರಣಗೊಂಡು ಸುಲಭ ಹಾಗೂ ಸುಸ್ಥಿರ ಪ್ರಯಾಣ ಸಾಧ್ಯವಾಗಿದೆ. 2024 ಸಾಲಿನ ಕೇಂದ್ರ ಬಜೆಟ್ನಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ 4 ಹಂತ ಘೋಷಣೆಯಾಯಿತು. ಇದರಲ್ಲಿ ಒಟ್ಟು 24,000 ಗ್ರಾಮೀಣ ಜನವಾಸ ಪ್ರದೇಶಗಳನ್ನು ಸಂಪರ್ಕಿಸುವ ಯೋಜನೆ ರೂಪಿಸಲಾಯಿತು. ರಸ್ತೆ, ನೀರು, ವಿದ್ಯುತ್, ವಸತಿ ಇವು ಜನರ ಮೂಲಭೂತ ಅಗತ್ಯತೆಗಳಲ್ಲಿ ಪ್ರಮುಖವಾಗಿವೆ. PMGSY ಮೂಲಕ ಗುಣಮಟ್ಟದ ಸಕಲ ಹವಾಮಾನ ತಾಳಿಕೆಯ ರಸ್ತೆ ಸಂಪರ್ಕ ಸಾಧ್ಯವಾಗಿದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ 4 ಹಂತವು ದೇಶದಲ್ಲಿ ಪ್ರಸ್ತುತ ಜಾರಿಯಲ್ಲಿದೆ. ಇದು 2023-24 ಆರಂಭಗೊಂಡು 2028-29 ತನಕ ಚಾಲ್ತಿಯಲ್ಲಿರಲಿದೆ. ಅಂತಾರಾಷ್ಟ್ರೀಯ ಉತ್ಕೃಷ್ಟತೆಯ ರಸ್ತೆಗಳು 25,000 ಹೊಸ ಹಳ್ಳಿಗಳನ್ನು ಜೋಡಿಸಲಿವೆ. ಪಿಎಂ ಗತಿಶಕ್ತಿ ಯೋಜನೆಯ ಉದ್ದೇಶವನ್ನು ಕೂಡ ಈ ರಸ್ತೆಗಳು ಸಾಕಾರಗೊಳಿಸಲಿವೆ. 4 ಹಂತದಲ್ಲಿ ಒಟ್ಟು 62,500 ಉದ್ದದ ರಸ್ತೆ ನಿರ್ಮಾಣ ಸಾಧ್ಯವಾಗಲಿದೆ ಹಾಗೂ ಇದಕ್ಕಾಗಿ 70,125 ರೂಪಾಯಿ ಬಳಸಲಾಗುತ್ತದೆ. ಈ ತನಕ ಗ್ರಾಮ ಸಡಕ್ ಯೋಜನೆಯಡಿ ದೇಶದಲ್ಲಿನ ಒಟ್ಟು 8,34,716 ಉದ್ದದ ರಸ್ತೆ ಯೋಜನೆಯಲ್ಲಿ 7,71,641 ರಸ್ತೆ ನಿರ್ಮಾಣ ಪೂರ್ಣಗೊಂಡಿದೆ. ನಕ್ಸಲ್ ಬಾಧಿತ ಪ್ರದೇಶಗಳಲ್ಲೂ ಯಶಸ್ವಿಯಾಗಿ ಗ್ರಾಮ ಸಡಕ್ ರಸ್ತೆಗಳನ್ನು ಪೂರ್ಣಗೊಳಿಸಿದ ಹಿರಿಮೆ ಕೇಂದ್ರ ಹಾಗೂ ಆಯಾ ರಾಜ್ಯ ಸರ್ಕಾರಗಳಿಗೆ ಸಲ್ಲುತ್ತದೆ. ಕರ್ನಾಟಕದ ಹಲವು ಗ್ರಾಮೀಣ ರಸ್ತೆಗಳು ಈ ಯೋಜನೆಯ ಮೂಲಕ ಜೋಡಿಸಲ್ಪಟ್ಟಿವೆ. ಆರಂಭದ 20 ಗ್ರಾಮ ಸಡಕ್ ಯೋಜನೆಯ ಮೂಲಕ ಕರ್ನಾಟಕದ 5,612 ಉದ್ದದ ರಸ್ತೆ ನಿರ್ಮಾಣ ಹೊಂದಿ ಮೇಲ್ದರ್ಜೆಗೇರಿವೆ. 2022-23 ಸಾಲಿನಲ್ಲಿ ಒಟ್ಟು 1,629 ರಸ್ತೆ ನಿರ್ಮಾಣ ಹೊಂದಿದ್ದು 2023-24 457 ಪೂರ್ಣಗೊಂಡಿದೆ. ಉತ್ತರ ಕರ್ನಾಟಕ ಭಾಗದ ಬಹುತೇಕ ಹಳ್ಳಿಗಳು ಈ ಯೋಜನೆಯ ಪ್ರಯೋಜನ ಪಡೆದಿವೆ. ಇತ್ತೀಚೆಗೆ ಕಲಬುರಗಿಯಲ್ಲಿ ಉದ್ಘಾಟನೆ ಕಂಡ ಕಲ್ಯಾಣ ಪಥ ರಸ್ತೆ ನಿರ್ಮಾಣ ಯೋಜನೆಗೂ ಗ್ರಾಮ ಸಡಕ್ ಯೋಜನೆಯು ಮಾದರಿಯಾಗಿದೆ. ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಹಳ್ಳಿಗಳ ಜನರ ಜೀವನಮಟ್ಟ ಸುಧಾರಣೆಗೂ ಈ ರಸ್ತೆ ಯೋಜನೆಯ ಬಹುದೊಡ್ಡ ಕೊಡುಗೆ ಇದೆ. ಕಳೆದ 2.5 ಈ ರಸ್ತೆಗಳು ಗ್ರಾಮೀಣ ಜನರ ಬದುಕಿನ ಆಶಾಕಿರಣವಾಗಿ, ಆರ್ಥಿಕ ಪ್ರಗತಿಯ ದ್ಯೋತಕವಾಗಿ, ಸುಲಭ ಸಂಪರ್ಕದ ಸೇತುವಾಗಿ ಮಾರ್ಪಟ್ಟಿವೆ. ಈ ಮೂಲಕ 25 ಕೇಂದ್ರ ಸರ್ಕಾರದ ದೂರದೃಷ್ಟಿ, ಕರ್ತವ್ಯಪರತೆ ರಸ್ತೆ ಸಂಪರ್ಕದ ಮೂಲಕ ಗ್ರಾಮ ವಿಕಾಸದಲ್ಲೂ ಪ್ರತಿಫಲಿಸಿದೆ ಎಂದು ಹೇಳಬಹುದು. ಗ್ರಾಮ ಸಡಕ್ ಯೋಜನೆಯ ಪ್ರಮುಖ ಗುರಿ ಬಡತನ ನಿರ್ಮೂಲನೆ. ಒಂದು ರಸ್ತೆಯ ಮೂಲಕ ಬಡತನ ನಿರ್ಮೂಲನೆ ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಹಲವರಿಗೆ ಕಾಡಬಹುದು. ಇದಕ್ಕೆ ಉತ್ತರ ಅಷ್ಟೇ ಸರಳವಾಗಿದೆ. ರಸ್ತೆ ಸಂಪರ್ಕವೇ ಇಲ್ಲದ, ಕೇವಲ ನಡಿಗೆಯ ಮೂಲಕ, ನದಿಯಲ್ಲಿ ದೋಣಿ ಮೂಲಕ, ಬೆಟ್ಟ ಗುಡ್ಡಗಳನ್ನು ಏರುವ ಮೂಲಕ ತಮ್ಮ ಗ್ರಾಮಗಳಿಗೆ ಸಾಗುತ್ತಿದ್ದ ಜನರು ತಮ್ಮೂರಿಗೆ ಸೂಕ್ತ ರಸ್ತೆ, ನದಿಗೆ ಮೇಲ್ಸೇತುವೆ ನಿರ್ಮಾಣವಾದ ಬಳಿಕ ನಡಿಗೆಯ ಮೂಲಕ ವ್ಯಯಿಸುತ್ತಿದ್ದ ಸಮಯ ಉಳಿಯಿತು. ತಲೆಹೊರೆ ಮೂಲಕ ತಮ್ಮೂರಿಗೆ ದುಬಾರಿ ವೆಚ್ಚದಲ್ಲಿ ಸಾಗಿಸುತ್ತಿದ್ದ ಸರಕುಗಳು ಕಡಿಮೆ ಬೆಲೆಯಲ್ಲಿ ತಮ್ಮ ಮನೆ ಬಾಗಿಲಿಗೆ ಹೊಸ ರಸ್ತೆ ಸಂಪರ್ಕದ ಮೂಲಕ ಬಂದಿಳಿದವು. ಇಲ್ಲಿಗೆ ಜನರ ಸಮಯ, ಶ್ರಮ ಹಾಗೂ ಹಣವು ಉಳಿತಾಯವಾಗತೊಡಗಿತು. ಇದರ ಜೊತೆಯಲ್ಲಿ ಗ್ರಾಮಗಳಲ್ಲಿ ಬೆಳೆದ ಆಹಾರ ಧಾನ್ಯಗಳು, ತರಕಾರಿ ಖಾದ್ಯಗಳು, ಹಣ್ಣು ಹಂಪಲುಗಳು ಕಡಿಮೆ ಸಮಯದಲ್ಲಿ ಹಾಗೂ ಕಡಿಮೆ ಖರ್ಚಿನಲ್ಲಿ ಮಾರುಕಟ್ಟೆ ತಲುಪಲು ಸಾಧ್ಯವಾಯಿತು. ಸಾಗಣೆ ವೆಚ್ಚವೂ ಕಡಿಮೆಯಾಗಿ ಇಲ್ಲಿಯೂ ಹಣದ ಉಳಿತಾಯವಾಯಿತು. ಗ್ರಾಮ ಸಡಕ್ ರಸ್ತೆ ಸಂಪರ್ಕದ ಮೂಲಕ ಗ್ರಾಮದ ವಿದ್ಯುದೀಕರಣ, ಗ್ರಾಮೀಣ ಶಾಲೆಗಳ ನಿರ್ಮಾಣ, ಪುನರ್ ನಿರ್ಮಾಣದ ಕಾರ್ಯಗಳಿಗೆ ವೇಗ ದೊರೆಯಿತು. ರಸ್ತೆಗಳು ಗ್ರಾಮದ ಮಕ್ಕಳ ಉನ್ನತ ವಿದ್ಯಾಭ್ಯಾಸದ ಕನಸನ್ನು ನನಸಾಗಿಸಿದವು. ಗ್ರಾಮದ ಆರೋಗ್ಯ ವ್ಯವಸ್ಥೆ ಸುಧಾರಣೆ ಕಂಡಿತು. ಹೀಗೆ

0: ಮಹಾತ್ಮ ಗಾಂಧಿ ಕಂಡಿದ್ದ ಗ್ರಾಮ ವಿಕಾಸ, ಸ್ವರಾಜ್ಯದ ಕನಸು ಈ ಮೂಲಕ ನನಸಾಗತೊಡಗಿತು. ಜಮ್ಮು ಕಾಶ್ಮೀರದ ದುರ್ಗಮ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿನ ಹಳ್ಳಿಗಳನ್ನು ಕೂಡ ಗ್ರಾಮ ಸಡಕ್ ಯೋಜನೆಯ ಮೂಲಕ ಸಂಪರ್ಕಿಸಲಾಗಿದೆ. ಲಡಾಖ್ ಕೇಂದ್ರಾಡಳಿತ ಪ್ರದೇಶದ ಹಳ್ಳಿಗಳು ಕೂಡ ಗ್ರಾಮ ಸಡಕ್ ಯೋಜನೆಯಿಂದ ಸಾಕಷ್ಟು ಧನಾತ್ಮಕ ಬದಲಾವಣೆಯನ್ನು ಕಂಡಿವೆ. ವಿಕಸಿತ ಭಾರತ ಸಂಕಲ್ಪವು ರಸ್ತೆಗಳ ಅಭಿವೃದ್ಧಿ ಹಾಗೂ ಸಂಪರ್ಕದ ಮೂಲಕ ಸಾಧ್ಯ ಎನ್ನುತ್ತಾರೆ ಕೇಂದ್ರ ಹೆದ್ದಾರಿ ಖಾತೆ ಸಚಿವರಾದ ನಿತಿನ್ ಗಡ್ಕರಿ ಅವರು. ಗ್ರಾಮ ಸಡಕ್ ಯೋಜನೆಯ ಮೂಲಕ ಸಂಪರ್ಕ ಹಾಗೂ ಹೂಡಿಕೆಯ ಹೊಸ ಅವಕಾಶಗಳು ಸೃಷ್ಟಿಯಾಗುತ್ತಿವೆ. ಗ್ರಾಮೀಣ ಭಾಗದ ಶಿಕ್ಷಣ, ಕೃಷಿ, ಮೂಲಸೌಕರ್ಯ ಸಹಿತ ಆರೋಗ್ಯ ಕ್ಷೇತ್ರದ ಪ್ರಗತಿಗೆ ಈ ರಸ್ತೆಗಳು ಸಾಕ್ಷಿಯಾಗಿವೆ. ದೇಶದ ಕ್ರೀಡಾ ಕ್ಷೇತ್ರಕ್ಕೆ ಅಭೂತಪೂರ್ವ ಕೊಡುಗೆ ನೀಡಿದ ವ್ಯಕ್ತಿಯ ಉದಾಹರಣೆಯೊಂದು ಇಲ್ಲಿದೆ. ಆಕೆಯ ಹೆಸರು ಮೀರಾಬಾಯಿ ಚಾನು. ಭಾರತದ ಹೆಸರಾಂತ ವೇಟ್ ಲಿಫ್ಟರ್, ಮಾತ್ರವಲ್ಲ ಒಲಿಂಪಿಕ್ ಪದಕ ವಿಜೇತೆ. ಈಕೆಯ ಊರು ಮಣಿಪುರದ ಒಂದು ಕುಗ್ರಾಮ. ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಉರುವಲಿಗೆ ಅಗತ್ಯವಾದ ಭಾರದ ಕಟ್ಟಿಗೆಗಳನ್ನು ಆಕೆ ಹೊರುತ್ತಿದ್ದಳು. ಈಕೆಯ ಸಾಮರ್ಥ್ಯವನ್ನು ಗಮನಿಸಿದ ಈಕೆಯ ಸಹೋದರ ಕ್ರೀಡಾ ಕ್ಷೇತ್ರದತ್ತ ಆಕರ್ಷಿತವಾಗುವಂತೆ ಮಾಡುತ್ತಾನೆ. ನಂತರ ಈಕೆ ತನ್ನ ದೈನಂದಿನ ವೇಟ್ ಲಿಫ್ಟಿಂಗ್ ಕ್ರೀಡಾಭ್ಯಾಸಕ್ಕೆ ಸುಮಾರು 50 ಕಿಲೋಮೀಟರ್ ದೂರ ಸಂಚರಿಸಬೇಕಾಗುತ್ತದೆ. ಹಳ್ಳಿಯಿಂದ ತನಗೆ ಅಗತ್ಯವಿರುವೆಡೆ ಸರಿಯಾದ ಸಮಯಕ್ಕೆ ಹೋಗಿ ಬರುವಂತಾಗಲು ಈಕೆಗೆ ಸಹಕಾರಿಯಾಗಿದ್ದು ಗ್ರಾಮ ಸಡಕ್ ರಸ್ತೆ. ಇಂದು ಈ ರಸ್ತೆ ಕೇವಲ ರಸ್ತೆಯಾಗಿಲ್ಲ, ಗ್ರಾಮ ವಿಕಾಸದ ರಹದಾರಿಯಾಗಿದೆ. ಹಲವು ಗ್ರಾಮೀಣ ಪ್ರತಿಭೆಗಳ ಉಗಮಕ್ಕೆ, ಜನರ ಆರ್ಥಿಕ ಸುದೃಢತೆಗೆ ವಿಶೇಷ ಕಾಣಿಕೆ ಹಾಗೂ ಕೊಡುಗೆ ನೀಡಿದೆ.
1: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಈ ಕುರಿತು ಮಾತನಾಡಿದವರು ವಿವೇಕ್ ಆದಿತ್ಯ ಕಣಿಯಾಲ್.
2: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
6: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಇದೇ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಅಮೆರಿಕ ಇರಾನ್ ನಡುವೆ ಶಾಂತಿ ಒಪ್ಪಂದ, ಹಾರ್ಮೋಜ್ ಜಲಸಂಧಿ ಶೀಘ್ರ ಸಂಚಾರಕ್ಕೆ ಮುಕ್ತ. ಸ್ಲೋವಾಕಿಯಾದ ಪ್ರಧಾನಿಯೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶದಲ್ಲಿ ರಸಗೊಬ್ಬರಗಳ ಕೊರತೆ ಇಲ್ಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಹೆಚ್ ಗುಂಪಿನ ಪಂದ್ಯದಲ್ಲಿಂದು ಸ್ಪೇನ್ ಕ್ಯಾಬೋ ವರ್ಡೆ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಅಮೆರಿಕ ಮತ್ತು ಇರಾನ್ ತಮ್ಮ 107 ದಿನಗಳ ಯುದ್ದವನ್ನು ಕೊನೆಗೊಳಿಸಲು ಮತ್ತು ಜಾಗತಿಕ ತೈಲ ಪೂರೈಕೆಯ 1/5 ಭಾಗವನ್ನು ಸಾಗಿಸಲು ಬಳಸಲಾಗುತ್ತಿದ್ದ ಕಿರಿದಾದ ಜಲಮಾರ್ಗವಾದ ಹಾರ್ಮೋಜ್ ಜಲಸಂಧಿಯನ್ನು ತೆರೆಯಲು ಒಪ್ಪಂದವನ್ನು ಅಂತಿಮಗೊಳಿಸಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಕುರಿತು ಘೋಷಣೆ ಮಾಡಿದ್ದು ಇರಾನಿನ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನವನ್ನು ಅಮೆರಿಕ ಕೊನೆಗೊಳಿಸಲಿದೆ ಎಂದು ಹೇಳಿದ್ದಾರೆ. ಜೂನ್ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಗುವುದು. ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಿದ ನಂತರ ಶುಕ್ರವಾರ ಹಾರ್ಮೋಜ್ ಜಲಸಂಧಿ ತೆರೆಯಲಾಗುವುದು. ಈ ಒಪ್ಪಂದವು ಇಡೀ ಪ್ರದೇಶಕ್ಕೆ ಶಾಂತಿ ಮತ್ತು ಭದ್ರತೆಯನ್ನು ತರುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಲೆಬನಾನ್ನಲ್ಲಿ ಸೇರಿದಂತೆ ಎಲ್ಲಾ ಸಂಘಟನೆಗಳು ಮತ್ತು ಪ್ರದೇಶಗಳಲ್ಲಿ ಯುದ್ದ ಮತ್ತು ಮಿಲಿಟರಿ ಕಾರ್ಯಾಚರಣೆಗಳು ಇಂದು ರಾತ್ರಿಯಿಂದ ಶಾಶ್ವತವಾಗಿ ಕೊನೆಗೊಳ್ಳುತ್ತವೆ ಎಂದು ಇರಾನ್ನ ಉನ್ನತ ರಾಷ್ಟೀಯ ಭದ್ರತೆ

0: ಮಂಡಳಿ ಹೇಳಿದೆ. ಈ ಸುದ್ದಿಯ ಬೆನ್ನಲ್ಲೇ ತೈಲ ಬೆಲೆಗಳು ಕುಸಿದಿವೆ. ಬ್ರೆಂಟ್ ಕಚ್ಚಾ ತೈಲ ಇಂದು ಆರಂಭಿಕ ವಹಿವಾಟಿನಲ್ಲಿ ಶೇಕಡಾ 4% ಕುಸಿದರೆ ಯುಎಸ್ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಶೇಕಡಾ 4.6%ಕ್ಕಿಂತ ಹೆಚ್ಚು ಕುಸಿದಿದೆ. ಏಷ್ಯಾದಲ್ಲಿ ಷೇರು ಮಾರುಕಟ್ಟೆಗಳು ಜಿಗಿದಿವೆ. ಅಮೆರಿಕ ಮತ್ತು ಇರಾನ್ ಶಾಂತಿ ಒಪ್ಪಂದಕ್ಕೆ ಒಪ್ಪಿಕೊಂಡಿರುವ ವಿಚಾರವನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯಾ ಗುಟೆರಸ್ ಸ್ವಾಗತಿಸಿದ್ದಾರೆ. ಇದು ತಕ್ಷಣದ ಮತ್ತು ಶಾಶ್ವತ ಕದನ ವಿರಾಮ, ಹಾರ್ಮೋನ್ ಜಲಸಂಧಿಯನ್ನು ಪುನಃ ತೆರೆಯುವುದು ಮತ್ತು ಮುಂದಿನ ಮಾತುಕತೆಗಳಿಗೆ ಅನುವು ಮಾಡಿಕೊಡುತ್ತದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕ ಇರಾನ್ ಅಂತಿಮ ಶಾಂತಿ ಒಪ್ಪಂದದ ಘೋಷಣೆ ಬೆನ್ನಲ್ಲೇ ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 1113 ಅಂಕಗಳ ಏರಿಕೆಯೊಂದಿಗೆ 76,649 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 336 ಅಂಕ ಏರಿಕೆಯ ನಂತರ 23,956 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 58 ಪೈಸೆ ಏರಿಕೆಯೊಂದಿಗೆ 94.60 ರೂಪಾಯಿಯಷ್ಟಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸ್ಲೊವಾಕಿಯಾದ ರಾಜಧಾನಿ ಬ್ರಾಟಿಸ್ಲವಾದಲ್ಲಿ ಸ್ಲೊವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಲೊವಾಕಿಯಾದ ಅಧ್ಯಕ್ಷ ಪೀಟರ್ ಪೆಲ್ಲೆಗ್ರಿನಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಈ ಭೇಟಿಯು ಭಾರತ ಸ್ಲೊವಾಕಿಯಾ ಸಂಬಂಧಗಳನ್ನು ಗಾಢವಾಗಿಸಲು ಮತ್ತು ಎರಡೂ ದೇಶಗಳ ನಡುವಿನ ಸಹಕಾರದ ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಅವಕಾಶವನ್ನು ಒದಗಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸ್ಲೊವಾಕಿಯಾದ ಅಧ್ಯಕ್ಷ ಪೀಟರ್ ಪೆಲ್ಲೆಗ್ರಿನಿ ಮತ್ತು ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ಉತ್ಪಾದಕ ಸಭೆಗಳನ್ನು ಎದುರು ನೋಡುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. 1993 ಸ್ಲೊವಾಕಿಯಾದ ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಪ್ರಧಾನಿಯೊಬ್ಬರು ಭೇಟಿ ನೀಡುತ್ತಿರುವುದು ಇದೇ ಮೊದಲು. ವ್ಯಾಪಾರ, ಹೂಡಿಕೆ, ಆಟೋಮೊಬೈಲ್ ಮತ್ತು ರೈಲ್ವೆ ಉತ್ಪಾದನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸ್ಲೊವಾಕಿಯಾದೊಂದಿಗೆ ದ್ವಿಪಕ್ಷೀಯ ಸಂಬಂಧವನ್ನು ಬಲಪಡಿಸುವ ಕಡೆಗೆ ಭಾರತದ ಬದ್ಧತೆಯನ್ನು ಈ ಭೇಟಿ ಪುನರುಚ್ಚರಿಸುತ್ತದೆ. 52ನೇ G7 ಶೃಂಗಸಭೆ ಇಂದು ಫ್ರಾನ್ಸ್ನ ಏವಿಯನ್ಸ್ನಲ್ಲಿ ಆರಂಭವಾಗಲಿದೆ. 3 ದಿನಗಳ ಈ ಶೃಂಗಸಭೆಯಲ್ಲಿ G7 ಸದಸ್ಯ ರಾಷ್ಟಗಳಾದ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುಕೆ, ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ಭಾಗವಹಿಸುತ್ತವೆ. ಸದಸ್ಯರ ಜೊತೆಗೆ ಭಾರತ, ಬ್ರೆಜಿಲ್, ಈಜಿಪ್ಟ್, ಕೀನ್ಯಾ, ದಕ್ಷಿಣ ಕೊರಿಯಾ, ಕತಾರ್, ಸೌದಿ ಅರೇಬಿಯಾ, ಸಿರಿಯಾ, ಯುಎಇ ಮತ್ತು ಉಕ್ರೇನ್ ಅನ್ನು ಔಟ್ರೀಚ್ ಪಾಲುದಾರ ರಾಷ್ಟಗಳು ಎಂದು ಫ್ರಾನ್ಸ್ ಆಹ್ವಾನಿಸಿದೆ. ಭಾರತ ಪಾಲುದಾರ ರಾಷ್ಟವಾಗಿ G7 ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿರುವುದು ಇದು 13ನೇ ಬಾರಿ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಔಟ್ರೀಚ್ ಅಧಿವೇಶನಗಳಲ್ಲಿ ಭಾಗವಹಿಸಲಿದ್ದಾರೆ. G7 ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸುವುದು ಜಾಗತಿಕ ಭೌಗೋಳಿಕ ರಾಜಕೀಯದಲ್ಲಿ ಭಾರತದ ಪ್ರಮುಖ ಪಾತ್ರವನ್ನು ಒತ್ತಿ ಹೇಳುತ್ತದೆ. ಭಾರತ ಪ್ರಮುಖ ಆರ್ಥಿಕ ಶಕ್ತಿ ಕೇಂದ್ರವಾಗಿ, ಅಭಿವೃದ್ಧಿಶೀಲ ರಾಷ್ಟಗಳಿಗೆ ರಾಜತಾಂತ್ರಿಕ ಸೇತುವೆಯಾಗಿ ಮತ್ತು ಇಂಡೋ ಪೆಸಿಫಿಕ್ನಲ್ಲಿ ಕಾರ್ಯತಂತ್ರದ ಆಧಾರವಾಗಿ G7 ಒಕ್ಕೂಟಕ್ಕೆ ಮುಖ್ಯವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ ಸಾಕಷ್ಟು ಆಹಾರ ಧಾನ್ಯಗಳ ಸಂಗ್ರಹವಿದೆ. ಎಲ್ ನಿನೋ ಪರಿಸ್ಥಿತಿಗಳ ಪ್ರಭಾವದ ಹೊರತಾಗಿಯೂ ಯಾವುದೇ ಆಹಾರ ಕೊರತೆ ಇರುವುದಿಲ್ಲ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಮೈಂಡ್ ಮೈಂಡ್ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ವರ್ಷ ನೈಋತ್ಯ ಮುಂಗಾರು ಮಳೆ ಸಾಮಾನ್ಯಕ್ಕಿಂತ ಕಡಿಮೆ ಇರಲಿದೆ ಎಂದು ನಿರೀಕ್ಷಿಸಲಾಗಿದೆ. ಮುಂಗಾರು ಮಳೆ ಋತುವಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರಗಳು ಲಭ್ಯವಿದೆ ಎಂದು ತಿಳಿಸಿದರು. ಮುಂಬರುವ ಹಿಂಗಾರು ಋತುವಿಗೆ ರಸಗೊಬ್ಬರಗಳ ಪೂರೈಕೆ ಈ ವರ್ಷದ ನವೆಂಬರ್ನಿಂದ ಪ್ರಾರಂಭವಾಗಲಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಮಾಹಿತಿ ನೀಡಿದರು. ಕಳೆದ 12 ವರ್ಷಗಳಲ್ಲಿ ಭಾರತದ ಮಧ್ಯಮ ವರ್ಗವನ್ನು ಆರ್ಥಿಕ ಭದ್ರತೆ ಮತ್ತು ಉತ್ತಮ ಸೌಲಭ್ಯ ಮತ್ತು ಹೊಸ ಅವಕಾಶಗಳೊಂದಿಗೆ ಸಬಲೀಕರಣಗೊಳಿಸಲು ಸರ್ಕಾರ ಸಮಗ್ರ ಬದಲಾವಣೆಗಳನ್ನು ಮಾಡಿದೆ ಎಂದು ಬಿಜೆಪಿ ಅಧ್ಯಕ್ಷ ನಿತಿನ್ ನವೀನ್ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಆದಾಯ ತೆರಿಗೆ ಸುಧಾರಣೆಗಳ ಮೂಲಕ ತೆರಿಗೆ ವಿನಾಯಿತಿ ಮತ್ತು ಜಿಎಸ್ಟಿ ಮೂಲಕ ತೆರಿಗೆ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಸೇರಿದಂತೆ ಸರ್ಕಾರ ಕೈಗೊಂಡ ಹಲವಾರು ನೀತಿಗಳು ಇದಕ್ಕೆ ಸಾಕ್ಷಿಯಾಗಿದೆ ಎಂದರು. ಉಜ್ವಲ ಯೋಜನೆ, ಜಲಜೀವನ್ ಮಿಷನ್, ಸ್ವಚ್ಛ ಭಾರತ್ನಂತಹ ಉಪಕ್ರಮಗಳು ನಾಗರಿಕರಿಗೆ ಮೂಲಭೂತ ಜೀವನ ಸೌಲಭ್ಯವನ್ನು ಪ್ರವೇಶಿಸುವಂತೆ ಮಾಡಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಂತಹ ಯೋಜನೆಗಳು ಹಾಗೂ ಆಯುಷ್ಮಾನ್ ಭಾರತ್ ಯೋಜನೆಯು ಕ್ರಮವಾಗಿ ಮನೆ ಮತ್ತು ಆರೋಗ್ಯ ಭದ್ರತೆಯನ್ನು ಹೊಂದುವ ಜನರ ಕನಸನ್ನು ನನಸಾಗಿಸಲು ಅವಕಾಶ ಮಾಡಿಕೊಟ್ಟಿವೆ ಎಂದು ಅವರು ಹೇಳಿದರು. ಇಂತಹ ಉಪಕ್ರಮಗಳ ಮೂಲಕ ಕೇಂದ್ರ ಸರ್ಕಾರ ಮಧ್ಯಮ ವರ್ಗದ ಜನರನ್ನು ಸಬಲೀಕರಣಗೊಳಿಸಿದೆ. ಇದು ಭಾರತದ ಆರ್ಥಿಕತೆಯಲ್ಲಿ ಪ್ರಮುಖ ಶಕ್ತಿಯಾಗಿದೆ. ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತಕ್ಕಾಗಿ ಸಂಕಲ್ಪವನ್ನು ವೇಗಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ನಿತಿನ್ ನವೀನ್ ಅಭಿಪ್ರಾಯಪಟ್ಟರು. ಇದೇ ವೇಳೆ ಕಳೆದ 12 ವರ್ಷಗಳಲ್ಲಿ ಭಾರತದ ಸಮಗ್ರ ಅಭಿವೃದ್ದಿಗಾಗಿ ಎನ್ಡಿಎ ಸರ್ಕಾರ ಕೈಗೊಂಡ ಕ್ರಮಗಳ ಕುರಿತು ವಿಶೇಷ ವರದಿ ಇದೀಗ ಮೂಡಿಬರಲಿದೆ.
4: ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತ ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಎನ್ಡಿಎ ಸರ್ಕಾರ ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಹಾಗೂ ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ಕೈಗೊಂಡಿದೆ. ವಿಶ್ವದರ್ಜೆಯ ಮೂಲಸೌಕರ್ಯದ ಅಡಿಪಾಯದ ಮೇಲೆ ಬಲವಾದ ಮತ್ತು ಆಧುನಿಕ ರಾಷ್ಟವನ್ನು ನಿರ್ಮಿಸಲಾಗಿದೆ. ಮೂಲಸೌಕರ್ಯಕ್ಕಾಗಿ ಸರ್ಕಾರಿ ವೆಚ್ಚದಲ್ಲಿ 6 ಪಟ್ಟು ಹೆಚ್ಚಳವಾಗಿದೆ. 2014-15 2 ಲಕ್ಷ ಕೋಟಿ ರೂಪಾಯಿಗಳಿಂದ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 12.2 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಕಳೆದ 12 ವರ್ಷಗಳಲ್ಲಿ ದೇಶದ ನಗರ ಸಾರಿಗೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಯಾಗಿದೆ. ಭಾರತದ ಮೆಟ್ರೋ ರೈಲು ಜಾಲ ಸುಮಾರು 5 ಪಟ್ಟು ವಿಸ್ತರಿಸಿದೆ. ಇದೇ ವೇಳೆ ಭಾರತ ಇಂದು ವಿಶ್ವದ 2ನೇ ಅತಿದೊಡ್ಡ ರಸ್ತೆ ಜಾಲವನ್ನು ಹೊಂದಿದೆ. 2014 91,000 ಕಿಲೋಮೀಟರ್ ಇದ್ದ ರಾಷ್ಟೀಯ ಹೆದ್ದಾರಿ ಜಾಲ 2026 1,46,000 ಕಿಲೋಮೀಟರ್ಗಳಿಗೆ ವಿಸ್ತರಿಸಿದೆ. ಭಾರತೀಯ ರೈಲ್ವೆಗೆ ಬಜೆಟ್ ಅನುದಾನ 9 ಪಟ್ಟು ಹೆಚ್ಚಾಗಿದೆ. 2014-15 32,000 ಕೋಟಿ ರೂಪಾಯಿಗಳಿಂದ ಪ್ರಸ್ತುತ 2.78 ಲಕ್ಷ ಕೋಟಿ ರೂಪಾಯಿಗಳಿಗೆ ಅನುದಾನ ಏರಿಕೆಯಾಗಿದೆ. ಈ ಹೂಡಿಕೆಯು ಭಾರತೀಯ ರೈಲ್ವೆಯ ಆಧುನೀಕರಣಕ್ಕೆ ಶಕ್ತಿ ತುಂಬಿದೆ ಮತ್ತು ಪ್ರಯಾಣಿಕರ ಅನುಭವವನ್ನು ಸುಧಾರಿಸಿದೆ. ಪ್ರಸ್ತುತ 162 ವಂದೇ ಭಾರತ್ ರೈಲುಗಳು ಕಾರ್ಯನಿರ್ವಹಿಸುತ್ತಿದ್ದು ಇದು ಪ್ರಯಾಣದ ಸಮಯವನ್ನು ಶೇಕಡಾ 45ರಷ್ಟು ಕಡಿಮೆ ಮಾಡಿದೆ. ಒಟ್ಟಾರೆ ಈ ಸಾಧನೆಗಳು 2047 ವೇಳೆಗೆ ವಿಕಸಿತ ಭಾರತಕ್ಕೆ ಅಡಿಪಾಯ ಹಾಕುವ ಮೂಲಕ ವೇಗವಾದ, ಹೆಚ್ಚು ಸಂಪರ್ಕಿತ ಮತ್ತು ಹೆಚ್ಚು ಸಮೃದ್ಧ ಭಾರತವನ್ನು ನಿರ್ಮಿಸುತ್ತಿದೆ.
0: ಫಿಲಡೆಲ್ಫಿಯಾದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಈ ಗುಂಪಿನ ಪಂದ್ಯದಲ್ಲಿ ಐವರಿ ಕೋಸ್ಟ್ ತಂಡ ಈಕ್ವೆಡಾರ್ ವಿರುದ್ಧ 1-0 ಗೋಲುಗಳಿಂದ ಜಯ ಗಳಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಅಮೆರಿಕ ಇರಾನ್ ನಡುವೆ ಶಾಂತಿ ಒಪ್ಪಂದ. ಹಾರ್ಮೋಡ್ ಜಲಸಂಧಿ ಶೀಘ್ರ ಸಂಚಾರಕ್ಕೆ ಮುಕ್ತ. ಸ್ಲೊವಾಕಿಯಾದ ಪ್ರಧಾನಿಯೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶದಲ್ಲಿ ರಸಗೊಬ್ಬರಗಳ ಕೊರತೆ ಇಲ್ಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಹೆಚ್ ಗುಂಪಿನ ಪಂದ್ಯದಲ್ಲಿಂದು ಸ್ಪೇನ್ ಕ್ಯಾಬೋ ವರ್ಡೆ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
5: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು.

0: ಪಂಚಮ್ ಜೀವ ಹಾಗೂ ಶ್ರೀಲಕ್ಷ್ಮಿ ಬಿಲಮಣ್ಣು ಅವರ ಕಂಠದಲ್ಲಿ ಕೇಳ್ತಾ ಇದ್ದೀರಾ ಜೆಸಿ ದ ಯೂನಿವರ್ಸಿಟಿ ಈ ಚಿತ್ರದಿಂದ ಆಯ್ದ ಗೀತೆಯನ್ನ.
1: ಬಿಡಲಾರೆ ಹಿಡಿದಿರೋ ಕೈಗಳ ಎದುರಲಿ ಯಾರು ಬಂದು

0: ಪುನೀತ್ ರಾಜ್ಕುಮಾರ್ ಆಸ್ಕರ್ ಹಾಗೂ ಸಂಗಡಿಗರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಮೇಲ್ಕೋಟೆ ಮಂಜಾಚಿದ್ರಿಂದ ಇದ ಈ ಒಂದು ಹಾಡು.
1: Get your hands up. Lay

0: ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 1:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 17ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಶಾರದಾ ಎನ್ ಮಂಜುನಾಥ್. ವ್ಯಾಖ್ಯಾನ ಮಾಡಲಿದ್ದಾರೆ ಸಖರಾಯಪಟ್ಟಣ ಶ್ರೀ ಕೆ ವಿ ಚಂದ್ರಮೌಳಿ.

ಧರ್ಮರಾಯನ ಅಶ್ವಮೇಧಯಾಗದ ಕುದುರೆ ಭೀಷಣನ ಒಂದು ರಾಜ್ಯವನ್ನು ಬಿಟ್ಟು ಮಣಿಪುರಕ್ಕೆ ಬಂದಿದೆ. ಅಲ್ಲಿನ ಅರಸು ಬಬ್ರುವಾಹನ ತನ್ನ ತಂದೆಯಾದಂತಹ ಅರ್ಜುನ ಬಂದಿರುವ ವಿಷಯವನ್ನ ಅರಿತಂತಹ ಬಬ್ರುವಾಹನ ಅತ್ಯಂತ ವಿನಯದಿಂದ ಗೌರವಿಸಲಿಕ್ಕೆ ಬಂದಿದ್ದಾನೆ. ಆದರೆ ಅರ್ಜುನ ಅವನನ್ನು ತಿರಸ್ಕರಿಸಿದ್ದಾನೆ. ಹಾಗಾಗಿ ಬಬ್ರುವಾಹನ ಪಾರ್ಥನ ಚತುರಂಗ ಬಲದಲ್ಲಿ ಹೋರಾಡಲಿಕ್ಕೆ ಸೈನ್ಯ ಸಮೇತನಾಗಿ ಸನ್ನದ್ಧನಾಗಿದ್ದಾನೆ.

ಉಪಮಾಲೋಲಿಂದ ಖ್ಯಾತನಾದಂತಹ ಲಕ್ಷ್ಮೀಶ ಒಂದು ಅದ್ಭುತವಾದಂತಹ ಹೋಲಿಕೆಯನ್ನು ಇಲ್ಲಿ ಕೊಡ್ತಾ ಇದ್ದಾನೆ. ಏ ಜನಮೇಜಯರಾಯ, ಕೇಳಪ್ಪ, ಇಂದ್ರನ ಮಗನಾದ ಅರ್ಜುನನ ಕುದುರೆ ಆ ಭೀಷಣನ ರಾಜ್ಯವನ್ನು ಬಿಟ್ಟು ಮುಂದೆ ಬಂದಿದೆ. ಅತ್ಯಂತ ಕಡು ಬೇಸಿಗೆಯ ಬೇಸರವನ್ನು ಹೋಗಲಾಡಿಸಿ ತಂಪನ್ನು ಕೊಡಲಿಕ್ಕಾಗಿ ಮುಂಗಾರು ಮಳೆ ಸುರಿತೊಡಗಿದೆ. ಅಂತಹ ಮುಂಗಾರಿನ ಮಳೆಯ ಹನಿಗಾಗಿ ಕಾದಿದ್ದ ಚಾತಕ ಪಕ್ಷಿಗಳು ಅತ್ಯಂತ ಸಂತೋಷದಿಂದ ಅದನ್ನು ಅನುಭವಿಸ್ತಾ ಇದ್ರೆ, ಇದನ್ನು ಕಂಡಂತಹ ಅಸೂಯೆಗೊಂಡಂತಹ ಹಂಸ ಪಕ್ಷಿಗಳು ಹೆಚ್ಚಾದ ದುಗುಡದಿಂದ ಓಡಿ ಹೋದುವಂತೆ. ಒಂದು ಜನಪದರ ನಾಣ್ಣುಡಿಯನ್ನ ಇಲ್ಲಿ ಕವಿ ಕೊಡ್ತಾನೆ. ಒಬ್ಬ ಜನಪರ ಕವಿ ಈತ. ಪರರ ಐಶ್ವರ್ಯ ಸುಖ ಸಂತೋಷಗಳನ್ನು ಕಂಡು ಸಹಿಸಲಾರದಲೇ ಇರತಕ್ಕಂತಹ ಜನ, ಹೊಟ್ಟೆ ಕಿಚ್ಚನ್ನು ಪಡ್ತಕ್ಕಂತಹ ಜನ, ಅಂತಹ ಸಾಮಾನ್ಯ ಜನರ ಹಾಗೆ ಇದು ಓಡಿ ಹೋಯಿತು ಅನ್ನತಕ್ಕಂಥ ಮಾತನ್ನು ಕೊಡ್ತಾನೆ. ಹಾಗಾಗಿ ಇಲ್ಲಿ ಕವಿ ಒಂದು ಕಡೆ ವರ್ಷಾಕಾಲದ ವೈಭವವನ್ನು ಅತ್ಯಂತ ಮನೋಗ್ರವಾಗಿ ಹೇಳುವುದರ ಜೊತೆಗೆ ಜನಪದರ ಒಂದು ರೂಢಿಯ ಮಾತುಗಳನ್ನು ಕೂಡ ಹೇಗೆ ತನ್ನ ಕಾವ್ಯದಲ್ಲಿ ಸೇರಿಸಿದ್ದಾನೆ ಎನ್ನುವುದನ್ನು ನಾವು ನೋಡಬಹುದು.

ಎಂಟು ದಿಕ್ಕುಗಳಿಂದಲೂ ಕೂಡ ಮೋಡಗಳು ಧಾವಿಸಿ ಮೇಲಕ್ಕೆ ಬರ್ತಾ ಇದೆ. ಪರ್ವತ ಶ್ರೇಣಿಗಳ ಹಾಗೆ ಬರ್ತಾ ಇರುವ ಮೋಡಗಳು ಮನೋಗ್ನವಾಗಿ ಕಾಣ್ತಾ ಇದೆ. ದಿಕ್ಕುಗಳೆಂಬ ಅಂಗನೇಯರು ಗರ್ವದಿಂದ ಮಳೆಯ ಯಜಮಾನನಾಗಿರ್ತಕ್ಕಂತಹ ದೈವವಾಗಿರ್ತಕ್ಕಂತಹ ಪರ್ಜನ್ಯನನ್ನೇ ಸೆಣಸಿ ನೋಡ್ತೇವೆ ಅನ್ನುವ ಯೋಚನೆ ಮಾಡಿ ಚಲಿಸಲಾಗದಲೇ ಇರುವ ಕಡೆಗಣ್ಣ ನೋಟದಂತೆ ತನ್ನ ಒಳ್ಳೆಯ ವರ್ತನೆಗಳಿಂದ ತನ್ನಂತೆ ಇರದ ಲೋಭಿಯನ್ನ ಗದರಿಸುವ ರೀತಿಯಲ್ಲಿ ಕವಿ ಮತ್ತೆ ಇಲ್ಲಿ ಅತ್ಯಂತ ಒಳ್ಳೆಯ ಹೋಲಿಕೆಯನ್ನ ಕೊಡ್ತಾ ಇದ್ದಾನೆ. ಗುಡುಗುಗಳು ಮೊಳಗ್ತಾ ಇದ್ದುವಂತೆ ಭೂಮಿಗೆ ಬಿದ್ದಂತಹ ಮೊದಲ ಹನಿಗಳ ಒಂದು ಕಂಪೇನಿದೆ, ಆ ಮಣ್ಣಿನ ವಾಸನೆಯೇನಿದೆ, ಅದಕ್ಕೆ ಆನೆಗಳಾದಿಯಾಗಿ ಎಲ್ಲ ಜೀವಿಗಳು ಸಂತೋಷವನ್ನು ಪಡ್ತಾ ಇದ್ದುವೆ. ವ್ಯವಸಾಯಗಾರರು ರೈತರಂತೂ ಅತ್ಯಂತ ಸಂತೋಷದಿಂದ ಮುಂಗಾರು ಮಳೆಯನ್ನು ನಿರೀಕ್ಷೆ ಮಾಡಿ ಸಂತೋಷ ಪಡ್ತಾ ಇದ್ದಾರೆ. ಇಡೀ ಪ್ರಕೃತಿ ರಮ್

ಪ್ರಾರಂಭದ ಮಳೆಯ ಆರ್ಭಟ ಅದು ಎಷ್ಟಿರುತ್ತೆ ಅನ್ನತಕ್ಕಂಥದ್ದನ್ನ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಕವಿ ಹೇಳ್ತಾ ಇದ್ದಾನೆ. ಈ ಪದ್ಯವನ್ನ ಗಮನಿಸುವಾಗ ಕವಿ ಕುವೆಂಪುರವರ ಕಾರ್ಗಾಲದ ವೈಭವವನ್ನು ನಾನು ನೆನಪು ಮಾಡ್ಕೊಳ್ತಾ ಇದ್ದೇನೆ. ಕದ್ದಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ ಅನ್ನುವ ಮಾತು ಆ ಕವನದಲ್ಲಿ ಬರುತ್ತೆ. ಈ ಮುಂಗಾರಿನ ಆರ್ಭಟ ಹೇಗಿದೆ? ಶಿಷ್ಟನಾಗಿರ್ತಕ್ಕಂತಹ ನೀಲಕಂಠನಾಗಿರ್ತಕ್ಕಂತಹ ಪರಮೇಶ್ವರನ ರುದ್ರ ನರ್ತನದ ಭೀತಿಯನ್ನು ಹುಟ್ಟಿಸ್ತಾ ಇದೆಯಂತೆ. ಕತ್ತಲೆಯ ರಾಕ್ಷಸನಾಗಿರ್ತಕ್ಕಂತಹ ಒಂದು ಹೋರಾಟವನ್ನು, ಅದೇ ಸಂದರ್ಭದಲ್ಲಿ ಭೂಮಿಯನ್ನು ಕನ್ನೈದಿಲು ಆನಂದಕರವಾಗಿ ಮಾಡುತ್ತೆ. ಹಾಗೆ ಅತ್ಯಂತ ಹೆಚ್ಚಾದ ಕಾಂತಿಯ ಚಂದ್ರನ ಉದಯದಿಂದ ಲೋಕವೂ ಕೂಡ ಪ್ರಕಾಶಿಸುತ್ತೆ. ಒಂಬ ತರುಣಿಯ ಕಣ್ಣೋಟವನ್ನು ರಾಜಹಂಸದ ಕಾಂತಿಯ ನಾಶದಿಂದ, ಪರಶುರಾಮನ ವೀರ ಪರಾಕ್ರಮವನ್ನು ಹೆಚ್ಚಾದ ಧ್ವನಿಗಳ ಘೋಷಣೆಯಿಂದ ಹೊರಟಂತಹ ಈ ಪಾಂಡವರ ಅರ್ಜುನನ ನೇತೃತ್ವದ ಚೈತ್ರಯಾತ್ರೆ, ಅದರಂತೆಯೇ ಈ ಮುಂಗಾರು ಕೂಡ ಶೋಭಿಸಿದೆ. ಇಲ್ಲಿ ಎರಡೂ ಕೂಡ ಪರಸ್ಪರ ಹೋಲಿಕೆಯನ್ನು ಕವಿ ಕೊಡ್ತಾ ಇದ್ದಾನೆ.

ಪ್ರತಿ ಸಂವತ್ಸರದ ಪ್ರಾರಂಭದ ಮಳೆಯ ಪ್ರಭಾವ ಎಷ್ಟಿದೆ ಆ ಪ್ರಕೃತಿ ರಮ್ಯತೆಯನ್ನ ಇಲ್ಲಿ ನಾವು ಗಮನಿಸಬಹುದು. ಅಂತಹ ಮಳೆಯ ಪ್ರಭಾವದಿಂದ ಹೊಸ ಚಿಗುರು ಮೂಡಿ ಬಂದಿದೆ. ಎಲ್ಲ ಕಡೆ ಹುಲ್ಲು, ಹಸಿರು ಹುಲ್ಲು ವಿಶಾಲವಾಗಿ ಮೈದಾನದಲ್ಲಿ ಹರಡಿದೆ. ನಾನಾ ರೀತಿಯ ಜಾಜಿ, ಮಲ್ಲಿಗೆ ಹೂಗಳು, ತಾಳೆಯ ಹೂಗಳು ತಮ್ಮ ಸುವಾಸನೆಯನ್ನ ಗಾಳಿಯಲ್ಲಿ ತುಂಬಿಕೊಂಡು ತೀಡ್ತಾ ಇದೆ. ಪ್ರತಿಯೊಂದು ವನಗಳಲ್ಲಿ ಕೂಡ ಹೊಸ ಮೊಳಕೆಯು ಮೂಡ್ತಾ ಇದೆ. ಮಾವಿನ ಚಿಗುರು ಅದರಿಂದ ಎಲ್ಲ ನೆಲವೂ ಆವೃತವಾಗಿದೆಯಂತೆ. ನಡೆದಾಡುವ ದಾರಿಯ ಎರಡು ಪಕ್ಕಗಳಲ್ಲಿ ಕೂಡ ಭೂಮಂಡಲದ ಸಂಪತ್ತು ಮೆರೆದು ತೋರ್ತಾ ಇದೆಯೇನೋ ಅನ್ನುವ ಹಾಗೆ ಆ ಮೋಡಗಳು ಮಳೆಯನ್ನ ಕರೆದಿದೆ. ವರ್ಷ ಋತುವಿನ ಆರಂಭ ಚೆಲುವಾಗಿ ಕಂಡಿದೆ.

0: ಪಾರ್ಥನ ಮುಂದಾಳತ್ವದಲ್ಲಿ ಬಂದಂತಹ ಈ ಸೈನ್ಯ ಉನ್ನತವಾದ ಹೊಸ ಚಿತ್ರಗಳಿಂದ ತುಂಬಿ ಧ್ವಜ, ಪತಾಕೆಗಳು, ಬಿಲ್ಲುಬಾಣಗಳು, ದೇವಲೋಕದ ಬಿಲ್ಲುಗಳು, ನಾನಾ ರೀತಿಯ ವಾದ್ಯಗಳಿಂದ ಹೊಮ್ಮತಾ ಇರತಕ್ಕಂತಹ ಬಹಳ ದೊಡ್ಡದಾದಂತಹ ಶಬ್ದಗಳಿಂದ ರಾಜರುಗಳು, ಚತುರಂಗ ಸೈನ್ಯ ಇದರಿಂದ ಕೂಡಿದಂತಹ ಅರ್ಜುನನ ಸೈನ್ಯ ಎಲ್ಲ ಸಿಕ್ಕಿದಂತಹ ರಾಜ್ಯದ ರಾಜರ ಸೈನ್ಯಗಳೆಲ್ಲವನ್ನ ಧೂಳಿಪಟ ಮಾಡಿಕೊಂಡು ಎಲ್ಲರನ್ನ ಗೆದ್ದು ಮುಂಗಾರಿನ ಮಳೆಯ ಆರ್ಭಟದ ಹಾಗೆಯೇ ಈ ವೀರಪಾಂಡವರ ಸೈನ್ಯ ಮುನ್ನಡೆಯುತ್ತಾ ಬಂದು ಮಣಿಪುರದ ಒಂದು ಸಮೀಪಕ್ಕೆ ಬಂದಿದೆ.
1: ಕ್ಷೋಣೀಂದ್ರಕ್ಕೆ ಅರ್ಜುನನ ಕಣ್ಗೆ ಮಣಿಪುರಂ ಕಾಣಿಸಿತು ಕನಕರ ಜತದ ಕೋಂಟೆ.

ಮಣಿಪುರದ ವೈಭವವನ್ನ ಏನಂತ ಹೇಳಪ್ಪ ರಾಜ? ಅರ್ಜುನನ ಕಣ್ಣಿಗೆ ಅತ್ಯಂತ ವೈಭವಯುತವಾಗಿ ಕಾಣ್ತಾ ಇದೆ ಮಣಿಪುರ. ಎಲ್ಲ ಕಡೆಯಲ್ಲಿ ಚಿನ್ನ ಬೆಳ್ಳಿಗಳ ತಗಡನ್ನು ಹೊದಿಸಿದಂತಹ ಒಂದು ಕೋಟೆಯಂತೆ ಬುರುಜುಗಳು, ನವರತ್ನಗಳು, ವಜ್ರ ವೈಡೂರ್ಯಗಳಿದೆ. ಗೋಮೇಧಿಕ, ಪುಷ್ಯರಾಗ ಮುಂತಾದಂತಹ ಎಲ್ಲ ನವರತ್ನಗಳು ರಾಶಿ ರಾಶಿಯಾಗಿ ಸಾಲು ಸಾಲಾಗಿ ಕಾಣಿಸ್ಕೊಳ್ತಾ ಇದೆಯಂತೆ. ಪ್ರತಿಯೊಂದು ಮನೆ ಮನೆಗಳ ಬಾಗಿಲುಗಳಲ್ಲಿ, ತೋರಣಗಳಲ್ಲಿ ಶ್ರೇಷ್ಠವಾದ ಮುತ್ತು ರತ್ನಗಳಿಂದ ತುಂಬಿಕೊಂಡಿರತಕ್ಕಂತಹ ಚಿತ್ರ ವಿಚಿತ್ರವಾದಂತಹ ಕುಶಲ ಕಲೆಗಳು ಕಾಣ್ತಾ ಇದೆ. ಅಂತಹ ಉತ್ತಮವಾದ ಚಿತ್ರಗಳಿಂದ, ಅತ್ಯಂತ ಸೂಕ್ಷ್ಮವಾದ ಕುಸುರಿ ಕೆಲಸಗಳ ಆಕರ್ಷಕ ವಸ್ತುಗಳಿಂದ ಮನೆ ಮನೆಗಳು ಕೂಡ ಅಲಂಕಾರಗೊಂಡಿವೆ. ಇಡೀ ರಾಜ್ಯದ ಸಂಪತ್ತು ಹೇಗಿರಬಹುದು ಅದನ್ನ ಅರ್ಜುನ ಕಲ್ಪನೆಯನ್ನು ಮಾಡಿಕೊಳ್ತಾ ಇದ್ದಾನೆ.

ಅಲ್ಲಿಯವರೆಗೆ ನಗರವನ್ನು ಆವರಿಸಿಕೊಂಡಿದ್ದಂತಹ ಕತ್ತಲಿನ ರಾತ್ರಿ ನಂತರದ ಬೆಳದಿಂಗಳೂ ಕೂಡ ನಿಧಾನವಾಗಿ ಕರಗಿ ಹೋಗ್ತಾ ಇದೆ. ದಿನದ ಸೂರ್ಯನ ಉದಯವಾಗ್ತಾ ಇದೆ. ಪೂರ್ವ ದಿಕ್ಕಿನಲ್ಲಿ ಅದ್ಭುತವಾದಂತಹ ಚಿತ್ರಣ ಸೂರ್ಯನಿಂದ ಆಗ್ತಾ ಇದೆಯಂತೆ. ಎಳೆಯದಾದಂತಹ ಬಿಸಿಲು ಆವರಿಸಿಕೊಂಡಿರತಕ್ಕಂತಹ ಸಮಯದಲ್ಲಿ ಆಕಾಶದೆತ್ತರಕ್ಕೆ ನಿರ್ಮಾಣ ಮಾಡಿಕೊಂಡಿದ್ದಂತಹ ಮಹಡಿಯ ಮನೆಗಳನ್ನು ನೋಡ್ತಾ ಇದ್ದಾನೆ. ಸೂರ್ಯನ ಕಿರಣದಿಂದ ಕಾಂತಿ ಚಿಮ್ಮಿ ಹೊಸದಾದಂತಹ ಚಿನ್ನದ ಕೋಟೆಗಳ ಪ್ರಭಾವಲಯವೇ ಆಗ್ಬಿಟ್ಟಿದೆಯೇನೋ ಅನ್ನುವ ಹಾಗೆ ದೊಡ್ಡದಾದಂತಹ ನಗರ ಅರ್ಜುನನ ಕಣ್ಣಿಗೆ ಆಶ್ಚರ್ಯವಾಗಿ ಕಾಣ್ತಾ ಇದೆ.

ಕೇವಲ ಮಣಿಪುರವಷ್ಟೇ ಸುಂದರವಾಗಿಲ್ಲ, ಆ ನಗರದ ನಾರಿಯರ ಸೌಂದರ್ಯವನ್ನ ಕವಿ ವರ್ಣಿಸ್ತಾ ಇದ್ದಾನೆ. ಮೇರು ಪರ್ವತವನ್ನೇ ಕಡೆಗಾಣಿಸುವಂತೆ ತೋರ್ತಾ ಇರತಕ್ಕಂತಹ ಚಿನ್ನದ ಗೋಪುರಗಳು ಹೇಗಿದ್ವೋ ಆ ರೀತಿ ಆ ನಾರಿಯರ ಹಿರಿದಾದ ಎದೆಗಳು ಕಾಣಿಸ್ಕೊಳ್ತಾ ಇದೆಯಂತೆ. ವಿಶಾಲವಾದ ದಾರಿಯ ಹಾಗೆ ಅವರ ಭುಜ ಬಳ್ಳಿಗಳು ಇದೆಯಂತೆ. ರಾಜ ಲಕ್ಷಣಗಳನ್ನು ಹೊಂದಿರತಕ್ಕಂತಹ ಅವರ ಮುಖವೆಂಬ ತಾವರೆಗಳು ಅತ್ಯಂತ ಪ್ರಭಾವಲಯದಿಂದ ಕೂಡಿದೆಯಂತೆ. ಚಿತ್ರಿತವಾದಂತಹ ಧ್ವಜಗಳ ಹಾಗೆ ಆ ಕಣ್ಣಾಲಿಗಳು ಚಲಿಸ್ತಾ ಇದೆ. ತೋರಣದಂತೆ ಕಾಣಿಸ್ತಾ ಇದೆಯಂತೆ ಅವರು ಹಾಕಿಕೊಂಡಿರ್ತಕ್ಕಂತಹ ರತ್ನದ ಹಾರಗಳು. ಇಂತಹ ಆಕರ್ಷಣೀಯವಾಗಿ ಮನವನ್ನು ರಂಜಿಸತಕ್ಕಂತಹ ನಾರಿಯರು ಅದ್ಭುತವಾದ ಚಿತ್ರ ವಿಚಿತ್ರ ವಸ್ತ್ರಗಳನ್ನು ಧರಿಸಿಕೊಂಡಿದ್ದಾರಂತೆ. ಪ್ರತಿ ಮನೆ ಮನೆಗಳಲ್ಲಿ ಕೂಡ ಮುಗುಳ್ನಗೆಯಿಂದ ಕೂಡಿರತಕ್ಕಂಥವರು ಮಣಿಪುರದ ನಾರಿಯರು. ನಿಜವಾಗಿಯೂ ಚೆಲುವಿನ ಪುತ್ಥಳಿಯಂತ ಇದ್ರು. ಮನೆ ಮನೆಗಳಲ್ಲಿ ನಾರಿ ನಗತಾ ಇದ್ರೆ ಆ ಮನೆ ಎಷ್ಟು ಸೊಗಸು ಅನ್ನುವುದನ್ನ ಪರೋಕ್ಷವಾಗಿ ಇಲ್ಲಿ ಕವಿ ಹೇಳಿದ್ದಾನೆ.

ಆ ನಗರಕ್ಕೆ ರಕ್ಷಣೆ ಎಂಟು ದಿಕ್ಕುಗಳಲ್ಲೂ ಇರತಕ್ಕಂತಹ ಕೋಟೆಗಳು, ಸುಭದ್ರವಾಗಿರ್ತಕ್ಕಂತಹ ಕೋಟೆಗಳು. ಅಂತಹ ಕೋಟೆಗಳನ್ನು ರಕ್ಷಿಸಲಿಕ್ಕೆ ನಾನಾ ರೀತಿಯ ವೀರಭಟರುಗಳು ಆಯುಧಗಳನ್ನು ಹಿಡಿದು ನಿಂತಿದ್ದಾರಂತೆ ಬಾಗಿಲಿನಲ್ಲಿ. ಕೋಟೆಯ ಒಬ್ಬ ಅಭಿಮಾನಿ ದೇವತೆ, ಬಹುಶಃ ಇಡೀ ಭೂಮಂಡಲಕ್ಕೆ ಹೆಗ್ಗಳಿಕೆಯನ್ನು ತಂದುಕೊಟ್ಟಿರ್ತಕ್ಕಂತಹ ಇಂತಹ ಮಣಿಪುರದ ನಗರ ಏನಿದೆ, ಇದನ್ನ ಆಳತಕ್ಕಂತಹ ಪರಮವೀರ ಒಬ್ಬನೇ ಇರಬೇಕು, ಅವನೇ ಬಬ್ರುವಾಹನ ಅನ್ನುವ ಹಾಗೆ ಬೆರಳೆತ್ತಿ ತೋರಿಸುವ ಹಾಗೆ ನೋಡುಗರಿಗೆಲ್ಲ ಆ ಮಣಿಪುರದ ಕೋಟೆಯ ಹೆಬ್ಬಾಗಿಲು ಕಾಣಿಸ್ತಾ ಇದೆ.

ಆ ಕೋಟೆಯ ಒಳಕ್ಕೆ ಮತ್ತು ಹೊರಕ್ಕೆ ಪ್ರತಿನಿತ್ಯ ಸಾವಿರಾರು ಬಂಡಿಗಳು, ಸಾವಿರಾರು ಸೈನಿಕರು, ನೂರಾರು ರಾಜರುಗಳು ಹೋಗ್ತಾ ಇದ್ದಾರಂತೆ. ಗುಂಪು ಗುಂಪಾಗಿ ಆ ಮಣಿಪುರವನ್ನು ಪ್ರವೇಶಿಸತಕ್ಕಂತಹ ಮತ್ತು ಹೋಗತಕ್ಕಂತಹ ಆನೆಗಳಿರಬಹುದು, ಕುದುರೆಗಳು, ಪಟ್ಟಣದ ಜನರಿಂದ ಸೇರಿರತಕ್ಕಂತಹ ಮಾಂಡಲಿಕರು ಮತ್ತು ಹಂಸಧ್ವಜ ಮುಂತಾದಂತಹ ಮರಹ ಪರಾಕ್ರಮಿಗಳು ಕೂಡ ಪ್ರತಿದಿನ ತಪ್ಪದೇ ಅಲ್ಲಿಗೆ ಬಂದು ಹೋಗ್ತಾರೆ. ರಾಜನ ಆದೇಶ ಆಗಿದೆ. ಅದರಂತೆ ಬಂದಂತಹ ಕಪ್ಪ ಕಾಣಿಕೆಗಳನ್ನು, ಚಿನ್ನದ ನಾಣ್ಯಗಳನ್ನು ಸಾವಿರಾರು ಸಂಖ್ಯೆಯಲ್ಲಿ ತಂದು ಅರ್ಪಿಸ್ತಾ ಇದ್ರು ಬಬ್ರುವಾಹನನಿಗೆ. ಹೀಗೆ ಬಂದು ಹೋಗುವರತಕ್ಕಂತಹ ಅತಿಶಯ ವೈಭವಗಳು ಕೂಡ ಆ ನಗರದ ಹೊರಗೂ ಕಾಣಿಸ್ಕೊಳ್ತಾ ಇತ್ತು.

ಪಾಂಡವರ ಅಶ್ವಮೇಧದ ಕುದುರೆ ಮಣಿಪುರದ ವನವನ್ನು ಬಹಳ ಬೇಗ ಪ್ರವೇಶ ಮಾಡಿಬಿಟ್ಟಿದೆ. ಅರ್ಜುನನ ಸೈನಿಕರೆಲ್ಲರೂ ಕೂಡ ಆ ರತ್ನಪುರದ ಉದ್ಯಾನವನಕ್ಕೆ ಬಂದು ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಆ ನಗರದ ಬೀದಿಗಳನ್ನ ನೋಡ್ತಾ ನೋಡ್ತಾ ಅರ್ಜುನ ಬರ್ತಾ ಇರಬೇಕಾದ್ರೆ ಹಂಸಧ್ವಜನನ್ನು ಕಂಡು ಪ್ರಶಸ್ತಾನಂತೆ ನಗ್ತಾ, ಅತ್ಯಂತ ವೈಭವದ ಇಂತಹ ರಾಜ್ಯವನ್ನ ಯಾರಪ್ಪ ಪಾಲಿಸ್ತಾ ಇದ್ದಾರೆ? ಅಂತಹ ವೀರ ಯಾರು? ಇವನೇನಾದರೂ ನಮ್ಮ ಕುದುರೆಯನ್ನೇನಾದರೂ ಕಟ್ಟುತ್ತಾನ ಅನ್ನುವ ಆತಂಕವನ್ನು ಇಟ್ಕೊಳ್ತಾ ಕೇಳ್ತಾ ಇರಬೇಕಾದ್ರೆ ಹಂಸಧ್ವಜ ಅರ್ಜುನನಿಗೆ ಹೇಳ್ತಾ ಇದ್ದಾನೆ.

ಪಾರ್ಥ, ನಿನಗೆ ಗೊತ್ತಿಲ್ಲಪ್ಪ, ಈ ಮಣಿಪುರ ಅನ್ನುವ ನಗರವನ್ನ ಬಭ್ರುವಾಹನ ಅನ್ನುವ ಪ್ರಖ್ಯಾತ ದೊರೆ ಆಳ್ತಾ ಇದ್ದಾನೆ. ಆತ ಎಲ್ಲ ರಾಜರುಗಳಿಗಿಂತ ಶ್ರೇಷ್ಠ ಅನ್ನಿಸ್ಬಿಟ್ಟಿದ್ದಾನೆ. ಏನಂತ ಹೇಳಿ, ಪ್ರತಿನಿತ್ಯ ಕೂಡ ಸಾವಿರಾರು ಬಂಡಿಗಳಲ್ಲಿ ಸ್ವಲ್ಪವೂ ಕಡಿಮೆ ಇಲ್ಲದ ಹಾಗೆ ಚಿನ್ನವನ್ನ ತಂದು ಎಲ್ಲರೂ ಸಮರ್ಪಿಸ್ತಾ ಇದ್ದಾರೆ. ಸ್ವಲ್ಪ ಕಡಿಮೆಯಾದರೂ ಕೂಡ ಎಲ್ಲಿ ಶಿಕ್ಷಿಸಿ ಬಿಡ್ತಾನೋ ಅನ್ನುವ ಹೆದರಿಕೆ ಕೂಡ ಎಲ್ಲರಿಗೆ ಇದೆ. ಹಾಗಾಗಿ ಅಂತಹ ಪರಾಕ್ರಮಿಯಾದ ದೊರೆ ಈ ಬಭ್ರುವಾಹನ, ನಕುಲ ಧ್ವಜವನ್ನು ಹೊಂದಿರತಕ್ಕಂಥವನು, ತುಂಬ ಖ್ಯಾತಿಯನ್ನು ಗಳಿಸಿದ್ದಾನೆ, ಜನರೆಲ್ಲರಿಂದ ಮೆಚ್ಚುಗೆಯನ್ನೂ ಪಡ್ಕೊಂಡಿದ್ದಾನೆ.

ಕವಿ ಲಕ್ಷ್ಮೀಶ ರಾಜರುಗಳು ಹೇಗೆ ಆಡಳಿತವನ್ನು ನಡೆಸಬೇಕು ಅನ್ನುವುದನ್ನ ಅತ್ಯಂತ ಸೂಕ್ಷ್ಮವಾಗಿ ಇಲ್ಲಿ ಕೊಡ್ತಾ ಇದ್ದಾನೆ. ಬಬ್ರುವಾರನ ಮಹಾಮಂತ್ರಿ ಸುಬುದ್ಧಿ ಅನ್ನತಕ್ಕಂಥವನು, ಆತ ಒಬ್ಬ ಇಡೀ ರಾಜ್ಯವನ್ನ ಆಡಳಿತವನ್ನ ನೋಡ್ಕೊಳ್ತಾ ಇದ್ದಾನಂತೆ. ಅತಿಶಯವಾಗಿರ್ತಕ್ಕಂತಹ ಒಂದು ಧರ್ಮ, ಸ್ವಲ್ಪವೂ ತಪ್ಪಿಲ್ಲದಂತಹ ನಡೆ, ತುಂಬಾ ಸಮಾಧಾನಿಯಾದಂತಹ ವರ್ತನೆ, ಯಾವ ಸಂದರ್ಭದಲ್ಲೂ ನೀತಿ ಮಾರ್ಗವನ್ನು ಬಿಡದಿರತಕ್ಕಂತಹ ಎಚ್ಚರಿಕೆ, ಎಲ್ಲ ವರ್ಗದವರಿಗೆ, ಎಲ್ಲ ಜಾತಿ ಜನಾಂಗ ಸಮುದಾಯದವರಿಗೆ ಯಾವುದೇ ರೀತಿಯ ವ್ಯತ್ಯಾಸಗಳನ್ನು ಮಾಡದೆ ಚೆನ್ನಾಗಿರ್ತಕ್ಕಂತಹ ರೀತಿಯಲ್ಲಿ ನಡೆಸಿಕೊಳ್ಳತಕ್ಕಂತಹ ಒಂದು ಚತುರತೆ ಆತನಿಗಿದೆ. ಹಾಗಾಗಿ ಎಲ್ಲರಿಗೂ ಕೂಡ ಗುಣಕ್ಕೆ ತಕ್ಕಂತೆ, ಅವರ ಯೋಗ್ಯತೆಗೆ ತಕ್ಕಂತೆ ಅತ್ಯಂತ ಪ್ರೀತಿಯಿಂದ ನಿರಂತರವಾಗಿ ಪ್ರಜೆಗಳನ್ನು ಕಾಪಾಡ್ತಾ ಇದ್ದಾನೆ, ಕಾಣ್ತಾ ಇದ್ದಾನೆ. ಹಾಗಾಗಿ ಪ್ರಜೆಗಳು ಕೂಡ ಅವರ ಕ್ಷೇಮವನ್ನು ಬಹಳ ಮುಖ್ಯವಾಗಿ ನೋಡ್ಕೊಳ್ತಕ್ಕಂಥವರು ಕೂಡ ಬಬ್ರುವಾಹನನ್ನು ಅತ್ಯಂತ ಇಷ್ಟಪಡ್ತಾ ಇದ್ದಾರೆ. ಹಾಗಾಗಿ ಈ ರಾಜ ಎಲ್ಲರಿಗೆ ಸಹಕಾರಿಯಾಗಿರ್ತಕ್ಕಂತಹ ಆಡಳಿತಗಾರನಾಗಿದ್ದಾನೆ.

0: ಮಣಿಪುರದ ಅರಸನ ಸಂಪತ್ತಿನ ಮೊತ್ತವನ್ನ ಈವರೆಗೆ ಯಾರೂ ಕೂಡ ಅಳೆದು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ವಂತೆ. ಒಂದು ರೀತಿಯ ಕಿವಿಯ ಆಭರಣಗಳಿಂದ ಶೋಭಿಸತಕ್ಕಂತಹ ಕುದುರೆಗಳು, ಬಿಳುಪಾದ ಕಾಂತಿಯಿಂದ ಮಿಂಚತಕ್ಕಂತಹ ಆನೆಗಳಿಂದ ಕೂಡಿದಂತಹ ರತ್ನ ಖಚಿತವಾದಂತಹ ಚಿನ್ನದ ರಥಗಳು, ಹಾಗೂ ಇವನ ಚತುರಂಗ ಬಲ ಸೈನ್ಯದ ಲೆಕ್ಕವನ್ನ ತಿಳಿದಿರ್ತಕ್ಕಂತಹ ಯಾರೊಬ್ಬ ಕರಣಿಕ, ಯಾರೊಬ್ಬ ಲೆಕ್ಕಿಗನೂ ಈವರೆಗೆ ಇಲ್ವಂತೆ. ಮತ್ತೆ ರಾಜರ ಸಮೂಹದಲ್ಲಿ ಈ ಬಬ್ರುವಾಹನನ ಶಕ್ತಿ ಇದೆಯಲ್ಲ, ಅದನ್ನ ಕಂಡು ಇವನ ಜೊತೆ ಜೊತೆಯಾಗಿ ಹೋರಾಡಬಲ್ಲಂತಹ ರಾಜರುಗಳು ಯಾರೂ ಇಲ್ಲದೆ ಹೆದರಿಕೊಂಡು ಮೂಲೆ ಗುಂಪಾಗಿದ್ದಾರೆ. ಇಂತಹ ಶೂರ, ಸತ್ಯಸಂಧ, ಧರ್ಮಾತ್ಮನಾಗಿರ್ತಕ್ಕಂತಹ ಬಬ್ರುವಾಹನ ಖಂಡಿತವಾಗಿ ಕುದುರೆಯನ್ನ ಕಟ್ಟಬಹುದು, ಅವನು ಬಂಧಿಸದೆ ಇರಲಾರ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 17ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಿದವರು ಸಖರಾಯಪಟ್ಟಣ ಶ್ರೀ ಕೆ ವಿ ಚಂದ್ರಮೌಳಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
4: Good afternoon. This is Akashvani and I am Valsa Williams with the Midday News. The headlines. Prime Minister Narendra Modi holds talks with his Slovak counterpart Robert Fico in Bratislava today. 52nd G7 summit set to begin in French city of Evian this evening. Prime Minister Modi to participate in outreach sessions tomorrow. India welcomes peace deal between Iran and the United States, says it will help restore peace and stability in the region. Sensex jumps over 1100 points as global crude oil prices tumble up to over 4% amid US-Iran peace deal. Union Finance Minister Nirmala Sitharaman assures adequate buffer stock of food grains in the country despite El Nino conditions. United Kingdom announces social media ban for children under 16. And in FIFA World Cup 2026, Spain to take on Cabo Verde in Group H clash at Atlanta Stadium in the United States this evening. Prime Minister Narendra Modi is currently holding talks with his Slovak counterpart Robert Fico in Bratislava, the capital of Slovakia. Both the leaders met at the Bratislava Castle for their bilateral

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಪಂಚಾಯಿತಿ ಮಟ್ಟದಲ್ಲಿಯೇ ನಕಲಿ ಹಣಕಾಸು ಸಂಸ್ಥೆಗಳಿಗೆ ಕಡಿವಾಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕರ್ತವ್ಯ ತಂತ್ರಜ್ಞಾನದ ಮೂಲಕ ರಾಜ್ಯದಲ್ಲಿ ಡಿಜಿಟಲ್ ಆಡಳಿತ ಸುಧಾರಣೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಭಿಮತ. ಕೊಡಗು ಜಿಲ್ಲೆಯಲ್ಲಿ ಕ್ಷೀಣಿಸಿದ ಮುಂಗಾರು ಮಳೆ, ಕೃಷಿಕರಲ್ಲಿ ಆತಂಕ. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇಡೀ ದೇಶಕ್ಕೆ ಮಾದರಿ ಎಂದು ಹೇಳಿದ್ದಾರೆ. ಹಲವೆಡೆ ಗ್ಯಾರಂಟಿ ಯೋಜನೆಯಾದ ಗೃಹಲಕ್ಷ್ಮಿ ಹಣವನ್ನು ದುರುಪಯೋಗವಾಗುತ್ತಿರುವುದು ಬೆಳಕಿಗೆ ಬಂದಿದೆ. ಮಹಿಳೆಯರು ಈ ಹಣವನ್ನು ನಕಲಿ ಹಣಕಾಸು ಸಂಸ್ಥೆಗಳಿಗೆ ಬಳಸುತ್ತಿದ್ದು ದುರುಪಯೋಗವಾಗುತ್ತಿದೆ. ಪಂಚಾಯಿತಿ ಮಟ್ಟದಲ್ಲಿಯೇ ನಕಲಿ ಹಣಕಾಸು ಸಂಸ್ಥೆಗಳಿಗೆ ಕಡಿವಾಣ ಹಾಕಲಾಗುವುದೆಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ಕುರಿತಂತೆ ಪ್ರತಿಕ್ರಿಯಿಸಿರುವ ಅವರು, ಈಗಾಗಲೇ ಮಹಾರಾಷ್ಟದಲ್ಲಿ 90,000 ಎಕರೆ ಪ್ರದೇಶದಲ್ಲಿ ಹಾಗೂ ತೆಲಂಗಾಣದಲ್ಲಿ 40,000 ಎಕರೆ ಪ್ರದೇಶದಲ್ಲಿ ಟೌನ್ಶಿಪ್ ಮಾಡಲಾಗುತ್ತಿದೆ. ಬಿಡದಿ ಯೋಜನೆಗೆ ಅಧಿಸೂಚನೆ ಹೊರಡಿಸಿದ್ದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಎಂದು ತಿಳಿಸಿದ್ದಾರೆ. ಹಿಂದಿನ ಬಿಜೆಪಿ ಸರ್ಕಾರ ಈ ಜಾಗದಲ್ಲಿ 1,000 ಎಕರೆಯನ್ನು ಕೆಐಎಡಿಬಿಗೆ ಸ್ವಾಧೀನಪಡಿಸಿಕೊಂಡಾಗ ಏಕೆ ಸುಮ್ಮನಿದ್ದರು ಎಂದು ಪ್ರತಿಪಕ್ಷಗಳನ್ನು ಮುಖ್ಯಮಂತ್ರಿ ಪ್ರಶ್ನಿಸಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ನಿಲ್ಲಿಸುವುದಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಯೋಜನೆಗಳ ಅನುಷ್ಠಾನದಲ್ಲಿ ಕಂಡುಬಂದಿರುವ ದೋಷಗಳನ್ನು ಸರಿಪಡಿಸಲಾಗುತ್ತಿದೆ. ಈ ಯೋಜನೆಗಳು ಫಲಾನುಭವಿಗಳು ಪ್ರತಿಪಕ್ಷಗಳ ಅಪಪ್ರಚಾರಕ್ಕೆ ಕಿವಿಗೊಟ್ಟು ಆತಂಕಕ್ಕೆ ಒಳಪಡಬೇಕಾಗಿಲ್ಲ ಎಂದು ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆ ಜಾರಿ ಬಳಿಕ ರಾಜ್ಯದ ತಲಾ ಆದಾಯ ದೇಶದಲ್ಲಿ ಮೊದಲ ಸ್ಥಾನದಲ್ಲಿದೆ. ಜಿಎಸ್ಟಿ ಸಂಗ್ರಹದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದ್ದು, ಖಜಾನೆ ಖಾಲಿಯಾಗಿದ್ದರೆ, ಸರ್ಕಾರ ದಿವಾಳಿ ಸ್ಥಿತಿಯಲ್ಲಿದ್ದರೆ ಈ ಸಾಧನೆ ಸಾಧ್ಯವೇ ಎಂದು ಪ್ರಶ್ನಿಸಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನಿಜವಾದ ಅರ್ಹರಿಗೆ ಸಿಗಬೇಕು ಎಂದು ಪ್ರತಿಪಾದಿಸಿದ್ದಾರೆ. ಸಾರ್ವಜನಿಕ ಆಡಳಿತದಲ್ಲಿ ಪಾರದರ್ಶಕತೆ, ಹೊಣೆಗಾರಿಕೆ ಮತ್ತು ದಕ್ಷತೆಯನ್ನು ಹೆಚ್ಚಿಸಲು ಕರ್ನಾಟಕ ಸರ್ಕಾರವು ಕರ್ತವ್ಯ ಎಂಬ ನೂತನ ಮುಂದುವರಿದ ಹಾಜರಾತಿ ನಿರ್ವಹಣಾ ತಂತ್ರಜ್ಞಾನವನ್ನು ಜಾರಿಗೆ ತಂದಿದೆ. ಈ ಹಿಂದೆ ಜಾರಿಯಲ್ಲಿದ್ದ ಬಯೋಮೆಟ್ರಿಕ್ ವ್ಯವಸ್ಥೆಯಲ್ಲಿ ಉದ್ಯೋಗಿಗಳು ಕೇವಲ ಡಿಜಿಟಲ್ ಸಹಿ ಮಾಡಿ ಕಚೇರಿಯಿಂದ ಗೈರಾಗುವ ಸಾಧ್ಯತೆಗಳಿದ್ದವು. ಈ ದೋಷವನ್ನು ನಿವಾರಿಸಲು ಉದ್ಯೋಗಿಗಳ ಭೌತಿಕ ಉಪಸ್ಥಿತಿ ಮತ್ತು ಕಚೇರಿಯ ಭೌಗೋಳಿಕ ಸ್ಥಳವನ್ನು ನಿಖರವಾಗಿ ಪತ್ತೆಹಚ್ಚುವ ಈ ಹೊಸ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ಯಾವುದೇ ಬಾಹ್ಯ ಖಾಸಗಿ ತಂತ್ರಜ್ಞಾನ ಸಂಸ್ಥೆಗಳ ನೆರವಿಲ್ಲದೆ ಸಂಪೂರ್ಣವಾಗಿ ಸರ್ಕಾರದ ಪರಿಸರ ವ್ಯವಸ್ಥೆಯಲ್ಲೇ ಕರ್ತವ್ಯ ಸಾಫ್ಟ್ವೇರ್ ಅನ್ನು ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಲಾಗಿದೆ. ಕರ್ತವ್ಯದಲ್ಲಿ ಆಂಡ್ರಾಯ್ಡ್ ಮತ್ತು ಐಒಎಸ್ ಆಪ್ಗಳ ಮೂಲಕ ಹಾಜರಾತಿ ಮತ್ತು ರಜೆ ಮತ್ತು ಅಧಿಕೃತ ಹೊರಗಿನ ಕೆಲಸದ ವಿವರಗಳನ್ನು ದಾಖಲಿಸುವ ಸೌಲಭ್ಯ ಒದಗಿಸಲಾಗಿದೆ. ಈ ಮೂಲಕವು ಕರ್ನಾಟಕ ಡಿಜಿಟಲ್ ಆಡಳಿತ ಮತ್ತು ನಾಗರಿಕ ಕೇಂದ್ರಿತ ಸುಧಾರಣೆಯಲ್ಲಿ ದೇಶದಲ್ಲಿ ಮುಂಚೂಣಿ ರಾಜ್ಯವಾಗಿ ಹೊರಹೊಮ್ಮಿದೆ ಎಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪುನರುಚ್ಚರಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಯನ್ನು ಅವರು ಸಮರ್ಥಿಸಿಕೊಂಡಿದ್ದಾರೆ. ಧರ್ಮಸ್ಥಳ ಪ್ರಕರಣವನ್ನು ಎಸ್ಐಟಿ ತನಿಖೆ ನಡೆಸುತ್ತಿದ್ದು, ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿ ಇರುವುದರಿಂದ ಪ್ರತಿಕ್ರಿಯಿಸಲು ಅವರು ನಿರಾಕರಿಸಿದ್ದಾರೆ. ಇದೇ ವೇಳೆ ಬೆಂಗಳೂರಿನಲ್ಲಿ ಬಾಂಗ್ಲಾದೇಶಿಯರು ನೆಲೆಸಿರುವುದರ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಈಗಾಗಲೇ 300 ಬಾಂಗ್ಲಾದೇಶಿಯರನ್ನು ಗಡಿಪಾರು ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ಯಾವುದೇ ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿಲ್ಲ ಎಂದು ತಿಳಿಸಿದ ಸಚಿವರು, ಬಾಂಗ್ಲಾದೇಶಿಯರು ಆಗಮಿಸಲು ಕೇಂದ್ರ ಸರ್ಕಾರದ ವೈಫಲ್ಯವೇ ಕಾರಣ ಎಂದು ಆರೋಪಿಸಿದ್ದಾರೆ. ರಾಮನಗರ ಕ್ಷೇತ್ರದ ಶಾಸಕ ಇಕ್ಬಾಲ್ ಹುಸೇನ್ ಅನಾರೋಗ್ಯದ ಕಾರಣದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ಬಳಿಕ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇಕ್ಬಾಲ್ ಹುಸೇನ್ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬಂದಿದ್ದು ಕ್ಷೇತ್ರದ ಜನತೆ ಆತಂಕ ಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ಕ್ಷೀಣಗೊಂಡಿದೆ. ಈ ವೇಳೆಗಾಗಲೇ ಮಳೆಗಾಲ ಪ್ರಾರಂಭವಾಗಿ ಮಳೆಯ ವಾತಾವರಣ ಕಂಡುಬರಬೇಕಾಗಿದ್ದ ಕೊಡಗು ಜಿಲ್ಲೆಯಲ್ಲಿ ಈಗ ಬಿಸಿಲಿನ ವಾತಾವರಣ ಕಂಡುಬಂದಿದೆ. ಕಳೆದ ವರ್ಷ May 24 ಪ್ರಾರಂಭವಾಗಿದ್ದ ಮುಂಗಾರು ಈ ಬಾರಿ June 15 ಆದರೂ ಆರಂಭವಾಗದೇ ಇರುವುದು ಮುಂಗಾರನ್ನೇ ನಂಬಿಕೊಂಡಿರುವ ಕೃಷಿಕರಲ್ಲಿ ಆತಂಕ ಸೃಷ್ಟಿಸಿದೆ. ಕೊಡಗು ಜಿಲ್ಲೆಯಲ್ಲಿ ಜನವರಿಯಿಂದ ಇಲ್ಲಿಯವರೆಗೂ 259.90 mm ಮಳೆಯಾಗಿದ್ದು, ಕಳೆದ ವರ್ಷ ಇದೇ ಅವಧಿ 865.04 mm ಮಳೆಯಾಗಿತ್ತು. ಹೋಲಿಕೆಯಲ್ಲಿ ಕಳೆದ ವರ್ಷಕ್ಕಿಂತ 606 mm ಕಡಿಮೆ ಮಳೆಯಾಗಿದೆ. 2859 ಅಡಿ ಗರಿಷ್ಠ ಸಂಗ್ರಹಣಾ ಸಾಮರ್ಥ್ಯದ ಹಾರಂಗಿ ಜಲಾಶಯದಲ್ಲಿ ಇಂದಿನ ನೀರಿನ ಮಟ್ಟ 2824.93 ಅಡಿಗಳು. ಕಳೆದ ವರ್ಷ ಇದೇ ದಿನ 2851.73 ಅಡಿಗಳಷ್ಟಿತ್ತು. ಪೆಟ್ರೋಲ್ ಡೀಸೆಲ್ಗೆ ಪರ್ಯಾಯವಾಗಿ 100% ಎಥೆನಾಲ್ ಬಳಕೆಗೆ ಕೇಂದ್ರ ಸರ್ಕಾರದ ಆದೇಶ ಸ್ವಾಗತಾರ್ಹ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಕಬ್ಬಿನಿಂದ ಹಾಗೂ ಕೃಷಿ ಉತ್ಪನ್ನಗಳಿಂದ ಉತ್ಪಾದಿಸುವ ಎಥೆನಾಲ್ಗೆ 100% ಪೆಟ್ರೋಲ್ ಡೀಸೆಲ್ಗೆ ಪರ್ಯಾಯವಾಗಿ ಬಳಸಲು ಅನುಮತಿ ನೀಡಿರುವುದು ರೈತರಿಗೆ ಖುಷಿಯ ವಿಚಾರ ಎಂದು ಹೇಳಿದ್ದಾರೆ. ಇದರಿಂದ ಕಾರ್ಖಾನೆಗಳು ರೈತರಿಗೆ ಸ್ಪರ್ಧಾತ್ಮಕ ಕಬ್ಬಿನ ಬೆಲೆ ನೀಡಲು ಸಹಾಯಕವಾಗಲಿದೆ ಎಂದು ಪತ್ರಿಕಾ ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಪತ್ರಕರ್ತ ಸಾಹಿತಿ ದಿವಂಗತ ಪಿ ಲಂಕೇಶ್ ಅವರ ಪತ್ನಿ ಇಂದಿರಾ ಲಂಕೇಶ್ ಇಂದು ನಿಧನ ಹೊಂದಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಹಿತ್ಯ, ಮಾಧ್ಯಮ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಲಂಕೇಶ್ ಮಾಡಿರುವ ಸಾಧನೆಯಲ್ಲಿ ಅವರಿಗೆ ಬೆಂಬಲವಾಗಿಯೇ ನಿಂತಿದ್ದ ಇಂದಿರಾ ಲಂಕೇಶ್ ಅವರ

0: ಬಹುದೊಡ್ಡ ಕೊಡುಗೆ ಇದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಜಾಲತಾಣದಲ್ಲಿ ಸಂತಾಪ ಸೂಚಿಸಿದ್ದು, ಇಂದಿರಾ ಲಂಕೇಶ್ ಎಲ್ಲಾ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿದ್ದರು ಎಂದು ಹೇಳಿದ್ದಾರೆ. ಇಂದು ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನ. ಹಿರಿಯರ ಮೇಲಿನ ದೈಹಿಕ, ಮಾನಸಿಕ, ಆರ್ಥಿಕ ಮತ್ತು ಭಾವನಾತ್ಮಕ ದೌರ್ಜನ್ಯಗಳ ವಿರುದ್ದ ಧ್ವನಿ ಎತ್ತಲು ಮತ್ತು ಅವರ ಹಕ್ಕುಗಳನ್ನು ರಕ್ಷಿಸಲು ಜಾಗೃತಿ ಮೂಡಿಸುವುದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ. ಜಾಗೃತಿ ಮೀರಿ ಹಿರಿಯರ ಮೇಲಿನ ದೌರ್ಜನ್ಯ ತಡೆಗಟ್ಟುವ ಕೆಲಸ ಮಾಡುವುದು ಎಂಬ ಧ್ಯೇಯದೊಂದಿಗೆ ಈ ವರ್ಷ ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನವನ್ನು ಆಚರಿಸಲಾಗುತ್ತಿದೆ. ಹಾವೇರಿ ಜಿಲ್ಲೆಯಲ್ಲಿ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಹಕಾರದೊಂದಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ವಯೋವೃದ್ಧರ ಅನುಕೂಲಕ್ಕಾಗಿ ಸಹಾಯವಾಣಿ 1090 ಆರಂಭಿಸಲಾಗಿದೆ ಎಂದು ಜಿಲ್ಲಾ ಹಿರಿಯ ನಾಗರಿಕರ ಕಲ್ಯಾಣ ಅಧಿಕಾರಿ ಆಶು ನಧಾಫ್ ಮಾಹಿತಿ ನೀಡಿದ್ದಾರೆ.
1: ಪ್ರತಿ ವರ್ಷ ಜೂನ್ 15 ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನ ಎಂದು ಆಚರಿಸಲಾಗುತ್ತಿದೆ. ಈ ದಿನ ವೃದ್ಧರ ಮೇಲಿನ ದೌರ್ಜನ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ನಮ್ಮ ಹಿರಿಯ ನಾಗರಿಕರು ದೌರ್ಜನ್ಯಕ್ಕೊಳಗಾದಲ್ಲಿ ರಾಜ್ಯ ಮಟ್ಟದಲ್ಲಿ ಹಿರಿಯ ನಾಗರಿಕರ ಸಹಾಯವಾಣಿ 1090 ಮತ್ತು ರಾಷ್ಟ್ರ ಮಟ್ಟದಲ್ಲಿ 1456 ಕರೆ ಮಾಡಿ ಅವಶ್ಯಕತೆ ಇರೋರು ಸಹಾಯ ಪಡೆಯಬಹುದಾಗಿದೆ.
0: ಪ್ರಧಾನಿ ನರೇಂದ್ರ ಮೋದಿ ಅವರ 12 ಆಡಳಿತದಲ್ಲಿ ಭಾರತವನ್ನು ವಿಶ್ವದಲ್ಲಿಯೇ ಅಭಿವೃದ್ದಿ ಕ್ಷೇತ್ರದಲ್ಲಿ 4ನೇ ಸ್ಥಾನಕ್ಕೆ ತರಲಾಗಿದೆ ಎಂದು ಬಿಜೆಪಿ ಮುಖಂಡ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿದ್ದಾರೆ. ಬಳ್ಳಾರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎನ್ಡಿಎ 12 ಆಡಳಿತದಲ್ಲಿ ಶೌಚಾಲಯಗಳ ನಿರ್ಮಾಣ, ಜನ್ಧನ್ ಮೂಲಕ 32 ಬ್ಯಾಂಕ್ ಖಾತೆ ತೆರೆದು ಸರ್ಕಾರದ ಹಣ ನೇರವಾಗಿ ಜನರಿಗೆ ತಲುಪುವಂತೆ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಪಂಚಾಯಿತಿ ಮಟ್ಟದಲ್ಲಿಯೇ ನಕಲಿ ಹಣಕಾಸು ಸಂಸ್ಥೆಗಳಿಗೆ ಕಡಿವಾಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕರ್ತವ್ಯ ತಂತ್ರಜ್ಞಾನದ ಮೂಲಕ ರಾಜ್ಯದಲ್ಲಿ ಡಿಜಿಟಲ್ ಆಡಳಿತ ಸುಧಾರಣೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಭಿಮತ. ಕೊಡಗು ಜಿಲ್ಲೆಯಲ್ಲಿ ಕ್ಷೀಣಿಸಿದ ಮುಂಗಾರು ಮಳೆ, ಕೃಷಿಕರಲ್ಲಿ ಆತಂಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಸಂಧ್ಯಾ ಜೌಳಿ.
1: ನಮಸ್ತೆ ಗುರುಗಳೇ.
2: ನಮಸ್ತೆ ಅಧ್ಯಾಪಿಕಾಜಿ.
3: ನಮಸ್ತೆ, ಆಯೇ ಬೈಠಿಯೇ. ಬಚ್ಚೋ, ಆಜ್ ಕಿಸ್ ಬಾತ್ ಕೋ ಲೇಕರ್ ಇತ್ನಿ ಚರ್ಚಾ ಹೋ ರಹಿ ಹೈ?
1: ನಮ್ಮ ಶಾಲೆಯಲ್ಲಿ ಡಿಬೇಟ್ ಇದೆ ಗುರುಗಳೇ.
2: ನಮಗೆ ಜಾಸ್ತಿ ಪಾಯಿಂಟ್ಸ್ ನೇ ಸಿಗ್ತಾ ಇಲ್ಲ.
3: ಟಾಪಿಕ್ ಏನ್ ಕೊಟ್ಟಿದ್ದಾರೆ, ಯಾಕೆ ಪಾಯಿಂಟ್ ಸಿಗ್ತಾ ಇಲ್ಲ?
1: ಟಾಪಿಕ್ ಇದೆ ಇವತ್ತಿನ ವಿದ್ಯಾರ್ಥಿ ಮೇಲೆ ಬದಲಾಗುತ್ತಿರುವ ಪರಿಸ್ಥಿತಿಯ ಪರಿಣಾಮ.
2: ಆಜ್ ಕೆ ಪರಿವೇಶ್ ಮೇ ವಿದ್ಯಾರ್ಥಿ.
3: ಅಚ್ಚಾ, ಐಸಾ ಕುಚ್ ಕಿ ಬದಲ್ತೆ ಪರಿವೇಶ್ ಮೇ ವಿದ್ಯಾರ್ಥಿ.
1: ಹಾ ಹಾ, ಯಹಿ ವಿಷಯ ಹೈ. ಹಮೇ ಕುಚ್ ಪಾಯಿಂಟ್ಸ್ ಮಿಲೆ ಹೈ,
3: ಜೈಸೆ ಕಿ
1: ಬದಲಾರ್ದ ವಿದ್ಯಾರ್ಥಿಯಲ್ಲಿ ಕಂಪ್ಯೂಟರ್ ಶಿಕ್ಷಣ,
2: ಜಾಸ್ತಿ ಆಗ್ತಾ ಇರುವ ಆರ್ಥಿಕ ಸಮಸ್ಯೆ, ಪಾಠ್ಯ ಪುಸ್ತಕ ಮತ್ತು ವಿಷಯಗಳು.
3: ದೇಖೋ ಬಚ್ಚೋ, ಆಪ್ಕೋ ಯಹ ಡಿಬೇಟ್ ಯಾನಿ ವಾದ್ ವಿವಾದ ಸ್ಪರ್ಧಾ ಹಿಂದಿ ಮೇ ಕರ್ನಿ ಹೈ ನಾ?
1: ಹೌದು ಗುರುಗಳೇ.
3: ಆದ್ರೆ ನೀವು ಕನ್ನಡ ಇಂಗ್ಲಿಷ್ ನಲ್ಲಿ ಚರ್ಚೆ ಮಾಡ್ತಾ ಇದ್ದೀರಾ, ಶಬ್ದ ಜ್ಞಾನ ಬೆಳೆಯೋದಕ್ಕೆ ಹಿಂದಿನಲ್ಲಿನೂ ಚರ್ಚೆ ಮಾಡಿ.
1: ಹೌದು, ನಿಜ.
3: ಅವ್ರಿಗೆ ಬಾತ್, ಆಪ್ ಲೋಗ್ ವಿದ್ಯಾರ್ಥಿ ಹೋ, ಆಜ್ಕಲ್ ಕಾ ಪರಿವೇಶ್ ಕೈಸೆ ತೇಜಿ ಸೆ ಬದಲ್ ರಹಾ ಹೈ ಜಾನ್ತೆ ಹೋ, ತೋ ಏಕ್ ಏಕ್ ಪಾಯಿಂಟ್ ಯಾನಿ ಮುದ್ದೆ ಕೋ ಲೇಕರ್ ಉಸೆ ಬಢಾತೆ ಜಾಓ.
2: ಹಾ, ಸಮಜ್ ಮೇ ಆಯಾ. ಏಕ್ ಏಕ್ ಪಾಯಿಂಟ್ ಯಾನಿ ಪಾಲಿಟಿಕ್ಸ್ ಕೆ ಕಾರಣ ವಿದ್ಯಾರ್ಥಿ ಜೀವನ್ ಮೇ ಬದಲ್.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಬಸವಪ್ರಸಾದ್ ಕುನಾಲೆ ಅವರು. ಸರ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಈಗ ಎಲ್ಲರೂ ಕೂಡ ಮೊಬೈಲ್ ಮೂಲಕವಾಗಿ ಹಣಕಾಸಿನ ವ್ಯವಹಾರಗಳನ್ನು ಮಾಡ್ತಾರೆ. ಯು ಪಿ ಐ ಟ್ರಾನ್ಸಾಕ್ಷನ್ ಮೂಲಕವಾಗಿನೇ ನಡೀತಾ ಇದೆ. ಒಂದು ಕೊತ್ತಂಬರಿ ಸೊಪ್ಪು ತಗೋಬೇಕಂದ್ರೆ ನಾವು ಇವತ್ತು ಸ್ಕ್ಯಾನ್ ಮಾಡಿ ದುಡ್ಡನ್ನು ಕೊಡ್ತಾ ಇದ್ದೀವಿ. ಬಸ್ಸಲ್ಲಿ ಹೋಗ್ತಾ ಇರ್ತೀವಿ, ಬೇರೆ ಬೇರೆ ಶಾಪಿಂಗ್ ಮಾಡ್ತೀವಿ. ಅಲ್ಲಿ ಸಾಮಾನ್ಯವಾಗಿ ನಮ್ಮ ಹತ್ರ ಹಣ ಎಲ್ಲವೂ ಕೂಡ ಬ್ಯಾಂಕ್ ಕನೆಕ್ಟ್ ಆಗಿರುವಂತಹ ಮೊಬೈಲ್ ಅಲ್ಲಿ ಇರುತ್ತೆ. ಅಲ್ಲಿ ಆನ್ಲೈನ್ ವ್ಯವಹಾರಗಳನ್ನೇ ಎಲ್ಲರೂ ಮಾಡ್ತಾರೆ. ಈಗ ಹಣ ಕೊಡ್ಲಿಕ್ಕೆ ಹೋಗಿರ್ತೀವಿ, ಹಣ ನಮ್ಮಿಂದ ಹೋಯಿತು ಅಂದ್ರೆ ಡೆಬಿಟ್ ಆಯಿತು ಅಂತ ಇರುತ್ತೆ, ಆದ್ರೆ ಫೇಲ್ ಅಂತ ಬಂದ್ಬಿಡುತ್ತೆ, ಟ್ರಾನ್ಸಾಕ್ಷನ್ ಫೇಲ್ ಅಂತ ಹೇಳಿ. ಆ ಟೈಮಲ್ಲಿ ಸ್ವಲ್ಪ ಆತಂಕ ಆಗುತ್ತೆ. ಕೆಲಸಲ ಈಗ ಹಣ ಕೊಟ್ಟಿದ್ದೀವಿ ಅಂತ ನಾವು ಅಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟಿರ್ತೀವಿ, ಈ ಕಡೆ ಬಂದ್ಮೇಲೆ ಫೇಲ್ ಅಂತ ಬಂದಿರ್ತದೆ, ಅವಾಗ ಅವನಿಗೆ ಸಮಸ್ಯೆ ಆಗುತ್ತೆ ವ್ಯಾಪಾರ ಮಾಡಿದವನಿಗೆ. ಅದಕ್ಕೆ ಅವರು ಸ್ವಲ್ಪ ಇರಿ ಸರ್ ಒಂದು ನಿಮಿಷ ನೋಡ್ತೀನಿ ಅಂತ ಅವರು ಅಂತಾರೆ. ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸಬೇಕು ಸರ್?
2: ಸರ್, ಇವಾಗ ಮೊದಲನೇದಾಗಿ ನೀವು ಹೇಳ್ದಂಗೆ ಈ ತರ ಸುಮಾರು ಟ್ರಾನ್ಸಾಕ್ಷನ್ ಆಗುತ್ತೆ. ಆದಾಗ ನಮ್ಗೆ ಡೆಬಿಟ್ ಆಗುತ್ತೆ, ನಮ್ಮ ಅಕೌಂಟ್ ಅಲ್ಲಿ ಅಕೌಂಟ್ ಕಟ್ ಆಗಿರುತ್ತೆ.

0: ಸೊ ಹೀಗಾಗಿ ಏನಾಗುತ್ತೆ ಸರ್, ನಮ್ಮ ಆರ್ ಬಿ ಐ ರೆಗ್ಯುಲೇಷನ್ಸ್ ಇದೆ, ಆರ್ ಬಿ ಐ ರೆಗ್ಯುಲೇಷನ್ಸ್ ಪ್ರಕಾರ ನಾವು ಒಂದು ಕಂಪ್ಲೇಂಟ್ ಆನ್ಲೈನಲ್ಲೇ ಒಂದು ಕಂಪ್ಲೇಂಟ್ ಅವ್ರ ವೆಬ್ಸೈಟಲ್ಲಿ ಫೈಲ್ ಮಾಡ್ಬೋದು. ಈ ತರ ಸೋ ಅಂಡ್ ಸೋ ಯು ಪಿ ಐ ಐ ಡಿ ಅಲ್ಲಿ ನಾವು ಅದೇನಿದೆ ಸ್ಕ್ರೀನ್ ಶಾಟ್ ಆಗಿರಲಿ ಏನೋ ಈ ತರ ಕಟ್ ಆಗಿದೆ ಅಮೌಂಟ್ ಅದ್ರ ಹೋಗಿಲ್ಲ ಅಂತ ಹೇಳಿ ನಾವು ಕಂಪ್ಲೇಂಟ್ ಫೈಲ್ ಮಾಡಿದ್ರೆ ಅದು ಪರಿಶೀಲನೆ ಮಾಡ್ತಾರೆ ಸರ್. ಅವರು ಅದ್ರ ಪ್ರಕಾರ ಎನ್ಕ್ವೈರಿ ಮಾಡಿ ಹೌದು ಇವರು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಕೊಡಬೇಕು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಅದು ವಾಪಸ್ಸು ಅವ್ರ ಅಕೌಂಟ್ಗೆ ಹೋಗ್ಬೇಕು. ಏನಾದ್ರೂ ಹೋಗಿಲ್ಲ ಅಂದ್ರೆ ಈ ಆರ್ ಬಿ ಐ ರೆಗ್ಯುಲೇಷನ್ಸ್ ಪ್ರಕಾರ ಈಚ್ ಪರ್ ಡೇ 100 rupees ಕಾಂಪನ್ಸೇಷನ್ ಅಂತ ಕೊಡ್ಬೇಕಾಗುತ್ತೆ ಸರ್. ಈ ತರ ಅಮೌಂಟ್ ಕೊಡ್ಬೇಕಂದ್ರೆ ಇದು ರಿಟರ್ನ್ ಆಗಿಲ್ಲ ಅಂತ ಹೇಳಿ ಒಂದು ಕಾಂಪನ್ಸೇಷನ್ ಪ್ರಾವಿಷನ್ಸ್ ಇದೆ.
1: ಅಂದ್ರೆ ಯಾರಿಗೆ ಈಗ ಕೊಟ್ಟಂತವನಿಗೆ
0: ಅಂದ್ರೆ ನನ್ನ ಅಕೌಂಟ್ ಇಂದ ನಾನು ನಿಮ್ಗೆ ಕಳ್ಸಿದೀನಿ, ಆದ್ರೆ ನಿಮ್ಗಿನ್ನು ಅದು ನನ್ನಲ್ಲಿ ಡೆಬಿಟ್ ಆಗಿದೆ, ನಿಮ್ಗೆ
1: ತಲುಪಿಲ್ಲ.
0: ಹಾಗಾಗಿ ನನಗೆ 100 rupees ಪರ್ ಡೇ ಕಾಂಪನ್ಸೇಷನ್ ನನಗೆ ಕೊಡ್ಬೇಕಾಗತ್ತೆ ಅಂತ ಒಂದು ಕಾನೂನು ಇದೆ. ಸೊ ಇದನ್ನ ಮಾಡೋದಕ್ಕೆ ನಮ್ಗೆ ಆರ್ ಬಿ ಐ ಓಂಬುಡ್ಸ್ಮನ್ ಅಂತ ಒಂದು ಅದನ್ನು ಕೋರ್ಟ್ ತರಾನೆ ಒಂದು ಬಾಡಿ ಇದೆ,
1: ಕುಂದುಕೊರತೆಗಳನ್ನ ಅಲ್ಲಿ ಪರಿಶೀಲನೆ ಮಾಡ್ತಾರೆ.
0: ನಿಜ. ಸೊ ಅಲ್ಲಿ ನಾವು ಕಂಪ್ಲೇಂಟ್ ಫೈಲ್ ಮಾಡಿ ಅಲ್ಲಿನೂ ಪರಿಶೀಲನೆ ಮಾಡಿ ಒಂದ್ ತಿಂಗಳಾಗ್ಲಿ ಕೇಸು, ಒಂದ್ ತಿಂಗಳಾಗ್ಲಿ ಎರಡ್ ತಿಂಗಳಾಗ್ಲಿ ಅಷ್ಟು ತಿಂಗಳು ನಡೀತು ಕೇಸು ಎನ್ಕ್ವೈರಿ ಆಗೋದಕ್ಕೆ. ಸೊ ಅಲ್ಟಿಮೇಟ್ಲಿ ಅವ್ರದ್ದೇನಾದ್ರು ಡಿಸಿಷನ್ ಬಂದ್ರೆ ಹೌದು ಇವರು ಟ್ರಾನ್ಸಾಕ್ಷನ್ ಮಾಡಿದ್ರು ಕರೆಕ್ಟ್ ಆಗಿ ಮಾಡಿದ್ರು, ಆದ್ರೆ ಇವ್ರಿಗೆ ಅದು ತಲುಪಿಲ್ಲ ಹಣ ಡಿಡಕ್ಟ್ ಆಗಿ ತಪ್ಪಾಗಿ ಡಿಡಕ್ಟ್ ಆಗಿದೆ ಅಂತ ಬಂದ್ರೆ ಆ ಎರಡ್ ತಿಂಗಳದೂ ಏನ್ ಕಾಂಪನ್ಸೇಷನ್ ಇರಬೇಕು ಪರ್ ಡೇ 100 rupees, ಆ ದುಡ್ಡು ಮತ್ತೆ ಎಷ್ಟು ಅಮೌಂಟ್ ಡಿಡಕ್ಟ್ ಆಗಿತ್ತು ಅದೆಲ್ಲ ದುಡ್ಡು ವಾಪಸ್ ಕೊಡಬೇಕು ಅಂತ ಆದೇಶ ಮಾಡ್ತಾರೆ.
1: ಈಗ ಸಾಮಾನ್ಯವಾಗಿ ನಾವು ಹಣವನ್ನ ಹಿಂಗ ಸ್ಕ್ಯಾನ್ ಮಾಡಿದಾಗ ಕೂಡ್ಲೇನೆ ಒಂದು ಸಂದೇಶ ಬರುತ್ತೆ, ನಿಮ್ಮ ಹಣ ಕಟ್ ಆಗಿಲ್ಲ, ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, 4-5 ದಿನದಲ್ಲಿ ಅಥವಾ 2-3 ದಿನದಲ್ಲಿ ಅದೇನು ನಿಯಮಾನುಸಾರ ಎಷ್ಟು ದಿನ ಇರ್ತದೆ ಅಷ್ಟು ದಿನದಲ್ಲಿ ನಿಮ್ಮ ಹಣ ವಾಪಸ್ ಬರುತ್ತೆ ಅಂತ ಅಲ್ಲಿ ಬರುತ್ತದೆ ಸಂದೇಶ. ಅದನ್ನ ನೋಡಿ ನಾವು ಸುಮ್ಮನೆ ಇರಬಹುದು.
0: ನಿಜ.
1: ನಮಗೆ ಬರಬೇಕಾಗಿರೋ ಹಣ ವಾಪಸ್ ಬಂದಿಲ್ಲ ಅಂದ್ರೆ ತಾವು ಹೇಳಿದಂಗೆ ಆಯಾ ಎಲ್ಲಿಗೆ ನಾವು ಉದಾಹರಣೆ ಯಾವ ಒಂದು ಆ್ಯಪ್ ಅನ್ನು ಬಳಸ್ತಿರ್ತೀವಿ ಆ ಆ್ಯಪಿಗೆ ನನ್ನ ಹಣ ಕಟ್ ಆಗಿತ್ತು ಮತ್ತೆ ಬರಲಿಲ್ಲ, 2 ಮಾಡಿದೆ, ದಯವಿಟ್ಟು ಆ ಹಣವನ್ನು ವಾಪಸ್ ಕೊಡೋಕೆ ನೀವು ಟ್ರೈ ಮಾಡಿ ಅಂತ ನಾವು
0: ಕೇಳ್ಕೊಬಹುದು.
1: ಬಟ್ ಈ ವಿಷಯದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾರೆ ಎಷ್ಟೋ ಜನ ನಮ್ಮ ಗ್ರಾಹಕರು.
0: ಈ ಆರ್ ಬಿ ಐ ಜೊತೆಗೇನೆ ನಮ್ಮ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೋರ್ಟ್ಸ್ ಇದೆ. ಸೊ ಡಿಸ್ಟ್ರಿಕ್ಟ್ ಕೋರ್ಟ್ ಆಗಿರ್ಲಿ ಇಲ್ಲಾಂದ್ರೆ ಸ್ಟೇಟ್ ಕೋರ್ಟ್ ಆಗಿರ್ಲಿ ಅಲ್ಲೂ ನಾವು ಹೋಗ್ಬಿಟ್ಟು ಈ ಕಂಪ್ಲೇಂಟ್ಸ್ ನ ಫೈಲ್ ಮಾಡಿ ಅದೇನಿದೆ ನಾವು ಪರಿಹಾರ ವಿತ್ ಅಮೌಂಟ್ ಏನ್ ಪರಿಹಾರ ಕೂಡ ನಾವು ಅದು ತಗೊಂಬಹುದು
1: ಅಲ್ವಾ. ಈ ಕಾನೂನಿನ ತೊಡಕಿಗಾಗಿ ನಾನು ಇಷ್ಟು ಮಾನಸಿಕ ಹಿಂಸೆಯನ್ನು ಅನುಭವಿಸಬೇಕಾಯಿತು ಅದಕ್ಕೆ ಪರಿಹಾರ ಕೊಡಿ ಅಂತ ಗ್ರಾಹಕರು ಕೇಳ್ತಾರೆ. ಗ್ರಾಹಕರ ನ್ಯಾಯಾಲಯಗಳಲ್ಲಿ ತಮ್ಮ ದಾವೆಯನ್ನು ಹೂಡಿ ನ್ಯಾಯವನ್ನ ಪಡಿಬಹುದು. ಈ ಕುರಿತಾಗಿ ಮಾಹಿತಿ ಮಾಡಿಕೊಟ್ಟಂತಹ ವಕೀಲರಾದಂತಹ ಬಸವ ಪ್ರಸಾದ್ ಗುನಾಲೆ ಅವರೇ, ನಿಮಗೆ ನಮ್ಮ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಮನೋವಿಹಾರಿಣಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ಮನೋವಿಹಾರಿಣಿ. ಪ್ರಾಯೋಜಕರು ನಿಮ್ಹ್ಯಾನ್ಸ್ ಬೆಂಗಳೂರು. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಮಾಡಿದಿರಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. 3:35 ಹೊತ್ತಿನಲ್ಲಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಪ್ರಶ್ನೆ ಕೇಳುವಂತಹ ಹೊತ್ತು, ತಡ ಮಾಡೋ ಮಾತೇ ಇಲ್ಲ. ಮೊದಲನೇ ಪ್ರಶ್ನೆ ಹೀಗಿದೆ: ಏಷ್ಯಾದ ಯುನಿಕಾರ್ನ್ ಎಂದು ಕರೆಯಲ್ಪಡುವಂತ ಅತ್ಯಂತ ನಾಚಿಕೆ ಸ್ವಭಾವದ ಅಪರೂಪದ ಪ್ರಾಣಿ ಯಾವುದು? ಏಷ್ಯಾದ ಯುನಿಕಾರ್ನ್ ಎಂದು ಕರೆಯಲ್ಪಡುವ ಅತ್ಯಂತ ನಾಚಿಕೆ ಸ್ವಭಾವದ ಅಪರೂಪದ ಪ್ರಾಣಿ ಯಾವುದು? ಸರಿಯಾದ ಉತ್ತರ ತಲುಪಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9489010013 ನಮ್ಮ ನಂಬರ್, 9489010013 ನಮ್ಮ ವಾಟ್ಸ್ಆಪ್ ನಂಬರು. ಸರಿಯಾದ ಉತ್ತರ ಕಳಿಸಿ ನಿಮ್ಮ ಮುದ್ದಾದ ಹೆಸರಿನ ಜೊತೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ, ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

ಹೌದಲ್ವೇ, ಪ್ರೀತಿ ಇರದ ಯಾವುದೇ ಕ್ಷಣ ಕೂಡ ಬೇಡ ಅಂತಾನೆ ಅನ್ಸೋದು. ಪ್ರಶ್ನೆ ಕೇಳಿಯಾಗಿತ್ತು, ಏಷ್ಯಾದ ಯೂನಿಕಾರ್ನ್ ಅಂತ ಹೇಳಿ ಕರೆಯಲ್ಪಡುವಂತ ಅತ್ಯಂತ ನಾಚಿಕೆ ಸ್ವಭಾವದ ಅಪರೂಪದ ಪ್ರಾಣಿ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ನಾರ್ ಪ್ರಸಾದ್ ರಾಜಾಜಿನಗರದಿಂದ, ಜಗದಾಂಬಿಕಾ ಹಂಸವೇಣಿಯವರ ಉತ್ತರ ಸರಿಯಾಗಿದೆ. ನೇತ್ರಾ ಕೆಂಗೇರಿಯಿಂದ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಹಾಗೆಯೇ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿರೋದು ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಸರಿ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಸುಷ್ಮಾ ಕಾರ್ತಿಕ್ ಆನೇಕಲ್ನಿಂದ ಸರಿಯಾದ ಉತ್ತರ, ದೇವಿಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಸರಿಯಾದ ಉತ್ತರ ಕಳಿಸಿದ್ದಾರೆ, ಸುಮಿತ್ರ ಸಂಡೂರ್ನಿಂದ. ಇನ್ನು ಬಹಳಷ್ಟು ಜನರ ಉತ್ತರ ಸರಿಯಾಗಿತ್ತು. ಸರಿಯಾದ ಉತ್ತರ ಏನಾಗಿತ್ತು? ಸಾವುಲಾ ಅನ್ನುವಂಥ ಪ್ರಾಣಿ, ಇದನ್ನ ಏಷ್ಯಾದ ಯೂನಿಕಾರ್ನ್ ಅಂತ ಹೇಳಿ ಕರೆಯಲಾಗುತ್ತೆ. ಸಾವೋಲಾ ಅನ್ನುವಂಥ ಪ್ರಾಣಿ, ಇದು ವಿಯೆಟ್ನಾಂ ಮತ್ತೆ ಲಾವೋಸ್ನ ಕಾಡುಗಳಲ್ಲಿ ಮಾತ್ರ ಕಂಡುಬರುವಂಥ ಪ್ರಾಣಿ ಇದು. ಓಕೆ, ಇದು ಸಿಕ್ಕಾಪಟ್ಟೆ ನಾಚಿಕೆ ಸ್ವಭಾವದ ಅಪರೂಪದ ಪ್ರಾಣಿ ಸಾವೋಲಾ. ಓಕೆ, ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಈ ಒಂದು ಪ್ರಾಣಿಗೆ ವಯಸ್ಸಾದಾಗ, ಕಾಯಿಲೆ ಬಂದಾಗ ಮತ್ತೆ ಅದು ತನ್ನ ಬಾಲ್ಯದ ಹಂತಕ್ಕೆ ಮರಳುತ್ತಂತೆ. ಅಂದರೆ ಜೈವಿಕವಾಗಿ ಇದು ಸಾಯೋದಿಲ್ಲ, ಇದನ್ನು ಅಮರ ಜೀವಿ ಅಂತಲೇ ಕರೀತಾರೆ. ಯಾವುದು ಅನ್ನೋದು ನನ್ನ ಪ್ರಶ್ನೆ. ಇದಕ್ಕೆ ವಯಸ್ಸಾದಾಗ, ಕಾಯಿಲೆ ಬಂದಾಗ ಮತ್ತೆ ತನ್ನ ಬಾಲ್ಯದ ಹಂತಕ್ಕೆ ಇದು ವಾಪಸ್ ಹೋಗುತ್ತೆ. ಅಂದರೆ ಜೈವಿಕವಾಗಿ ಎಂದಿಗೂ ಇದು ಸಾಯೋದಿಲ್ಲ. ಈ ಒಂದು ಅಮರ ಜೀವಿ ಅಂತ ಕರೆಸ್ಕೊಳ್ಳೋ ಅಂಥ ಜೀವಿ ಯಾವುದು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. 9480901013 ನಮ್ಮ ನಂಬರ್.

0: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
4: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
6: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
7: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
8: ಒಳ್ಳೆ ಟೀಚರ್ಸ್ ಇರಬೇಕು,
7: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
6: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
9: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in ಅಥವಾ ಕಾಲ್ 9916253458.
10: ಪ್ರಶ್ನೆ ಕೇಳಿ ಆಗಿತ್ತು, ಈ ಪ್ರಾಣಿ ಅಥವಾ ಜೀವಿ ವಯಸ್ಸಾದಾಗ ಅಥವಾ ಕಾಯಿಲೆ ಬಂದಾಗ ಮತ್ತೆ ತನ್ನ ಬಾಲ್ಯದ ಹಂತಕ್ಕೆ ಮರಳಬಲ್ಲದು, ಅಂದ್ರೆ ಜೈವಿಕವಾಗಿ ಇದು ಎಂದಿಗೂ ಸಾಯೋದಿಲ್ಲ, ಇದನ್ನ ಅಮರ ಜೀವಿ ಅಂತಾನೆ ಕರೀತಾರೆ, ಯಾವುದಿದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ರಘುನಾರಾಯಣ್ ಬೆಂಗಳೂರಿನಿಂದ ಸರಿ ಉತ್ತರ ಕಳಿಸಿದ್ದಾರೆ. ಮಂಜುನಾಥ್ ಲಗ್ಗೆರೆಯಿಂದ, ಆಶೀಶ್ ಶ್ರೀನಿವಾಸ್ ಬೆನ್ನಿಪೇಟೆಯಿಂದ, ಮಂಜುನಾಥ್ ಇಂದರಗಿ ಬಿಳೆಬಾವಿಯಿಂದ, ಅನಿಲ ಭೀಷಣವರ್ ಶಮನೇವಾಡಿ ಚಿಕ್ಕೋಡಿಯಿಂದ, ನುಂಕಪ್ಪ ಕಂಬಳೆ ಮೊಳಕಾಲ್ಮೂರಿನಿಂದ, ವೀಣಾ ಹೊಸದುರ್ಗದಿಂದ, ವೈಶಾಲಿ ಜೀವನಹಳ್ಳಿಯಿಂದ, ಜಯರಾಮ್ ಸಾಗರದಿಂದ, ಸುಜಾತ ಗಂಗಾಧರ ಸ್ವಾಮಿ ಹೊಸಪೇಟೆಯಿಂದ, ಎಸ್ಎಂ ಶೋಭಾ ಹಾಸನ್ನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ರು. ಇನ್ನೂ ಬಹಳಷ್ಟು ಜನ ಸರಿ ಉತ್ತರ ಹೇಳಿದ್ದೀರಿ. ಸರಿ ಉತ್ತರ ಏನಾಗಿತ್ತು ಅಂದರೆ ಟ್ಯೂರಿಟೋಪ್ಸಿಸ್ ಡೊರ್ನಿ ಅನ್ನುವಂಥ ಒಂದು ಜಲ್ಲಿ ಫಿಶ್. ಬಹಳ ಜನ ಜಲ್ಲಿ ಫಿಶ್ ಅಂತ ಕಳಿಸಿದ್ರಿ. ಸೊ ಟ್ಯೂರಿಟೋಪ್ಸಿಸ್ ಅನ್ನುವಂಥ ಡೊರ್ನಿ ಅನ್ನುವಂಥದ್ದು ಈ ಒಂದು ಜಲ್ಲಿ ಫಿಶ್. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ವಯಸ್ಸಾದಾಗಲಿ ಅಥವಾ ಕಾಯಿಲೆ ಬಂದಾಗಲಿ ವಾಪಸ್ ಬಾಲ್ಯದ ಅಂತ ಹೊರಟೋಗುತ್ತೆ, ಅಂದರೆ ಮಗು ಆಗ್ಬಿಡುತ್ತೆ. ಇಂಥದ್ದೊಂದು ಆಪ್ಷನ್ ಮನುಷ್ಯನಿಗೆ ಏಕಿಲ್ಲ ಅಂತ ಕೊರಗ್ತಾ ಇದ್ದೀರಾ? ಏನು ಮಾಡೋದು, ಆ ಕೊರಗು ನನಗೂ ಕೂಡ ಇದೆ. ಸದ್ಯಕ್ಕೆ ಮುಂದಿನ ಪ್ರಶ್ನೆ ಕೇಳ್ತೀನಿ, ಫಾಸ್ಟ್ ಆಗಿ ಆನ್ಸರ್ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಸಮುದ್ರದ ಆಳದಲ್ಲಿ ವಾಸಿಸುವಂಥ ಸ್ಪರ್ಮ್ ವೇಲ್ ಅನ್ನುವಂಥ ಪ್ರಾಣಿ ತನ್ನ ಉಸಿರನ್ನ ಎಷ್ಟು ಸಮಯದವರೆಗೆ ಹಿಡಿದಿಟ್ಟುಕೊಳ್ಳಬಲ್ಲದು? ಸಮುದ್ರದ ಆಳದಲ್ಲಿ ವಾಸಿಸುವಂಥ ಸ್ಪರ್ಮ್ ವೇಲ್ ಅನ್ನುವಂಥ ಪ್ರಾಣಿ ತನ್ನ ಉಸಿರನ್ನ ಎಷ್ಟು ಸಮಯದವರೆಗೆ ಹಿಡಿದಿಟ್ಟುಕೊಳ್ಳಬಹುದು? ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಸಮುದ್ರ ದಾಳದಲ್ಲಿ ವಾಸಿಸುವಂತ ಸ್ಪರ್ಮ್ ವೇಲ್ ಅನ್ನುವಂತಹ ಪ್ರಾಣಿ ತನ್ನ ಉಸಿರನ್ನ ಎಷ್ಟು ಸಮಯದವರೆಗೆ ಹಿಡಿದಿಟ್ಟುಕೊಳ್ಳಬಹುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ ಜಗದಾಂಬಿಕಾ ಹಂಸವೇಣಿಯವರ ಉತ್ತರ ಸರಿಯಾಗಿದೆ. ಜಯಶ್ರೀ ಸುನಿಲ್ ರಾಜಾಜಿ ನಗರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಸುಮಿತ್ರಾ ಸಂಡೂರಿನಿಂದ, ಹಾಗೆ ಸರಿಯ ಉತ್ತರ ಕೊಟ್ಟಿರೋದು ವೀಣಾ ಹೊಸದುರ್ಗದಿಂದ, ಅರ್ಜುನ್ ಸಾಗರದಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ, ಮಂಜುನಾಥ್ ಇಂದರಗಿಯಿಂದ, ಹಾಗೆ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಆಶಿಶ್ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಸರಿಯಾದ ಉತ್ತರ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ಹಾಗೆ ಸರಿ ಉತ್ತರ ಕೊಟ್ಟಿರೋದು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ ಹೆಚ್ ರುದ್ರಸ್ವಾಮಿ ಕಣದಾಳು ಚಿಕ್ಕಮಗಳೂರಿನಿಂದ, ನೇತ್ರ ಕೆಂಗೇರಿಯಿಂದ, ಮಂಜುನಾಥ್ ಲಗ್ಗೆರೆಯಿಂದ, ಹಾಗೆ ಹ್ಯಾಬಿಲ್ ರಾಘವೇಂದ್ರ ಭದ್ರಾವತಿಯಿಂದ ಸರಿ ಉತ್ತರ ಕಳಿಸಿದ್ದಾರೆ. ಗೀತಾಮೂರ್ತಿ ಶೃಂಗೇರಿಯಿಂದ ನಿಮ್ಮ ಉತ್ತರ ಸರಿಯಾಗಿದೆ. ಸುಜಾತ ಗಂಗಾಧರ ಸ್ವಾಮಿ ಹೊಸಪೇಟೆಯಿಂದ ಸರಿ ಉತ್ತರವನ್ನ ಕಳಿಸಿದ್ದಾರೆ. ಪ್ರಭುಸ್ವಾಮಿ ಗಂಗಾವತಿಯಿಂದ ಎಸ್ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಸರಿ ಉತ್ತರವನ್ನ ಕಳಿಸಿಕೊಟ್ಟಿರೋದು ವಿಷ್ಣು ಹೊಸಪೇಟೆಯಿಂದ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಸರಿ ಉತ್ತರ ಏನಾಗಿತ್ತು? ಸುಮಾರು 90 ನಿಮಿಷಗಳವರೆಗೆ 90 ಮಿನಿಟ್ಸ್ ಆಹಾರಕ್ಕಾಗಿ ಸಮುದ್ರದಲ್ಲಿ 3,000 ಅಡಿಗಿಂತಲೂ ಹೆಚ್ಚು ಆಳಕ್ಕೆ ಕೂಡ ಈ ಒಂದು ಸ್ಪರ್ಮ್ ವೇಲ್ ಅನ್ನುವಂಥ ಪ್ರಾಣಿ ಇಳಿಯಬಲ್ಲದು. ಸೊ ಇದು ಸುಮಾರು 90 ನಿಮಿಷಗಳವರೆಗೆ ತನ್ನ ಉಸಿರನ್ನು ಹಿಡಿದಿಟ್ಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಇದಾಗಿತ್ತು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ. ಒಂದಷ್ಟು ಮಾಹಿತಿ ಜೊತೆಗೆ ಮನರಂಜನೆ ನಿಮ್ಮದಾಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. 4 ಗಂಟೆಗೆ ನಿಮ್ಮ ಜೊತೆಯೇ ನನ್ನ ಚರ್ಚೆ, ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ ಇದು FM ರೈನ್ಬೋ. ನಾನು ನಿಮ್ಮ RJ ರಮ್ಯಾ.

ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: Akashvani FM Rainbow 101.3 MHz Musically yours.
1: ಮ್ಯೂಸಿಕಲಿ ಯಾಸ್ ಮ್ಯಾಜಿಕಲಿ ಯಾಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ ಅನ್ನು ಟ್ಯೂನ್ ಮಾಡಿದ್ದೀರಿ. ಸೋಮವಾರ ಸಂಜೆ 4 ಗಂಟೆಯ ಈ ಹೊತ್ತು ಬ್ಯಾಂಗ್ಳೂರು ಯೂತ್ ಕಾರ್ಯಕ್ರಮದ ಸಮಯ. ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ, ಏನ್ ಹೇಳಬೇಕು, ನೀವು ಏನ್ ಕೇಳ್ತೀನಿ ನಾನು, ಎಲ್ಲ ಕುತೂಹಲ ಹಾಗೆ ಇರಲಿ. ಒಂದ್ ಹಾಡಿನ ಬಳಿಕ ನನ್ನ ನಿಮ್ಮ ಮಾತುಕತೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ. ಇದು ಎಫ್ಎಂ ರೇನ್ಬೋ, ನಾನು ನಿಮ್ಮ ಆರ್ಜೆ ರಮ್ಯಾ.

ಇದೇ ರೀತಿ ಸಾಧನೆಯ ಮಳೆ ನಾವು ಸುರಿಸಿದ್ವಿ ಅಂದ್ರೆ ನಮ್ಮ ಮೇಲೆ ಹೂಮಳೆ ಸುರಿಯುತ್ತೆ. ಯುವಜನತೆಗೆ ಬಹುಶಃ ಒಂದು ಲೆಕ್ಕದಲ್ಲಿ ಪ್ರೋತ್ಸಾಹ ಕೊಡಬಹುದು ಹೂಮಳೆಯ ಬಗ್ಗೆ ಹೇಳ್ತಾ ಅಲ್ವೇ. ಸಾಮಾನ್ಯವಾಗಿ ಯೂತ್ಸ್ ಸಾಧನೆ ಅಂತೆಲ್ಲ ವಿಷಯ ಬಂದಾಗ ನಾವು ಇಂಥ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ರು, ಇದರಲ್ಲಿ ಮುಂದೆ ಬಂದ್ರು ಅಂತೆಲ್ಲ ಸಿಕ್ಕಾಪಟ್ಟೆ ಮಾತಾಡ್ತೀವಿ. ಪ್ರತಿನಿತ್ಯ ಅಂತಹ ಸುದ್ದಿಗಳನ್ನ ಕೇಳ್ತಾನೆ ಇರ್ತೀವಿ. ಆದ್ರೆ ನಿಮ್ಮ ಪ್ರಕಾರ ನಮ್ಮ ಇವತ್ತಿನ ಭಾರತದ ಪರಿಸ್ಥಿತಿಯಲ್ಲಿ ಯುವಜನತೆ ಯಾವ ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆ ಮಾಡಬೇಕು, ಯಾವ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಯುವ ಸಾಧಕರ ಅಗತ್ಯ ಇದೆ ಅಂತ ನಿಮಗನ್ಸುತ್ತೆ, ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಯಾಕೆ ಆ ಕ್ಷೇತ್ರನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರ ಅನ್ನೋದಕ್ಕೆ ಸೂಕ್ತ ಕಾರಣ ಕೂಡ ನೀವು ಟೈಪ್ ಮಾಡಿರಬೇಕು. ಸೊ ಗೊತ್ತಾಯ್ತಲ್ಲ ನಾವು ಯಾವ ವಿಷಯದ ಬಗ್ಗೆ ಈ ಹೊತ್ತಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಸಾಧನೆ ಅಂತ ಹೇಳಿ ಬಂದಾಗ ಯುವ ಜನತೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವ ಕ್ಷೇತ್ರದ ಕಡೆ ಹೆಚ್ಚು ಮುಖ ಮಾಡಬೇಕು, ಯಾವ ಕ್ಷೇತ್ರದಲ್ಲಿ

ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಎಸ್, ಖಂಡಿತವಾಗಿ ಕೂಡ ಇವತ್ತಿನ ದಿನಗಳಲ್ಲಿ ಅಗ್ರಿಕಲ್ಚರ್ ಹಾಗೆ ಎನ್ವಿರಾನ್ಮೆಂಟ್, ಪರಿಸರ ಮತ್ತೆ ಕೃಷಿ, ಈ ಕ್ಷೇತ್ರದಲ್ಲಿ ಯುವಜನತೆಯ ಸಾಧನೆಯ ಅಗತ್ಯ ತುಂಬಾನೇ ಇದೆ. ಅದನ್ನ ಮಿಸ್ ಮಾಡ್ಕೊಳ್ತಾ ಇದೀವಿ ನಾವು ಅಂತೇಳಿ ನೆಲೆ ಪ್ರಸಾದ್ ಬಸವನಗುಡಿಯಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಇನ್ನು ಬಹಳಷ್ಟು ಜನರ ಸಂದೇಶ ಇದೆ. ನಿಮ್ಮ ಪ್ರಕಾರ ಯುವಜನತೆ ಯಾವ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಸಾಧನೆ ಮಾಡಬೇಕು? ಸಂದೇಶ ಕಳಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ.

ಸಂದೇಶವನ್ನ ಕಲಿಸಿ ಹೇಳ್ತಾ ಇದಾರೆ. ಹಾಯ್ ಮ್ಯಾಮ್, ಕಾರ್ಯಕ್ರಮ ಕೇಳ್ತಾ ಇದೀವಿ ಅಂತ ಹೇಳಿ ಮನು ಮಡಿಕೇರಿಯಿಂದ ಸಂದೇಶವನ್ನ ಕಲಿಸಿದ್ದಾರೆ. ಕೊಟ್ಟಿರುವ ಟಾಪಿಕ್ ಅಂತೂ ಎಕ್ಸಲೆಂಟ್ ಆಗಿದೆ ಅಂತ ಹೇಳಿ ಶ್ರೀನಾಥ್ ಮಾಗಡಿ ರೋಡ್ ಇಂದ ಹೇಳ್ತಾ ಇದಾರೆ. ಹೌದು, ಎಕ್ಸಲೆಂಟ್ ಟಾಪಿಕ್ಗೆ ನಿಮ್ಮ ಒಂದು ಅಭಿಪ್ರಾಯ ಕೂಡ ಹರಿದು ಬರಲಿ. ಶ್ರೀನಾಥ್ ಅವರೇ, ಸಂದೇಶವನ್ನ ಕಲಿಸಿ ಹೇಳ್ತಾ ಇದಾರೆ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ. ಇವತ್ತಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಫಾಸ್ಟ್ ಗ್ರೋಯಿಂಗ್ ಎಐ ಇರುವಂಥದ್ದು. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಏನು ಹೇಳ್ತೀವಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ಸಂಬಂಧಪಟ್ಟ ಹಾಗೆ ಯೂತ್ಸ್ ಸಿಕ್ಕಾಪಟ್ಟೆ ಸಾಧಿಸೋದು ತುಂಬಾ ಇದೆ. ಯಾಕಂದರೆ ಅವರನ್ನು ಮೀರಿ ಎಐ ಹೋಗಬಾರ್ದು ಅಂತ ಹೇಳಿದ್ರಿ, ಎಐನ ಹಿಡಿತಕ್ಕೆ ತಗೊಂಡು ಅವರು ಸಾಧನೆ ಮಾಡಬೇಕು. ಹಾಗಾಗಿ ಎಐ ವಿಚಾರದಲ್ಲಿ ಅವರು ಸಿಕ್ಕಾಪಟ್ಟೆ ಸಾಧಿಸುವಂಥದ್ದಿದೆ ಅಂತ ಹೇಳಿ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಹೇಳ್ತಾ ಇದ್ದಾರೆ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದಂಥ ಚಾಯ್ಸ್ ಕೊಡಲೇಬೇಕು ನಾವು. ಸೊ ಅವ್ರ ಕ್ವಾಲಿಫಿಕೇಶನ್ಗೆ ತಕ್ಕನಾಗಿ ಅವರು ಚಾಯ್ಸ್ನ ಮಾಡ್ಕೋಬೇಕು, ಜೊತೆಗೊಂದಷ್ಟು ಅಡಿಷನಲ್ ಸ್ಕಿಲ್ಸ್ನ ಅವರು ಅದಕ್ಕೆ ಅಡಾಪ್ಟ್ ಮಾಡಿಕೊಂಡಾಗ ಅವರಿಗೆ ಬೇಕಾದಂಥ ಫೀಲ್ಡ್ನಲ್ಲಿ ಅವರಿಗೆ ಸಾಧನೆ ಮಾಡೋದಕ್ಕೆ ಸಂಪೂರ್ಣವಾಗಿ ನಾವು ಫ್ರೀಡಮ್ ಕೊಡಲೇಬೇಕು. ಸೊ ಹಾಗೇನಾದರೂ ಮಾಡಿದ್ರು ಅಂತ ಹೇಳಿದಾಗ ನಿಜಕ್ಕೂ ಅದು ಸೊಸೈಟಿಗೆ ಬೆನಿಫಿಟ್ ಆಗೇ ಆಗತ್ತೆ. ಇನ್ನೂ ಒಂದು ಸ್ವಲ್ಪ ಮುಂದುವರೆದು ನನ್ನ ಪರ್ಸ್ನಲ್ ಸಜೆಷನ್ ನಾನೇನಾದರೂ ಕೊಡೋದಿದ್ರೆ ಸಿ ಎ ಆಗೋದ್ರಲ್ಲಿ, ಚಾರ್ಟೆಡ್ ಅಕೌಂಟಿಂಗ್ ಇದರಲ್ಲಿ ಅವ್ರು ಏನಾದರೂ ಸಾಧನೆ ಮಾಡಿದ್ರೆ ತುಂಬಾ ಒಳ್ಳೇದನ್ಸುತ್ತೆ. ಬಿಕಾಸ್ ಈ ಚಾರ್ಟೆಡ್ ಅಕೌಂಟಿಂಗ್ ಏನಿದೆ, ಇದು ಇವತ್ತು ಭಾರತದಲ್ಲಿ ಹ್ಯೂಜ್ ಡಿಮ್ಯಾಂಡನ್ನು ಹೊಂದಿರುವಂಥ ಸೆಕ್ಟರ್ ಆಗಿರುವಂಥದ್ದು. ಹಾಗಾಗಿ ಸಿ ಎ ಆದರೆ ಬಹಳ ಒಳ್ಳೆಯದು, ಆ ವಿಷಯದಲ್ಲಿ ಸಾಧನೆ ತುಂಬಾ ಅಗತ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ಬಹಳಷ್ಟು ಜನರ ಸಂದೇಶ ಇದೆ, ಎಲ್ಲರ ಸಂದೇಶ ಓದೋ ಪ್ರಯತ್ನ ಖಂಡಿತ ಸಾಗತ್ತೆ. ನೀವೇನಂತೀರಾ, ಯಾವ ಕ್ಷೇತ್ರದಲ್ಲಿ ಇವತ್ತಿನ ಯುವಜನತೆ ಹೆಚ್ಚು ಸಾಧಿಸುವಂಥ ಅಗತ್ಯತೆ ಇದೆ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

0: ಫುಡ್ ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: Akashvani FM Rainbow 101.3 MHz Musically Yours.
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲನ್ನು ಟ್ಯೂನ್ ಮಾಡಿದ್ದೀರಾ. ಸಂದೇಶವನ್ನು ಕಳಿಸಿ ಹೇಳ್ತಾರೆ, ಯುವಜನತೆ ದೇಶದ ಮತ್ತು ರಾಜ್ಯದ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯುವಕರು ಮುಖ್ಯವಾಗಿ ಟೆಕ್ನಾಲಜಿನಲ್ಲಿ, ಇನೋವೇಷನ್, ಎಐ ಬುದ್ಧಿಮತ್ತೆನಲ್ಲಿ, ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಏನು ಹೇಳ್ತೀವಿ, ಕೃತಕ ಬುದ್ಧಿಮತ್ತೆ, ಅದರಲ್ಲಿ ಜಾಗತಿಕ ಮಟ್ಟದಲ್ಲಿ ತಂತ್ರಜ್ಞಾನ ಸಿಕ್ಕಾಪಟ್ಟೆ ಮುಂದೆ ಹೋಗ್ತಾ ಇರೋದ್ರಿಂದ ಆ ವಿಚಾರದಲ್ಲಿ, ಹಾಗೆ ಸೈಬರ್ ಭದ್ರತೆ, ಡಿಜಿಟಲ್ ಲೋಕ ಎಲ್ಲ ಕಡೆ ಇರೋದ್ರಿಂದ ದತ್ತಾಂಶ ರಕ್ಷಣೆ ಅನ್ನೋದೇನು ಹೇಳ್ತೀವಿ ನಾವು, ಡೇಟಾ ಸೇಫ್ ಮಾಡೋದು, ಈ ಎಲ್ಲ ವಿಚಾರದಲ್ಲೂ ಸಿಕ್ಕಾಪಟ್ಟೆ ಅವರು ಸಾಧನೆ ಮಾಡುವಂಥ ಅಗತ್ಯ ಇದೆ ಅಂತ ಹೇಳಿ ವಿಷ್ಣು ಹೊಸಪೇಟೆಯಿಂದ, ವಿಷ್ಣು ಸ್ನೇಹ ಹೊಸಪೇಟೆಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಶಾಂತಾಚಾರ ಬಡಿಗೇರ ಕೊಕ್ನೂರ್ ಹರಿಹರ ಇಂದ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳಿಸಿ ಕೃಷಿ ಪದ್ಧತಿ, ಆಧುನಿಕ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಹೊಸ ತಂತ್ರಜ್ಞಾನಗಳ ನೆರವಿನಿಂದ ಹೆಚ್ಚಿನ ಉತ್ಪಾದನೆಯನ್ನು ಸಾಧಿಸುವಂಥ ಕೃಷಿ ಕ್ಷೇತ್ರದಲ್ಲಿ ನಮ್ಮ ಯುವಜನತೆ ಹೆಚ್ಚು ತೊಡಗಿಕೊಂಡ್ರೆ ಸ್ವಾವಲಂಬಿ ಜೀವನದ ಜೊತೆಗೆ ದೇಶದ ಆರ್ಥಿಕ ಅಭಿವೃದ್ಧಿಗೂ ಕೂಡ ನಾವು ಕೊಡುಗೆಯನ್ನು ಕೊಡಬಹುದು. ಹಾಗಾಗಿ ಗ್ರಾಮೀಣ ಭಾರತದತ್ತ ಯುವಜನತೆ ಮುಖ ಮಾಡಬೇಕು ಅಂತ ಹೇಳಿ ಶಾಂತಾಚಾರ ಬಡಿಗೇರ ಹರಿಹರ ಕೊಕ್ನೂರಿನಿಂದ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಎಲ್ಲ ಕ್ಷೇತ್ರದಲ್ಲೂ ಯುವಕರು ಸಾಧನೆಯನ್ನು ಮಾಡಬೇಕಾಗತ್ತೆ. ಹಾಗೆ ಹೇಳೋದಾದರೆ ಕೃಷಿ, ವೈದ್ಯಕೀಯ, ಶೈಕ್ಷಣಿಕ, ಈ ಮೂರು ಕ್ಷೇತ್ರ ಇದೆಯಲ್ಲ, ಇದರಲ್ಲಿ ಯುವಕರು ಹೆಚ್ಚಿನ ಮಟ್ಟದ ಸಾಧನೆಯನ್ನು ಮಾಡಿದ್ರೆ ಬಹುಶಃ ದೇಶದ ಪ್ರಗತಿಯ ಜೊತೆಗೆ ಕೋಟಿಗಟ್ಟಲೆ ಯುವಕರು ನೌಕರಿಗಾಗಿ ಕಾಯೋದಿದೆಯಲ್ಲ, ಅದೆಲ್ಲದರಿಂದ ಹೊರಗಡೆ ಬರಬಹುದು ಅಂತ ಹೇಳಿ ಮಂಜುನಾಥ್ ಇಂದರಗಿ ಬಿಳೆಬಾವಿಯಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಯುವಜನತೆ ಯಾವುದಾದ್ರೂ ಒಂದು ಸಣ್ಣ ಕೆಲಸ ಆಗಲಿ, ದೊಡ್ಡ ಕೆಲಸ ಆಗಲಿ, ಯಾವುದಾದ್ರೂ ಒಂದು ಕೆಲಸ ಮಾಡಲಿ, ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡಿದ್ರೆ ನಿಜಕ್ಕೂ ಅಲ್ಲಿ ಅವರದ್ದೇ ಆದಂಥ ಸುಖವಿರುತ್ತೆ ಅಂತ ಹುಲಿಗೆಪ್ಪ ಆರೋಲಿ ರಾಯಚೂರು ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನೀವೇನು ಹೇಳ್ತೀರಿ, ಯುವಜನತೆ ಯಾವ ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆ ಮಾಡುವಂತಹ ಅಗತ್ಯ ಇದೆ ಅಂತ ನಿಮಗನ್ಸುತ್ತೆ? ಸಂದೇಶ ಕಳಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ.

ನಮ್ಮ ಯುವಜನತೆ ಕೂಡ ಹಾಗೆ, ಯಾವುದೇ ಕ್ಷೇತ್ರದಲ್ಲಿ ಕಾಲಿಟ್ರು ಕೂಡ ಅಲ್ಲೆಲ್ಲ ಹೊಂಬೆಳಕು ಬರಬೇಕು. ಹಾಗಿದ್ರೆ ಯಾವ ಕ್ಷೇತ್ರದಲ್ಲಿ ಕಡಿಮೆ ಇದೆ ಆ ಹೊಂಬೆಳಕು, ಯಾವ ಕ್ಷೇತ್ರಕ್ಕೆ ಹೆಚ್ಚು ಧಾವಿಸಬೇಕು ನಮ್ಮ ಯುವಜನತೆ ಅನ್ನೋದನ್ನ ನಾನು ಕೇಳಿದ್ದೆ. ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ ಎನ್ ಕಲ್ಲಪ್ಪ, ಚನ್ನಪಟ್ಟಣ ಹೊಳಲ್ಕೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಗ್ರಾಮೀಣ ಭಾಗದ ಯುವಜನತೆ ಈಗಿನ ಹೊಸ ಹೊಸ

ಟೆಕ್ನಾಲಜಿ ಬಳಸಿಕೊಂಡು ಸಾಕಷ್ಟು ಸಾಧನೆ ಮಾಡಬಹುದಾಗಿದೆ. ಅಂತ ಅವಕಾಶಗಳು ಈಗ ಸಾಕಷ್ಟು ಇದೆ. ಆ ಕ್ಷೇತ್ರದ ಹತ್ರ ಗ್ರಾಮೀಣ ಯುವಜನತೆ ದಾಪುಗಾಲು ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಹರಪನಹಳ್ಳಿ ಮತ್ತಿಹಳ್ಳಿ, ಹರಪನಹಳ್ಳಿ ತಾಲೂಕು ಮತ್ತಿಹಳ್ಳಿಯಿಂದ ಜವಳಿ ವಿಜಯ್ ಕುಮಾರ್ ಅವರು ಸಂದೇಶ ಕಳಿಸಿ, ಎಲ್ಲ ಯುವಜನತೆ ಹಳ್ಳಿಯನ್ನ ಬಿಟ್ಟು ಬೆಂಗಳೂರು ಅಂತ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಆದರೆ ಎಲ್ಲಿರ್ತೀವೋ ಅಲ್ಲೇ ಕೃಷಿ ಕಡೆ ಹೆಚ್ಚು ಗಮನ ಕೊಟ್ಟು ಸಾಧನೆ ಮಾಡಬೇಕು ಅಂತ ಹೇಳಿ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಸರ್ಕಾರ ಎಲ್ರಿಗೂ ಕೆಲಸ ಕೊಡೋಕ್ಕಾಗಲ್ಲ, ಯುವಜನತೆ ಸ್ವಂತ ದುಡಿಮೆ ನಂಬಿ ಬದುಕಬೇಕು. 50 ವರ್ಷದ ಹಿಂದಿನ ಜನಸಂಖ್ಯೆ ಈಗ ಇಲ್ಲ ಅಲ್ವಾ? ಭಾರತ ಅತಿ ಹೆಚ್ಚು ಯುವಜನತೆಯನ್ನು ಹೊಂದಿರುವಂತಹ ರಾಷ್ಟ್ರ ಕೂಡ ಆಗ್ತಾ ಇದೆ ಪ್ರಪಂಚದಲ್ಲಿ. ಆದ್ರಿಂದ ನಮ್ಮ ಯುವಜನತೆ ದೇಶದ ಆಸ್ತಿಯಾಗಿದ್ದಾರೆ, ಹಾಗಾಗಿ ಎಲ್ಲಾ ಕ್ಷೇತ್ರದಲ್ಲಿ ಅವರ ಸಾಧನೆ ಅಗತ್ಯ ಅಂತ ಹೇಳಿ ಮಂಜು ಸಿರಿ ಚಿಕ್ಕಬಳ್ಳಾಪುರದಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ವಿಶಾಲ ಬಡಿಗೇರ ಕೊಕ್ನೂರ್ ಹರಿಹರ ಇಂದ ಹೇಳ್ತಾ ಇದ್ದಾರೆ, ಈಗಿನ ಯುವಕರು ಶಿಕ್ಷಣ ಹಾಗೆ ಸಂಶೋಧನೆಯಲ್ಲಿ ಹೆಚ್ಚಿನ ಆಸಕ್ತಿ ಬೆಳೆಸಿಕೊಂಡು ಜ್ಞಾನ ಸಂಪಾದನೆ, ಹೊಸ ಆವಿಷ್ಕಾರಗಳ ಮೂಲಕ ಸಮಾಜದ ಅಭಿವೃದ್ಧಿಗೆ ಕೊಡುಗೆ ನೀಡಬಹುದು ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕೆಲಸ ಮಾಡಿದ್ರೂ ಹಣ ಸಂಪಾದಿಸಬಹುದು, ಆದರೆ ನಗರಕ್ಕೆ ಬರೋದನ್ನ ಬಿಟ್ಟು ಹಳ್ಳಿಯಲ್ಲೇ ಇದ್ದು ವ್ಯವಸಾಯ ಮಾಡಿದ್ರೆ ಯುವಕರು ರೈತರಾದ್ರು ಅಂತ ಹೇಳಿದ್ರೆ ಆಹಾರದ ಅಭಾವ ಬಾರದಂತೆ ತಡೀಬಹುದು. ಹಾಗಾಗಿ ಕೃಷಿ ಕ್ಷೇತ್ರ ತುಂಬಾ ಒಳ್ಳೆಯದು ಅಂತ ಹೇಳಿ ಹರೀಶ್ ಅವರು ಮಲೇಶ್ವರಂನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಇವತ್ತಿನ ಯುವ ಪೀಳಿಗೆ ಕೃಷಿಯಲ್ಲಿ ತೊಡಗಿಕೊಂಡ್ರೆ ಆಗ ದೇಶ ನಿಜಕ್ಕೂ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಅನಂತಮೂರ್ತಿ ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೀವೇನಂತೀರಿ, ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಯುವಜನತೆ ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂತ ಹೆಚ್ಚು ಹೆಚ್ಚು ಅಗತ್ಯತೆ ಇದೆ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಹೀಗೆ ದಿನವೆಲ್ಲ ಹಸಿವಿಲ್ಲ ಅಂತ ಹೇಳ್ತಾ ಕೂರದೆ ಸಾಧನೆಯ ಹಸಿವು ಹೆಚ್ಚಾಗಿದೆ ಅಂತ ಹೇಳುವಂತ ಯುವಜನತೆ ಯಾವ ಕ್ಷೇತ್ರದ ಸಾಧನೆಯತ್ತ ಮುಖ ಮಾಡಬೇಕು ಅಂತ ಕೇಳಿದ್ದೆ. ಜಯಣ್ಣ ಶಶಿವಳ ಅರಸೀಕೆರೆ ತಾಲೂಕಿನಿಂದ ಸಂದೇಶವನ್ನ ಕಳಿಸಿ ಕೃಷಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗೆ ಇಂತಹ ಗೀತೆಗಳನ್ನು ಆಯ್ಕೆ ಮಾಡಿ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೆಬ್ಬಾಳದ ರಮೇಶ್ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಚಂದ್ರಶೇಖರ್ ಕಾನಹಳ್ಳಿ, ಮೊನ್ನೆ ಒಬ್ರು ಪೊಲೀಸ್ ಅಧಿಕಾರಿ ಭಾಷಣ ಮಾಡುವಾಗ ಹೇಳಿದಂತ ಮಾತು, ಸೊ ಓಕೆ, ಸರ್ಕಾರಿ ನೌಕರಿ ಸಿಗದಿದ್ರೆ ಏನಂತೆ, ಸ್ವತಂತ್ರವಾಗಿ ನಾವು ಕೂಡ ಕೆಲಸ ಮಾಡಬೇಕು, ಆಲ್ರೌಂಡರ್ ಪ್ಲೇಯರ್ ಆಗಬೇಕು ಅನ್ನೋಂಥ ಮಾತನ್ನು ಹೇಳಿದರು. ಅದೇ ರೀತಿ ಇರಬೇಕು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಚಂದ್ರಶೇಖರ್ ಅವರು ಕಾನಹಳ್ಳಿಯಿಂದ. ಹಾಗೆ ಡಾಕ್ಟರ್ ಅನಂತಮೂರ್ತಿ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಯುವಜನತೆ ಪಟ್ಟಣದ ವ್ಯಾಮೋಹ ಬಿಟ್ಟು ಎಲ್ಲಿರ್ತಾರೋ ಅಲ್ಲಿಯೇ ಉತ್ತಮ ಅವಕಾಶಗಳನ್ನು ಆಯ್ಕೆ ಮಾಡಿಕೊಂಡು ವ್ಯವಸಾಯ, ಹೈನುಗಾರಿಕೆ, ಗ್ರಾಮೀಣ ಕೈಗಾರಿಕೆಗಳಲ್ಲಿ ತೊಡಗಿಕೊಂಡ್ರೆ ದೇಶ ನಿಜಕ್ಕೂ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ದಶಕಗಳಲ್ಲಿ ತಂತ್ರಜ್ಞಾನ, ಆರೋಗ್ಯ ನಿರ್ವಹಣೆ ಕ್ಷೇತ್ರಗಳು ಉದ್ಯೋಗಾವಕಾಶಗಳ ಕೇಂದ್ರವಾಗತ್ತೆ. ಸಾಫ್ಟ್ವೇರ್ ಡೆವಲಪ್ಮೆಂಟ್, ಡೇಟಾ ವಿಜ್ಞಾನ, ಡೇಟಾ ಸೈನ್ಸ್ ಏನು ಹೇಳ್ತೀವಿ ಅದು, ಸೈಬರ್ ಸೆಕ್ಯೂರಿಟಿ, ಆರೋಗ್ಯ ಸೇವೆ, ಹಣಕಾಸು ನಿರ್ವಹಣೆಯಂತಹ ವೃತ್ತಿಗಳು ಆಕರ್ಷಕ ಸಂಬಳ ಜೊತೆಗೆ ಬೆಳವಣಿಗೆಗೆ ಅವಕಾಶಗಳನ್ನು ಒದಗಿಸಿಕೊಡುತ್ತೆ. ಹಾಗಾಗಿ ಯುವಜನತೆ ಭವಿಷ್ಯದ ಮಾರುಕಟ್ಟೆ ಅಂತ, ಉದ್ಯೋಗ ಮಾರುಕಟ್ಟೆ ಅಂತ ಏನಿರುತ್ತೆ ಅದರಲ್ಲಿ ಯಶಸ್ಸನ್ನು ಸಾಧಿಸಬಹುದು ಅಂತ ಹೇಳಿ ಕಿಶನ್ ರೋಷನ್, ಶೋಭರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ಮಂಡ್ಯದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ.

ಎಂಥ ಹಾಡಲ್ವಾ, ಎವರ್ ಗ್ರೀನ್ ಸಾಂಗ್ ಅಂತಾನೆ ಹೇಳ್ಬೋದು. ಸಂದೇಶವನ್ನು ಬಹಳಷ್ಟು ಜನ ಕಳಿಸ್ಕೊಟ್ಟಿದ್ದಾರೆ. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ ಎಚ್ ಎಲ್ ಬಸವರಾಜು, ಪುಟ್ಟೆಕೆರೆ ಹೊಸಹಳ್ಳಿ ಮಾಡಾಳ್ ಅಂಚೆ ಅರಸೀಕೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಆರೋಗ್ಯವೇ ಐಶ್ವರ್ಯ ಅನ್ನುವಂಥ ಮಾತು ಜನಜನಿತವಾಗಿದೆ. ಹಾಗಾಗಿ ಯುವಜನತೆಗೆ ವಿಪುಲ ಅವಕಾಶಗಳು ಬೇಕಾದಷ್ಟಿದೆ. ಹೈನುಗಾರಿಕೆ, ರೇಷ್ಮೆ, ಕೃಷಿ ಇಂತಹ ಕೆಲಸಗಳಲ್ಲಿ ಸರಳವಾಗಿ ಹೇರಳ ದುಡಿಮೆಯನ್ನು ಗಳಿಸಬಹುದು. ಸೊ ಸಂಪಾದನೆಯ ದುರಾಸೆ ಬೇಡ, ಸಂಪಾದನೆಯ ಹೊರತಾಗಿ ಆರೋಗ್ಯವೇ ಮಹಾಭಾಗ್ಯ ಅನ್ನೋದನ್ನು ನೆನಪಿನಲ್ಲಿ ಇಟ್ಟುಕೊಂಡು ಇಂಥ ಕೆಲಸಗಳಿಗೆ ಬರಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿ. ಮಧ್ಯಾಹ್ನದಿಂದ ಸಂಜೆಗೆ ಸಮಯ ಜಾರ್ತಾ ಇದೆ. ಸೊ ಯುವಕರಿಗೆ ಒಳ್ಳೆಯ ಮಾಹಿತಿ ಕೂಡ ಸಿಗ್ತಾ ಇದೆ, ಧನ್ಯವಾದ ಅಂತ ಸಂತೋಷ್ ಚಿತ್ರಗಾರ್ ಹೊಸಪೇಟೆಯಿಂದ ಹೇಳ್ತಾ ಇದ್ದಾರೆ. ಸುರೇಂದ್ರ ಕುಂದಾಪುರದಿಂದ ಸಂದೇಶವನ್ನು ಕಳಿಸಿ, ಜೈ ಜವಾನ್ ಜೈ ಕಿಸಾನ್ ಅನ್ನೋಂಥ ಮಾತಿದೆಯಲ್ಲ, ಅದನ್ನು ನೆನಪಿಟ್ಕೊಂಡ್ರೆ ಸಾಕು, ನಮ್ಮ ದೇಶದ ಹಿತದೃಷ್ಟಿ ಯಾವುದ್ರಲ್ಲಿದೆ ಅನ್ನೋದು ಯುವಜನತೆಗೆ ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ಯುವ ಪೀಳಿಗೆ ಕೃಷಿ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳೋದೇ ಉತ್ತಮ. ಕೃಷಿಯಲ್ಲಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಮಿಶ್ರ ಬೆಳೆ ಬೆಳೆಯೋದ್ರಿಂದ ಉತ್ತಮವಾದಂಥ ಲಾಭ ಕೂಡ ಗಳಿಸ್ಕೊಳ್ಬಹುದು ಅಂತ ಹೇಳಿ ಶ್ರೀದೇವಿ ಸಂತೋಷ್ ಕುಮಾರಿ ಕೊಪ್ಪಳ ಇಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮ ಅದ್ಭುತವಾಗಿತ್ತು ಅಂತ ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತಾ ಇದ್ದಾರೆ. ಯುವಜನತೆಗೆ ಕಡಿಮೆ ಸೌಲಭ್ಯ ಬಳಸಿಕೊಂಡು ಸಾವಯವ ಕೃಷಿ ಪದ್ಧತಿಯಲ್ಲಿ ಮುಂದುವರಿಬೇಕು ಅಂತ ಪ್ರತಿಮಾ ಸಾನ್ವಿ ಹೊಸನಗರದಿಂದ ಹೇಳ್ತಾ ಇದ್ದಾರೆ. ಹಾಗೆ ಕಾಲಾವಕಾಶ ಮುಗಿಯುತ್ತಾ ಬರ್ತಾ ಇದೆ ಅಲ್ವೇ, ಸಮಯ ಓಡ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿ, ಸೊ ಮತ್ತೆ ಬರುವುದನ್ನು ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಆದಷ್ಟು ಬೇಗ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಗೊತ್ತೇ ಇದೆಯಲ್ಲ ನೀವೇನು ಮಾಡಬೇಕು, ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲನ್ನು ಕೇಳ್ತಾನೆ ಇರಬೇಕು. ಸೊ ಇಷ್ಟೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ ಆರ್ಜೆ ರಮ್ಯಾ. ಸದ್ಯಕ್ಕೆ ನಾನು ಟಟಾ ಬಾಯ್ ಹೇಳ್ತಾ ಸ್ಟುಡಿಯೋಯಿಂದ ಹೊರಡ್ತಾ ಇದ್ದೀನಿ. ಮತ್ತೆ ಭೇಟಿ ಮಾಡ್ತೀನಿ, ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ ಎಫ್ ಎಂ ರೈನ್ಬೋ.

ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ ತರಂಗಾಂತರ 102.1 ಮೆಗಾ ಹರ್ಟ್ಸ್ಗಳು. ಆತ್ಮೀಯ ಶ್ರೋತೃ ಬಂಧುವರೇ, ಇದುವರೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸಿದಿರಿ. ಸಂಜೆಯ ಪ್ರಸಾರವನ್ನು ಕೇಳುತ್ತಿರುವಂತಹ ನಮ್ಮೆಲ್ಲ ಆತ್ಮೀಯ ಶ್ರೋತೃ ಬಂಧುವರಿಗೆ ಬಸವರಾಜನ ಶುಭ ಸಂಜೆಯ ನಮಸ್ಕಾರಗಳನ್ನು ತಿಳಿಸುತ್ತಾ, ಸಮಯ 5 ಗಂಟೆಯಾಗಿದೆ. ಕೇಳೋಣ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು.

ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸಿದಿರಿ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಇವರುಗಳ ಸ್ವರಗಳಲ್ಲಿ ಕಸ್ತೂರಿ ನಿವಾಸ ಚಿತ್ರದ

ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದಲ್ಲಿ ಕೇಳಿದಿರಿ ಪ್ರೇಮ್ ಅಡ್ಡ ಚಿತ್ರದ ಗೀತೆ. ಕೇಳಿಬಂದ ಧ್ವನಿಗಳು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಇದೀಗ ನೀವು ಕೇಳುತ್ತಿರುವಿರಿ 99 ಚಿತ್ರದ ಗೀತೆಯನ್ನು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ. ಅರ್ಜುನ್ ಜನ್ಯ ಅವರ ಸಂಗೀತಕ್ಕೆ ಕವಿರಾಜ್ ಅವರ ಸಾಹಿತ್ಯವಿದೆ.

ಆತ್ಮೀಯ ಶ್ರೋತೃ ಬಂಧುವರೇ, ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ ತರಂಗಾಂತರ 102.1 ಮೆಗಾ ಹರ್ಟ್ಸ್ಗಳ ಮೇಲೆ ಆಲಿಸುತ್ತಿರುವಿರಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಮುಂದಿನ ಗೀತೆಯನ್ನು ಆಲಿಸೋಣ. ಅದಕ್ಕೂ ಮೊದಲು ಇದೀಗ ನೀವು ಕೇಳಿದಂತಹ ಗೀತೆ ನಾನಿನ್ನ ಮರಿಯಲಾರಿ ಚಿತ್ರದಿಂದ ಕೇಳಿದ್ರಿ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರುಗಳ ಸ್ವರಗಳಲ್ಲಿತ್ತು. ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಚಿ ಉದಯಶಂಕರ್ ಅವರ ಸಾಹಿತ್ಯವಿತ್ತು. ಇದೀಗ ಆರಿಸುತ್ತಿರುವಿರಿ ಕಿಟ್ಟು ಪುಟ್ಟು ಚಿತ್ರದ ಗೀತೆಯನ್ನು KJ ಯೇಸುದಾಸ್ ಹಾಗೂ SP ಬಾಲಸುಬ್ರಹ್ಮಣ್ಯಂ ಅವರುಗಳ ಸ್ವರಗಳಲ್ಲಿ. ರಾಜನ್ ನಾಗೇಂದ್ರ ಅವರ ಗೀತ ರಚನೆಗೆ ಸಂಗೀತ ಸಂಯೋಜನೆಗೆ ಚಿ ಉದಯಶಂಕರ್ ಅವರ ಗೀತ ರಚನೆ ಇದೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 5:30.

0: ಇಂದಿನ ಯುವವಾಣಿ ಕೇಳುತ್ತಿರುವಂತಹ ನಮ್ಮೆಲ್ಲ ಆತ್ಮೀಯ ಯುವ ಸ್ನೇಹಿತರಿಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ತಾವುಗಳು ಆಲಿಸುವಿರಿ 74 ಬಾರಿ ರಕ್ತದಾನ ಮಾಡಿದ ರಾಯಚೂರಿನ ಅಯ್ಯಪ್ಪ ಸ್ವಾಮಿ ಪಿಕಳಿಹಾಳ ಅವರ ಜೊತೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಹೂಗಾರ್.
1: ಆತ್ಮೀಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶಿಷ್ಟವಾದಂಥ ವ್ಯಕ್ತಿತ್ವ ಮತ್ತು ವ್ಯಕ್ತಿಯನ್ನು ನಿಮಗೆ ನಾನು ಪರಿಚಯ ಮಾಡಿಕೊಳ್ಳುತ್ತೇನೆ. ದಾನಗಳಲ್ಲಿ ಶ್ರೇಷ್ಠ ದಾನ ಅನ್ನದಾನ ಅಂತ ಹೇಳ್ತೀವಿ, ಜೊತೆಗೆ ಇತ್ತೀಚೆಗೆ ರಕ್ತ ಕೂಡ ಶ್ರೇಷ್ಠ ದಾನನೇ. ಯಾಕೆಂದರೆ ಇವತ್ತು ಪೌಷ್ಟಿಕ ಆಹಾರದ ಸೇವನೆ ಕಡಿಮೆ, ರಕ್ತ ಕೂಡ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ರಕ್ತ ಬೇಕು ಅಂದಾಗ ಆಪತ್ಕಾಲದಲ್ಲಿ ಆಪತ್ ಬಾಂಧವರಂತೆ ರಕ್ತದಾನ ಮಾಡುವಂಥ ಅನೇಕ ವ್ಯಕ್ತಿಗಳನ್ನು ನೋಡಿರ್ತೇವೆ. ಅದರಲ್ಲಿ ನಮಗೆ ಪಿಕ್ಳಿಹಾಳ ಅಯ್ಯಪ್ಪ ಸ್ವಾಮಿ ಹಿರೇಮಠ ಅನ್ನುವಂಥವರು ರಕ್ತದಾನ ಮಾಡುವಲ್ಲಿ ಎತ್ತಿದ ಕೈ. ಅವರನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿಕೊಳ್ಳೋಣ ಅಂತ. ಅಯ್ಯಪ್ಪ ಸ್ವಾಮಿಯವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ, ಧನ್ಯವಾದಗಳು.
1: ಹೇಳಿ ಅಯ್ಯಪ್ಪ ಸ್ವಾಮಿಯವರೇ, ಈ ರಕ್ತ ಕೊಡಬೇಕು ಅಂತ ಯಾವಾಗ ನಿರ್ಧಾರ ಮಾಡಿದ್ರಿ? ಹೆಂಗೆ ಬಂತು ಈ ರಕ್ತ ಕೊಡಬೇಕು, ಈ ದಾನ ಅನ್ನುವಂಥದ್ದು ಹೆಂಗೆ ಬಂತು ನಿಮಗೆ?
2: ನಾನು 91 ರಾಯಚೂರಿಗೆ ನನ್ನ ಹೊಟ್ಟೆಪಾಡಿಗೆ ಬಂದೆ.
1: ಯಾವ ಊರು ಸ್ವಂತ?
2: ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಮುದಗಲ್ ಪಟ್ಟಣದ ಹತ್ತಿರ ಇರುವ ಪಿಕಳಿಹಾಳ ಎಂಬ ಒಂದು ಗ್ರಾಮದಲ್ಲಿ ಒಬ್ಬ ಸಂಪ್ರದಾಯಸ್ಥ ಕುಟುಂಬದಲ್ಲಿ ಜನಿಸಿದವನು ನಾನು. 91 ರಾಯಚೂರಿಗೆ ನಮ್ಮ ಅಕ್ಕ ಮಾಮನಲ್ಲಿ ವಾಸ ಮಾಡಬೇಕು, ಇಲ್ಲೇ ಒಂದು ನಾನು ಒಂದು ಉದ್ಯೋಗ ಕಲ್ಪಿಸ್ಕೊಳ್ಬೇಕಂತೇಳಿ ಕಲ್ಪನೆಯಿಂದ ಬಂದೆ. ಬಂದು ಇಲ್ಲೇ ಒಂದು ಪ್ರಿಂಟಿಂಗ್ ಪ್ರೆಸ್ನಲ್ಲಿ ನಾನು ಕೆಲಸಗಾರನಾಗಿ ದುಡಿಲಿಕ್ಕೆ ಪ್ರಾರಂಭ ಮಾಡಿದೆ. 97 ನಮ್ಮ ಮಾಮನವರಾದ ಬಸಯ್ಯಸ್ವಾಮಿ ಸರ್ಗಾಣಾಚಾರಿ ಅವರು ಸ್ವಲ್ಪ ಅವರಿಗೆ ಅನಾರೋಗ್ಯದಿಂದ ಬಾಳ್ತಿದ್ರು. ಅವರಿಗೆ ಲಕ್ಷ್ಮೀನಾರಾಯಣ ನರ್ಸಿಂಗ್ ಹೋಮ್ನಲ್ಲಿ ಅಡ್ಮಿಂಟ್ ಮಾಡಿದ್ವಿ. ಅಡ್ಮಿಂಟ್ ಮಾಡಿದಾಗ ವೈದ್ಯರು ಅವರು ಒಂದು 4 ಪೇಷಂಟ್ ಕರ್ಕೊಂಡು ಬಂದು ಒಂದು 4-5 ದಿನದಲ್ಲಿ ಅವ್ರು ಹೇಳಿದ್ರು ನನಗೆ, ಸ್ವಾಮಿ ಇವರಿಗೆ 2 ಬಾಟ್ಲಿ ರಕ್ತ ಬೇಕು ಅಂತ ಕೇಳಿದ್ರು. ನಾನಾಗ ವಾಸು ಪ್ರಿಂಟಿಂಗ್ ಪ್ರೆಸ್ ಮಾಲೀಕರು ಸಕ್ರಪ್ಪ ಅವರು ಅವ್ರಿಗೆ ತಿಳಿಸಿದ್ರು. ನಾನು ಅವನು ಚಿಕ್ಕವನು, ಏನು ಗೊತ್ತಿರಲಿಲ್ಲ. ಅವ್ರಿಗೆ ತಿಳಿಸಿದ್ರು. ಅವರು ಸಕ್ರಪ್ಪ ಅವ್ರು ನನ್ನ ಕರೆದ್ರು, ಅಯ್ಯಪ್ಪ ಸ್ವಾಮಿ ನಿಮ್ಮ ಮಾಮವರಿಗೆ ರಕ್ತ ಬೇಕಂತೀರಿ ಅಂದ್ರೆ ಸರ್ ಎಲ್ಲಿ ಸಿಗುತ್ತೀರಿ ಅದಂತ ಕೇಳಿದೆ. ಹೊರಟ ಭಾಷೆನಲ್ಲಿ ಆಗ ಆ ಒಂದು ಕಾಲದಲ್ಲಿ ಎಲ್ಲಿ ಸಿಗುತ್ತೆ ಸರ್ ಅದಂತ. ಎಲ್ಲಿ ಸಿಗುತ್ತಂದ್ರೆ ಮನುಷ್ಯರಲ್ಲಿ ಸಿಗುತ್ತಪ್ಪ, ಯಾರಾದರೂ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಕೊಡ್ತಾರೆ ಅಂತಂದ್ರೆ. ಸರ್ ನನ್ಗೆ ರಾಯಚೂರಿಗೆ ಹೊಸ್ದಾಗಿ ಬಂದಿದ್ದೀನಿ, ನನ್ಗೆ ಯಾರು ಕೂನಿಲ್ಲ ಸರ್ ಅಂತಂದ್ರೆ. ಅದರಲ್ಲೇನದ, ನೀನು ಗಟ್ಟಿಮುಟ್ಟಾಗಿದೆಯಲ್ಲ, ನೀನೇ ಕೊಡಲ್ಲ ಅಂತ. ಸರ್ ಕೊಟ್ರೆ ಏನಾಗಲ್ಲ ಏನು ಸರ್ ಅಂತ, ನನಗೆ ಗೊತ್ತಿಲ್ಲ ಏನಾಗುತ್ತೋ, ದೇವ್ರು ಕಾಪಾಡ್ತಾನೆ ನಿನಗ ಅಂದರು. ವೀರಭದ್ರೇಶ್ವರ ಗುಡಿಯಲ್ಲಿ ಪೂಜೆ ಮಾಡಬೇಕು, ವಾಸವಿ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಕೆಲಸ ಮಾಡಬೇಕು ನಾನು. ಆ ಒಂದು ವೀರಭ ಬ್ರೇಸ್ತಾರಪೇಟೆ ವೀರಭದ್ರೇಶ್ವರ ಗುಪ್ಪ ನಮ್ಮ ಮಾಮನ ಉಳಿಸ್ಕೊಡಪ್ಪ, ನಾನು ರಕ್ತದಾನ

0: ಮಾಡ್ತೀನಿ ಅಂತೇಳಿ ಅವರಿಗೆ ಕೊಟ್ಟೆ. ಅವರು ರಕ್ತದಾನ ಮಾಡಿದೆ. ಮಾಡಿದ ಮೇಲೆ ಅವರು ಕನಿಷ್ಠ 6 ರಿಂದ 7 ವರ್ಷ ಜೀವಂತ ಇದ್ದರು. ಊರಿಗೆ ಹೋದಾಗಲ್ಲೆಲ್ಲ ಅಯ್ಯಪ್ಪ ಬಂದನಂತಂದರೆ ಅವರು ಅನಾರೋಗ್ಯ ಇದ್ರೂ ನನ್ನ ಮಾತಾಡ್ಸಕ್ಕೆ ಬರೋರು. ಏನಪ್ಪ ಮಾಮ ನಾನೇ ಬರ್ತಿದ್ನೆಲ್ಲ ಮಾತಾಡ್ಸಕ್ಕೆ ಅಂತಂದರೆ ಬಂದು ನನ್ನ ಪಾದ ಹಿಡ್ಕೊಂಬಕ್ಕೆ ಬರೋರು. ನಾನು ಮಾಡ್ಸ್ಕೊಂತಿದ್ದಿಲ್ಲ ಸರ್, ಅವರು ದೊಡ್ಡವರು, ನಂದೇನು ಅದು ಕರ್ತವ್ಯ ಇತ್ತು ಭಗವಂತಂದು, ಅವ್ರಿಗೆ ಕೊಡಬೇಕು ಅಂತಂದು ನನ್ನ ಹಣೆ ಬರೋದಾಗಿತ್ತು ಕೊಟ್ಟಿದ್ದೆ. ಅಂದಿಲ್ಲಿಂದ ಸ್ಟಾರ್ಟ್ ಆಯಿತು.
1: ಈಗ ಇದುವರೆಗೆ ಎಷ್ಟು ಸಲ ನೀವು ರಕ್ತ ಕೊಟ್ಟಿದ್ದೀರಿ?
0: ಸುಮಾರು ಒಂದು 74 ಸಲ ಆಗಿದೆ. ಈ ತಿಂಗಳ ಕೊಟ್ಟರೆ 75ನೇ ಬಾರಿ ಕೊಟ್ಟಿದ್ದೀನಿ. ಅದು ಹೆಚ್ಚಿನ ರೀತಿಯಲ್ಲಿ ಕೊಟ್ಟಿದ್ದು ಬಾಣಂತಿಯರಿಗೆ, ಹೃದಯಘಾತ ಆಗುವಂಥ ಒಂದು ಪರಿಸ್ಥಿತಿ ಇದ್ದವರಿಗೆ, ಚಿಕ್ಕ ಮಕ್ಕಳಿಗೆ ಅಂಥವ್ರಿಗೆ ಕೊಟ್ಟಿದ್ದೀನಿ.
1: ಈಗ ನೀವು 74 ಸಲ ರಕ್ತದಾನ ಮಾಡಿದ್ದೀರಿ ಅಂತ ಹೇಳ್ತೀರಿ, ಯಾವತ್ತಾದರೂ ನಿಮಗೆ ವೀಕ್ನೆಸ್ ಅನಿಸಿದ್ದು ಅಥವಾ ನಾನು ರಕ್ತ ಭಾಳ ಕೊಟ್ಟೇನೋ ಅಂತ ಅನಿಸಿದ್ದು ಇದೆಯಾ?
0: ಅಂಥದ್ದು ಇದೆ ಸರ್, ಅಂಥ ಪ್ರಾಬ್ಲಮ್ ಏನಾಗಿಲ್ಲ. ಸರ್ವೇ ಸಾಮಾನ್ಯ ಎಲ್ಲಿನ ಎಡವಿ ಬಿದ್ರೇ ರಕ್ತ ಬಂದ್ರೇ ಎಷ್ಟು ಒಂದು 2-3 ತಾಸು ನಾವು ನೂರಿಲಿಂದ ಬಾತಿರ್ತೀವಿ ಅಂತ ಒಂದು ಇದೇನು ನನಗೆ ಗೊತ್ತಿಲ್ಲ. 320 ಮಿಲಿಯನ್ ಏನು ತೊಗೊಂತಾರಂತೆ ಅದನ್ನ. ನನಗೆ ಇಷ್ಟು ಸಲ ರಕ್ತ ಕೊಟ್ಟಿನದು ಎಷ್ಟು ತೊಗೊಂತಾರೋ ನನಗೆ ಗೊತ್ತಿಲ್ಲ. ಮೇನ್ ರಕ್ತ ಹೋದ್ಮೇಲೆ ತ್ರಾಸಾಗಲಾರ್ದಿರುತ್ತ, ಹಾಗೇ ಆಗಿರುತ್ತೆ. ಬಟ್ ರಕ್ತ ಕೊಟ್ಟು ಒಂದು 8 ದಿನ ನಾನು ಪೂರ್ತಿ ಊಟದಲ್ಲಿ ಮಾತ್ರ ಭಾಳ ಜಾಗೃತನಾಗಿರ್ತೀನಿ.
1: ಓಹೋ, ಈಗ ನಿಮಗೆ ಇಷ್ಟು ಸಲ ರಕ್ತ ಕೊಟ್ಟಿದ್ದೀರಿ, ಈ ರಕ್ತ ಕೊಡೋದಕ್ಕಿಂತ ಮುಂಚೆ ವೈದ್ಯರ ಸಲಹೆ ಅಥವಾ ರಕ್ತ ಕೊಟ್ಟ ಮೇಲೆ ಏನು ಊಟ ಮಾಡಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಸಲಹೆ ತೊಗೊಂಡಿದ್ದೀರಿ?
0: ಸಾಕಷ್ಟು ಜನ ವೈದ್ಯರು ನನಗೆ ಸಲಹೆ ಕೊಟ್ಟಿದ್ದಾರೆ, ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದೀಯಾ, ನಿನ್ನನ್ನು ನೋಡಿ ಇನ್ನೊಬ್ಬರು ಕಲಿಬೇಕು ಸ್ವಾಮಿ, ಫೋಟೋಗ್ರಾಫಿ ಮಾಡೋದಲ್ಲ, ಛಾಯಾಗ್ರಹಣ ಮಾಡೋದಲ್ಲದೆ, ವಿಡಿಯೋಗ್ರಾಫಿ ಮಾಡೋದಲ್ಲದೆ ನೀನು ಇಂಥ ಒಂದು ವೃತ್ತಿಯಲ್ಲಿ.
1: ಈಗ ನೀವು ವಿಡಿಯೋಗ್ರಾಫಿ
0: ಛಾಯಾಗ್ರಾಹಕರು ಸರ್, ನಾನು ಸುರಭಿ ಸ್ಟುಡಿಯೋದಲ್ಲಿ ನಮ್ಮ ಮಾಮವರು ಶರಣಬಸವ ಹಿರೇಮಠ ಗಣೇಕಲ್ ಅವರು ಕಲಿಸಿದ್ದು, ಅವರು ಒಂದು ಪುಣೆಯಲ್ಲಿಂದ ನಾನು ಛಾಯಾಗ್ರಹಣ ಮಾಡ್ತಾ ಇದ್ದೀನಿ. ಈಗ ವೃತ್ತಿಯಲ್ಲಿ ಛಾಯಾಗ್ರಾಹಕ, ಇದೇನು ಪ್ರವೃತ್ತಿ ಅಲ್ಲ, ದಾನ ಇದು, ರಕ್ತದಾನ ಮಾಡ್ತಾ ಇದ್ದೀನಿ. ಇದರಲ್ಲಿ ಹಿಂಗೆ ಕೊಟ್ಕೊಂತ ಬಂದೆ ರೀ. ಅದು ಏನಾಯಿತು, 60ನೇ ಸಲ ಕೊಟ್ಟಮೇಲೆ ನಮ್ಮ ನಗರದ ಉಭಯ ಮಠಗಳಾದ ಕಿಲೆ ಬೃಹನ್ ಮಠ ಮತ್ತು ಸೋಮವಾರಪೇಟೆ ಹಿರಿಯ ಮಠ ತಾತನವರಿಗೆ, ಶ್ರೀಗಳಿಗೆ ಇಬ್ಬರಿಗೂ ಗೊತ್ತಾಯಿತು. ಅಲ್ಲಿ ತನಕ ಗೊತ್ತೇ ಆಗಿಲ್ಲ. ಅಂದರೆ ನಾನು ಏನು ಮಾಡ್ತೀನಿ ರೀ, ಪ್ರತಿ ಸಲ ರಕ್ತದಾನ ಮಾಡಿದಾಗ ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ಪ್ರಚಾರ ಮಾಡ್ತೀನಿ. ಯಾಕಂದರೆ ಇನ್ನೊಬ್ಬರಿಗೆ ಇದು ಮಾದರಿ ಆಗಲಿ ಅಂತೇಳಿ ಹೊರತಾಗಿ ನನ್ನ
1: ಪ್ರಚಾರಕ್ಕಲ್ಲ,
0: ನನ್ನ ಹಾಗೆ ಇನ್ನೊಬ್ಬ ಯುವಕ ಕೊಡುವಂಥ ಮನಸ್ಸು ಮಾಡಲಿ ಅಂತೇಳಿ ಅದನ್ನು ಅವರು ಶ್ರೀಗಳು ನೋಡಿ ಎಷ್ಟೋ ಸಲ ನನಗೆ ಶ್ರೀಗಳು ಆಶೀರ್ವಾದ ಮಾಡಿದ್ದಾರೆ. ಸೋಮರಪೇಟೆ ತಾತನವರು, ಕಿಲೆ ಮಠದವರು, ಉಡುಂಗಲ್ ತಾತನವರು, ಎಲ್ಲ ಶ್ರೀಗಳು ಅವರ ಆಶೀರ್ವಾದ, ಪುಟ್ಟರಾಜೇಶ್ವರ ಆಶೀರ್ವಾದದಿಂದ ನಾನು ರಕ್ತದಾನ ಮಾಡಿದರೂ ನನಗೆ ಏನು ಅನಾರೋಗ್ಯ ಇಲ್ಲದಂಗೆ ಇದ್ದೀನಿ.
1: ಏನು ಊಟ ಮಾಡಬೇಕು ಅಂತ ನಿಮಗೆ ವೈದ್ಯರು ಸಲಹೆ ಕೊಡ್ತಾರೆ ಅಂತ, ಏನು ಊಟ ಮಾಡ್ತೀರಿ ರಕ್ತ ಕೊಡೋದಕ್ಕಿಂತ ಮುಂಚೆ ಕೊಟ್ಟಮೇಲೆ ಹೇಗಿರಬೇಕು ಅಂತ ಹೇಳ್ತಾರಲ್ಲ?
0: ಹೇಳಿದ್ದಾರೆ ಸರ್, ಚೆನ್ನಾಗಿ ಒಂದು 2-3 ದಿನ ರೊಟ್ಟಿ ಚೆನ್ನಾಗಿ ತಿನ್ನಬೇಕು, ತರಕಾರಿ ಜಾಸ್ತಿ ಬಳಸಬೇಕು, ಸೇಪಣ್ಣು ತಿನ್ನ್ರಿ, ಬಾಳೆಹಣ್ಣುಗಳು ತಿನ್ನ್ರಿ, ದುರ್ಚಟಕ್ಕೆ ಬೀಳ್ಬೇಡ್ರಿ. ಯಾಕಂದರೆ ಮೊದಲೇ ಮೈಯಂದು ರಕ್ತ ಹೋಗಿರುತ್ತೆ, ದುರ್ಚಟಕ್ಕೆ ಬೀಳ್ಬೇಡ್ರಿ. ಏನು ಸ್ವಲ್ಪ ದಿನನಿತ್ಯ ಹೇಗೆ ನೀವು ನಡೀತಾ ಇರ್ತೀರೋ ರಕ್ತ ಕೊಟ್ಟಮೇಲೆ ಒಂದು 8 ದಿನ 10 ನಿಮಿಷದ ದಾರಿಗೆ ಒಂದು 20 ನಿಮಿಷ ತೊಗೊಳ್ರಿ, ನಿಧಾನ ಹೋಗ್ರಿ.
1: ಆ ಥರ
0: ಹೇಳ್ತಾರೆ. ಅವಸರ ಬೇಡ ಇಲ್ಲಿ.
1: ರಕ್ತ ಕೊಡಬೇಕು ಅಂತಂದರೆ ಒಂದಷ್ಟು ಮನೆಯಲ್ಲಿ ಕೂಡ ಸಹಕಾರ ಬೇಕು. ಮನೆಯಲ್ಲಿ ಹೇಗಿದೆ ಸಹಕಾರ? ಯಾಕಂದರೆ ಕೆಲವರು ಹೇಳ್ತಿರ್ತಾರೆ, ನೀನು ತಲೆ ಕೆಟ್ಟದೇನು ಪ್ರತಿ ತಿಂಗಳು ಕೊಟ್ಕೊಂತ ಇಷ್ಟು ಏನು ಎದಕ್ಕೆ ಬೇಕು ನಿನಗೆ, ನಮಗೆ ದುಡಿಯೋಕ್ಕೆ ನೀನು ಒಬ್ಬತ್ತೇ ಇರೋದು ಮನೆಯಲ್ಲಿ, ಇದೆಲ್ಲ ಯಾಕೆ ಬೇಕು ನಿನಗೆ ಅಂತ ಅಂದಿರ್ತಾರೆ. ಆ ಥರದ್ದು ಏನಾದರೂ ಇದೆಯಾ?
0: ನಮ್ಮ ಕುಟುಂಬದಲ್ಲಿ ರಕ್ತದಾನ ಮಾಡೋದ್ರಲ್ಲಿ ನಮ್ಮ ಕುಟುಂಬ ನನ್ನ ವೈಯಕ್ತಿಕವಾಗಿ ರಕ್ತದಾನ ಮಾಡೋ ಸಲುವಾಗಿ ನಮ್ಮ ಕುಟುಂಬದಲ್ಲಿ ತುಂಬ ಖುಷಿ ಇದ್ದಾರೆ, ನನ್ನ ಮಡದಿ ಸಹಿತವಾಗಿ. ಯಾಕಂದರೆ ನನ್ನ ಪತಿ ಇನ್ನೊಬ್ಬರಿಗೆ ಸಹಾಯ ಮಾಡ್ತಾನಂದ್ರೆ ಯಾರ್ಯಾಕೆ ಬೇಡ ಅಂತಾರೆ ಹೇಳ್ರಿ. ಆದರೂ
1: ಆರಂಭದಲ್ಲಿ ಹೆಂಗಿತ್ತು, ಆರಂಭದಲ್ಲಿ ಯಾಕೆ ಕೊಡ್ತಿದ್ದೆ?
0: ಆರಂಭದಲ್ಲಿ ಅವರಿಗೆ ಗೊತ್ತೇ ಇಲ್ಲ, ಆರಂಭದಲ್ಲಿ ಗೊತ್ತೇ ಇಲ್ಲ. ಯಾವಾಗೊಂದು 35-40 ಸಲ ಆದಮೇಲೆ ನಾನೇನು ಮಾಧ್ಯಮಕ್ಕೆ ಕೊಡಕ್ಕೆ ಪ್ರತಿ ಬಂದ್ನಲ್ಲ ಓಣೆಲ್ಲನವರು, ತತ್ತ ನೀನು ಫೋಟೋ

0: ಪೇಪರ್ನಲ್ಲಿ ಬಂದದ ಏನು ಮಡಿ ಅಂತ ಅಂದ. ರಕ್ತದಾನ ಮಾಡಿದ್ದು ಹಾಕಿರ್ಬೋದು ಬಿಡಪ್ಪ ನಮ್ಮ ಪತ್ರಿಕೆದಾರ ಅಂತೇಳಿ ಅಂತ ಅಂತಿದ್ದೆ. ತುಂಬಾ ಸಹಕಾರ ನಮ್ಮ ಕುಟುಂಬದ ಹಿರೇಮಠ ಕುಟುಂಬ ಆಯ್ತು, ತಂಬುರಿ ಕುಟುಂಬ ಆಯ್ತು, ಗಣೇಕಲ್ ಕುಟುಂಬ ಆಯ್ತು, ಎಲ್ಲರೂ ಸರ್ಗಣಾಚಾರಿ ಕುಟುಂಬ ಆಯ್ತು, ಎಲ್ಲ ನಮ್ಮ ಕುಟುಂಬ ಸಲಹೆ ತುಂಬಾ ಖುಷಿ ಪಡ್ತಾ ಇದ್ದಾರೆ. ನನ್ನ ನೋಡಿನೂ ಜಾಸ್ತಿ ಜನ ವಿದ್ಯಾರ್ಥಿಗಳು ಕಾಲೇಜ್ ಮಟ್ಟಿನಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣ ಮಾಧ್ಯಮದಲ್ಲಿ ನೀವು ಕೊಟ್ಟಿದ್ ನೋಡಿ ನಾನು ಕೊಡಗತ್ತೀನಿ ತಾತ ಅಂತಂತೇಳಿ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಒಂದು ದೊಡ್ಡ ಪ್ರೇರಣೆ SSM ಮಹಾವಿದ್ಯಾಲಯ ಸರ್, ಸರ್ವ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು.
1: ಹೆಂಗೆ
0: ಅವರು SSM ಮಹಾವಿದ್ಯಾಲಯದಲ್ಲಿ ನಾನು ಕಾಯಂ ಫೋಟೋಗ್ರಾಫರ್ ರೀ. ಯಾವುದೇ ಒಂದು ಫಂಕ್ಷನ್ ಆದ್ರೆ NSS ಕ್ಯಾಂಪ್ಗಳು ಆಗ್ತಿರ್ತಾರೆ, ಅದರಲ್ಲಿ ಅವರು ರಕ್ತದಾನ ಶಿಬಿರ ಅಂತೇಳಿ ಕಾರ್ಯಕ್ರಮ ಮಾಡ್ತಿರ್ತಾರೆ. ರಕ್ತದಾನ ವಿದ್ಯಾರ್ಥಿಗಳು ಮಾಡಕಲ್ಕ ಸರ್ ನಾನು ಕೊಡ್ಬೋದಾ ಅಂತ ಅವ್ರಿಗೆ ಕೇಳಿದಾಗ ಕೊಡ್ಬೋದು ಅಂತ ಅವ್ರ ಒಂದು ಪ್ರೇರಣೆ. ಕೊಡು, ನೀನು ಏನಾಗಲ್ಲ ಕೊಡು, ಕೊಟ್ಟಮೇಲೆ ಒಂದು 4 ದಿನ ಚೆನ್ನಾಗಿ ಊಟ ಮಾಡು. ಮತ್ತೆ ಅವರು ಈ ಕಂಟಿನ್ಯೂ ಈಗಲೂ ನಂದು ಫೋಟೋಗ್ರಾಫಿಯಲ್ಲಿ ನಡೆದಿದೆ. ಸುರೇಂದ್ರ ಬಾಬು ಅವರು ಪ್ರಚಾರ ಮಾಡಿದ್ದಾರೆ, ಶಾಂತಮಲ್ ತಾತ್ನವರು ಒಂದು ಭಾಷಣದಲ್ಲಿ ನನ್ನ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ.
1: ರಕ್ತದಾನ ಒಂದು ಹಂತ ಇಷ್ಟು ಸಲ ಮಾಡ್ಬೇಕಂತ ನೀವು ದಾಖಲೆಗಾಗಿ ಮಾಡ್ತಿದ್ರು ಅಥವಾ ಪ್ರಚಾರಕ್ಕಾಗಿ ಮಾಡ್ತಿದ್ರು ಅಥವಾ ನಿಮ್ಮ ಆರೋಗ್ಯಕ್ಕಾಗಿ ಮಾಡ್ತಿದ್ರು ಅಥವಾ ಯಾಕೆ ಮಾಡ್ತಿದ್ರಿ, ಏನು ಉದ್ದೇಶ ನಿಮ್ದು?
0: ಒಂದೇ ಒಂದು ಹೇಳ್ತೀನಿ, ಜೀವ ಉಳಿಲಿ ಅಂತೇಳಿ ಮಾಡ್ತಾ ಇದ್ದೀನಿ ನಾನು. ಪ್ರಚಾರಕ್ಕಾಗಲ್ಲ, ದಾಖಲೆಗಾಗಲ್ಲ, ನನ್ನನ್ನು ನಾನು ಸಮಾಜದಲ್ಲಿ ತೋರಿಸ್ಕೊಬೇಕಂತನಲ್ಲ, ಒಂದು ಜೀವ ಉಳಿಲಿ. ಎಷ್ಟೋ ಸಲ ನಾನು ರಕ್ತದಾನ ನಾನು ಮಾಡಿ ಬಂದ ಮೇಲೇನು 3 ತಿಂಗಳ 5 ದಿನದಲ್ಲಿ ಮಾತ್ರ ಕೊಡ್ತಾರೆ. ಅಷ್ಟರೊಳಗನೆ ಹೋದ್ರೆ ಅವರು ರಕ್ತದಾನ ತಗೊಂಡವರು ಮತ್ತೆ ನನ್ನ ಚೆಕ್ ಮಾಡ್ತಾರೆ ಅವರು, ನಿಮಗೆ ಹಿಮೋಗ್ಲೋಬಿನ್ ಕಡಿಮೆ ಇದೆ ಬರಲ್ಲ. ಎಷ್ಟೋ ಸಲ ನಾನೇ 4-5 ಸಲ ವಾಪಸ್ ಬಂದಿದ್ದೀನಿ, ಮತ್ತೆ ಒಂದು ಸ್ವಲ್ಪ ಆರೋಗ್ಯವಂತರಾಗಿ ಬರ್ರಿ ಅಂತಂತೇಳಿ ಆವಾಗ ಕೊಟ್ಟಿದ್ದೀನಿ. ಆ ಒಂದು ಜೀವ ಉಳಿಸೋದು ನಮ್ಮ ಮನುಷ್ಯನ ಕರ್ತವ್ಯ.
1: ರಕ್ತ ಕೊಡುವಂತವ್ರು ಒಂದಷ್ಟು ಜನ ದುಡ್ಡಿಸ್ಕೊಳ್ತಾರೆ, ದುಡ್ಡಿಗಾಗಿ ಕೂಡ ಕೆಲವರು ಇದನ್ನು ವೃತ್ತಿ ಮಾಡ್ಕೊಂಡಿದ್ದಾರೆ ಅನ್ನೋಂಥ ಆಪಾದನೆಗಳು ನಾನು ಕೇಳ್ತಿರ್ತೇನೆ. ಬೇರೆ ಬೇರೆ ಕಡೆ ಹೇಳ್ತಿರ್ತಾರೆ, ನೀವು ರಕ್ತ ಭಂಡಾರದ ಹತ್ರ ಹೋದರೆ ಇಲ್ಲ ಈ ಥರ ರೊಕ್ಕಕ್ಕೆ ಕೂಡ ಇಂಥವ್ರು ಕೊಡ್ತಾರೆ ಅಂಥವ್ರು ಕೊಡ್ತಾರೆ ಅಂತ ಹೇಳ್ತಿರ್ತಾರೆ. ಅದನ್ನು ಕೆಲವರು ಹೇಳ್ತಾರೆ, ಸರ್ ರೊಕ್ಕ ಕೊಟ್ಟರೆ ಕೊಡ್ತಾರೇನ್ರಿ ಅಂತ ಫೋನ್ ಮಾಡ್ತಿರ್ತಾರೆ ಕೆಲವರು. ಸೊ ಅದಕ್ಕಾಗಿ ನಾನು ಕೇಳ್ತೇನೆ, ಈ ಥರ ನಡೀತಿದೆಯಾ ಅಥವಾ ನೀವು ಯಾವತ್ತಾದರೂ ಆ ಥರದ ಪರಿಸ್ಥಿತಿ ಎದುರಿಸಿದ್ದೀಯಾ?
0: ಆದರೆ ನಾನು ಕಂಡಿಲ್ಲ ಸರ್, ತಗೊಂಬೋರ್ನ ದುಡ್ಡು ತಗೊಂಬೋರ್ನ ಕಂಡಿಲ್ಲ, ಕೇಳಿದ್ದೀನಿ. ತಪ್ಪದು, ಯಾಕಂದ್ರೆ ನಾವು ರಕ್ತ ದಾನ ಅಂತ ಐತಿ, ರಕ್ತ ಮಾರಾಟ ಅಲ್ಲ ಇದು. ರಕ್ತದಾನ ಮಾಡಿದಾಗ ನನಗೆ ಕೊಡ್ಲಿಕ್ಕೆ ಬಂದಿದ್ರೆ ಇಸ್ಕೊಂಡಿಲ್ಲ, ಯಾಕಂದ್ರೆ ನಾನು ಮಾರಾಟ ಮಾಡ್ದಂಗೆ ಆಗ್ಬಿಡ್ತಲ್ರಿ. 2-3 ದಿನ ಆದ್ಮೇಲೆ ನನಗೆ ಒಳ್ಳೆ ಊಟ ಮಾಡಿಸಿದ್ದಾರೆ, ಇದನ್ನ ಮಾತ್ರ ನಾನು ಹೇಳ್ಬಲ್ಲೆ.
1: ನಿಮ್ಮ ಮೇಲೆ ಇರತಕ್ಕಂಥ ಪ್ರೀತಿ ವಿಶ್ವಾಸ, ಊಟಕ್ಕೆ ಬೆಲೆ ಕಟ್ಟಕ್ ಆಗೋಲ್ಲ.
0: ಊಟ ಮಾಡಿಸಿದ್ದಾರೆ, ನನಗೆ ಗೊತ್ತಿರಲಾರ್ದವ್ರು ಒಂದು 2-3 ವರ್ಷ ಆದ್ಮೇಲೆ ರಕ್ತ ಕೊಟ್ಟಮೇಲೆ ಏನು ಆರೋಗ್ಯವಂತನಾಗಿರ್ತಾನಲ್ಲ ಹುಡುಗ, ಆ ಹುಡುಗನ ಕರ್ಕೊಂಡು ಬಂದು ನನ್ನ ಮುಂದೆನೆ ಹಣ್ಣು ಹಂಪಲ ಕೊಟ್ಟು ನನಗೆ ವಸ್ತ್ರಗಳನ್ನ ಕೊಟ್ಟು ಬಂಗಾರ ಸಹಿತ ಹಾಕ್ಲಿಕ್ಕೆ ಬಂದರು ನನಗೆ. ಆ ಬಂಗಾರನ ಆ ಹುಡುಗ ವಾಪಸ್ ಹಾಕಿ, ಈ ಒಂದು ಬಂಗಾರ ಈ ಹುಡುಗನೇ ಇರಲಪ್ಪ, ನೀನು ತಗೋಬೇಡ, ಇವನ್ ಜೀವನಕ್ಕೆ ಇರಲಿದ ಅಂತೇಳಿ ವಾಪಸ್ ಕಳಿಸಿ ಹಣ್ಣು ತಗೊಂಡಿದ್ದೀನಿ, ವಸ್ತ್ರನ ತಗೊಂಡಿಲ್ಲ ಸರ್.
1: ಈಗ 74 ಸಲ ನೀವು ರಕ್ತದಾನ ಮಾಡಿದ್ದೀರಿ, ಈ 74 ಸಲ ರಕ್ತದಾನ ಮಾಡಿದಾಗ ವೈದ್ಯರು ನೀವು ಜಾಸ್ತಿ ಕೊಡಬೇಡ್ರಿ ಅಥವಾ ಯಾರಾದರೂ ಬೇಡಪ್ಪ ಭಾಳ ಸಲ ಕೊಟ್ಟಿದ್ದಿ ಅಂತ ಹೇಳಿದ್ದೀಯ?
0: ವೈದ್ಯರಿಗಿಂತ ನಮ್ಮ ಮಠದ ಮಗ ಅಂತೇಳಿ ವಾತ್ಸಲ್ಯ ಇರುವಂಥ ಇಬ್ಬರು ಶ್ರೀಗಳೇ ನನಗೆ ಹೇಳಿದ್ದಾರೆ, ಅಯ್ಯಪ್ಪ ರಕ್ತ ಕೊಡೋಕ್ಕೆ ಭಾಳ ಭಾಳ ಸಲ ಆಯಿತು, ನಮ್ಮ ಮಠದ ಮಗ ನೀನು, ನಿನ್ನ ಆರೋಗ್ಯನೂ ಚೆನ್ನಾಗಿಟ್ಕೋ, ರಕ್ತದಾನ ಮಾಡು.
1: ಹೌದು,
0: ಬೇಡ ಅಂದಿಲ್ಲ, ನಿನ್ನ ಆರೋಗ್ಯನೂ ಚೆನ್ನಾಗಿಟ್ಕೋ, ಆಯಿತು ಇನ್ನು ಇನ್ನು ನಿನ್ನ ಸೇವೆ ಸ್ವಲ್ಪ ಸ್ಥಗಿತಗೊಳಿಸೋದು. ಅಪ್ಪರೇ ತಾವಿದ್ರಲ್ರಿ ಶಾಂಭವಿಂದದಳ ಅಂತ ನೀವೇ ಅಂತೀರಿ, ನಾನು ಯಾಕೆ ಅಂಜಂತಿ, ಕೊನೆ ಉಸಿರು ಇರುವಳಿಗೂ ಕೊಡ್ತೀನಿ ಅಪ್ಪರೇ ನಿಮ್ಮ ಆಶೀರ್ವಾದ ಇದ್ರೆ. ಗುರು ಪುಟ್ಟರಾಜ್ ಹೆಂಗನ ಕಲಿತಾರೆ, ಕೈತಾನೆ ನಮಗೆ, ನಮ್ಮ ಕಲಾವಿದರು ಕಲಾವಿದರು ಪ್ರೋತ್ಸಾಹಿದ್ದಾರೆ, ನಮ್ಮ ಛಾಯಾಗ್ರಾಹಕ ಸಂಘವೂ ಪ್ರೋತ್ಸಾಹಿಸಿದ್ದಾರೆ ಇದರಲ್ಲಿ. ಎಷ್ಟೋ ಸಲ ಅವರು ನಮ್ಗೆ ಜಿಲ್ಲಾಡಳಿತದಿಂದ ಸನ್ಮಾನನೂ ಆಗಿದೆ, ಛಾಯಾಗ್ರಾಹಕ ಸಂಘದಿಂದನೂ ಸನ್ಮಾನ ಆಗಿದೆ, ಕಲಾವಿದರಿಂದನೂ ಸನ್ಮಾನ ಆಗಿದೆ. ಇನ್ನೇನು ಬೇಕು ಸರ್, ಕಳೆದ 2-3 ವರ್ಷದಿಂದ ನಾವು ನೋಡ್ತಾ ಇದ್ರೆ ಈ ರಕ್ತದಾನ ಯಾವುದಕ್ಕೂ ಸಂಬಂಧ ಇಲ್ಲ, ಒಬ್ಬೊಬ್ಬರು ಮನುಷ್ಯಗೆ ಸಂಬಂಧಿದ್ದಿಲ್ಲ. ಕೊರೋನಾ ಮಾರಿಯಾಗನು ನಾನು 2 ಸಲ ನಿಜವಾಗ್ಲೂ 2 ಸಲ ರಕ್ತದಾನ ಮಾಡಿದ್ದೀನಿ ಸರ್. ಅದು ಏನು ದೇವ್ರ ಪುಣ್ಯ, ಶ್ರೀಗಳ ಪುಣ್ಯ.
1: ನಾನು ಈ ಸರ್ ಈ ರಕ್ತ ನಾನು ದಾನ ಮಾಡಿದಾಗ ನನಗೆ ತೃಪ್ತಿ, ಇಂಥ ವ್ಯಕ್ತಿಗಳಿಗೆ ಕೊಟ್ಟಾಗ ನಾನು ತೃಪ್ತಿ ಅನಿಸ್ತೀನಿ. ಈಗ ನಿಮ್ಮ ಮಾವನವ್ರನ್ನ ನೆನಪು ಮಾಡ್ಕೊಂಡ್ರಿ, ಅವ್ರಿಗೆ ಕೊಟ್ಟಿದ್ದು ನನಗೆ ಒಂದು ಸ್ವಲ್ಪ ಸಾರ್ಥಕ ಭಾವನೆ, ಆರಂಭ ಅಂತ ಹೇಳಿದ್ರಿ. ಆಗ 74 ಸಲ ನೀವು ರಕ್ತದಾನ ಮಾಡಿದಂಥ ಸಂದರ್ಭದಲ್ಲಿ ಇಂಥದ್ದು ನನಗೆ ನೆನಪಿರುವಂಥದ್ದು ಸರ್, ನನ್ನ ಜೀವನದಲ್ಲಿ ನನಗೆ ಏನೋ ಒಂಥರ ತೃಪ್ತಿ, ಆ ಜೀವ ಉಳಿದಿದ್ದು ತೃಪ್ತಿ ಅಥವಾ ಉಳಿಸಿದ ತೃಪ್ತಿ ಅಂತ ಇರ್ತದೆ. ಯಾವುದಾದ್ರೂ ಒಂದು ವೃತ್ತಿಯಲ್ಲಿ ಅಂತ ತೃಪ್ತಿ ಇರ್ತದೆ. ಆ ಥರದ್ದಾದಂಥದ್ದು ಘಟನೆ ಯಾವುದಾದ್ರೂ ಇದೆಯಾ?
0: 74ನೇದ್ದೇ ಅದು ರೀ. ನೀವು ಹೇಳಿದ್ದು ನಮ್ಮ ಪಿಕ್ಲ್ಯಾಳ ಗ್ರಾಮದ ಹತ್ತಿರ ಇರೋ ಹಳೇಪೇಟೆ ಒಂದು ಮುಸ್ಲಿಮ್ಸ್ ಮಗು.

0: ಮೂರೇ ದಿನ ರಾತ್ರಿ 2 ಗಂಟೆಗೆ ಫೋನ್ ಮಾಡಿದರು. ಅವ್ರಿಗೆ ಕೇಳಿದೆ ನಾನು, ನಾನು ರಕ್ತದಾನ ಮಾಡ್ತೀನಿ ನಿಮ್ಗೆ ಯಾರು ಹೇಳಿದ್ರಂತೇಳಿ. ಸರ್, ಇಲ್ಲೇ ಬ್ಲಡ್ ಬ್ಯಾಂಕ್ ನಲ್ಲಿ ಹೇಳ್ತಾ ಇದಾರೆ ಸರ್, ನಮ್ಗೆ ಅವೈಲೇಬಲ್ ಇದ್ರಿಗಿನ ಬಂದು ಕೊಡ್ತಾರೆ ಅಂತೇಳಿ ಅವರೇ ಹೇಳಿದ್ರು. ಆ ಮಗುಗೆ ಅವತ್ತು ನಾನು ರಕ್ತದಾನ ಮಾಡ್ಲಿಲ್ಲ ಅಂದ್ರೆ 2 ದಿನದಲ್ಲಿ ಮರಣ ಹೊಂದಿತ್ತು ಸರ್. ಈಗಲೂ ನಾನು ಪಿಕ್ಲಾಳಿಗೆ ಹೋದ್ರೆ ಅವ್ರಿಗೆ ಕಾಲ್ ಮಾಡಿದ್ರೆ ಬಂದು ಬೆಟ್ಟಿಯಾಗಿ ಕೈ ಮುಗಿದು ಹೋಗ್ತಾರೆ ಸರ್.
1: ಅಂದ್ರೆ ಅದು ನಿಮ್ಗೆ ಊರು ನಿಮ್ಮ ಊರವ್ರು ಅಂತ ಗೊತ್ತಿತ್ತು ಅಥವಾ ಬ್ಲಡ್ ಕೊಟ್ಟ ಮೇಲೆ ಗೊತ್ತಿತ್ತು?
0: ಬ್ಲಡ್ ಕೊಟ್ಟಮೇಲೆ ಅವರು ಹಳೇಪೇಟೆಯವ್ರು ಅಂತ ಹೇಳಿದ್ರು ಸರ್. ಬಹಳ ಖುಷಿ ಆಯ್ತು ಸರ್, ಅದೊಂದು ಮರಿಲಾರದ ಕ್ಷಣ ನನಗೆ. ಅದೊಂದು ಮರಿಲಾರದ ಕ್ಷಣ, ನಮ್ಮ ಮಾಮಂದೊಂದು ಮರಿಲಾರದ ಕ್ಷಣ. ಫಸ್ಟ್ನೇದು ಫಸ್ಟ್ ಲಾಸ್ಟ್ನೇದು
1: ಆ ಥರ ಇದೆ.
0: ಹಾಂ ಸರ್.
1: ಈಗ ಬ್ಲಡ್ ಕೊಡುವಂಥವ್ರ ಸಂಖ್ಯೆ ನೀವು ಗಮನಿಸ್ದಂಗೆ ಇಷ್ಟು ದಿನ ಕೊಟ್ಕೋತ ಬಂದಿದ್ದೀರಲ್ವ, ಬ್ಲಡ್ ಕೊಡೋರ ಸಂಖ್ಯೆ ಜಾಸ್ತಿ ಆಗಿದೆಯಾ ಅಥವಾ ಬ್ಲಡ್ ಕೊಡಲಾರ್ದವ್ರ ಸಂಖ್ಯೆ ಜಾಸ್ತಿ ಇದೆಯಾ?
0: ಇತ್ತೀಚೆಗೆ ಜಾಸ್ತಿ ಆಗಿದೆ ಸರ್. ರಾಜ್ಯದಲ್ಲಿ ಬ್ಲಡ್ ಕಡಿಮೆ ಇದೆ ಅಂತ ಕೇಳಿದ್ದೀನಿ ನಾನು, ಬಟ್ ಇತ್ತೀಚೆಗೆ ಒಬ್ಬರಿಂದ ಒಬ್ಬರು ನೋಡಿ, ನಮ್ಮ ಆಟೋ ಚಾಲಕರು ಇರ್ಬೋದು, ವಾಹನ ಚಾಲಕರು ಇರ್ಬೋದು, ಎಲ್ಲರಾದ್ರೂ ಇರ್ಬೋದು, ನಾನು ಬ್ಲಡ್ ಕೊಡಲಿಕ್ಕೆ ಬ್ಲಡ್ ಬ್ಯಾಂಕಿಗೆ ಗೊತ್ತಿನಲ್ರಿ, ಅದೆಷ್ಟೋ ಜನ ಖುಷಿಲಿಂದ ಕುಂತಿರ್ತಾರೆ.
1: ಓಹೋಹೋ,
0: ಖುಷಿಲಿಂದ ಕುಂತಿರ್ತಾರೆ. ನಿಜವಾಗ್ಲು ಹೇಳ್ಬೇಕಾದ್ರೆ ಒಂದು 2-3 ವರ್ಷದಕ್ಕಿಂತ ಅದು ಕ್ಷೀಣ ಆಗಿತ್ತು. ಬಟ್ ಈಗ ಎದಕ್ಕೆ ಬಂದೆಪ್ಪ ತತ್ತ, ನೀನು ಕೊಟ್ಟಂಗೆ ನಾನು ಕೊಡಕತ್ತೀವಿ, ನಾನು ಕೊಟ್ಟು ನಿನಗೆ ಹೆಂಗೆ ಗೊತ್ತು, ಪೇಪರ್ನಲ್ಲಿ ನೋಡಿದ್ವಿ ತತ್ತ. ಅದು ನನಗೆ ಗೊತ್ತಿರೋದಲ್ಲ ಸರ್, ಅವ್ರು ನನಗೆ ತಾತ ಅಂತಾರೆ.
1: ರಕ್ತದಾನದ ಜೊತೆಗೆ ನನ್ನ ಕಲಾವಿದರು ಅಂತ ಕೂಡ ಕೇಳ್ಪಟ್ಟೆ, ನೀವು ಹಾಡಾಡ್ತೀರಿ ಅಂತ ಕೇಳಿದೆ, ಆಮೇಲೆ ಹಾರ್ಮೋನಿಯಂ ವಾದಿಸ್ತೀರಿ ಅಂತ ಕೇಳಿದೆ. ಸೊ ನೀವು ಇದೆಲ್ಲ ಹೆಂಗೆ ಮ್ಯಾನೇಜ್ ಮಾಡಿದಿರಿ? ಫೋಟೋಗ್ರಫಿ ಮಾಡ್ತೀರಿ, ಈಗ ವೃತ್ತಿಯನ್ನಾಗಿ ಸ್ವೀಕರಿಸ್ಕೊಂಡು ಮಾಡ್ತಿದ್ದೀರಿ, ಈ ಬ್ಲಡ್ಡನ್ನು ಒಂದು ಸೇವಾ ಮನೋಭಾವನೆಯಿಂದ ಕೊಡ್ತಿದ್ದೀರಿ, ಈ ಕಲಾವಿದ ಯಾವಾಗಲಿಂದ, ಕಲೆ ಯಾವಾಗ ಕಲ್ತ್ರಿ?
0: ಸರ್, ನಾನು 1991 ರಾಯಚೂರಲ್ಲಿ ಬಂದಾಗ ಶ್ರೀಮತಿ ಲಲಿತಾ ಅಮರಯ್ಯ ಸ್ವಾಮಿ ಅವ್ರ ಮನೆಯಲ್ಲಿ ವಾಸ ಇದ್ದೆ. ಅದರಲ್ಲಿ ಬೃಹಸ್ಸರಪೇಟೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಅರ್ಚಕ ಸ್ಥಾನ ಮಾಡಿ ಅಲ್ಲಿ ವಿರೂಪಾಕ್ಷಯ್ಯ ಸ್ವಾಮಿಗಳು ಅಂತಂತೇಳಿ ಅವ್ರು ನನಗೆ ಮಂಗಳಾರತಿ ಪದಗಳು ಕಳಿಸಿದರು. ಅಲ್ಲಿ ನಾನು ವೀರಭದ್ರೇಶ್ವರಿಗೆ ಮಂಗಳಾರತಿ ಪದ ಮಾಡ್ತಿದ್ದೆ ರೀ. ಬರ್ತಾ ಆಗಿನ ಕಾಲದಲ್ಲಿ ಕಾಶಿ ಜಗದ್ಗುರುಗಳು ಪ್ರವಚನ ನಡೀತು ವೀರಶೈವ ಕಲ್ಯಮಂಟದಲ್ಲಿ. ಅಲ್ಲಿ ಶ್ರೀ ವಿಶ್ವಾಧ್ಯಾಯ ಮಂಗಳಂ ಅಂತಂತೇಳಿ ಒಂದು ಪದ ಕಲಿಸ್ಕೊಟ್ರು ಅವರು. ಅದನ್ನು ಹಾಡಕಲ್ಕ ಶರಣಪ್ಪ ಗೋನಾಳ ಅವರು ಅಂತೇಳಿ ಗುಡಿಗೆ ಕಲಾವಿದರು, ದೇವಸ್ಥಾನಕ್ಕೆ ಅವರು ರೆಕಾರ್ಡಿಂಗ್ ಹೋಗಕ್ಕೆ ಬಂದಿದ್ರು ಅವರು. ನಾಳೆ ಹೋಗ್ತಾರಂದ್ರೆ ಇವತ್ತು ದೇವಸ್ಥಾನಕ್ಕೆ ಬಂದಿದ್ರು ಅವರು. ನಾನು ಹಾಡೋದನ್ನು ಕೇಳಿ ನನ್ನ ಧ್ವನಿ ಚೆನ್ನಾಗಿದ್ದಕ್ಕೆ ಬೆಂಗಳೂರಿಗೆ ಕರ್ಕೊಂಡೋಗಿ ಆಡಿಯೋ ರೆಕಾರ್ಡಿಂಗ್ ಮಾಡಿಸಿದ್ರು ಅವರು. ನಾನು ಕಲಿಬೇಕಲ್ಲ ಸಂಗೀತ ಅಂತೇಳಿ ಡಾಕ್ಟರ್ ಪಂಡಿತ್ ನರಸೂಲ್ ವಡವಟ್ಟಿ ಅವ್ರ ಹತ್ರ ಹೋಗಿ ಅಪ್ಪಣೆ ಪಡೆದೆ, ಸರ್ ತಮ್ಮ ಹತ್ರ ನಾವು ಸಂಗೀತ ಕಲಿಬೋದಾ ಅಂತೇಳಿ. ಆಗ ನನಗೆ ಒಂದು ಸಂಗೀತದ ಇದಾಯಿತು. ಕಲಿಯಕ್ಕೆ ಹೋಗಿದ್ದಂತಂದ್ರೆ 2004 ಇರ್ಬೋದು ಸರ್, ನನಗೆ ಅಷ್ಟು ಪರ್ಫೆಕ್ಟ್ ಆಗಿ ವಿಷಯವೂ ಗೊತ್ತಿಲ್ಲ. 2004 ಅಲ್ಲಿ ಕಲಿತೆ. ಈಗೂ ಸಣ್ಣ ಪುಟ್ಟ ವೇದಿಕೆಗಳಲ್ಲಿ ಆಡ್ತಾ ಇದ್ದೀನಿ, ಅದು ಪುಟ್ಟರಾಜುಗಳ ಆಶೀರ್ವಾದ.
1: ಇದೆಲ್ಲವನ್ನ ಮಾಡೋದ್ರಿಂದ ರಕ್ತದಾನ ಮಾಡ್ತಿದ್ದೀರಿ, ಇಷ್ಟು ಸಲ ರಕ್ತದಾನ ಮಾಡಿದಿರಿ, ಏನ್ ಸಿಕ್ಕಿದೆ ಅಂತ?
0: ಸಮಾಜದಲ್ಲಿ ಒಂದು ಒಳ್ಳೆ ಬದುಕು ಸಿಗ್ತದೆ ಸರ್, ಒಳ್ಳೆ ಮನುಷ್ಯ. ಕೋಟಿಗಟ್ಟಲೆ ಖರ್ಚು ಮಾಡಿದ್ರು ಗಳಿಸಿದ್ರು ಮನುಷ್ಯ ಮೇಲೆ ತಗೊಂಡು ಹೋಗಲ್ಲ. ಒಳ್ಳೆ ಬದುಕು ಸಿಗ್ತದ, ಒಳ್ಳೆ ಮನಸ್ಸು ಏನ್ರಿ, ಒಳ್ಳೆ ಮನಸ್ಸು ಅದಷ್ಟೇ. ನಾನು ದುಡ್ಡು ಗಳಿಸಿಲ್ಲ ಸರ್, ದುಡ್ಡು ಗಳಿಸಿಲ್ಲ. ಮನುಷ್ಯರನ್ನ ಗಳಿಸಿನಲ್ಲ ಅವ್ರಿಗೆ, ದೇವ್ರಿಗೆ ಗೊತ್ತು. ನಾನು ಈಗ ಇಷ್ಟು ದಿನ ರಕ್ತದಾನ ಮಾಡಿದ್ದೀನಿ, ನನ್ನ ಛಾಯಾಗ್ರಹದಲ್ಲಿ ತೃಪ್ತಿ ತಂದಿದೆ.
1: ಈ ಸೇವಾ ಮನೋಭಾವನೆ, ಈ ರಕ್ತ ಯಾರಿಗೂ ಬೇಕಾಗ್ತದೆ, ಯಾವುದೋ ಸಂದರ್ಭದಲ್ಲಿ ಬೇಕಾಗ್ತದೆ. ಈ ರಕ್ತ ಕೊಡುವಂಥವರ ಸಂಪರ್ಕಗಳ ಸಂಖ್ಯೆ, ಒಂದು ವಾಟ್ಸಪ್ ಮಾಡುವಂಥದ್ದು, ಗ್ರೂಪ್ ಮಾಡುವಂಥದ್ದು, ಆ ಥರ ಏನಾದರೂ ಮಾಡ್ಕೊಂಡಿದ್ದೀರಿ ನೀವು?
0: ಸರ್, ಈಗ ನನ್ನ ಕೆಲಸದಲ್ಲೇ ನಾನು ಬಿಜಿ ಇರ್ತೀನಿ. ಆ ಒಂದು ಗ್ರೂಪು ಮಾಡಿಕೊಂಡು ಆ ಒಂದು ಗೋಜಿಗೆ ನಾನು ಹೋಗಲ್ಲ ಸರ್. ಎಷ್ಟೋ ಜನ ನನಗೆ ರಕ್ತ ಬೇಕಾದ ಸತ ಅಂತಂದ್ರೆ ಅವ್ರಿಗೆ ಹೆಲ್ಪ್ ಮಾಡಿದ್ದೀನಿ ಸರ್. ಯಾಕಂದರೆ ನೇರವಾಗಿ ಬ್ಲಡ್ ಬ್ಯಾಂಕ್ಗಳಿಗೆ, ಈಗ ರಾಯಚೂರಲ್ಲಿ ಕೆಲವು ಬ್ಲಡ್ ಬ್ಯಾಂಕ್ಗಳು ನಂಬರ್ ನನ್ನ ಹತ್ರ ಅವ್ರಿ, ರಿಕ್ವೆಸ್ಟ್ ಮಾಡ್ಕೊಂತೀನಿ ಸರ್, ಸರ್ ಇಂಥ ಜೀವ ಒಂದು ಹೋಗ್ತಾ ಇದೆ ಅಂತ ರಕ್ತ ಕೊಡ್ರಿ, ನಾನು ಅದಕ್ಕೆ ಏನಾದರೂ ಸಹಾಯ ಇದು ಮಾಡ್ತೀನಿ ಅಂತಂದರೆ, ಸಹಾಯ ಅಂದ್ರೆ ದುಡ್ಡಿನ ಸಹಾಯ ಅಲ್ಲ ಸರ್, ಇನ್ನೊಬ್ಬರನ್ನ ಕರ್ಕೊಂಡೋಗಿ ಅಲ್ಲಿ ರಕ್ತ ಕೊಡಿಸೋದು.
1: ಓಕೆ ಓಕೆ, ಪರ್ಯಾಯವಾಗಿ ಯಾಕಂದ್ರೆ ಅದು
0: ರಕ್ತ ಮೊದಲ ಜೀವ ಉಳಿಲಿ ಸರ್. ಆಯ್ತು ತಾತ, ನೀನೇನೋ ಒಂದು ಇದು ಮಾಡಿಬಿಡ್ತೀನಿ, ನಮ್ಗೆ ಕೊಡೋಕೆ ಮನಸ್ಸು ಮಾಡಿಬಿಡ್ತೀನಿ ಅಂತಂದು ಹಿಂಗ ಹೆಲ್ಪ್ ಕೇಳಿದ್ದಾರೆ, ಕೊಡಿಸಿದ್ದೀನಿ.
1: ಸಮಾಜದಲ್ಲಿ ಒಳ್ಳೆ ಬದುಕು ಸಿಗ್ತದೆ, ಸಂಪರ್ಕ ಸಿಗ್ತದೆ, ಜನರನ್ನ ಸಂಪಾದಿಸಿದ್ದೇನೋ ಇಲ್ಲೋ ಅನ್ನುವಂಥ ಮಾತು ಹೇಳಿದ್ರಿ. ಬೇಕಾದಷ್ಟು ಜನ ನಮಗೂ ಸಂಪರ್ಕ ಸಂಖ್ಯೆ ಕೊಡ್ತಾರೆ, ನಿಮ್ಮ ನಂಬರ್ ಕೊಡ್ತಾರೆ, ನಿಮ್ಮ ಹೆಸರು ಹೇಳ್ತಾರೆ, ಭಾಳಷ್ಟು ಸಲ ಕೇಳಿದೀವಿ ಕೂಡ. ನಿಮ್ಮ ಈ ಒಂದು ಏನು ಈ ಸೇವಾ ಮನೋಭಾವನೆ ಇದೆಯಲ್ಲ, ಇವತ್ತಿನ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ?
0: ಈಗಿನ ಯುವಕರಿಗೆ ಏನಿಲ್ಲರಿ, ಒಳ್ಳೆಯ ಮನೋಭಾವನೆ ಬೆಳೆಸ್ಕೊಳ್ರಿ, ರಕ್ತದಾನ ಮಾಡಿ ಜೀವ ಉಳಿಸಿ, ಅದರಿಂದ ನಿಮಗೆ ಲಾಭ ಆಗುತ್ತೆ. ರಕ್ತದಾನ ಮಾಡೋದು ತಪ್ಪಲ್ಲ ಸರ್. ಒಂದು ಹಾವು ಸರ್ಪ ಪರಿ ಬಿಟ್ಟಾಗ ತನ್ನ ಪುನರ್ಜನ್ಮ ಹೆಂಗೆ ಆಗ್ತದೋ ಹಂಗೆ ಮನುಷ್ಯನಲ್ಲಿ ರಕ್ತದಾನ ಮಾಡಿದಾಗ ಕೇವಲ 24 ತಾಸುಗಳಲ್ಲಿ ಆ ರಕ್ತ ಆತನಿಗೆ ವಾಪಸ್ಸಿರುತ್ತೆ. ಬಟ್ ರಕ್ತದಾನ ಮಾಡಿದ ಮೇಲೆ ಒಂದು ಜ್ಯೂಸ್ ಅಂತ ಕೊಡ್ತಾರೆ ನಮಗೆ, ಅದನ್ನು ಕುಡಿದು 2 ತಾಸಿನವರೆಗೆ ಆರಾಮ ಮಲಗಿ ನಂತರ ಒಳ್ಳೆಯ ಊಟ ಮಾಡಿ ಒಂದು 2-3 ದಿನ ಸೇಬಣ್ಣು ಬಾಳೆಹಣ್ಣು ತಿಂದರೆ ಆ ರಕ್ತ ಎಲ್ಲಿಗೋಗಲ್ಲ ಸರ್, ಎಲ್ಲಿಗೋಗಲ್ಲ. 24 ಗಂಟೆ ಸಂಪೂರ್ಣ ನಮ್ಗೆ ರಿಕವರಿ ಆಗಿಬಿಟ್ಟಿರುತ್ತೆ. 8 ದಿನ ಸ್ವಲ್ಪ ನಾವು ಜಾಗೃತ ಆಗಿರಬೇಕು. ಪಟ್ಟಣ ಎದ್ದೇಳೋದಾಯಿತು, ಪಟ್ಟಣ ಕೂಡೋದಾಯಿತು, ಓಡೋಗೋದಾಯಿತು, ವಾಕಿಂಗ್ ಮಾಡಿ
1: ಸ್ವಲ್ಪ ನಿಧಾನ
0: ಆಗಿರಬೇಕು.
1: ಓಕೆ, ಹಾಂ, ಎಲ್ಲವೂ ನಿಧಾನ ಮಾಡ್ಕೊಂತ ಹೋಗ್ಬೇಕು,
0: ಮಾಡಬೇಕು. ನಾರ್ಮಲ್ ಆಗಿಬಿಡುತ್ತೆ ಸರ್. ಏನು ರಕ್ತದಾನ ಮಾಡೋದ್ರಿಂದ ಪುಣ್ಯ ಬರುತ್ತೆ, ಕಣ್ಣುಗಳು ನಿಚ್ಚಳಾಗ್ತವೆ, ಮೈಯಲ್ಲಿನೂ ಚೈತನ್ಯ ಬರುತ್ತೆ. ಬೆಡ್ಡಿಗೆ ಮಲಗೋಕಾಲಕ ದೇವರೇ ನಿಂದೆಪ್ಪ ಇದೆಯಲ್ಲ, ನಿನ್ನಾಟ ನೀನೇ ಕಾಪಾಡ್ಬೇಕಂತೇಳಿ ಎದ್ದೇಳ್ತೀನಿ ಸರ್ ಅಷ್ಟೇ. ಏನು ಭಯ ಭಯ ಅಂಬೋದೇ ಇಲ್ಲ. ಏನ್ರಿ ಇದನ್ನು ನನ್ನ ನೋಟ ನೋಡಿ ನಮ್ಮ ಸುರೇಂದ್ರ ಬಾಬು, DHO ಸುರೇಂದ್ರ ಬಾಬು ಅವರು ಕಾಲೇಜ್ ವಿದ್ಯಾರ್ಥಿಗಳಿಗೂ ಸಹಿತ ಇವ್ರನ್ನ ನೋಡಿ ನೀವು ಮಾದರಿ ಆಗಬೇಕಂತೇಳಿ ಕಾಲೇಜಿನ ಹೇಳಿದ್ದಾರೆ ಸರ್. ಬಟ್ ಎಲ್ಲರೂ ಹೆಸರು ತೊಗೊಬೇಕಂದ್ರೆ ಇಷ್ಟು ಉದ್ದಾಗ್ತದೆ ಸರ್, ಆಗಲ್ಲ. ಭಾರತೀಯ ರೆಡ್ ಕ್ರಾಸ್ ಗುರುತಿಸಿ, ಜಿಲ್ಲಾಡಳಿತ ಗುರುತಿಸಿ, SP ವೇದಮೂರ್ತಿ ಅವರು ಗುರುತಿಸಿ, ಶ್ರೀಗಳು ಗುರುತಿಸಿ, ಎಲ್ಲರೂ ನನಗೆ ಸನ್ಮಾನ ಮಾಡಿ ನನಗೆ ಒಳ್ಳೇದಾಗಲಪ್ಪ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ ಸರ್.
1: ಅವರೆಲ್ಲರ ಆಶೀರ್ವಾದ ಮತ್ತು ಅವರೆಲ್ಲರ
0: ಶುಭಾರೈಕೆ ಪ್ರೇರಣೆ. ರಕ್ತದಾನ ಮಾಡ್ಬೇಕಾ? ಅಯ್ಯಪ್ಪ ತಲೆ ಕೆಟ್ಟದ ಅದಕ್ಕೆ ಮಾಡಕತ್ತಂತ ಕೇಳೀನಿ ಸರ್ ಇದು. ಬಟ್ ನಾನು ನಗ್ತಾ ಬಂದೀನಿ ಅಲ್ಲಿ.
1: ಹೌದು,
0: ಅವ್ರ ಮಾತು ಕೇಳಿ ನಾನು ನಗ್ತಾ ಬಂದೀನಿ. ಏನ್ರಿ ಒಬ್ಬೊಬ್ಬರು ರಕ್ತ, ನಿಮ್ಗೆ ರಕ್ತ ಬೇಕ್ರಿ ಅಂತ, ನಿಮ್ಗೆ ಸ್ವಲ್ಪ ರಕ್ತ ಬೇಕ್ರಿ ತಾತ ಅಂತ ಫೋನ್ ಮಾಡ್ತಿರ್ತಾರಲ್ರಿ, ಅವರಿಗೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಇದಾರಾ? ನಾನು ಕೊಡ್ತಾ ಇದ್ದೀನಿ ರಕ್ತ, ಕೊಡ್ತೀನಿ. ಯಾರು ಇರಲಂದ್ರೆ ಕೊಡ್ತೀನಿ. ನಿಮ್ಮ ಕುಟುಂಬದಲ್ಲಿ ಈಗ ಒಬ್ಬ ಹುಡುಗ ಆಕ್ಸಿಡೆಂಟ್ ಆಗ್ಯದ ಅಂತ ತಿಳ್ಕೊಳ್ರಿ, ಅಪಘಾತ. ಅವ್ರ ಕುಟುಂಬದವ್ರು ನನಗೆ ಯಾರಾದರೂ ಅಣ್ಣನೋ ಅವ್ರ ಅಪ್ಪನೋ ಫೋನ್ ಮಾಡಿದರೆ, ಸರ್ ನಿಮ್ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ರಕ್ತದಾನ ಮಾಡುವಂಥವ್ರು ಯಾರು ಇದ್ದಾರೆ ಅಂತಂದರೆ, ಸರ್ ಅವ್ರು ಸತ್ತರೆ ಹಂಗೆ ಸರ್, ಅವ್ರು ಸತ್ತರೆ ಅಂದರೆ. ಬಟ್ ನಾನು ಸತ್ರ ಪರವಾಗಿಲ್ಲೇನಪ್ಪ ಅಂತ ಕೇಳಿದ್ದೀನಿ. ಒಂದೊಂದು ಘಟನೆ ನಡೆದವು ಸರ್ ನಿಜವಾಗ್ಲು. ಮತ್ತು ಆಮೇಲೆ ಇಲ್ಲ ತತ್ತ, ಅವನಿಗೆ ಮೊನ್ನೆ ಕೊಟ್ಟಿದ್ದಾನೆ, ಅವ್ರು ಕೊಟ್ಟಿರ್ತಾರೋ ಬಿಟ್ಟಿರ್ತಾರೋ ತತ್ತ, 20 ದಿನ ಆಯ್ತು ನಮ್ಮ ಹುಡುಗ ಕೊಟ್ಟು, ಆಯ್ತು ನಡಿ ದೇವ್ರು ನೋಡ್ಕೊಳ್ಳಿ ನಾನು ಕೊಡ್ತೀನಿ.
1: ಆ ಥರದ
0: ನಿಜವಾಗ್ಲೂ ನಡೆದವು ಸರ್ ನನಗೆ, ನಿಜವಾಗ್ಲೂ ನಡೆದವು.
1: ಈಗ ವಿಶೇಷವಾಗಿ ಕೊನೆಯದಾಗಿ ನೀವು ಈ ರಕ್ತದಾನ ಮಾಡುವಂಥದ್ದಕ್ಕೆ ಪ್ರೇರಣೆ ಅಥವಾ ಸಹಕಾರ, ಈಗ ಎಲ್ಲರ ಹೆಸರು ಹೇಳಿದ್ರೆ ಭಾಳಷ್ಟು ಜನರು ಸಹಕಾರ ಮಾಡಿದ್ರು ಅಂತ ಹೇಳಿದರೆ, ವಿಶೇಷವಾಗಿ ನೆನೆಸ್ಕೊಳ್ಳುವಂಥದ್ದು ಈ ಸಂದರ್ಭದಲ್ಲಿ ನೀವು?
0: ವಿಶೇಷವಾಗಿ ನೆನೆಸ್ಕೊಳ್ಳೋದು ಅಂತಂದರೆ, ನನಗೆ ರಕ್ತದಾನ ಮಾಡು, ನಿನಗೇನೋ ಆಗಲ್ಲ, ಆರೋಗ್ಯವಾಗಿರ್ತೀಯ ಅಂತ ಧೈರ್ಯ ತುಂಬಿದವರು, ಮೊದಲು ಆಶೀರ್ವಾದ ಮಾಡಿದವರು ಕಿಲೆಮಠ ಶ್ರೀಗಳು, ಸೋಮರಪೇಟೆ ಮಠದ ಶ್ರೀಗಳು, ಆಮೇಲೆ ಇದಕ್ಕಿಂತ ಜಾಸ್ತಿ ನನಗೆ ಧೈರ್ಯ ತುಂಬಿದವರು SSM ಕಾಲೇಜಿನ ಸರ್ವ ಪ್ರಾಂಶುಪಾಲರಿಂದ ಹಿಡಿದು ಉಪನ್ಯಾಸಕರವರೆಗೆ. ಯಾಕಂದರೆ ಪ್ರಾರಂಭದ ಆಗಿದ್ದೇ ಅಲ್ಲಿಂದ, ನನ್ನದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಪ್ರಾರಂಭ ಆಗಿದ್ದೇ ಅಲ್ಲಿಂದ ರಕ್ತದಾನ ಮಾಡಬೇಕಂತೇಳಿ. ಆಮೇಲೆ ಇನ್ನೊಂದು ರೀ, ಅದಕ್ಕಿಂತ ಹೆಚ್ಚಾಗಿ ನನಗೆ ಬೆನ್ನೆಲುಬಾಗಿ ನಿಂತವರು, ರಕ್ತದಾನ ಮಾಡೋದು ಬೆನ್ನೆಲುಬಾಗಿ ನಿಂತವರು, ನನ್ನ ಉಸಿರು ಉಳಿಸಿದವರು ಶಾವಂತಗಿರಿ ಸುಭಾಷ್ ಪಾಟೀಲ್. ಇವತ್ತು ನಮ್ಮ ಹತ್ರ ಇಲ್ಲ, ಅವ್ರು ನಮ್ಮೊಂದಿಗೆ ಇಲ್ಲ, ಅವ್ರು ನಮ್ಮನ್ನು ನನ್ನ ಅಣ್ಣ ಅಂತ ತಿಳ್ಕೊಂಡಿದ್ದೆ ನಾನು. 5-6 ಸಲ ರಕ್ತ ಕೊಟ್ಟಿದ್ದೀನಿ ನೀನು, ಏ ನಾನು ನಮ್ಮ ಸಹಕಾರ ಸಂಘದಾಗ ಸನ್ಮಾನ ಮಾಡಮ್ ನಿನಗೆ ಅಂತಂತೇಳಿ ಅವರು ಒಬ್ಬ ಅಣ್ಣನಾಗಿ ನನಗೆ ಧೈರ್ಯ ತುಂಬಿದರು. ಆಮೇಲೆ ನಮ್ಮ ವಿದ್ಯಾಸಾಗರ್ ಅವರು, ಅತಾವುಲ್ಲಾ ವಕೀಲರು, ಆಮೇಲೆ ದಂಡಪ್ಪ ಬಿರಾದವ್ರು ಸರ್, ಇವರೆಲ್ಲ ರೆಡ್ ಕ್ರಾಸ್, ಭಾರತೀಯ ರೆಡ್ ಕ್ರಾಸ್ನಲ್ಲಿ ಟೀಮ್ನಲ್ಲಿ ಸಾಕಷ್ಟು ಸಲ ನನಗೆ ರಾಜ್ಯ ಮಟ್ಟದಲ್ಲಿ ಹಿಂಗೆ ಪ್ರಶಸ್ತಿ ಬಂದದಂತೇಳಿ ಪಾರ್ಮಾಕಂತೇಳಿ ವಿಜಯ್ ಪಾಟೀಲ್ ಅವರು ನನಗೆ ಸಲಹೆ ಕೊಟ್ಟಿದ್ದಾರೆ. ಪ್ರಶಸ್ತಿ ಸಲುವಾಗಿ ನಾನು ಮಾಡ್ತಾ ಇದ್ದಿಲ್ಲ ಸರ್, ಒಂದು ಜೀವ ಉಳಿಲಿ ಅಂತೇಳಿ ಮಾಡ್ತಾ ಇದ್ದೀನಿ.
1: ಒಳ್ಳೆಯದು. ಪಿಕ್ಕಳಿಹಳ್ಳಿ ಅಯ್ಯಪ್ಪ ಸ್ವಾಮಿ ಹಿರಿಮಠರೇ, ಒಂದು ಹಳ್ಳಿಯಿಂದ ಬಂದು ಈ ನಗರದಂಥ ಪ್ರದೇಶದಲ್ಲಿ ಇವತ್ತು ರಕ್ತ ಕೊಡಲಿಕ್ಕೆ ಹಿಂಜರಿಯುವಂಥ ಕಾಲದಲ್ಲಿ ಮತ್ತು ರಕ್ತ ಕೊಡಬೇಕು ಅಂತ ಪ್ರಜ್ಞೆ ಒಂದಷ್ಟು ಮೂಡಿಸುವಲ್ಲಿ ನಿಮ್ಮ ನೀವು ಕೂಡ ಪ್ರೇರಣೆ ಆಗಿರ್ತೀರಿ. ಯಾರಿಗೆ ಯಾವ ರೀತಿ ಯಾವ ರೂಪದಲ್ಲಿ ಯಾರು ಹೆಂಗೆ ಪ್ರೇರಣೆ ಆಗ್ತೀವಿ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಆದರೂ ಕೂಡ ನೀವು ಈ ಒಂದು ರಕ್ತವನ್ನು ದಾಖಲೆ ರೂಪದಲ್ಲಿ ಕೊಟ್ಟಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ಯಾಕೆಂದರೆ 74 ಸಲ ಅಂದರೆ ಏನು ಸಣ್ಣ ಮಾತಲ್ಲ ಇದು. ಸೊ ಹಾಗಾಗಿ ಈ ರಕ್ತದಾನ ಮಾಡುವಂಥ ಮನಸ್ಥಿತಿ ನಮ್ಮ ಯುವಜನಾಂಗಕ್ಕೆ ಹೆಚ್ಚಾಗಲಿ. ಈ ಪೌಷ್ಟಿಕ ಆಹಾರ ಸೇವನೆ ಮತ್ತು ನೀವು ಹೇಳಿದಂಗೆ ಮುಂಜಾಗ್ರತೆ ಕ್ರಮಗಳನ್ನು ವಹಿಸಿಕೊಂಡು ಈ ರಕ್ತದಾನವನ್ನು ಒಂದಷ್ಟು ವೈದ್ಯರ ಸಲಹೆ ಪಡ್ಕೊಳ್ಳಿ, ಗೊತ್ತಿದ್ದವರು ನಿಮ್ಮಂಥವ್ರ ಸಲಹೆ ಪಡ್ಕೊಂಡು ರಕ್ತದಾನ ಹೆಚ್ಚೆಚ್ಚು ರಕ್ತದಾನ ಮಾಡುವಂಥವ್ರು. ಒಂದು ರಕ್ತದಾನ ಮಾಡೋದರಿಂದ ಒಂದು ಜೀವ ಉಳಿತದೆ, ಆದರೆ ನಿಮಗೇನು ಬರಲಿಕ್ಕಿಲ್ಲ, ಆದರೆ ಆತ್ಮತೃಪ್ತಿ, ಒಂದು ಜೀವ ಉಳಿಸಿದಂಥ ಪುಣ್ಯ ನಿಮಗೆ ಬರ್ತದೆ ಅನ್ನುವಂಥ ಮಾತನ್ನು ಹೇಳಿದ್ರಲ್ವ. ಸೊ ಹಾಗಾಗಿ ಇಷ್ಟೊತ್ತು ನಿಮ್ಮ ಅನುಭವವನ್ನು ಮತ್ತು ಈ ರಕ್ತದಾನ ಯಾಕೆ ಮಾಡಬೇಕು, ರಕ್ತದಾನದಿಂದ ನಿಮಗೇನಾಗಿದೆ ಮತ್ತು ಏನು ತೃಪ್ತಿ ಕೊಟ್ಟಿದೆ ಅನ್ನೋದನ್ನು ಇಷ್ಟೊತ್ತಿನವರೆಗೆ ನೀವು ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ನೀವು ಕಲಾವಿದರಾಗಿರೋದ್ರಿಂದ ಒಂದು ಸಣ್ಣ ಒಂದು ಹಾಡನ್ನು ಹಾಡ್ತಾ ಕಾರ್ಯಕ್ರಮ ಮುಗಿಸೋಣ.
0: ಗುರು ಪುಟ್ಟರಾಜರ ಒಂದು ಚಿಕ್ಕ ವಚನ, ಗುರು

ಕಲ್ಪಿಸಿದವಗೆ ವ್ಯತ್ಯಾಸವನ್ನು ಕಲ್ಪಿಸಿದವಗೆ ರವರವ ನರಕ ತಪ್ಪದು.

ಇದುವರೆಗೆ 74 ಬಾರಿ ರಕ್ತದಾನ ಮಾಡಿದ ರಾಯಚೂರಿನ ಅಯ್ಯಪ್ಪ ಸ್ವಾಮಿ ಪಿಕಳಿಹಾಳ ಅವರ ಜೊತೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ವೆಂಕಟೇಶ್ ಹೂಗಾರ್. ಆತ್ಮೀಯ ಕೇಳುಗರೆ, ಇದೀಗ ಕೇಳೋಣ ಒಂದು ಭಾವಗೀತೆಯನ್ನು.

ಇದುವರೆಗೆ ದ ರಾ ಬೇಂದ್ರೆ ವಿರಚಿತ ಭಾವಗೀತೆಯನ್ನು ಯಶವಂತ ಹಳೆಬಂಡಿಯವರ ಧ್ವನಿಯಲ್ಲಿ ಕೇಳಿದಿರಿ. ಯುವ ಸ್ನೇಹಿತರಿಗಾಗಿ ಕಾರ್ಯಕ್ರಮ ಯುವವಾಣಿ ಇಲ್ಲಿಗೆ ಪ್ರಸಾರವಾಯಿತು. ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. ಸಮಯ 6 ಗಂಟೆ. ನಿಲಯದಿಂದ ಇಂದು ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಬಗ್ಗೆ ಇದೀಗ ಪರಿಚಯ. ಆರು ಗಂಟೆ 15 ನಿಮಿಷಕ್ಕೆ ಭಾವಗೀತೆಗಳನ್ನು ಕೇಳುವಿರಿ. 6:30 ಜಿಲ್ಲಾ ವಾರ್ತಾಪತ್ರ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಕಾರ್ಯಕ್ರಮದಲ್ಲಿ ಕೇಳುವಿರಿ ಕೇಂದ್ರ ಸರ್ಕಾರದ 12 ವರ್ಷಗಳ ಕೃಷಿ ಸಾಧನೆ ಕುರಿತು ಮಾತುಕತೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅಮರೀಶ್ ಆಶಿಹಾಳ್ ಮತ್ತು ವೆಂಕಟೇಶ್ ಹೋಗಾರ್. ನಿರ್ವಹಣೆ ವೆಂಕಟೇಶ್ ಬೇಬಿನಬೆಂಚಿ. ತದನಂತರ ಹವಾಮಾನ ವರದಿ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ನಂತರ ಪೇಟೆ ಧಾರಣೆ. 7:20 ಜನಪದ ಸಂಗೀತದಲ್ಲಿ ಕುರ್ಬನಾಳ ಗ್ರಾಮದ ಶರಣಪ್ಪ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳನ್ನು ಕೇಳುವಿರಿ. 7:45 ಚಿತ್ರಗೀತೆಗಳು. 8:00 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಬಿತ್ತರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ವೆಂಕಟೇಶ್ ಬೇವಿನಬೆಂಚಿ, ಶ್ರೀದೇವಿ ಮತ್ತು ರಮಾ ಕುಲಕರ್ಣಿ. 8:30 ಜನಪದ ಸಂಗೀತದಲ್ಲಿ ಆಮದಿಹಾಳ ಗ್ರಾಮದ ಮಹಾದೇವಪ್ಪ ಮತ್ತು ಸಂಗಡಿಗರಿಂದ ಕಣಿಹಲಗೆ ವಾದನ. 9:15 ಭಾವಗೀತೆಗಳನ್ನು ಕೇಳುವಿರಿ. ಇನ್ನು ಈ ರಾತ್ರಿ 9:30 ವೇಷಗಾರರ ಆಟ. ಸುಂದ ಉಪಸುಂದ ಕಥೆಯ ಸನ್ನಿವೇಶ, ಪ್ರಸ್ತುತಿ ಚಿನ್ನಪ್ಪ ಮತ್ತು ಸಂಗಡಿಗರು. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಶಿವಕುಮಾರ್ ಶರ್ಮಾ ಅವರ ಸಂತೂರ್ ವಾದನ. 10:30 NDA ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ. ವಿಷಯ ವಿದೇಶ ನೀತಿ. ಇವಿಷ್ಟು ನಿಲಯದಿಂದ ಇಂದು ಬಿತ್ತರವಾಗಲಿರುವ ಕಾರ್ಯಕ್ರಮಗಳು. ಇನ್ನು ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. 6:30 ಚಿಂತನ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು ದೇಶಭಕ್ತಿ ಗೀತೆಯನ್ನು ಕೇಳುವಿರಿ. 6:35 ಕಾರ್ಯಕ್ರಮದಲ್ಲಿ ಆಲಿಸುವಿರಿ ಅಂಬಿಕಾ ತನಯದತ್ತ ಅವರ ರಚನೆಯಲ್ಲಿರುವ ದೇಶಭಕ್ತಿ ಗೀತೆಯನ್ನು ವೃಂದಗಾನದಲ್ಲಿ. 6:40 ರೈತರಿಗೆ ಸಲಹೆ ಕೇಳುವಿರಿ ಅಮರೇಶ್ ಆಶಿಹಾಳ್ ಅವರಿಂದ. ಇನ್ನು ಜನಪದ ಗೀತೆಗಳನ್ನು ಆಲಿಸುವಿರಿ 6:45 ಮಾನ್ವಿ ತಾಲೂಕಿನ ಅರೋಲಿ ಗ್ರಾಮದ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಭಜನಾ ಪದಗಳಿರುತ್ತವೆ. 7:15 ಪ್ರಗತಿ ಚಕ್ರ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಸುದ್ದಿ ಸಂಚಿಕೆ ಪ್ರಸಾರವಾಗಲಿದೆ. ಓದಿದವರು ಅನಿತಾ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 7:45 ಚಿತ್ರಗೀತೆಗಳು. 8:30 ವಿವಿಧ ಕಲಾವಿದರುಗಳಿಂದ ವಚನಗಾಯನ ಕಾರ್ಯಕ್ರಮ. 9:05 ಭಾವಗೀತೆಗಳು. 9:30 ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. 10:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. 12:05 ವನಿತಾ ವಿಹಾರ. ಕವನಮಾಲೆ ಕವಯತ್ರಿಯವರಿಂದ ಸ್ವರಚಿತ ಕವನ ವಾಚನ ಕೇಳುವಿರಿ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿಯಲ್ಲಿ. 12:35 ಆರೋಗ್ಯ ಕಾರ್ಯಕ್ರಮ. ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ವ್ಯಸನಮುಕ್ತ ಜೀವನ, ಈ ಕುರಿತು ಹುಬ್ಬಳ್ಳಿಯ KMCRI ಮನೋರೋಗ ತಜ್ಞರಾದ ಡಾಕ್ಟರ್ ಶಿವಾನಂದ ಹಿರೇಮಠ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ನಂತರ ಪಾರ್ಶ್ವವಾಯು ಎಂದರೇನು, ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಬಸವರಾಜ ಬಣಕಾರ್. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿಯಲ್ಲಿ. 1:00 ಪ್ರಗತಿ ಪಥ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ HR ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ. ಪ್ರಸ್ತುತಿ ಡಾಕ್ಟರ್ ES ಶಂಕರನಾರಾಯಣ. 2:40 ಹಿಂದಿ ಪಾಠ. 3:00 FM 101.3 MHz ಕಾರ್ಯಕ್ರಮ. ಇನ್ನು ಸಂಜೆಯ ಪ್ರಸಾರದಲ್ಲಿ 5:00 ಹೊಸ ಕನ್ನಡ ಚಿತ್ರಗೀತೆಗಳು. 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಚಿಂತನ. ವಿಷಯ ನಿಮ್ಮೂರಿನ ಸರ್ಕಾರಿ ಶಾಲೆ. 6:15 ಆರೋಗ್ಯ ಭಾಗ್ಯ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗದಲ್ಲಿ ರಾಯಚೂರು ಕೃಷಿ ಇಲಾಖೆಯಿಂದ ಮುಂಗಾರು ಹಂಗಾಮಿನ ಸಿದ್ಧತೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ನೇರ ಫೋನಿನ ಕಾರ್ಯಕ್ರಮವಿರುತ್ತದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪ್ರಕಾಶ್ ಆರ್ ಚೌಹಾಣ್, ಉಪನಿರ್ದೇಶಕರಾದ ನಯೀಮ್ ಹುಸೇನ್ ಮತ್ತು ಬೇಸಾಯ ತಜ್ಞರಾದ ಡಾಕ್ಟರ್ ಅಜಯ್ ಕುಮಾರ್. 7:00

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಕಲವೇ ಜೀವ ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
1: 8700 01 4242.
2: ಇವರು ಶ್ರೀಮತಿ ರೇಖಾ ರಾಮಚಂದ್ರ.
3: ಯಾವಾಗ್ಲೂ ಬರೀ ಗೋಸ್ಟ್ ಇಮೇಜೇ ಕಾಣ್ತಾ ಇರುತ್ತೆ. 1000 ರೂಪಾಯಿ ಕೊಟ್ಟು ಒಳ್ಳೆ ಟಿವಿ ತಂದಿದ್ದು ಬರೀ ವೇಸ್ಟ್.
2: ಟಿವಿಯಲ್ಲಿನ ಅಸ್ಪಷ್ಟ ಚಿತ್ರ ಮತ್ತು ಕರ್ಕಶ ಧ್ವನಿ ಇವರ ನೆಮ್ಮದಿಯನ್ನೇ ಹಾಳು ಮಾಡುತ್ತಿದೆ.
4: ಬಹುಶಃ ಇವರಿಗೆ ಡಿಡಿ ಡೈರೆಕ್ಟ್ ಪ್ಲಸ್ ಬಗ್ಗೆ ತಿಳಿದಿಲ್ಲ ಅನ್ಸುತ್ತೆ.
2: ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
4: ಕೇಬಲ್ ಸೇವೆಗೆ ನೀಡುವ ತಿಂಗಳ ವಂತಿಕೆ ಇನ್ನು ಸಂಪೂರ್ಣ ಉಳಿತಾಯ.
2: ಅತ್ಯಾಧುನಿಕ ಉಪಗ್ರಹ ಪ್ರಸಾರ ತಂತ್ರಜ್ಞಾನದಿಂದಾಗಿ ಡಿಜಿಟಲ್ ಗುಣಮಟ್ಟದ ಸ್ಪಷ್ಟ ಚಿತ್ರ ಹಾಗೂ ಸುಮಧುರ ಧ್ವನಿ ಇದೀಗ ಲಭ್ಯ ಈ ಉಚಿತ ಡಿಟಿಎಚ್ ಪ್ರಸಾರ ಸೇವೆಯಿಂದ.
4: ಹಲವು ಪ್ರಮುಖ ಟಿವಿ ಚಾನೆಲ್ಗಳು
2: ಜೊತೆಗೆ ವಿವಿಧ ಭಾಷೆಯ ರೇಡಿಯೋ ಚಾನೆಲ್ಗಳು ದಿನದ 24 ಗಂಟೆಗಳು ಲಭ್ಯ.
4: ಡಿಟಿಎಚ್ ಪ್ರಸಾರ ಸೇವೆ,
2: ಡಿಡಿ ಡೈರೆಕ್ಟ್ ಪ್ಲಸ್ನ ಸೆಟ್ ಟಾಪ್ ಬಾಕ್ಸ್ ಮತ್ತು ಡಿಶ್ ಆಂಟೆನಾಗಾಗಿ ನಿಮ್ಮ ಸಮೀಪದ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟಗಾರರನ್ನು ಇಂದೇ ಸಂಪರ್ಕಿಸಿ. ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
5: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.
6: ನಡಿ ನಡಿ, ಜಲ್ದಿ ಮೊಬೈಲ್ ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
7: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ ಜೀವದ ಸಲುವಾಗಿ ನಿನ್ ತಲೆಗೆ ಹೆಲ್ಮೆಟ್ ಹಾಕು.
8: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
9: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
10: ಪ್ರಕಟಣೆಗಳನ್ನು ಕೇಳಿದಿರಿ.

0: ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. ಸಮಯ 6:15. ಕೇಳೋಣ ಭಾವಗೀತೆಗಳ ಕಾರ್ಯಕ್ರಮವನ್ನು.
1: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ, ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ರೋಗಿಗಳ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸಲಾಗುತ್ತದೆ. ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ನಲ್ಲಿ. ಅರೆ
3: ವಾಹ್!
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸಿದಿರಿ ಎಂ ಗೋಪಾಲಕೃಷ್ಣ ಅಡಿಗ ವಿರಚಿತ ಭಾವಗೀತೆಯನ್ನು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ವಿರಚಿತ ಭಾವಗೀತೆಯನ್ನು ಸುಲೋಚನ ಅವರ ಧ್ವನಿಯಲ್ಲಿ ಆಲಿಸಿದಿರಿ. ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

ಕೆಳಗರೆ ಗಮನಿಸಿ, ನಾಳೆ ಸಾಯಂಕಾಲ 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ರಾಯಚೂರು ಕೃಷಿ ಇಲಾಖೆಯಿಂದ ಮುಂಗಾರು ಹಂಗಾಮಿನ ಸಿದ್ಧತೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ನೇರ ಫೋನಿನ ಕಾರ್ಯಕ್ರಮವನ್ನು ಆಲಿಸುವಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪ್ರಕಾಶ್ ಆರ್ ಚೌಹಾಣ್, ಉಪನಿರ್ದೇಶಕರಾದ ನಯೀಂ ಹುಸೇನ್ ಮತ್ತು ಬೇಸಾಯ ತಜ್ಞರಾದ ಡಾಕ್ಟರ್ ಅಜಯ್ ಕುಮಾರ್ ಅವರು. ಕಾರ್ಯಕ್ರಮದ ಪ್ರಸ್ತುತಿ ಅಮರೇಶ್ ಆಶಿಹಾಳ್. ತಪ್ಪದೇ ಆಲಿಸಿ ನಾಳೆ ಸಂಜೆ 6:51 ನೇರ ಫೋನ್ ಕಾರ್ಯಕ್ರಮ ಕೃಷಿರಂಗದಲ್ಲಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:30. ಇನ್ನು ಮುಂದೆ ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳೋಣ.

0: ಆಕಾಶವಾಣಿ ಬಾಗಲಕೋಟೆ ಹಾಗೂ ವಿಜಯನಗರ ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಬಾಗಲಕೋಟೆ ಜಿಲ್ಲೆ ವಾರ್ತಾಪತ್ರ. ಜಾಗತಿಕ ಮಟ್ಟದಲ್ಲಿ ಹಲವು ಸವಾಲುಗಳು ಎದುರಾಗಿದ್ದರೂ ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಮುಂಬರುವ ದಿನಗಳಲ್ಲಿ ವಿಶ್ವದ ಪ್ರಮುಖ ಉತ್ಪಾದನಾ ತಾಣವಾಗಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಬಾಗಲಕೋಟೆ ನಗರದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಜರುಗಿದ 17ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಅವರು, ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮಧ್ಯದ ಸಂಘರ್ಷ ಹಾಗೂ ರಷ್ಯಾ ಉಕ್ರೇನ್ ಮಧ್ಯದ ಯುದ್ಧದಂತಹ ಜಾಗತಿಕ ಸಮಸ್ಯೆಗಳ ನಡುವೆಯೂ ಭಾರತ ಆರ್ಥಿಕವಾಗಿ ಸುದೃಢತೆಯತ್ತ ಹೆಜ್ಜೆ ಇರಿಸಿದೆ ಎಂದರು. ಜಿಲ್ಲೆಯ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯದ ಭಾಗವಾಗಿ ಈ ತಿಂಗಳ 30ರಿಂದ ಜುಲೈ 29ರವರೆಗೆ ಮತಗಟ್ಟೆ ಹಂತದ ಅಧಿಕಾರಿಗಳು ಮನೆ ಮನೆಗಳಿಗೆ ಭೇಟಿ ನೀಡಿ ಮತದಾರರ ಮಾಹಿತಿ ಸಂಗ್ರಹಿಸಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 1785 ಮತಗಟ್ಟೆಗಳಿವೆ. ಪ್ರತಿಯೊಂದು ಮತಗಟ್ಟೆಗೂ ಓರ್ವ ಅಧಿಕಾರಿಯನ್ನು ನೇಮಕ ಮಾಡಲಾಗಿದೆ ಎಂದರು. ಮತದಾರರು ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 1950 ಸಂಪರ್ಕಿಸಲು ಜಿಲ್ಲಾ ಚುನಾವಣಾ ಅಧಿಕಾರಿಯೂ ಆದ ಜಿಲ್ಲಾಧಿಕಾರಿ ಸಂಗಪ್ಪ ಕೋರಿದ್ದಾರೆ. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಜಾರಿಗೊಳಿಸಿರುವ ಪರಿಷ್ಕೃತ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಲಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಕನ್ನಡ ವೃತ್ತಿರಂಗಭೂಮಿಯ ಹಿರಿಯ ನಾಟಕಗಾರ ಪಿಬಿ ದುತ್ತರಗಿ ಅವರ ಸ್ಮರಣಾರ್ಥ ಸ್ಥಾಪಿತ ಪಿಬಿ ದುತ್ತರಗಿ ಟ್ರಸ್ಟ್ ವತಿಯಿಂದ 2022-23, 2023-24 ಹಾಗೂ 2024-25 ಸಾಲಿನ ವಾರ್ಷಿಕ ಗೌರವ ಮತ್ತು ರಂಗಗೌರವ ಪ್ರಶಸ್ತಿಗಳನ್ನು ಪ್ರಕಟಿಸಲಾಗಿದೆ. 2022-23 ಸಾಲಿನ ಗೌರವ ಪ್ರಶಸ್ತಿಗೆ ವಿರೂಪಾಕ್ಷಪ್ಪ ಗಾಯತ್, ರಂಗಗೌರವ ಪ್ರಶಸ್ತಿಗೆ ಕುಸುಮ ಕಂದಗಲ್ ಹಾಗೂ ಅರುಣ್ ಕೃಷ್ಣಾಜಿ ಥೋರತ್ ಆಯ್ಕೆಯಾಗಿದ್ದಾರೆ. 2023-24 ಸಾಲಿನ ಬಿಬಿಜಾನ ಕಂದಗಲ್ ಅವರಿಗೆ ಗೌರವ ಪ್ರಶಸ್ತಿ, ಭೀಮರಾಯ ಭಂಡಾರಿ ಹಾಗೂ ವೀರಭದ್ರಪ್ಪ ಬಡಿಗೇರ್ ಅವರಿಗೆ ರಂಗಗೌರವ ಪ್ರಶಸ್ತಿ ಪ್ರಕಟಿಸಲಾಗಿದೆ. 2024-25 ಸಾಲಿನ ಅನಂತ ಬಬಲೇಶ್ವರ ಅವರಿಗೆ ವಾರ್ಷಿಕ ಗೌರವ ಪ್ರಶಸ್ತಿ ಹಾಗೂ ಬಸವರಾಜ್ ಮಠ್ ಮತ್ತು ಬಂಗಾರೆವ್ವ ಚಿಮಲ್ ರಂಗಗೌರವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ವಾರ್ಷಿಕ ಗೌರವ ಪ್ರಶಸ್ತಿ 25,000 ರೂಪಾಯಿ ನಗದು ಹಾಗೂ ಸ್ಮರಣಿಕೆ, ರಂಗಗೌರವ ಪ್ರಶಸ್ತಿ 10,000 ರೂಪಾಯಿ ನಗದು ಬಹುಮಾನ ಹಾಗೂ ಸ್ಮರಣಿಕೆ ಒಳಗೊಂಡಿದೆ ಎಂದು ಟ್ರಸ್ಟ್ ವಿಶ್ವಸ್ಥರು ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕರ್ನಾಟಕ ಜಾನಪದ ಪರಿಷತ್ ಸಹಯೋಗದಲ್ಲಿ ಸಾಹಿತಿಗಳು, ಕಲಾವಿದರು, ಪತ್ರಕರ್ತರು ಹಾಗೂ ಸಂಘಟಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಈ ತಿಂಗಳಾಂತ್ಯದಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶಿವಾನಂದ್ ಶೆಲ್ಲಿಕೇರಿ ತಿಳಿಸಿದ್ದಾರೆ. ಈಗ ವಿಜಯನಗರ ಜಿಲ್ಲೆ ವಾರ್ತಾಪತ್ರ. ಕೇಂದ್ರ ಹಣಕಾಸು ಹಾಗೂ ಕಾರ್ಪೊರೇಟ್ ವ್ಯವಹಾರಗಳ ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಜಿಲ್ಲಾ ಕೇಂದ್ರ ಹೊಸಪೇಟೆಯ ತುಂಗಭದ್ರಾ ಅಣೆಕಟ್ಟೆ ರಸ್ತೆಯ ಜಿಲ್ಲಾಧಿಕಾರಿ ಕಚೇರಿ ಸಮೀಪ ನೂತನವಾಗಿ ನಿರ್ಮಾಣವಾಗಲಿರುವ ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ರಂಗಮಂದಿರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ರಂಗಮಂದಿರ ಒಟ್ಟು 3 ಎಕರೆ ಜಾಗೆಯಲ್ಲಿ ನಿರ್ಮಾಣಗೊಳ್ಳಲಿದೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಎಂದು ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿಗೆ ಹೆಸರು ಸೇರಿಸಲು, ತೆಗೆದುಹಾಕಲು ಹಾಗೂ ಪ್ರೊಜಿನಿ ಮ್ಯಾಪಿಂಗ್ ಮಾಡಲು 16 ಮಂಗಳವಾರದವರೆಗೆ ಅವಕಾಶವಿದೆ. ಇದುವರೆಗೆ ಬಾಗಲಕೋಟೆ ಹಾಗೂ ವಿಜಯನಗರ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಪರಶುರಾಮ್ ಪೇಟ್ಕರ್ ಹಾಗೂ ಪೂರ್ಣಿಮಾ ದಫ್ತರ್ದಾರ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:35.
2: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
3: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
2: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
3: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
2: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
3: 8700014242.

ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:37 ಮೊದಲಿಗೆ ಜಾಹೀರಾತುಗಳು, ನಂತರ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳೋಣ.

0: ಚಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಚಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ.
2: ಮೊದಲು ಜುಮ್ಕಿ
1: ಇಲ್ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ.
2: ಆದ್ರೆ ಆ ಜುಮ್ಕಿ
1: ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
3: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಸಮರ್ಪಕ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಕುಂಠಿತ, 19 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ, ಹವಾಮಾನ ಇಲಾಖೆ ವರದಿ. ಉತ್ತಮ ಜೀವನ ಶೈಲಿಯಿಂದ ರೋಗ ನಿಯಂತ್ರಣ ಸಾಧ್ಯ, ಆರೋಗ್ಯ ಸಚಿವ ಯುಟಿ ಖಾದರ್. ಗ್ಯಾರಂಟಿ ಯೋಜನೆಯಿಂದ ಲಕ್ಷಾಂತರ ಫಲಾನುಭವಿಗಳ ಕಡಿತಕ್ಕೆ ಪ್ರತಿಪಕ್ಷ ಬಿಜೆಪಿ ಆಕ್ಷೇಪ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿಂದು ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ಮೊದಲಿಗೆ ಕೃಷಿ, ರೇಷ್ಮೆ, ತೋಟಗಾರಿಕೆ ಹಾಗೂ ಮೀನುಗಾರಿಕಾ ಇಲಾಖೆ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಬಳಿಕ ಸಹಕಾರ ಮತ್ತು ಕೃಷಿ ಮಾರುಕಟ್ಟೆ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಸಮರ್ಪಕವಾಗಿ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅತಿವೃಷ್ಟಿ ಅನಾವೃಷ್ಟಿ ಎದುರಿಸಲು ಸನ್ನದ್ಧರಾಗುವಂತೆ ಕರೆ ನೀಡಿದ್ದಾರೆ. ರಾಜ್ಯದ 12 ಜಿಲ್ಲೆಗಳಿಗೆ ಮಾತ್ರ ಈ ಬಾರಿ ಮುಂಗಾರು ನಿರೀಕ್ಷೆಯಷ್ಟು ಮಳೆ ತಂದಿದೆ. 19 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಕಂಡುಬಂದಿದೆ. ಭಾರತೀಯ ಹವಾಮಾನ ಇಲಾಖೆಯ ಬೆಂಗಳೂರು ಕೇಂದ್ರ ಜೂನ್ 1 ರಿಂದ ಜೂನ್ 14 ರವರೆಗಿನ ಮಳೆಯ ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದು, ಈಗಾಗಲೇ ರಾಜ್ಯಕ್ಕೆ ಮುಂಗಾರು ಪ್ರವೇಶಿಸಿದ್ದರೂ ಹೆಚ್ಚಿನ ಭಾಗದಲ್ಲಿ ಮಳೆಯಾಗಿಲ್ಲ ಎಂದು ತಿಳಿಸಿದೆ. ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ವಾಡಿಕೆಗಿಂತ 100%ಕ್ಕೂ ಅಧಿಕವಾಗಿರುವುದು ವಿಶೇಷ. ದಾವಣಗೆರೆ, ಮೈಸೂರು, ರಾಮನಗರ, ಹಾವೇರಿ ಜಿಲ್ಲೆಗಳಲ್ಲಿ ಕೊರತೆ ಪ್ರಮಾಣ 50%ಕ್ಕೂ ಅಧಿಕವಾಗಿದೆ. ಮಳೆ ನಿರೀಕ್ಷಿತ ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಕೊರತೆ ಕಂಡುಬಂದಿದೆ. ಕಳೆದ 2 ವಾರದ ಅವಧಿಯಲ್ಲಿ ಒಟ್ಟು 17%ರಷ್ಟು ಮಳೆ ಕೊರತೆ ಉಂಟಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ವಾಡಿಕೆ ಮಳೆ ಕಡಿಮೆಯಾಗಿದ್ದು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಕೊರತೆ ಪ್ರಮಾಣವು 31%ರಷ್ಟಿದೆ. ಬೆಂಗಳೂರು ನಗರದಲ್ಲಿ 14%, ಚಾಮರಾಜನಗರ ಜಿಲ್ಲೆಯಲ್ಲಿ 15%, ಶಿವಮೊಗ್ಗ ಜಿಲ್ಲೆಯಲ್ಲಿ 49%, ವಿಜಯನಗರ ಜಿಲ್ಲೆಯಲ್ಲಿ 78%ರಷ್ಟು ಮಳೆ ಕೊರತೆ ಕಂಡುಬಂದಿದೆ ಎಂದು ಹವಾಮಾನ ಇಲಾಖೆ ವರದಿ ತಿಳಿಸಿದೆ. ದೈನಂದಿನ ಜೀವನದಲ್ಲಿ ಹಿತ ಮಿತ ಆಹಾರ ಸೇವನೆ ಮತ್ತು ಉತ್ತಮ ರೀತಿಯ ಜೀವನ ಶೈಲಿ ಅಳವಡಿಸಿಕೊಳ್ಳುವುದರಿಂದ ರೋಗ ನಿಯಂತ್ರಣ ಸಾಧ್ಯ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಪಾವೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿಂದು ಆರೋಗ್ಯ ಕಾರ್ಡ್ ಮತ್ತು ಪುಸ್ತಕ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮನೆಯಲ್ಲಿಯೇ ತಯಾರಿಸುವ ಆಹಾರಕ್ಕೆ ಆದ್ಯತೆ ನೀಡಬೇಕು ಎಂದು ಸಲಹೆ ನೀಡಿದ್ದಾರೆ. ಆಗಾಗ್ಗೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವ ಮೂಲಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಹೇಳಿದ್ದಾರೆ. ಉಳ್ಳಾಲ ತಾಲೂಕು ಮಟ್ಟದ ಆಸ್ಪತ್ರೆಯನ್ನು ಮುಡುಪಿವಿನಲ್ಲಿ ನಿರ್ಮಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಸಾಧ್ಯವಾಗದೆ ಸರ್ಕಾರ ಲಕ್ಷಾಂತರ ಫಲಾನುಭವಿಗಳನ್ನು ಕಡಿತ ಮಾಡಲು ಹೊರಟಿರುವುದು ಸರಿಯಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ಯಾರಂಟಿ ವಿಚಾರವಾಗಿ ಕೊಟ್ಟ ಮಾತಿನಂತೆ ನಡೆಯುವುದು ಈ ಸರ್ಕಾರದ ಆದ್ಯ ಕರ್ತವ್ಯ ಎಂದು ತಿಳಿಸಿದ್ದಾರೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿಗಳು ಬೆಳಕು ಚೆಲ್ಲಬೇಕು ಎಂದು ಆಗ್ರಹಿಸಿದ್ದಾರೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುರಿತು ವಾಸ್ತವಿಕ ಸತ್ಯವನ್ನು ರಾಜ್ಯದ ಜನರ ಮುಂದೆ ಬಿಚ್ಚಿಡುವ ಕೆಲಸವನ್ನು ಮುಖ್ಯಮಂತ್ರಿಗಳು ಹಾಗೂ ಹಣಕಾಸು ಸಚಿವರು ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಭವಿಷ್ಯದ ದೃಷ್ಟಿಯಿಂದ ಎಲ್ಲಾ ಸಂಘಟನೆಗಳು ಹಾಗೂ ನಾಗರಿಕರು ಕಸ ಟೆಂಡರ್ ಹಗರಣದ ವಿರುದ್ಧ ರಾಜ್ಯಪಾಲರಿಗೆ ಹಾಗೂ ರಾಷ್ಟ್ರಪತಿಯವರಿಗೆ ಪತ್ರ ಬರೆಯಬೇಕು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಇದೇ ವೇಳೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಿಸಲು ಮುಂದಾಗಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗದಗ ಜಿಲ್ಲೆಯ ರಸಗೊಬ್ಬರ ಮಾರಾಟಗಾರರು ಅಥವಾ ಸಹಕಾರ ಸಂಘಗಳು ನಿಗದಿಪಡಿಸಿದ ಗರಿಷ್ಠ ಮಾರಾಟ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದರೆ ರಸ

0: ರಸಗೊಬ್ಬರ ನಿಯಂತ್ರಣ ಕಾಯ್ದೆಯಡಿ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಸಾಂಪ್ರದಾಯಿಕ ಹರಳು ರೂಪದ ರಸಗೊಬ್ಬರಗಳ ಜೊತೆ ನ್ಯಾನೋ ಯೂರಿಯಾ ಹಾಗೂ ನ್ಯಾನೋ ಡಿಎಪಿ ರಸಗೊಬ್ಬರಗಳನ್ನು ರೈತರು ಬಳಸಬೇಕು ಎಂದು ಸೂಚಿಸಿದ್ದಾರೆ. ರೈತರು ಅಧಿಕೃತ ರಸಗೊಬ್ಬರ ಮಾರಾಟಗಾರರ ಮೂಲಕವೇ ರಸಗೊಬ್ಬರಗಳನ್ನು ಖರೀದಿಸಬೇಕು ಎಂದು ರೈತರಲ್ಲಿ ಮನವಿ ಮಾಡಿದ್ದಾರೆ. ರೈತರು ಬೆಳೆ ಪರಿವರ್ತನೆಯ ಜೊತೆಗೆ ಮಣ್ಣು ಪರಿವರ್ತನೆಗೆ ಒತ್ತು ನೀಡಬೇಕು ಎಂದು ಕೋಲಾರ ತೋಟಗಾರಿಕೆ ವಿಶ್ವವಿದ್ಯಾಲಯದ ಡೀನ್ ಡಾ ಎಂ ಆಂಜಿನಪ್ಪ ತಿಳಿಸಿದ್ದಾರೆ. ನೈಸರ್ಗಿಕ ಕೃಷಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ರೈತರು ರಾಸಾಯನಿಕ ಗೊಬ್ಬರ ದೂರವಿಟ್ಟು ಸಾವಯವ ಪದ್ಧತಿಗೆ ಒತ್ತು ನೀಡಬೇಕಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ನೈಸರ್ಗಿಕ ಸಾವಯವ ಕೃಷಿಯ ಜಾಗೃತಿ ಹಾಗೂ ಪ್ರೋತ್ಸಾಹಕ್ಕೆ ವಿಶೇಷವಾದ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಈ ಸಂಬಂಧ ಪ್ರಯೋಗಗಳನ್ನು ಹೆಚ್ಚಿಸಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಕೇಂದ್ರ ಪುರಸ್ಕೃತ ಕೃಷಿಯೋನ್ನತಿ ಯೋಜನೆಯಡಿ ದೇಶೀಯ ಎಣ್ಣೆಕಾಳುಗಳ ಉತ್ಪಾದನೆ ಹೆಚ್ಚಿಸಲು ಹಾಗೂ ರೈತರ ಆದಾಯ ಸುಧಾರಿಸುವ ನಿಟ್ಟಿನಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಷ್ಟೀಯ ಖಾದ್ಯ ತೈಲ ಅಭಿಯಾನ ಎಣ್ಣೆಕಾಳು ಯೋಜನೆಯ ಸೌಲಭ್ಯ ಪಡೆಯುವಂತೆ ದಾವಣಗೆರೆ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ಖಾದ್ಯ ತೈಲಗಳ ಆಮದು ಪ್ರಮಾಣವನ್ನು ತಗ್ಗಿಸುವುದು ಹಾಗೂ ಎಣ್ಣೆಕಾಳು ಬೆಳೆಗಾರರನ್ನು ನೇರವಾಗಿ ಸಂಸ್ಕರಣಾದಾರರೊಂದಿಗೆ ಸಂಪರ್ಕಿಸಿ ಉತ್ತಮ ಮಾರುಕಟ್ಟೆ ಕಲ್ಪಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಸ್ಥಳೀಯವಾಗಿ ಉದ್ಯೋಗಾವಕಾಶ ಸೃಷ್ಟಿಸಲು ಮತ್ತು ಶುದ್ಧ ಖಾದ್ಯ ತೈಲ ಬಳಕೆಯನ್ನು ಉತ್ತೇಜಿಸಲು ಈ ಕಾರ್ಯಕ್ರಮ ಪೂರಕವಾಗಿದೆ ಎಂದು ಹೇಳಿದ್ದಾರೆ. ಯೋಜನೆಯಡಿ ಎಣ್ಣೆಕಾಳು ಸಂಸ್ಕರಣಾ ಘಟಕಗಳಿಗೆ ಅಗತ್ಯವಿರುವ ಯಂತ್ರೋಪಕರಣಗಳನ್ನು ಖರೀದಿಸಲು ಹಾಗೂ ಪ್ರಾಥಮಿಕ ಮತ್ತು ದ್ವಿತೀಯ ಕೊಯ್ಲೋತ್ತರ ಮೂಲಸೌಕರ್ಯ ಸೌಲಭ್ಯ ಪಡೆಯಲು ಗರಿಷ್ಠ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಸೌಲಭ್ಯ ಪಡೆಯಲು ಜುಲೈ 4 ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ತಿಳಿಸಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ಧಾರವಾಡದಲ್ಲಿ ಯೋಗಾಭ್ಯಾಸ ಪ್ರಾರಂಭಿಸಲಾಗಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಶಶಿಧರ್ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 9 ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ದಿನನಿತ್ಯ ಯೋಗ ತರಬೇತಿ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ವೈಬ್ರೇಕ್ ಎಂಬುದು ಕೇಂದ್ರ ಆಯುಷ್ ಸಚಿವಾಲಯದಿಂದ ಅಭಿವೃದ್ಧಿಪಡಿಸಲ್ಪಟ್ಟ 5 ನಿಮಿಷಗಳ ಯೋಗ ಆಪ್ ಆಗಿದ್ದು, ಕಚೇರಿಯಲ್ಲಿ ದೀರ್ಘಕಾಲ ಕುಳಿತು ಕೆಲಸ ಮಾಡುವವರ ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ.
1: ವೈಬ್ರೇಕ್ ಎಂಬ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಸಾರ್ವಜನಿಕರಿಗೆ, ಸಂಘ ಸಂಸ್ಥೆಗಳಿಗೆ, ಯುವಜನತೆಗೆ ಹಾಗೂ ವೃತ್ತಿಪರರಿಗೆ ಆಯುಷ್ ಇಲಾಖೆಯಿಂದ ಕಾರ್ಯಕ್ರಮ ಮತ್ತು ನಿತ್ಯ ಯೋಗ ಕಾರ್ಯಕ್ರಮವನ್ನು June 22, 2026 ಒಂದು ವರ್ಷದ ಕಾಲ ರಾಜ್ಯಾದ್ಯಂತ ಒಂದೇ ಲಿಂಕ್ ಮೂಲಕ ಅನುಷ್ಠಾನಗೊಳ್ಳಲಿದೆ. ಧಾರವಾಡ ಜಿಲ್ಲೆಯಲ್ಲಿ June 21 ಜಿಲ್ಲಾಡಳಿತ ಹಾಗೂ ಇತರ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ June 6:45-8 ಆರ್ಎನ್ ಶೆಟ್ಟಿ ಕ್ರೀಡಾಂಗಣದ ಧಾರವಾಡದಲ್ಲಿ ಹಮ್ಮಿಕೊಳ್ಳಲಾಗಿದೆ.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಇದೇ 21 ಉತ್ತಮ ಆರೋಗ್ಯಕ್ಕಾಗಿ ಯೋಗ, ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷಣೆಯೊಂದಿಗೆ 12ನೇ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಇದಕ್ಕಾಗಿ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಸೂಚಿಸಿದ್ದಾರೆ. ವಿಶ್ವ ಯೋಗ ದಿನದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ದೈನಂದಿನ ಕೆಲಸ ಕಾರ್ಯಗಳ ಜೊತೆಗೆ ಆರೋಗ್ಯ ಕಾಪಾಡಿಕೊಳ್ಳುವುದು ಎಲ್ಲರ ಆದ್ಯತೆಯಾಗಿದೆ. ಯೋಗ ದಿನಾಚರಣೆ ಯಶಸ್ಸಿಗೆ ಎಲ್ಲಾ ಇಲಾಖೆಗಳ ಅಧಿಕಾರಿ ಸಿಬ್ಬಂದಿ ವಿವಿಧ ಯೋಗ ಸಂಸ್ಥೆಗಳು ಕೈಜೋಡಿಸುವಂತೆ ಮನವಿ ಮಾಡಿದ್ದಾರೆ. ರಾಜ್ಯದ ಪ್ರಮುಖ ಯಾತ್ರಾ ಸ್ಥಳವಾದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಇಂದು ಅಧಿಕ ಮಾಸದ ಸೋಮಾವತಿ ಅಮಾವಾಸ್ಯೆ ಪ್ರಯುಕ್ತ ರಾಜ್ಯದ ನಾನಾ ಭಾಗದಿಂದ ಅಪಾರ ಪ್ರಮಾಣದಲ್ಲಿ ಭಕ್ತರು ಆಗಮಿಸಿದ್ದರು. ಸಾಲೂರು ಬೃಹನ್ಮಠದ ಪೀಠಾಧಿಪತಿ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ನೇತೃತ್ವದಲ್ಲಿ ವಿಧಿವಿಧಾನಗಳೊಂದಿಗೆ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಸಮರ್ಪಕ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಕುಂಠಿತ, 19 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ, ಹವಾಮಾನ ಇಲಾಖೆ ವರದಿ. ಉತ್ತಮ ಜೀವನ ಶೈಲಿಯಿಂದ ರೋಗ ನಿಯಂತ್ರಣ ಸಾಧ್ಯ, ಆರೋಗ್ಯ ಸಚಿವ ಯುಟಿ ಖಾದರ್. ಗ್ಯಾರಂಟಿ ಯೋಜನೆಯಿಂದ ಲಕ್ಷಾಂತರ ಫಲಾನುಭವಿಗಳ ಕಡಿತಕ್ಕೆ ಪ್ರತಿಪಕ್ಷ ಬಿಜೆಪಿ ಆಕ್ಷೇಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
2: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
3: ಮಗಳೇ,
2: ನೆನಪಿದ್ಯಾ ಬೋನಸ್ ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ.
3: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
4: ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್ ಪೂರ್ತಿ ಫ್ರೀ. ಹೋಗಣ್ಣ.
2: ಎಲ್ಲಿಗೆ?
4: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು ಆಕ್ಟಿವ್.
2: RBI ಹೇಳುತ್ತೆ
5: ಜಾಣರಾಗಿರಿ ಜಾಗರೂಕರಾಗಿರಿ.
6: ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ ತರಂಗಾಂತರ 102.1 ಮೆಗಾ ಹರ್ಟ್ಸ್ಗಳು. ಸಮಯ 6:51.

0: ಇಂದಿನ ಕೃಷಿ ರಂಗವನ್ನು ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಆಲಿಸೋಣ ಕೇಂದ್ರ ಸರ್ಕಾರದ 12 ವರ್ಷಗಳ ಕೃಷಿ ಸಾಧನೆ ಕುರಿತು ಮಾತುಕತೆಯನ್ನು. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅಮರೇಶ್ ಆಶಿಹಾಳ ಮತ್ತು ವೆಂಕಟೇಶ್ ಹೋಗಾರ್. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಮಿಂಚಿ. ತದನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಹಾಗೆಯೇ ಪೇಟೆ ಧಾರಣೆ, ಇವಿಷ್ಟು ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿರುವ ಕಾರ್ಯಕ್ರಮಗಳು. ಹಾಗಾದರೆ ಬನ್ನಿ ಮೊದಲಿಗೆ ಆಲಿಸೋಣ ಕೇಂದ್ರ ಸರ್ಕಾರದ 12 ವರ್ಷಗಳ ಕೃಷಿ ಸಾಧನೆ ಕುರಿತು ಮಾತುಕತೆಯನ್ನು.
1: ವೆಂಕಣ್ಣ ನಮಸ್ಕಾರಪ್ಪ.
2: ನಮಸ್ಕಾರ ಅಮರಣ. ಏನ್ ನೀ, ಬಹಳ ದಿನ ಆಯ್ತು ಈ ಬೇಸಿಗೆ ಆದ್ಮೇಲೆ ನೋಡು, ಈಗ ಮಳೆ ಆರಂಭ ಆಗ್ಯದ. ಏನ್ ಜನ ಎಲ್ಲ ರೈತರು ಬಿತ್ತಕತ್ತಾರ?
1: ನಾನು 2-3 ಸಲ ನಿಮ್ ಮನೆ ಕಡೆ ಬಂದೆ, ಎಲ್ಲೋಗ್ಯಾನ ಎಲ್ಲೋಗ್ಯಾನ ಅಂತ ಹೇಳಿ ಅಕ್ಕ ಅಂತಂದ್ಲು. ಹೊಲಕ್ ಹೋಗ್ಯಾನ ಇನ್ನ ಮಳಿ ಪೂರ ಆಗಿಲ್ಲ ನಮ್ ಕಡೆ. ಇದ ಏನು ಬಿತ್ತಕ್ ಚಲೋ ಮಾಡ್ಬಿಟ್ಟನ ಹೆಂಗ, ಮತ್ತ ಹೊಲಗಲ್ಲ ಹೆಂಗ್ ಮಾಡಕತ್ತಾನ, ಗೊಬ್ಬರ ಎಣ್ಣೆ ಮತ್ತ ಏನ್ ಬೇಕಲ್ಲ ಬೀಜ?
2: ಹೌದೌದೌದು, ಅವೆಲ್ಲ ಹುಡುಕಂತ ಹೋಗೋದು ಮಾಡೋದು ನೋಡ್ದಪ್ಪ. ಈಗ ಮೊನ್ನೆ ನಾನು ಇದೇ ಬಿತ್ತನೆ ಬೀಜ ನೋಡೋಣ ಅಂತೇಳಿ ಹೋಗಿದ್ದೆ ಈ ಕೃಷಿ ವಿಶ್ವವಿದ್ಯಾಲಯದ ಕಡೆ.
1: ಹೋಗಿದ್ದೆ
2: ಅವ್ರ ಏನ್ ಹೇಳಕತ್ತಿದ್ರು, ಈ ದ್ವಿದಳ ಧಾನ್ಯಗಳ ಆತ್ಮ ನಿರ್ಭರ ಏನೋ ಪಲ್ಸ್ ಯೋಜನೆ ಬಂದದ ಅಂತ ಹೇಳಿದ್ರು.
1: ಹೌದೌದು ಅಲ್ಲ, ಈಗ ಒಂದ್ ವಿಚಾರ ಏನು ಅಂತಂದ್ರೆ, ಈಗ ಕೇಂದ್ರ ಸರ್ಕಾರಕ್ಕೆ 12 ವರ್ಷ ಆತಂತ.
2: ಮತ್ತೆ ನೋಡು, ಅದೇ ಅದಕ್ಕ ಅನುಗುಣವಾಗಿ ಒಂದು ಕಾರ್ಯಕ್ರಮ ತಗೊಂಡಿದ್ರು ಅವರು. ಅಲ್ಲಿ ಹೇಳ್ತಿದ್ರು, ನೋಡಪ್ಪ ಕೇಂದ್ರ ಸರ್ಕಾರ ಬಂದು 12 ವರ್ಷ ಆಯ್ತು, ಈ ಒಂದು 12 ವರ್ಷದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಬಂದಿದೆ. ಅದು ವಿಶೇಷವಾಗಿ ರೈತರಿಗೆ
1: ಕೃಷಿ ಯೋಜನೆಗಳಿಗೆ
2: ಆತ್ಮನಿರ್ಭರ ಯೋಜನೆ, ಆತ್ಮನಿರ್ಭರ ಭಾರತದ ಯೋಜನೆಯಡಿ ಈ ಮಿಷನ್ ಫಾರ್ ಆತ್ಮನಿರ್ಭರ ಇನ್ ಪಲ್ಸಸ್ ಅಂತ ಹೇಳಿದ್ರು.
1: ಅಂದ್ರೆ ಧಾನ್ಯಗಳು, ಈಗ ನಮ್ಮ ತೊಗರಿ, ಉದ್ದು, ಹೆಸರು, ಸೂರ್ಯಪಾನ,
2: ಇಂಥವುಗಳನ್ನ ಹೆಚ್ಚು ಮಾಡ್ಲಿಕ್ಕೆ ಮಾಡಕತ್ತಾರ. ದೇಶೀಯವಾಗಿ ಬೇಳೆಕಾಳುಗಳನ್ನ ಹೆಚ್ಚು ಉತ್ಪಾದನೆ ಮಾಡಬೇಕು ಅಂತೇಳಿ ಒಂದು ಸ್ಕೀಮ್ಗಳನ್ನ ಮಾಡಿದ್ರಂತ.
1: ನೋಡು, ಬೇಳೆಕಾಳುಗಳು ಉತ್ಪಾದನೆ ಕಡಿಮೆ ಐತಿ, ಹೆಚ್ಚು ಮಾಡಬೇಕು ಅಂತ
2: ಅಂದ್ರೆ ಅಲ್ಲಿ ಸ್ವಾವಲಂಬಿತನ ತರಬೇಕು ಅಂತ. ಆತ್ಮನಿರ್ಭರ ಅಂದ್ರೆ ಸ್ವಾವಲಂಬಿತನ.
1: ಈಗ ದ್ವಿದಳ ಧಾನ್ಯಗಳಲ್ಲಿ ಎಂಕಣ್ಣ ಹೇಳಿದಂಗ ಅದ್ರಾಗ ಪ್ರೋಟೀನ್ ಬಹಳ
2: ಇರ್ತದೆ.
1: ಯಾಕಂತಂದ್ರೆ ಈಗ ನಮ್ಮ ರಾಯಚೂರು ಜಿಲ್ಲೆ ಹಿಂದುಳಿದ ಭಾಗ ಏನಂತ ಕರಿತೀವಿ, ಈ ಮಕ್ಕಳ ಮತ್ತೆ ಮಹಿಳೆಯರಲ್ಲಿ ಒಂದು ಆರೋಗ್ಯ ಊಟ ಕೊಡ್ಬೇಕಪ್ಪ ಅಂತದ ದ್ವಿದಳ ಧಾನ್ಯ.
2: ನೋಡು, ಕನಿಷ್ಠ ಬೆಲೆ ಯೋಜನೆ ಅಂತೀವಲ್ಲ, ಈ ಬೆಂಬಲ ಬೆಲೆ ಯೋಜನೆ MSP ಅಂತೀವಲ್ಲ, ಅದ್ರ ಖರೀದಿ ಮಾಡ್ಲಿಕ್ಕೆ ವಿಶೇಷವಾಗಿ ಈ ಬಾರಿ ಈ ತೊಗರಿ, ಉದ್ದು, ಮಸೂರು ಬೆಳೆಗಳು, ಬೇಳೆ ಅಂತ ಬರ್ತಾವಲ್ಲ ಮಸೂರು ಬೇಳೆ
1: ಅಂತ,
2: ಆ ಬೆಳೆಗಳನ್ನ 100% ಖರೀದಿ ಮಾಡ್ಲಿಕ್ಕ ಈ ಸಲ ಅವಕಾಶ ಕೊಟ್ಟರಂತ. ಅದು ವಿಶೇಷವಾಗಿ ನೋಡು, ನಮಗೆ ವಿಜ್ಞಾನಿಗಳು ಹೇಳ್ತಿದ್ರು ಕರ್ನಾಟಕಕ್ಕೆ ಈ ಬಾರಿ 192 ಕೋಟಿ ರೂಪಾಯಿ ಕೊಟ್ಟರಂತ ಈ ಒಂದು ಯೋಜನೆ,
1: ಬೇಳೆಕಾಳು
2: ಅಭಿವೃದ್ಧಿ ಯೋಜನೆ. ನೋಡಿ, ಇದು ಒಂದು ರೀತಿ ಮೌಲ್ಯವರ್ಧನೆ ಮಾಡ್ಲಿಕ್ಕೆ, ಅಂದ್ರೆ ಬೇಳೆಕಾಳುಗಳು ಉತ್ಪಾದನೆ ಮಾಡ್ಲಿಕ್ಕೆ, ಮೌಲ್ಯವರ್ಧನೆ ಮಾಡ್ಲಿಕ್ಕೆ, ರೈತರಿಗೆ ಉಚಿತವಾಗಿ ಬೀಜದ ಕಿಟ್ಗಳನ್ನು ಕೊಡ್ಲಿಕ್ಕೆ ಈ ತರದ ಯೋಜನೆಯನ್ನು, ಪ್ರಾತ್ಯಕ್ಷಿಕೆಗಳನ್ನು
1: ಮನವರಿಕೆ
2: ಮಾಡ್ಕೊಂಡು ಒಂದಿಷ್ಟು ಕ್ಷೇತ್ರಗಳನ್ನ ಆಯ್ಕೆ ಮಾಡಿಕೊಂಡು ಮಾಡ್ರಿ ಅಂತೇಳಿ. ಅಂದ್ರೆ ಜೊತೆಗೆ ಈ 12 ವರ್ಷದಲ್ಲಿ ರೈತರಿಗೆ ಏನೇನು ಕೊಟ್ಟಾರ, ಏನೇನು ಬೇರೆ ಬೇರೆ ಯೋಜನೆಗಳಡಿ ಏನೇನು ಕೊಟ್ಟಾರ ಅನ್ನೋದ್ರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾದಂತ ಮಾಹಿತಿಗಳನ್ನ ಕೊಡ್ತಾ ಹೋಗ್ತಿದ್ರು ಅವ್ರು ಅಲ್ಲಿ. ನೋಡು, ಈ PM ಕಿಸಾನ್ ಬಗ್ಗೆ ಮಾತನಾಡಿದ್ರು, ಈ ದ್ರೋಣ ದೀದಿ ಅಂತೇಳಿ ಹೇಳಿದ್ರಪ್ಪ, ನಾವು ಹೊಸದು ಅಂತ ಅನಿಸ್ತಾದ್ರು ದ್ರೋಣ ದೀದಿ ಅಂತೇಳಿ. ಇದುವರೆಗೆ ನಾವು ದ್ರೋಣಗಳನ್ನ ಈ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಆವರಣದಾಗ ಈ ನಮ್ಮ ಕೃಷಿ ಮೇಳ ಆಯೋಜನೆ ಮಾಡಿದಾಗ ಮೇಲೆ ಯಾರೋ ನೋಡ್ತಿದ್ವಿ, ಅಥವಾ ಯಾವ್ದಾನ ಕಾರ್ಯಕ್ರಮ, ಮದುವೆ, ಏನಾದ್ರೂ ಕಾರ್ಯಕ್ರಮಗಳಿದ್ದಾಗ ಮೇಲೆ ದ್ರೋಣಗಳನ್ನು ಬಿಡೋದು ನಾವು ಗಮನಿಸಿದ್ವಿ. ಈ ಚಿತ್ರೀಕರಣ ಮಾಡೋದು, ವಿಡಿಯೋ ಫೋಟೋ ತೆಗೆಯೋದು ಅಂತ ಮಾಡ್ತಿದ್ವಿ. ಅದನ್ನ ದ್ರೋಣ ದೀದಿ ಯೋಜನೆ ಅಂತ ಜಾರಿಗೆ ಮಾಡ್ಯಾರಂತ. ಈಗ
1: ಈ ದ್ರೋಣ ಯಂತ್ರಗಳ ಮೂಲಕ ಸಿಂಪರಣೆ ಮಾಡೋದು
2: ಮಹಿಳೆಯರಿಗಾಗಿ, ಅಂದ್ರೆ ಇದು ಸ್ವಸಹಾಯ ಸಂಘಗಳಿಗೆ ಏನೋ ಮಾಡ್ತಾರಂತ ಹೇಳಿದ್ರು ನೋಡಪ್ಪ. ಅದು ನನಗೆ ಬಹಳ ಇದನ್ನಿಸ್ತು.
1: ಅಲ್ಲ ಹೆಂಗಣ್ಣ, ಇದನ್ನ ನಮ್ಮೂ ಡ್ರೋನ್
2: ಒಳ್ಳೆ ಒಂದು ಉದ್ದೇಶ. ಅಂದ್ರೆ ವಿಶೇಷವಾಗಿ ಈ ನಮ್ಮ ರಾಜ್ಯದಲ್ಲಿ ಆ ಗ್ರಾಮೀಣ ಭಾಗದಲ್ಲಿ ಸ್ವಸಹಾಯ ಮಹಿಳಾ ಸಂಘಗಳು ಇರ್ತಾವಲ್ವಾ, ಈ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಅವರನ್ನ ಆರ್ಥಿಕವಾಗಿ ಹೆಚ್ಚು ಸಬಲೀಕರಣಗೊಳಿಸಲಿಕ್ಕೆ ಯೋಜನೆ ಆರಂಭಿಸಿರೋದು ಅಂತ ಹೇಳ್ತಾರೆ.
1: SHG ಅಂದ್ರೆ ಹೇಳಿದಲ್ಲಿ ಅವರು ಉಳಿತಾಯಕ್ಕಾಗಿರ್ಬೋದು, ಮಹಿಳೆಯರು ಸ್ವಲ್ಪ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ, ಅದಕ್ಕೆ ತಂದಿರ್ಬೇಕು ಅನ್ಸುತ್ತೆ.
2: ನೋಡು,
1: ಸ್ವಲ್ಪ ಲೇಜಿ
2: ಮಾಡ್ತಾರೆ ಹೆಣ್ಮಕ್ಳಿಗೆ. ಯಾಕಂದ್ರೆ ಅವರು ಕುಟುಂಬದ ಜವಾಬ್ದಾರಿಯನ್ನ ನಮ್ದು ಪುರುಷ ಪ್ರಧಾನ ಸಮಾಜ ಆದ್ರೂ ಕೂಡ, ಅಥವಾ ಪುರುಷ ಪ್ರಧಾನ ದೇಶ ಆದ್ರೂ ಕೂಡ, ಕೃಷಿಯಲ್ಲಿ ಇವತ್ತು ಹೆಣ್ಮಕ್ಳೆ ಅತಿ ಹೆಚ್ಚು ತೊಡಗಿಸಿಕೊಂಡಿರೋದು.
1: ಹೌದು,
2: ಇವತ್ತು ಅತಿ ಹೆಚ್ಚು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದವರು ಮಹಿಳೆಯರೇ. ನಾವು ಸುಮ್ಮನೆ ಪ್ರಗತಿಪರ ರೈತರು ಅಂತೇಳಿ ನಾವು ಗಂಡ್ಮಕ್ಕಳನ್ನ ಗುರುತಿಸಿದ್ರು ಕೂಡ ಅಲ್ಲಿ ಮಹಿಳೆಯ ಪಾತ್ರ ಬಹುದೊಡ್ಡದು. ಅಲ್ಲಿ ಹೊಲ್ದಾಗ ಕೂಲಿ ಆಳುಗಳನ್ನ ಕರ್ಕೊಂಡು ಹೋಗ್ಬೇಕಂದ್ರ ಆಕಿನೇ ಮನೆ ಹೊಲ್ದಾಗ ಕೆಲಸ ಮಾಡ್ತಾಳ, ಏನೇ ಕೆಲಸಗಳಿದ್ರು ಆಕಿಗೆ ಗೊತ್ತಿರ್ತಾವ, ಏನೇ ಕೆಲಸಗಳು ಮಾಡ್ಬೇಕಾದ್ರು ಈ ಟೈಮಿಗೆ ಇದು ಮಾಡ್ಬೇಕು ಅಂತ ಹೇಳ್ತಾರ. ಆ ಮಟ್ಟಿಗೆ ಇವತ್ತು ಮಹಿಳೆಯರು ಹೆಚ್ಚು ಕೆಲಸ ತೊಡಗಿಸ್ಕೊಂಡಾರ.
1: ಅಲ್ಲ ಈಗ ಡ್ರೋನ್ ಮೂಲಕ, ನಾನು ಮೊನ್ನೆ ಒಬ್ಬರು ವಿಜ್ಞಾನಿಗಳು ಸಿಕ್ಕಿದ್ರು, ಈ ಡ್ರೋನ್ ಮೂಲಕ ನೀನು ಎಣ್ಣೆನ ಸಿಂಪರಣೆ ಮಾಡಬಹುದು, ರಸಗೊಬ್ಬರನ ಹಾಕಬಹುದು, ಎಲ್ಲಾ
2: ರೀತಿ
1: ಲೇಬರ್ ಖರ್ಚು
2: ಉಳಿತದೆ.
1: ಈಗ ನಮ್ಗೆ ಒಂದ್ ದಿನದ ಕೆಲಸ ಆಗೋದು ಒಂದ್ ತಾಸಿ ನಮ್ಗೆ
2: ತಾಸಿಗೆ ಆಗ್ತದೆ.
1: ಹೌದು ಹೌದು,
2: ಈಗ ನೋಡು, ನಾನು ಕಳೆದ ಹಿಂಗಾರಂಗಾಮ್ನಾಗ ನಾನು ಗಮನಿಸಕತ್ತಿದ್ದೆ, ಈ ಗಂಗಾವತಿ ಭಾಗದಲ್ಲಿ ಒಂದಿಬ್ಬರು ಯುವತಿಯರದು, ಯುವತಿಯರದು ನಾನು ಇದೇ ದ್ರೋಣ ದೀದಿ ಅಡಿ ಅವರು ಈ ಏನು ದ್ರೋಣನ್ನು ಖರೀದಿ ಮಾಡಿ ಅದನ್ನು ಬಾಡಿಗೆ ಕೊಟ್ಟು ಈ ಗೊಬ್ಬರ ಸಿಂಪರಣೆ, ಗೊಬ್ಬರ ಹಾಕೋದು ಮತ್ತೆ ಔಷಧಿ ಸಿಂಪರಣೆ ಮಾಡ್ತಾರಂತ ಹೇಳ್ತಿದ್ರು. ನಾನು ಒಂದು ಯಾವುದೋ ಪತ್ರಿಕೆಯಲ್ಲಿ ಬಂದಿತ್ತು, ಅದು ಓದಿದೆ. ನೋಡು, ಅವ್ರಿಗೆ ಆ ದ್ರೋಣನ್ನು ಖರೀದಿ ಮಾಡ್ಲಿಕ್ಕೆ ಶೇಕಡ 80% ಸಬ್ಸಿಡಿ ಸಿಕ್ಕಿತ್ತಂತೆ. ನನಗನ್ಸ್ಮಟ್ಟಿಗೆ
1: ತರಬೇತಿ
2: ಕೊಡ್ತಾರಂತ, ತರಬೇತಿ ತಗೊಂಡಿದ್ರು ಅವರು.
1: ಮಹಿಳೆಯರಾಗಿರ್ಬೋದು, ನಿರುದ್ಯೋಗಿ ಮಹಿಳೆಯರಾಗಿರ್ಬೋದು, ಟ್ರ್ಯಾಕ್ಟರಿ ಓಡಿಸ್ತಾರೆ.
2: ದ್ರೋಣ್ ದೊಡ್ಡದಲ್ಲ. ಈಗ ನೋಡು, ಅವರು ನಿಂತ್ಕೊಂಡಲ್ಲೇ ದ್ರೋಣನ್ನ ಓಡಿಸಿ ಅದಕ್ಕೆ ಎಣ್ಣೆ ಟ್ಯಾಂಕ್ ಅನ್ನ ಹಾಕೊಂಡಿರ್ತಾರೆ, 15-20 ಲೀಟರ್ ಎಣ್ಣೆ ಟ್ಯಾಂಕ್ ಅದಕ್ಕೆ ಹಚ್ಕೊಂಡು ಮೇಲಿಂದ ಸಿಂಪರಣೆ ಮಾಡ್ತಾರಪ್ಪ. ಒಂದ್ ಬಾರಿ ಅದನ್ನ ಫುಲ್ ಟ್ಯಾಂಕ್ ಲೋಡ್ ಮಾಡಿ ಅದರಿಂದ ನಿನಗೆ ಸಿಂಪರಣೆ ಮಾಡ್ತಾ ಹೋಗ್ತಾರ. ನೋಡಿ, ಈ ಯೋಜನೆಗೆ ನಮ್ಗೆ ಏನ್ ಸಿಗ್ತದೆ ಅನ್ನೋದು ಇಂಪಾರ್ಟೆಂಟ್ ಏನಂದ್ರೆ, ಶೇಕಡ 80% ಸಬ್ಸಿಡಿ ಸಿಗ್ತದಂತ, ಅಂದ್ರೆ ಸುಮಾರು 8 ಲಕ್ಷದವರೆಗೆ ಸಬ್ಸಿಡಿ
1: ಸಿಗ್ತದೆ.
2: ಅದರಲ್ಲಿ
1: ಕೇಂದ್ರ ಸರ್ಕಾರ ಇದೊಂದು ನಮೋ ಡ್ರೋನ್ ದೀದಿ ಐತೆ ಅಂತ ಹೇಳಿದ್ರು.
2: ಯಾಕೆ ನೋಡು, ಈಗ ಏನಿಲ್ಲ ಅಂದ್ರೆ ನನಗೆ ಅವ್ರು ಪತ್ರಿಕೆಯಲ್ಲಿ ಬರೆದದ್ದು ನಾನು ಹೇಳ್ತೀನಿ, ನಾನು ನೇರವಾಗಿ ನೋಡಿಲ್ಲ ಅದ್ರನ್ನ, ಆದ್ರೆ ಅವ್ರು ಹೇಳಿದ್ರು ಒಂದ್ 15 ದಿನ ಟ್ರೈನಿಂಗ್ ತಗೊಂಡ್ರಂತ ಅವ್ರು.
1: ಹೌದೌದು,
2: ಹೆಣ್ಮಕ್ಳು 15 ದಿನ ತಗೊಂಡು 4 ಜನ ಹೆಣ್ಮಕ್ಳು ಆ ಶಿಫ್ಟ್ ಮೇಲೆ ಮಾಡ್ತಾರಂತ. ಅಂದ್ರೆ ಪೀಕ್ ಅವರ್ಸ್ ಇರ್ತದಲ್ಲ, ಪೀಕ್ ಡೇಗಳಿರ್ತಾವ ಈ ಹಿಂಗಾರಂಗಾಮಿನಲ್ಲಿ. ಅವರು ಎಷ್ಟೋ ಗಳಿಸಿವಿ ಅಂತ ಹೇಳಿದ್ರೆ ಎಕರಿಗೆ ಇಂತಿಷ್ಟು ಅಂತೇಳಿ 500, 1,000, 1,500, 2,000 ರೂಪಾಯಿ ಫಿಕ್ಸ್ ಮಾಡಿ ಒಬ್ಬೊಬ್ಬರು ಒಂದೊಂದು ದಿನ ಒಂದೊಂದು ತಾಸಿನಲ್ಲಿ 1-2 ಎಕರೆ 3 ಎಕರೆ ದ್ರೋಣಲ್ಲಿ ಔಷಧಿ ಸಿಂಪರಣೆ ಮಾಡ್ತಿದ್ವಿ ಅಂತ ಹೇಳ್ತಿದ್ರು.
1: ಅಲ್ಲ, ಒಂದು ತಾಸಿ 1 ಎಕರೆ
2: ಒಂದು ಎಕರೆ ಆರಾಮಾಗಿ ಹೋಗ್ತಿತ್ತು.
1: ನೋಡಿ, ಲೇಬರ್ ಚಾರ್ಜ್ ಬೇಕಾಯ್ತ, ನೀರು ತುಂಬಬೇಕು.
2: ಹೌದು,
1: ಅದು ಹೆಗಲಿಗೆ ಪಂಪ್ ಹಾಕೊಂಡು ತಿರುಗಾಡಬೇಕು.
2: ಹೌದು
1: ಹೌದು, ಆದಾಗ ಮತ್ತೆ ಹೆಚ್ಚು ಕಮ್ಮಿ ಎಷ್ಟು ಸಿಂಪರಣ ದ್ರಾವಣ ಬೇಕು ಅನ್ನೋದ್ರ ಬಗ್ಗೆ ಕೂಡ ಕನ್ಫ್ಯೂಸ್ ಆಗ್ತಾರೆ ರೈತರು.
2: ಹೌದು,
1: ಈ ಡ್ರೋನ್ ಅಲ್ಲಿ ಒಂದು ಮಾಹಿತಿ ಚಲೋ ಸಿಗ್ತದೆ.
2: ಅವರು ದಿನ ಈ ಲೇಬರ್ ಕೆಲಸ ಮಾಡೋದಕ್ಕಿಂತ ಈ ದ್ರೋಣನ್ನ ಬಳಸಿ, ಅವ್ರ ಮನೇಲಿ ಅವ್ರ ತಾಯಿ ಅವ್ರ ತಂದೆ ಅವರು ಲೇಬರೇ.
1: ಹೌದು,
2: ಆದ್ರೆ ಈ ಮಗಳು ಓದಿರೋದ್ರಿಂದ, ಅಂದ್ರೆ PUC ಓದಿದ್ಲಂತೆ, PUC ಓದಿರೋದ್ರಿಂದ ಅಥವಾ BA ಓದಿದಂತವ್ರು ಒಬ್ರು, ಒಬ್ರು BSc ಓದ್ದವರು, ಈ ತರ ಹೆಣ್ಮಕ್ಳೆಲ್ಲ ಸೇರ್ಕೊಂಡು 4-5 ಜನ ಸೇರ್ಕೊಂಡು ದ್ರೋಣ ತಗೊಂಡ್ ಬಂದು ಅವ್ರು ಏನಂದ್ರು, ಆ ಹಿಂಗಾರು ಹಂಗಾಮಿನ ಏನ್ ಎಣ್ಣೆ ಔಷಧಿ ಮತ್ತೆ ಈ ಗೊಬ್ಬರ ಹಾಕದು ಅವಧಿಯಲ್ಲಿ ಅವ್ರು ಉಳಿಸಿದ್ದು 1 ಲಕ್ಷ ರೂಪಾಯಿ ಉಳಿತಿತ್ತಂತೆ.
1: ನೋಡು, ಯಾಕಂತಂದ್ರೆ ಮಹಿಳೆಯರು ಸ್ವಸಹಾಯ ಸಂಘದ ಸದಸ್ಯರು ಹೆಂಗಣ ಅವರು ಉಳಿತಾಯ ಮಾಡಿದ್ದನ್ನ ತರಬೇತಿ ಪಡ್ಕೊಂಡಿದ್ದನ್ನ 80% ಏನ್ ಸಹಾಯ ಅವೆಲ್ಲದರಿಂದ ಆರ್ಥಿಕವಾಗಿ ಮಹಿಳೆಯರು ಗ್ರಾಮೀಣ ಭಾಗದವರು ಅವರಿಗೆ ಒಂದು ಸ್ವಲ್ಪ ರೊಕ್ಕ ಆಡ್ತದ.
2: ಹೌದೌದು, ನೋಡು, ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಅವರು ಹೇಳ್ತಾ ಇದ್ರು, ಅರ್ಜಿ ಸಲ್ಲಿಸೋದು ನಮೋ ದ್ರೋಣ್ ದೀದಿ ಅಂತೇಳಿ ಒಂದು ಆ್ಯಪ್ ಇದೆ, ಆನ್ಲೈನ್ ಅಲ್ಲಿ ಅಧಿಕೃತ ಪೋರ್ಟಲ್ ಅದಂತ. ಆ ಪೋರ್ಟಲ್ ಅಲ್ಲಿ ಹೋಗಿ ನಾವು ನಮ್ಮ ಡೀಟೇಲ್ಸ್ ನ ತುಂಬಿದ್ರೆ ಆ ಯೋಜನೆಗೆ ನಿಮ್ಮನ್ನ ಸೆಲೆಕ್ಟ್ ಆದ್ರಿ ಅಂದ್ರೆ ನಿಮಗೆ ತರಬೇತಿ ಕೊಟ್ಟು ದ್ರೋಣನ್ನ ಖರೀದಿ ಮಾಡ್ಲಿಕ್ಕೆ ಸಹಾಯಧನ ಒದಗಿಸ್ತಾರೆ ಅನ್ನುವಂಥದ್ದು.
1: ಮಹಿಳೆಯರು ಆರ್ಥಿಕವಾಗಿ
2: ಮುಂದೆ ಬರಲಿ ಅನ್ನುವಂತ ಕಾರಣಕ್ಕೆ
1: ಪುರುಷರಿಗೆಲ್ಲ ಇದು ದೀದಿ ಅಂತ ನಮ್ಮ ಗ್ರಾಮೀಣ ಮಹಿಳೆಯರಿಗೆ.
2: ಹೌದೌದೌದು, ಯಾಕಂದ್ರೆ ನೋಡಿ, ಇದುವರೆಗೆ ಒಂದು 15,000 ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಈ ತರದ ನೆರವು ಕೊಟ್ಟಿದ್ದಾರೆ ಅನ್ನುವಂಥದ್ದು 12 ವರ್ಷದಲ್ಲಿ ಅಂದ್ರೆ ಈ ದೀದಿ ಯೋಜನೆ ಆರಂಭ ಆಗಿದ್ದು ಬಹಳ ಇತ್ತೀಚೆಗೆ
1: ಮೊನ್ನೆ 2-3 ವರ್ಷ ಆಯ್ತು.
2: 2-3 ವರ್ಷದಲ್ಲಿ ಸುಮಾರು 15,000 ಮಹಿಳೆಯ ಸ್ವಸಹಾಯ ಗುಂಪುಗಳು ಇದರಡಿ ನೋಂದಣಿಯಾಗಿದ್ದಾವೆ, ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತಂದ್ರೆ, ನಾನು ಹರಿಯಾಣ ಅಂತ ಪ್ರದೇಶದಲ್ಲಿ, ಪಂಜಾಬ್ ಅಂತ ಪ್ರದೇಶದಲ್ಲಿ ಹೆಚ್ಚೆಚ್ಚು ಮಹಿಳೆಯರು ಯುವತಿಯರು ಹೆಚ್ಚೆಚ್ಚು.
1: ನೋಡಿ, ನಮ್ಮ ಕರ್ನಾಟಕದಾಗ ಹೇಳಿದಂಗೆ ಗಂಗಾವತಿ ಆಗಿರ್ಬೋದು, ಕೆಲವೊಂದು ನಮ್ಮ ಬೇರೆ ಕಲಬುರಗಿ ಅಂತ.
2: ಹೌದು,
1: ಡ್ರೋನ್ ದೀದಿ ಅವರು ಮುಂದೆ ಬರಕತ್ತಾರ. ಇದೊಂದು ಸರ್ಕಾರದ, ಕೇಂದ್ರ ಸರ್ಕಾರದ 12 ವರ್ಷಗಳಲ್ಲಿ ಒಂದು ಕೃಷಿ ಯೋಜನೆ ಗ್ರಾಮೀಣ ಭಾಗದವರಿಗೆ ಒಂದು ಮೀಸಲಿಡುವಂಥದ್ದು.
2: ನನಗನ್ಸದ 2023-24 ಈ ಯೋಜನೆ ಜಾರಿಗೆ ಬಂದಿತ್ತು ಅಂತ ನನಗನ್ಸ. ಕರ್ನಾಟಕದಲ್ಲಿ ಕೂಡ ಈಗ ನಮ್ಮಲ್ಲಿ ನಾನು ಇತ್ತೀಚೆಗೆ ನೋಡ್ತಾ ಇದ್ದೆ, ನಮಗೆ ಗೊತ್ತಿದ್ದ ಹುಡುಗ ಒಬ್ಬುಡುಗ ಯುವಕ ಈ ನಮ್ಮ ಸಿರವಾರ ಭಾಗದಲ್ಲಿ ಈ ದ್ರೋಣ ಮೂಲಕ ಔಷಧಿ ಸಿಂಪರಣೆ ಮಾಡ್ಲಿಕ್ಕೆ ಎಲ್ಲೆಲ್ಲೂ ಬಾಡಿಗೆ, ನೀವು ತೊಗರಿ ಹತ್ತಿಗೆ ಔಷಧಿ ಸಿಂಪರಣೆ ಮಾಡ್ಲಿಕ್ಕೆ ಹೋಗಿ
1: ಒಂದು ಟಾಮ್ ಟಾಮ್ ಗಾಡಿಗೆ ಹಾಕೊಂಡ್ಬಿಡ್ಬಿಡ್ತಾರೆ, ಅದನ್ನ ಸಿಂಪರಣೆ ಮಾಡ್ತಾರೆ ಮತ್ತೆ ಹಾಕೊಂಡ್ಬರ್ತಾರೆ. ಒಂದು ದಿನಕ್ಕೆ 1-50 ಎಕರೆ ಸಿಂಪರಣೆ ಮಾಡಿಕೊಂಡು ಅವರು ಆರ್ಥಿಕವಾಗಿ ಮುಂದೆ ಬರ್ಬೋದು, ಮತ್ತೆ ರೈತರಿಗೆ ಕೀಟ ರೋಗ ಬಂತಂತಪ್ಪ ಅಂದ್ರೆ ಇಮಿಡಿಯೇಟ್ ಸಿಂಪರಣೆ ಮಾಡಕ್ಕೆ ಇದೊಂದು ಅನುಕೂಲ,
2: ಬಹಳ ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನ ನಾನು ಗಮನಿಸಿದೆ ನೋಡಪ್ಪ.
1: ಅಲ್ಲಪ್ಪ, ಇನ್ನೊಂದು ನಾನು ಕೇಳ್ಬಿಟ್ಟೆ, ಈಗ PM ಕಿಸಾನ್ ಅಂತ ಹೇಳಿ
2: ಹಳೆ ಯೋಜನೆ ಆರಂಭದಿಂದ
1: ಸರ್ಕಾರ ಕೇಂದ್ರ ಸರ್ಕಾರದ ಒಂದು ಹಳೆ ಯೋಜನೆ. ರೈತ ಬಾಂಧವರು ರೊಕ್ಕ ಬರ್ತದ ರೊಕ್ಕ ಬರ್ತದ ಅಂತ ಹೇಳ್ಬಿಟ್ಟು ನಾಲ್ಕು ಹಂತಗಳಲ್ಲಿ 2,000 ರೂಪಾಯಿ.
2: ಹೌದು ಹೌದು ಹೌದು.
1: ಇದೊಂದು ಕೂಡ ಇದು ನಮ್ಮ ರೈತ ಕುಟುಂಬಗಳಿಗೆ ವರ್ಷಕ್ಕೆ ಇದೊಂದು 6,000 ರೂಪಾಯಿ
2: ಒಳ್ಳೆ ಯೋಜನೆ, ಒಳ್ಳೆ ಒಳ್ಳೆ ಯೋಜನೆ ಇದು.
1: ಆಮೇಲೆ ನಾಲ್ಕು ತಿಂಗಳಿಗೆ ಒಂದ್ಸಲ 2,000 ರೂಪಾಯಿ ಕೊಡುವಂತದ್ದು.
2: ಹೌದು
1: ಹೌದಾ. ಈ ರೀತಿಯಾಗಿ ಏನಂತದ ಅಂತಂದ್ರೆ ಇದು ರೈತರಿಗೆ ನಮ್ಮೆಲ್ಲ ರಾಜ್ಯದ ರೈತರಿಗೆ
2: ಕರ್ನಾಟಕದಲ್ಲಿ ಅದರದ್ದು ಪಿ ಎಂ ಕಿಸಾನ್ ಅಮೌಂಟ್ ಬರ್ತದೆ 2,000 2,000 ಅಕೌಂಟ್ಗೆ ಹಾಕ್ತಾರೆ ಅಂದ್ರೆ
1: ಮೂರು ಕಂತುಗಳಲ್ಲಿ
2: ಬರ್ತದೆ.
1: ಒಳ್ಳೆ ರಾಜ್ಯದ ನೋಡಿ ನಮ್ಮ ರಾಜ್ಯ ಕೇಂದ್ರ ಸರ್ಕಾರ ಇಡೀ ದೇಶ ವ್ಯಾಪ್ತಿಯಲ್ಲಿ ಬರುವಂತಹ ಜನಪ್ರಿಯವಾಗಿರುವಂತಹ ಒಂದು ಯೋಜನೆ ಪಿ ಎಂ ಕಿಸಾನ್.
2: ಹೌದು.
1: ಏನಾಗ್ತದೆ ಈಗ ನೋಡು, ಈಗ ಮುಂಗಾರು ಹಂಗಾಮ ಆರಂಭ ಆಗತ್ತದ. ಈಗ ಮುಂಗಾರು ಹಂಗಾಮನಾಗ ರೈತರಿಗೆ ಸಣ್ಣ ರೈತರಿಗೆ 2,000 ರೂಪಾಯಿ ಬಿತ್ತಪ್ಪ ಅಂತಂದ್ರೆ ಗೊಬ್ಬರ ಆಯ್ತು ಒಂಚೂರು ಸಣ್ಣ
2: ಸಣ್ಣ
1: ರೈತರಿಗೆ
2: ಸಣ್ಣ
1: ದೊಡ್ಡ ರೈತರಿಗೆ
2: ಸಣ್ಣ ಸಣ್ಣ 1 ಎಕರೆ ಇದ್ದಂತವ್ರಿಗೆ 2 ಎಕರೆ 3 ಎಕರೆ ಇದ್ದಂತವ್ರಿಗೆ ಬಹಳ ಅನುಕೂಲ ಆಗ್ತದೆ ಈ ಪಿ ಎಂ ಕಿಸಾನ್ ಯೋಜನೆ ಇಡೆ ಅಂತ ಹೇಳಿ. ಅದು ಆಮೇಲೆ ಸಣ್ಣ ಮಾತಲ್ಲ, ಇಡೀ ದೇಶದ ರೈತರಿಗೆ ತಲುಪಿಸುವಂತ ಯೋಜನೆ. ಇದರದ್ದು ಪ್ರಮುಖವಾಗಿ ಏನಂತಂದ್ರೆ ಇದ್ರ ಬಗ್ಗೆ ನಮಗೆ ಕೃಷಿ ಇಲಾಖೆಯಲ್ಲಿ ಮಾಹಿತಿ ಕೊಡ್ತಿರ್ತಾರೆ, ರೈತ ಸಂಪರ್ಕ ಕೇಂದ್ರದಲ್ಲಿ ಮಾಹಿತಿ ಕೊಡ್ತಿರ್ತಾರೆ. ನೀನು ಅಷ್ಟು ಯಾಕೆ ಪ್ರಧಾನಮಂತ್ರಿಯವರು ಈ ಬಾರಿಯ ಪಿ ಎಂ ಕಿಸಾನ್ ಅಮೌಂಟ್ ಹಾಕ್ತಾರೆ ಅಂತ ಹೇಳುವಂಥದ್ದು ಅಂದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗ್ತದೆ. ನಾವು ನಮ್ಮ ಸ್ಟೇಟಸ್ ಅನ್ನ ನಾವು ಅನ್ಕೋ ನಾವು ಏನು ಚೆಕ್ ಮಾಡ್ಕೊಳ್ಬಹುದು ನಮಗೆ ಬಿದ್ದದ ಇಲ್ಲ ಅಂತ. ಅದಕ್ಕೆ ನಮ್ಮ ಅಕೌಂಟ್ ನಂಬರ್ ಒಂದು FID ನಂಬರ್ ಹಾಕ್ತಾರೆ. FID ನಂಬರ್ ಹಾಕೊಂಡ್ಬಿಟ್ರೆ ನಮ್ಗೆ ಈಸಿಯಾಗಿ ನಮಗೆ ರೊಕ್ಕ ಬಂದದಿಲ್ಲ ಅಂತ ಸ್ಟೇಟಸ್.
1: ಹೌದು, ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಅವು ಇವು ನೀನ್ ಹಾಕ್ಸ್ತೀನಿ
2: ನೋಡು. ಒಂದು ವರ್ಷಕ್ಕೆ ಕೇಂದ್ರದಿಂದ 6,000 ಇತ್ತು, ರಾಜ್ಯದಿಂದ 4,000 ಇತ್ತು. ಅಂದ್ರೆ ಒಂದು ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದ್ 4,000 ಕೊಡ್ತಾರಪ್ಪ. ಬೇರೆ
1: ರಾಜ್ಯದಲ್ಲಿ
2: ನಮ್ದು ನಮ್ ಸರ್ಕಾರ ನಮ್ಮಲ್ಲಿ ಕೂಡ ಒಂದ್ ಹಿಂದೆ ಆರಂಭದಲ್ಲಿ ಇತ್ತು, ಈಗ ಅದು ನಿಂತ್ಕೊಂಡದ ಅಂತ ನನ್ಗೆ ಅನ್ಸ್ತದೆ. ಇದು ಸಿಕ್ತಿಲ್ಲ ಈಗ ಪಿ ಎಂ ಕಿಸಾನ್, ಕೇಂದ್ರ ಸರ್ಕಾರದ್ದು ಕಂಟಿನ್ಯೂ ಇದೆ. ಈ ಪಕ್ಕದ ಆಂಧ್ರದಲ್ಲಿ ನಾವೆಲ್ಲ ನೋಡಿದಾಗ ಅಲ್ಲಿ ರೈತರಿಗೆ ಅವ್ರು ಕೂಡ ರೊಕ್ಕ ಕೊಡ್ತಿದ್ರು. ಹಿಂದಿನ ತೆಲಂಗಾಣ ಸರ್ಕಾರದಲ್ಲಿ ಕೂಡ 10,000 ಆಗ್ತಿದ್ರು ಅವ್ರು, ಅದ್ ರೊಕ್ಕ ವಾಪಸ್ ಕೊಡೋದ್ ಬೇಕಾಗಿಲ್ಲ ಅದು ರೈತರಿಗೇನೆ. ಈ ತರ ಯೋಜನೆಗಳು ಪಿ ಎಂ ಕಿಸಾನ್ ಯೋಜನೆ ಅಂದ್ರೆ ಸಣ್ಣ ಕೆಲಸ ಅಲ್ಲ. ನಮ್ಮ ಮನೇಲಿ ನಮ್ಮ ಅಕ್ಕಪಕ್ಕದಾಗ ಇದ್ದಂತ ರೈತರಿಗೆ ಒಂದ್ ಸ್ವಲ್ಪ ರೊಕ್ಕ ಕೊಡಪ್ಪ ಕಷ್ಟ,
1: ರಾಷ್ಟ್ರವ್ಯಾಪಿ
2: ಆಮೇಲೆ ಕೊಟ್ಟರೆ ನಾವು ಸುಮ್ಮನಿರ್ತೀವೇನು, ಅದು ಮುಂದಿನ ಬೆಳೆ ಬರೋಷ್ಟಿಗೆ ಬಡ್ಡಿ ಸಮೇತ ಕೊಡಪ್ಪ ಅಂತ ಹೇಳ್ತೀವಿ. ಈಗ ಅದು ಉಚಿತವಾಗಿ ಕೊಡುವಂತ ಯೋಜನೆ, ಅದನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದಂತ ಯೋಜನೆ. ಈ ಸರ್ಕಾರಗಳು ನಮ್ಮಲ್ಲಿ ಹೆಂಗಂದ್ರೆ ಸರ್ಕಾರಗಳ ಮೇಲೆ ಎಲ್ಲವನ್ನ ಡಿಪೆಂಡ್ ಆಗುವಂತದಲ್ಲ, ಸಣ್ಣ ಸಣ್ಣ ರೈತರಿಗೆ ಒಂದ್ ಸ್ವಲ್ಪ ಹೆಲ್ಪ್
1: ಆಗ್ಬೇಕು. ಏನು ಸರ್ಕಾರ ಸಣ್ಣ ಪುಟ್ಟ ಸಹಾಯ ಮಾಡ್ತದಲ್ಲ ರೈತ ಬಂದ್ರು ಅದನ್ನ ಲಾಭ ಪಡ್ಕೋಬಹುದು, ಒಳ್ಳೆ ಉದ್ದೇಶಕ್ಕೆ ಅದನ್ನ ಬಳಸಬಹುದು.
2: ಹೌದು ಹೌದು.
1: ಈಗ ನೋಡಿ 2,000 ರೂಪಾಯಿ ಇತ್ತಪ್ಪ ಅಂತಂದ್ರೆ ಗೊಬ್ಬರ ಬೀಜಕ್ಕೆ ಆಳ ಗಿಳಕ್ಕೆ ನಾವು ಅನುಕೂಲ ಮಾಡ್ಕೊಂಡ್ರೆ ಅದು ಉತ್ಪಾದಕ ವೆಚ್ಚ.
2: ಹೌದು,
1: ಅದನ್ನ ನಾವು ಮದುವೆ ಮುಂಜಿ ಏನಾರ ಒಂದ್ ದೇವರ ಧರ್ಮ ಮಾಡಿ ಖರ್ಚು ಮಾಡಿದ್ವಿ ಅಂತಂದ್ರೆ ಆ ಯೋಜನೆ ಉದ್ದೇಶ ಅಲ್ಲಿ ಈಡೇರಂಗಿಲ್ಲ.
2: ಹೌದು ಹೌದು. ಈ ತರ ಒಂದ್ ನೋಡು, ಒಂದು ಸರ್ಕಾರ ಸ್ಥಿರವಾಗಿದ್ದು ಕಳೆದ 12 ವರ್ಷಗಳಿಂದ ವಿಶೇಷವಾಗಿ ರೈತರು ಅಂದ್ರೆ ಬೇರೆ ಬೇರೆ ಬೇರೆ ಬೇರೆ ವಲಯಗಳಿಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡ್ತಿದ್ದೆ. ಆದ್ರೆ ನಾವು ರೈತರದೇ ಯಾಕೆ ಹೇಳ್ತಿದೀವಿ ಅಂದ್ರೆ ರೈತರ ಸಬಲೀಕರಣಕ್ಕೆ ಏನೆಲ್ಲ

0: ಬಂದದ ಈ ಸ್ಕೀಮ್ ಮಾಡ್ತಾರ ಅಂತೇಳಿ ಪ್ರತಿ ವರ್ಷ ಮುಂಗಾರ ಆರಂಭದಾಗ ಪತ್ರಿಕೆಗಳವರು ವಿಶೇಷ ವರದಿಗಳು ಮಾಡ್ತಿರ್ತಾರ. ನಾವು ಓದ್ತೀವಿ, ಅಲ್ಲೇ ಕೂತ್ಕೊಂಡ್ಬಿಡ್ತೀವಿ. ಏನ್ ಮಾಡ್ತಾರಪ್ಪ ಕೃಷಿ ವಿಜ್ಞಾನಿಗಳು, ಏನ್ ಮಾಡ್ತಾರ ಅವ್ರು, ಏನ್ ಮಾಡಂಗಲ್ಲ ಎಲ್ಲ ಸರ್ಕಾರದ ಯೋಜನೆಗಳು ಅಧಿಕಾರಿಗಳಿಗೆ ಅಲ್ಲಿಗೆ ಅಂತ ಈ ತರ ಉಡಾಫೆಯಾಗಿ ನಿರ್ಲಕ್ಷ್ಯದಿಂದ ಮಾತಾಡ್ತೀವಿ. ನಾವು ಅಟ್ಲೀಸ್ಟ್ ಸಂಬಂಧಪಟ್ಟಂತ ರೈತ ಸಂಪರ್ಕ ಕೇಂದ್ರ
1: ಏನ್ ಅವಶ್ಯಕತೆ,
0: ಏನ್ ಅವಶ್ಯಕತೆ,
1: ಯಾವ್ದು ಬೇಕು, ನಾನು ಏನ್ ಮಾಡ್ಬೇಕು,
0: ಏನ್ ಮಾಡ್ಬೇಕು ಅನ್ನುವಂಥದ್ದು.
1: ನನ್ನ ಸಂಸಾರಕ್ಕೆ ನನ್ನ ಒಂದು ಅನುಭವದ ಪ್ರಕಾರ ನಾ ಏನ್ ಮಾಡಿದ್ರೆ ನನಗೆ ಒಂದು ಸುಲ ಆಸರ.
0: ಮತ್ತೆ ಈಗ ನೋಡು, ನಮ್ಮ ಕೃಷಿ ವಿಶ್ವವಿದ್ಯಾಲಯದಾಗ ಮೇ 25ಕ್ಕ ಮುಂಗಾರು ಉತ್ಸವ, ಮುಂಗಾರು ಬೀಜೋದ್ಯಮೋತ್ಸವ ಅಂತ ಮಾಡ್ತಾರೆ. ಎಷ್ಟು ಜನ ಹೋಗ್ತಾರಪ್ಪ ರೈತರಲ್ಲಿಗೆ?
1: ಹೋಗೋದಿಲ್ಲ, ಅಲ್ಲ ಕೂತ್ಕೊಂಡಲ್ಲಿ ಮಾಡ್ತಾರೆ. ನನಗೆ ಸಿಕ್ಕಿಲ್ಲ, ನನಗೆ ಯಾತ್ರೆ ಸಿಗ್ಲಿಲ್ಲ, ನನಗೆ ಎಲ್ಲಿ ಬೇಸಾಯ ಮಾಡ್ಬೇಕು?
0: ನಾನು ಈ
1: ಸಲ ಹೇಳ್ತಾರೆ,
0: ನಾನು ಪ್ರತಿ ವರ್ಷ ಗಮನಿಸ್ತೀನಿ, ಇದರ ಲಾಭವನ್ನ ಗಂಗಾವತಿಯಿಂದ ಬರ್ತಾರೆ,
1: ಗಂಗಾವತಿ
0: ಸಿರುಗುಪ್ಪದಿಂದ ಬರ್ತಾರೆ,
1: ಸಿರುಗುಪ್ಪದಿಂದ
0: ಅಗ್ರಿಬೊಮ್ಮನಹಳ್ಳಿಯಿಂದ,
1: ಇಲಕಲ್ ಹುನಗುಂದದಿಂದ,
0: ಬೇರೆ
1: ಜಿಲ್ಲೆಯಿಂದ
0: ಬರ್ತಾರೆ, ಕಲಬುರಗಿ ಭಾಗದವ್ರು ಬರ್ತಾರೆ, ಬೀದರ್ನವ್ರು ಬರ್ತಾರೆ. ಮತ್ತೆ ಆ ರೈತರಿಗೆ ಇದ್ದ ಉತ್ಸಾಹ ನಮ್ಮ ಈ ರಾಯಚೂರು ಜಿಲ್ಲೆ ಅಂತ ರೈತರಿಗೆ ಉತ್ಸಾಹ ಯಾಕಿಲ್ಲ ಅನ್ನೋದು ಪ್ರಶ್ನೆ ಮಾಡ್ಬೇಕು. ಅನ್ನುವಂಥದ್ದು
1: ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬೇಕು, ಈ ಕೇಂದ್ರ ಸರ್ಕಾರದ ಯೋಜನೆ ಏನದ, ರಾಜ್ಯ ಸರ್ಕಾರದ ಯೋಜನೆ ತಿಳ್ಕೊಂಡು ಮಾಡಿದ್ರೆ ಬಹಳ ಅನುಕೂಲ. ಇನ್ನೊಂದು ವೆಂಕಣ್ಣ, ಈಗ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ಔಪಚಾರೀಕರಣ ಯೋಜನೆ ಅಂತ ಅದ. ಇಲ್ಲಿ ಸೂಕ್ಷ್ಮ ಉದ್ಯಮಗಳು ಮುಖ್ಯವಾಗಿ ನಾನು ಹೇಳಿದಂಗೆ ಮೊದಲು ಈಗ ಡ್ರೋನ್ ದೀದಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ, ಕಿರು ಉದ್ಯಮಿಗಳನ್ನ ಸಣ್ಣ ಸಣ್ಣ ಸ್ವಸಹಾಯ ಸಂಘಗಳ ಮೂಲಕ ಮಹಿಳೆಯರನ್ನ ತೊಡಸಿಕೊಂಡು ಮಾಡೋದ್ರಿಂದ
0: ಆಹಾರ ಸಂಸ್ಕರಣೆ ಮಾಡುವಂತ
1: ಆಹಾರ ಸಂಸ್ಕರಣೆ, ಇದನ್ನ PMFEME ಅಂತ ಹೇಳಿ ಕರೀತಾರೆ. ಅದಕ್ಕೆ ಇದು ಆಹಾರ ಸಂಸ್ಕರಣೆಗೆ. ಈಗ ನೋಡು, ಮೊನ್ನೆ ಉಳ್ಳಾಗಡ್ಡಿ ರೇಟ್ ಹೋಯ್ತು ಅಂತ ಹೇಳ್ತೀವಿ, ಈಗ ತೊಗರಿ ರೇಟ್ ಬಿದ್ದು ಬಿಡ್ತೀವಿ ಅಂತ ಹೇಳ್ತೀವಿ. ಆ ಬಿದ್ದಂತ ಸಂದರ್ಭದಲ್ಲಿ ನಮ್ಮ ಉತ್ಪನ್ನಗಳನ್ನ ಹೇಗ್ ಮೌಲ್ಯವರ್ಧನೆ ಮಾಡ್ಕೋಬಹುದು?
0: ಮೌಲ್ಯವರ್ಧನೆ ಅಂದ್ರೆ ಬ್ಯಾಳೆ ಮಾಡಬಹುದು,
1: ಬ್ಯಾಳೆ ಮಾಡಬಹುದು,
0: ಅದಕ್ಕೆ ಏನೇನು
1: ಲೇಬಲ್ ಹಾಕಬಹುದು,
0: ಪ್ಯಾಕಿಂಗ್ ಮಾಡಬಹುದು,
1: ಕೇಳಾರ್ದಂಗ ನಾವು ಒಂದು ವರ್ಷ 2 ವರ್ಷ ಇಟ್ಕೊಳ್ಳಂಗ ವ್ಯವಸ್ಥೆ, ಪ್ಯಾಕಿಂಗ್ ಇರಬಹುದು, ವ್ಯಾಕ್ಯೂಮ್ ಪ್ಯಾಕೆಟ್ ಅನ್ನ ಬರಬಹುದು. ಅದನ್ನ ರೈತರು, ಈಗ ದೊಡ್ಡ ದೊಡ್ಡ ಕಂಪನಿಗಳು ಕೆಲಸ ಮಾಡುವನ್ನ ರೈತರು ತಾವು ಬೆಳೆದಿರ್ತಾರೆ, ತಾವೇ ಒಂದು ಸಂಸ್ಕರಣಾ ಘಟಕವನ್ನು ಸಣ್ಣದಿಗೆ ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ಅನುಕೂಲ ಆಗ್ತದೆ.
0: ಆಮೇಲೆ ನಾನು ನೀವು ಹೇಳಿದ್ರೆ ನನಗೆ ಅದಕ್ಕೊಂದು ಪೂರಕವಾಗಿ ಅಂದ್ರೆ, ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋಗ್ಬಿಟ್ರೆ, ನೀವು ಮೇನ್ ಗೇಟಿಗೆ ಹೋದ ತಕ್ಷಣ ಎಡಗಡೆಗೆ ಹೋಗ್ಬಿಟ್ಟಿ ಅಂದ್ರೆ, ಬೇಕಾದಷ್ಟು ಸಂಸ್ಕರಣೆ ಮಾಡುವಂತ ಮೌಲ್ಯವರ್ಧನೆ ಮಾಡುವಂತ
1: ಪದಾರ್ಥಗಳ
0: ನವಣೆಯಲ್ಲಿ ಏನೆಲ್ಲ ಮಾಡಬೇಕು, ಈ ಸಿರಿಧಾನ್ಯದಲ್ಲಿ ಏನೇನು ನೋಡಿ, ನಮ್ಮಲ್ಲಿ ಸಿರಿಧಾನ್ಯ ಪಾರ್ಕ್ ಮಾಡ್ಬೇಕು ಅನ್ನುವಂಥದ್ದು ಒಂದು ಕೆಲಸ ಪ್ರಗತಿಯಲ್ಲಿ.
1: ಅದಾದ್ಮೇಲೆ
0: ಇನ್ನಷ್ಟು ನಮಗೆ ಮೌಲ್ಯವರ್ಧನೆ ಬರ್ತದೆ. ಈಗ ಕೆಲವರು ಕೇಳ್ತಿರ್ತೀನಿ ನಾನು, ನವಣಿಗೆ ಎಷ್ಟಾದಪ್ಪ ಮಾರ್ಕೆಟ್ ನಾಗ ರೊಕ್ಕ ಸಿಗೋದಿಲ್ಲ ಅಂತಾರೆ. ಅದೇ ಪ್ಯಾಕೆಟ್ ಅನ್ನು ನವಣೆ ಪ್ಯಾಕೆಟ್ ಇಲ್ಲಿ ಒಂದು ಕೇಸ್ ತಗೊಂಡ್ಬೇಕು ಹೋಗಿ ಇಲ್ಲಿ 35-40 ರೂಪಾಯಿ ಕೊಟ್ಟು ತಗೊಳ್ಬೇಕು ನಾವು.
1: ಇಲ್ಲ, ಅದು 100 ರೂಪಾಯಿ ಮೇಲೆ ಐತಿ.
0: ಮತ್ತೆ ನಾವು ನಮ್ಮ ಹೊಲದಾಗ ಬೆಳೆದ್ರೆ ರೊಕ್ಕ ಇಲ್ಲ ಅಂತೀವಿ, ಮೌಲ್ಯವರ್ಧನೆ ಮಾಡಿದ್ರೆ ಅದಕ್ಕೆ ಬೆಲೆ ಬರ್ತದೆ.
1: ಈಗ ಖಾರ ಮಾರ್ತೀವಿ, ಅದನ್ನ ಖಾರ ಪುಡಿ ಮಾರಿದ್ರೆ
0: ಮತ್ತೆ ಅಲ್ಲಿ ಖಾರ ಪುಡಿ ಮಾಡ್ತಾರ,
1: ಎಣ್ಣೆ ಬೆಳಿತೀವಿ, ಎಣ್ಣೆ ಮಾಡ್ತೀವಿ,
0: ಎಣ್ಣೆ ಗಾಣದೆಣ್ಣೆ ಗಾಣದೆಣ್ಣೆ ಅಂತೀವಿ, ಅಲ್ಲಿ ಮಾಡ್ತಾರ.
1: ಅದಕ್ಕೆ ಈಗ ನೋಡ್ರಿ, ಅದಕ್ಕೆ ಏನಾತಾರ ಅಂತಂದ್ರೆ, ಈಗ ಗರಿಷ್ಠ 15 ಲಕ್ಷದವರೆಗೆ ಈ PMFE ಯೋಜನೆಯಲ್ಲಿ ಘಟಕ ಮಾಡ್ಲಿಕ್ಕೆ ಇಲ್ಲಿ
0: ಮಹಿಳಾ
1: ಸಂಘಕ್ಕೂ ಕೊಡ್ತಾರ 15 ಲಕ್ಷದವರೆಗೆ. ಒಟ್ಟ ಸಪೋಸ್ ಆಗಿ ನೀನು ಒಂದು 10 ಲಕ್ಷದ ಒಂದು ಪ್ರೊಜೆಕ್ಟ್ ಮಾಡಿ ಅಂತ ಹೇಳ್ಕ, ನಿನಗೆ 5 ಲಕ್ಷ ರೂಪಾಯಿ ನಿನಗೆ ಏನ್ ಕೊಡ್ತಾರ, ಸಬ್ಸಿಡಿ ಎಷ್ಟು ಕೊಡ್ತಾರ, 15 ಲಕ್ಷದವರೆಗೆ ನಿನಗೆ ಆ ಯೋಜನೆ ಪ್ರೊಜೆಕ್ಟ್ ಏನ್ ಮಾಡಿರ್ತೀಯಲ್ಲ ಅದಕ್ಕೆ ಈ PMFE ಕಿರು ಸಂಸ್ಕರಣ ಆಹಾರ ಧಾನ್ಯಗಳ ಸಂಸ್ಕರಣೆಗೆ ಕೊಡ್ತಾರ. ನೀನು ನಿನ್ನ ಯೋಜನಾ ವರದಿ ಎಷ್ಟೈತೆಪ್ಪ, ನಿನ್ನ ಪ್ರಾಜೆಕ್ಟ್
0: ಪ್ರಾಜೆಕ್ಟ್ ಮಾಡಿರ್ಬೇಕಲ್ಲ,
1: ನಿನಗೆ ಎಷ್ಟು ಕೊಡ್ತಾರೆ, 50% ನಿನಗೆ ಸಹಾಯಧನ
0: ಅಂದ್ರೆ ಇದೊಂದು ಸ್ಥಾಪನೆ ಮಾಡ್ಲಿಕ್ಕೆ ಇಷ್ಟ ಆಗ್ತದೆ, ಒಂದ್ 10 ಲಕ್ಷ ಆಗ್ತದೆ ಅಂದ್ರೆ ಅದ್ರ 50%
1: ಸಿಗ್ತದೆ. ಜೊತೆಗೆ 15 ಲಕ್ಷದವರೆಗೆ ನಿನಗೆ ನಿನಗೆ ಹಾಕೊಂಡು ಹೋಗ್ಲಿಕ್ಕೆ ಒಂದು ಯೋಜನೆ ವರದಿಯನ್ನ ಸಿದ್ಧ ಮಾಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಅದ. ಇದು ಕೇಂದ್ರ ಸರ್ಕಾರ 60% ಕೊಡ್ತದೆ ಸಹಾಯಧನ, ರಾಜ್ಯ ಸರ್ಕಾರ 40%, ಒಂದು 100%
0: ಇವೆಲ್ಲ ಬ್ಯಾಂಕ್ ಥ್ರೋ
1: ಬ್ಯಾಂಕೆಡ್ ಸಬ್ಸಿಡಿಗೆ ಹೋಗ್ತದೆ. ಅದನ್ನ ಸಪೋಸ್ ಆಗಿ ನಿನಗೆ ಅದು ಯೋಜನಾ ವೆಚ್ಚ ಎಲ್ಲಿ ಮಾಡ್ಬೇಕು, ಅದ್ ಸಂಬಂಧಪಟ್ಟಂತೆ ಆಹಾರ ಸಂಸ್ಕರಣಾ ಘಟಕ ಅದಾವ, ಇಲಾಖೆ ಅಧಿಕಾರಿಗಳದಾರ, ತಜ್ಞರದಾರ, ಬ್ಯಾಂಕಿಗೆ ಹೋದ್ರಪ್ಪ ಅಂತಂದ್ರೆ ನಿನಗದು ಮಾರ್ಗದರ್ಶನ ಅಲ್ಲಿ ಮಾಡ್ತದ. ಆದ್ದರಿಂದ ಇದೊಂದು ಸಂಸ್ಕರಣೆ ಉದ್ಯಮಕ್ಕೆ ಇತ್ತೀಚಿನ ದಿನಗಳಲ್ಲಿ ಬಹಳ ವ್ಯಾಲ್ಯೂ ಬರಕತ್ತದ. ಈಗ ನಾವು ಈಗ ನೋಡು, ದಾಲ್ ಮೂಂಗ್ ದಾಲ್ ಅಂತ ಹೇಳ್ತೀವಿ, ಪ್ಯಾಕೆಟ್ ನಾಗ 10 ರೂಪಾಯಿ ಮಾಡಿರ್ತಾರ, ರೈತರು ಒಂದು 50 ರೂಪಾಯಿಗೆ ಒಂದು ಸೇರ್ ಗಟ್ಲೆ ಮಾಡ್ತಾರ, ಕೆಜಿ ಗಟ್ಲೆ ಮಾರ್ತಾರ,
0: ಅದು ಮೌಲ್ಯವರ್ಧನೆ ಮಾಡಿದಂಗ
1: ಹೆಚ್ಚಾಗುತ್ತದೆ. ಈಗ ಭತ್ತ ಬೆಳಿತಾರೆ ರೈತರು, ಅಕ್ಕಿ ಮಾರಿ ಮಾಡಿದ್ರೆ
0: ನೋಡ್ತೀವಲ್ಲ ಸಿರಿಧಾನ್ಯ ಬಂದಾಗ, ಸಿರಿಧಾನ್ಯ ನಿಮ್ಗೆ ಸಿರಿಧಾನ್ಯ ಬಿಸ್ಕೆಟ್ ಅದಾವ ನೋಡ್ರಿ, ಸಿರಿಧಾನ್ಯ ಬ್ರೆಡ್ ಬಂದದ ನೋಡ್ರಿ, ಸಿರಿಧಾನ್ಯ ನಾವು ಇದು ಮಾಡಿವಿ ನೋಡ್ರಿ, ನೀವು ರೈಸ್ ಸಿರಿಧಾನ್ಯ ರೈಸ್ ನೋಡ್ರಿ ಇದು ಅನ್ನುವಂಥದ್ದು ಅಂದ್ರೆ ಅದು ನೋಡಿ, ಅದಕ್ಕೆ ಮೌಲ್ಯ ಕಟ್ಟಿದ ತಕ್ಷಣ, ಮೌಲ್ಯವರ್ಧನೆ ಮಾಡಿದ ತಕ್ಷಣ ಅದಕ್ಕೆ ಬೆಲೆ ಜಾಸ್ತಿ ಆಗ್ತದೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೇಕು. ನೋಡು, ಈಗ ಇನ್ನೂ ಒಂದು ಸಮಗ್ರ ಬೇಸಾಯ ಪದ್ಧತಿ ಅಂತೇಳಿ ನಾವು ಅಂತಿರ್ತೀವಿ ಬಹಳ ಸಲ. ನಮ್ಮ ಕೃಷಿ ವಿಜ್ಞಾನಿಗಳು ಹೇಳ್ತಿರ್ತಾರೆ ನಮ್ಮ ಆಕಾಶವಾಣಿಗೆ, ಎಷ್ಟೋ ಸಲ ಸಮಗ್ರ ಬೇಸಾಯ ಪದ್ಧತಿಗೆ ಆದ್ಯತೆ ಕೊಡ್ರಿ ಅಂತ ರೈತರಿಗೆ ಸಲಹೆ ಕೊಡ್ತಿರ್ತೀರಿ, ನೀನು ಅನೇಕ ವಿಜ್ಞಾನಿಗಳನ್ನು ಮಾತನಾಡಿಸ್ತಿರ್ತಿದ್ದಿ ಈ ಬಗ್ಗೆ. ನೋಡು, ಅದು ಅದಕ್ಕೆ ಕೇಂದ್ರ ಸರ್ಕಾರ PMRKVY ಅಂತ ಮಾಡ್ಯದ.
1: ಹೌದು,
0: ಅಂದ್ರೆ ಈ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತ ಒಂದು ಯೋಜನೆ ಮಾಡ್ಯದ. ಇದು ವಿಶೇಷವಾಗಿ

0: ಮಳೆಯಾಶ್ರಿತ ಪ್ರದೇಶಗಳಿಗೆ ಬಹಳ ಪೂರಕವಾದಂತಹ ಯೋಜನೆ ಅಂತ ಹೇಳಿದೆ. ಇದು ನೋಡು ಕೇಂದ್ರ ಸರ್ಕಾರದ ಈ 12 ವರ್ಷದ ಸಾಧನೆಯಲ್ಲಿ ಇದು ಒಂದು ಕೂಡ ಸೇರಿಸಬೇಕು. ಸಮಗ್ರ ಬೇಸಾಯ ಅಂತೇಳಿ ಮಾಡಿದೆ ಈ ಯೋಜನೆ ಅನುಷ್ಠಾನಗೊಳಿಸೋದು ವಿಶೇಷವಾಗಿ ಮಳೆಯಾಶ್ರಿತ
1: ಪ್ರದೇಶದಲ್ಲಿ.
0: ಅಂದ್ರೆ ಇದರಲ್ಲಿ ರೈತರಿಗೆ ಒಂದಿಷ್ಟು ಆರ್ಥಿಕ ನೆರವು ಸಿಗ್ತದ, ಜೊತೆಗೆ ತರಬೇತಿ ಕೊಡ್ತಾರ ಹೆಂಗೆಲ್ಲ ಇದನ್ನ ಸಮಗ್ರ ಬೇಸಾಯ ಮಾಡಬೇಕು ಅನ್ನುವಂಥದ್ದು. ನೋಡು ಸಮಗ್ರ ಬೇಸಾಯ ಪದ್ಧತಿ ಅಡಿ ತೋಟಗಾರಿಕೆ ಮಾಡಬಹುದು, ಈ ಜಾನುವಾರು ಸಾಕಾಣಿಕೆ ಮಾಡಬಹುದು, ಮೀನುಗಾರಿಕೆ ಮಾಡಬಹುದು, ಈ ಜೇನು ಸಾಕಾಣಿಕೆ ಮಾಡಬಹುದು, ಇವೆಲ್ಲ ಅಂದ್ರೆ ಏನೇನು ಕೃಷಿಗೆ ಪೂರಕವಾದಂತ ಯೋಜನೆಗಳು ಕೆಲಸಗಳದಾವ ಅವೆಲ್ಲವನ್ನ ಹೈನುಗಾರಿಕೆ ಮಾಡ್ಕೊಳ್ಬಹುದು.
1: ಈಗ ನೋಡ್ರಿ ಈಗ 12 ತಿಂಗಳ ಕೆಲಸ ಸಿಗ್ಬೋದು.
0: ಹೌದು
1: ಹೌದು, ಈಗ ಮಳೆಗಾಲದಲ್ಲಿ ಕಟಾವ್ ಆದ್ಮೇಲೆ ಖಾಲಿ ಕುಂದಿರಬಾರದು.
0: ಹೌದು ಹೌದು,
1: ಈಗ ಅವರಿಗೆ ಕೈ ತುಂಬ ಆದಾಯ ಬರಬೇಕು, ವರ್ಷ ಪೂರ್ತಿ ಕೆಲಸ ಸಿಗ್ಬೋದು.
0: ಹೌದು ಹೌದು
1: ಹೌದಾ.
0: ಇದ್ರಾಗ ನೋಡಿ ಇದ್ರಾಗೆಲ್ಲ ಇವೆಲ್ಲ ಇದ್ರಾಗ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಬರ್ತದೆ.
1: ಹೌದು,
0: ಈ ನೀರಾವರಿ ಮತ್ತು ಹನಿ ನೀರಾವರಿ ವ್ಯವಸ್ಥೆಗಳಿಗೆ ಸಬ್ಸಿಡಿ
1: ಕೊಡುವಂತದ್ದು. ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ,
0: ಮೋರ್ ಕ್ರಾಪ್
1: ಹನಿ ಹನಿ ನೀರಿಗೆ
0: ಹೆಚ್ಚು ಬೆಳೆಯಿರಿ ಅನ್ನುವಂಥದ್ದು. ಅನೇಕರು ನೀವು ತೋಟಗಾರಿಕೆ ಇಲಾಖೆಯಲ್ಲಿ ಬಂದು ಈ ತರದ ಸಬ್ಸಿಡಿ ಐತಿ ಅಂತಂದ್ರೆ ತಗೊಂಡು ಹೋಗುವಂತದ್ದು ಕೂಡ ನಾವು ಗಮನಿಸಿವಿ. ಇನ್ನ ಇದರಲ್ಲಿ NMNF ಅಂತ ನೋಡ್ತೀವಿ, ಅಂದ್ರೆ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್
1: ನ್ಯಾಷನಲ್. ಇದು ನೈಸರ್ಗಿಕ ಬೇಸಾಯ
0: ಅಂದ್ರೆ ಜೈವಿಕವಾಗಿ ಇನ್ಪುಟ್ ಸಂಪನ್ಮೂಲ ಕ್ರೋಢೀಕರಣ ಮಾಡುವ,
1: ಅಂದ್ರೆ ಜಾಸ್ತಿ ನಾವು ಹೊರಗಡೆಯಿಂದ ತಂದು ಹಾಕೋದ್ ಬೇಡ, ಇರೋದನ್ನೇ ಸಂಪನ್ಮೂಲಗಳನ್ನ ಬಳಕೆ ಮಾಡ್ಕೊಂಡು ಕೃಷಿ ಮಾಡಿ.
0: ಇನ್ನೊಂದು ಸ್ಮ್ಯಾಮ್ ಅಂತ ಹೇಳ್ತೀವಿ, ಸ್ಮ್ಯಾಮ್ ಅಂತೇಳಿ ಅಂದ್ರೆ ಈ ಕೃಷಿ ಯಾಂತ್ರೀಕರಣ ಉಪ ಮಿಷನ್ ಯೋಜನೆ.
1: ಯಾಂತ್ರೀಕರಣ ಇತ್ತೀಚೆಗೆ ಬಹಳ ಆಗ್ಯದ ನೋಡ್ರಿ, ಹತ್ತಿ ಬಿಡಿಸೋರಾಗಿಲ್ಲ, ಕೂಳಗಳು ಸಿಗಂಗಿಲ್ಲ, ಸಿಂಪರಣೆ ಮಾಡೋ ಯಂತ್ರಗಳು.
0: ಹತ್ತಿ ಬಿಡಿಸಕ್ಕೆ ಈಗ ಯಂತ್ರ ಕೇಳಕತ್ತ ರೈತರು, ಆ ಯಂತ್ರ ಈಗ ಅಭಿವೃದ್ಧಿ ಪಡಿಸ್ಯಾರ, ಆದ್ರೆ ಅದನ್ನ ತಗೊಂಡ್ ಬಂದು ಹೊಲದಲ್ಲಿ ಪ್ರಾಯೋಗಿಕವಾಗಿ ಆರಂಭ ಮಾಡಿದ್ರೆ ಅದರ ವ್ಯಾಲ್ಯೂ ಗೊತ್ತಾಗ್ತದೆ. ಈಗ ನೋಡಿ ಈಗ ರಾಶಿ ಯಂತ್ರಗಳು ಬಂದ್ಬಿಟ್ಟವ, ತಿಂಗಳಾನುಗಟ್ಟಲೆ ನಮ್ಮ ಹೊಲದಾಗ ನಮ್ದು ಮುಗಿದ ಮೇಲೆ ಇನ್ನೊಬ್ರಿಗೆ ಹೋಗೋರು. ಈಗ ಹಂಗಿಲ್ಲ, ಮಷಿನ್ಗಳ ಮೇಲೆ ಕೃಷಿ ರಾಶೀಕರಣ ನಡೆದಿದೆ,
1: ಕೃಷಿ ಯಾಂತ್ರೀಕರಣ
0: ಆಗಿದೆ. ಈಗ ನಾವು ಈಗೇನು ನಾವೆಲ್ಲ ಹೇಳಿದಿವಲ್ಲ ಈ ಯೋಜನೆಗಳಿಗೆ ನಮಗೆ ಮಾಹಿತಿ, ನಮ್ಮ ರೈತರಿಗೆ ಮಾಹಿತಿ ಇಲ್ಲ ಅಂತಂದ್ರೆ ಪಕ್ಕದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ರಿ, ಇಲ್ಲ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ಹೋಗ್ರಿ, ಅಥವಾ ನಿಮ್ಮಲ್ಲಿ ಕೃಷಿ ಕಾಲೇಜುಗಳಿದ್ರೆ ಹೋಗ್ರಿ, ಅಥವಾ ಕೃಷಿ ಇಲಾಖೆ ಇದ್ರೆ ಹೋಗ್ರಿ, ತೋಟಗಾರಿಕೆ ಇಲಾಖೆಗೆ ಇದ್ರೆ ಹೋಗ್ರಿ, ಒಂದ್ ಸ್ವಲ್ಪ ಪುರ್ಸತ್ ಮಾಡ್ಕೊಂಡು ಆ ಕಡೆ ಒಂದ್ ಹೋಗಿ ಬರ್ಬೇಕು, ಸ್ವಲ್ಪ ಪುರ್ಸತ್ ಮಾಡ್ಕೊಂಡು ಕಾದು ಕೇಳಬೇಕು. ನಾವು ಹೋದ ತಕ್ಷಣ ಉತ್ತರ
1: ಕೊಡ್ಬೇಕು,
0: ಅವರು ಕೆಲಸಗಳು ಇರ್ತಾವ, ಒಂದೇ ಬೇರೆ ವಾಪಸ್ ಬರುವಂತದ್ದಲ್ಲ, ಅದಕ್ಕೆ ತಾಳ್ಮೆ ಬೇಕು. ಯಾವುದೇ ಯೋಜನೆಯ ಲಾಭ ಪಡಿಬೇಕು ಅಂದ್ರೆ ತಾಳ್ಮೆ ಬೇಕು. ಇವತ್ತು ಅನೇಕ ರೈತರು ಈ ಕೃಷಿ ಇಲಾಖೆ, ಕೃಷಿ ವಿಶ್ವವಿದ್ಯಾಲಯದ್ದು ಇವೆಲ್ಲ ಯೋಜನೆಗಳನ್ನ ತಗೊಂಡು ಎಷ್ಟೋ ಜನ ಮುಂದ್ ಬಂದಾರ. ನಾನು ಪ್ರಗತಿಪರ ರೈತರು ನನ್ನ ಗಮನಿಸಕ್ ನೋಡ್ತೀನಲ್ಲ, ಓದಕ್ ಕೇಳಿದಾಗ ಇದು ಹೌದ್ರಿ, ಇದು ತೋಟಗಾರಿಕೆ ಇಲಾಖೆ ಅವ್ರು ನಮಗೆ ಈಗ ಹನಿ ನೀರಾವರಿ ಯೋಜನೆ ಕೊಟ್ಟರು, ಇದು ಗೊತ್ತಿದ್ದಿಲ್ಲ ಸರ್, ಇದು ಇಲ್ಲಿಂದ ಇಲ್ಲಿ ಲಿಂಕ್ ಮಾಡಿದ್ರು, ಶ್ರೀಗಂಧ ಬೇಸಾಯ ಬೆಳೆಯುವಂತದಕ್ಕೆ ನಮ್ಗೆ ಇಂಥವ್ರಿಂದ ಹೆಲ್ಪ್ ಮಾಡಿದಾರೆ ಕೃಷಿ ವಿಶ್ವ ಅಂದ್ರೆ ನಾವು ಸ್ವಲ್ಪ ತಾಳ್ಮೆಯಿಂದ ಸಂಪರ್ಕ
1: ಮಾಡಬೇಕು. ಯಾರು ಚಲೋ ಮಾಡಿರ್ತಾರೆ ಅವ್ರ ಬಲ್ಲರ ಹೋಗ್ಬೇಕು. ಒಂದು
0: ಮಳೆಗಾಲದಾಗ ನೀವು ಬಿಸಿ ಇರ್ತೀರಿ ಅಂತ ಅನ್ಕೊಳ್ರಿ, ಬೇಸಿಗೆಗಾಲದಾಗ ತಗೊಳ್ರಿ ಮಾಹಿತಿ ತಗೊಂಡು.
1: ಕೃಷಿ ಇಲಾಖೆಯಲ್ಲಿ ಅಷ್ಟೇ ಕೇಂದ್ರ ಸರ್ಕಾರದ ಯೋಜನೆಗಳೆಲ್ಲ ತೋಟಗಾರಿಕೆ ಇರಬಹುದು,
0: ಹೌದು
1: ಅರಣ್ಯ ಇಲಾಖೆ,
0: ಅರಣ್ಯ ಇಲಾಖೆ,
1: ಮೀನುಗಾರಿಕೆ,
0: ಹೌದು
1: ಪಶುಸಂಗೋಪನೆ ಇಲಾಖೆ,
0: ಉದ್ಯೋಗ ಖಾತ್ರಿ ಯೋಜನೆ, ಪಿಜಿ ರಾಮ್ಜಿ ಯೋಜನೆ ಅಂತ ಮಾಡ್ಯಾರಲ್ಲ ಅದರಲ್ಲಿ ಕೂಡ ಇದೆ. ಈ ಸಣ್ಣ ನಮ್ಮ ಕುರಿ ಸಾಕಾಣಿಕೆ ಶೆಡ್ ಮಾಡ್ಕೊಳಕ್ ಅವಕಾಶ,
1: ಉಳ್ಳಾಗಡ್ಡಿ
0: ಮಾಡ್ಲಿಕ್ಕೆ ಅವಕಾಶ ಅದ, ಕುರಿ ಸಾಕಾಣಿಕೆ ಶೆಡ್ ಮಾಡ್ಕೊಳಕ್ ಅವಕಾಶ ಅದ,
1: ಲೈಫ್ ಸ್ಟಾಕ್ ಮಿಷನ್ ಅಲ್ಲಿ ನಮ್ಮ ಪಶುಸಂಗೋಪನೆ ಇಲಾಖೆ ಮಾಹಿತಿ,
0: ಆಮೇಲೆ ನಮ್ಮ ಒಡ್ಡು ಹೊಲಗಳಿಗೆ ಒಡ್ಡ ಹಾಕೊಳಕ್ ಅವಕಾಶ ಅದ, ಗಿಡ ಬೆಳೆಸಲಿಕ್ಕೆ ಅವಕಾಶ ಅದ, ತೋಟಗಾರಿಕೆ ಮಾಡಿದ್ದೆ ಅಂದ್ರೆ ಅದಕ್ಕೊಂದು ಅವಕಾಶ ಅದ ಅಲ್ಲಿ. ಅಂದ್ರೆ ನಾವು ಅದನ್ನ ತಿಳ್ಕೊಳ್ಬೇಕು, ತಿಳ್ಕೊಂಡು ಹೋದ್ರೆ ನಮ್ಗೆ ಅನುಕೂಲ ಆಗ್ತದ ಅಂತ. ಮತ್ತ ಇವೆಲ್ಲದಕ್ಕೆ ಬೇಕಾಗಿರೋದು ಏನಪ್ಪಾ ಅಂದ್ರೆ
1: ಇಚ್ಛಾಶಕ್ತಿ,
0: ಒಂದಿಷ್ಟು ನೀರು, ಇವೆರಡು ಇದ್ರೆ ಒಂದಷ್ಟು ಅನುಕೂಲ ಆಗ್ತದೆ.
1: ಕೇಂದ್ರ ಸರ್ಕಾರದ ನೋಡ್ರಿ, ಇಲ್ಲಿ 12 ವರ್ಷಗಳ ಒಂದು ಅಧಿಕಾರಾವಧಿಯಲ್ಲಿ ನೀರಾವರಿ ಆಶ್ರಿತ ಮಳೆ ರೈತರಿಗೂ ಕೂಡ ಲಾಭ ಆದ,
0: ಹೌದು,
1: ಮತ್ತೆ ಮಳೆ ಆಶ್ರಿತ ಎರಡಕ್ಕೂ ಕೂಡ ರೈತ ಬಾಂಧವರಿಗೆ ಲಾಭ ಆದ. ಕೃಷಿ ಆಗಿರ್ಬೋದು, ಎಲ್ಲಾ ಕ್ಷೇತ್ರಗಳಿಗೆ 12 ವರ್ಷದ ಅವಧಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ತಂದಿದ್ದಾರೆ, ಸಾಕಷ್ಟು ಜನ ರೈತ ಬಾಂಧವ ಇನ್ನೂ ಕಾರ್ಯಕ್ರಮದಲ್ಲಿ ತೊಡಸ್ಕೋಬೇಕು, ಇನ್ನೂ
0: ಅವಕಾಶಗಳಿದಾವೆ.
1: ಏನ್ ಬೇಕು ಅನ್ನ ನೀ ಹೇಳಿದಂಗೆ ಸಂಬಂಧಪಟ್ಟಂಗೆ ನಾ ಏನ್ ಮಾಡ್ಬೇಕಂತ ನನ್ನ ತಲೆಯಾಗದ, ಅದಕ್ಕೆ ಯಾರು ಸಂಬಂಧಪಟ್ಟರು ಅವ್ರ ಬಳಿ ಹೋದ್ರೆ ಅವ್ರಿಗೆ ಮಾಹಿತಿ ಸಿಗ್ತದೆ. ಅದಕ್ಕೆ ಈ 12 ವರ್ಷಗಳ ಅವಧಿಯಲ್ಲಿ ನಮ್ಮ ಜಿಲ್ಲೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀಪ್ಪ ನೋಡು, ಬಹಳಷ್ಟು ಯೋಜನೆಗಳದಾವ,
0: ಹೌದು,
1: ಆ ಯೋಜನೆಗಳ ಸಂಬಂಧಪಟ್ಟಂಗೆ ಮಾಹಿತಿ ಪಡ್ಕೊಂಡು ಅವ್ರು ಮುಂದ್ ಬರ್ಬೇಕು.
0: ನಂದೇನು ಮನವಿ ನಮ್ಮ ರೈತ ಬಾಂಧವರಲ್ಲಿ ಅಂತಂದ್ರೆ, ಸರ್ಕಾರಗಳು ನಮ್ಮ ರೈತರ ಪರವಾಗಿ ಏನಾದ್ರೂ ಯೋಜನೆಗಳು ತಂದೆ ತರ್ತಾವ, ಆ ಯೋಜನೆ ತಂದಾಕ್ಷಣ ಅದರ ಗೈಡ್ಲೈನ್ಸ್ಗಳು ಏನದಾವ, ಯಾರಿಗೆ ಕೊಡ್ತಾರ, ಎಲ್ಲಿ ಸಂಪರ್ಕ ಮಾಡಬೇಕು ಅನ್ನೋದನ್ನ ನಾವು ತಲೆಗಿಟ್ಕೊಂಡು ನಾವು ರಾಯಚೂರಿಗೆ ಬಂದೇ ಬರ್ತೀವಿ,
1: ಹೌದು,
0: ಅಥವಾ ಮಾನವಿಗೆ ಹೋಗೇ ಹೋಗ್ತೀವಿ, ಅಥವಾ ಎಲ್ಲ ನಿನ್ನ ಸಂಬಂಧಪಟ್ಟಂತ ಹತ್ತಿರದ ಊರುಗಳಿಗೆ ಹೋಬಳಿಗಳಿಗೆ ಹೋಗ್ತೀಯ, ಅಲ್ಲಿ ಹೋದಾಗ ಅಟ್ ಲೀಸ್ಟ್ ಒಂದು ಬಾರಿ ರೈತ ಸಂಪರ್ಕ ಕೇಂದ್ರಕ್ಕೆ
1: ಹೋಗಿ ಕರಪತ್ರ
0: ಕೇಳ್ರಿ, ಕರಪತ್ರ ತಗೊಳ್ರಿ, ಅದನ್ನ ನಿಮ್ಗೆ ಅಲ್ಲಿ ಓದಕ್ ಆಗಿಲ್ಲ ಅಂದ್ರೆ ಮನೆಗೆ ಒಯ್ದು ಓದೋರ್ ಇದ್ರೆ ಅವ್ರ ಕೂಡ ಕೇಳಿಸ್ರಿ, ಇದನ್ನ ಯಾರನ್ನ ಸಂಪರ್ಕ ಮಾಡ್ಬೇಕಂತ ಒಂದು ಬಾರಿ ಇಲ್ಲ ಎರಡು
1: ಫೋನ್ ಮಾಡಿ ಕೇಳ್ರಿ,
0: ಹತ್ತು ಬಾರಿ ಹೋಗ್ರಿ. ಈಗ ನಿಮ್ಗೆ ದ್ರೋಣ ದೀದಿಗೆ 8 ಲಕ್ಷ ರೂಪಾಯಿ ಅವ್ರ ಸಬ್ಸಿಡಿ ಅಂದ್ರೆ ಯಾರು ಕೊಡ್ತಾರೆ ಈ ಕಾಲದಾಗ? ಮತ್ತೆ ಅದನ್ನ ಅಂತವುಗಳನ್ನ ನಾವು ತಾಳ್ಮೆಯಿಂದ ತಿಳ್ಕೊಂಡು ಮಾಡಕ್ ಹೋದ್ರೆ ಅನುಕೂಲ ಆಗ್ತದ ಅಂತ ನನ್ನ ಮನವಿ.
1: ಯಾಕಂದ್ರೆ
0: ಹೇಳೋದಕ್ಕೂ ಹೋಗಿ ಪ್ರಾಕ್ಟಿಕಲ್ ಮಾಡೋದಕ್ಕೂ ವ್ಯತ್ಯಾಸ.
1: ಬ್ಯಾಂಕ್ ಅಧಿಕಾರಿಗಳು
0: ಅವ್ರಲ್ಲಿ ನಾವು ತಾಳ್ಮೆಯಿಂದ ಮಾಡಬೇಕು, ಆಮೇಲೆ ಅವ್ರಿಗೆಲ್ಲ ನಿನ್ ಮೇಲೆ ವಿಶ್ವಾಸ ಬರ್ಬೇಕಲ್ಲ. ಈಗ ಅಮರೇಶ್ ಯಾರು, ಎಂಕಣ್ಣ ಯಾರು, ಅಮರಣ್ಣ ಯಾರು, ಯಾರಿಗೆ ಗೊತ್ತು? ಅವ್ರು ರೈತ ಬ್ಯಾಂಕಿನವರಿಗೆ ನಮ್ಮ ಮೇಲೆ ವಿಶ್ವಾಸ ಬರ್ಬೇಕಂದ್ರೆ ನಾವು ಅವರ ಕೆಲವರು ನಮ್ಮ ವ್ಯಕ್ತಿತ್ವವನ್ನ ಅಧ್ಯಯನ ಮಾಡ್ತಾರ, ಅವರು ಸ್ಟಡಿ ಮಾಡ್ತಿರ್ತಾರೆ.
1: ಹಂಗಷ್ಟು ಅಭಿವೃದ್ಧಿ ಆಗ್ಯದ ಅವಧಿಯಲ್ಲಿ, ಸುಮಾರು ಯೋಜನೆಗಳು ಬಂದಿದಾವ ನಮ್ಮ
0: ಬಂದವ, ಲಾಭ ಪಡೆದವ್ರು ಪಡೆದಾರ, ಚಲೋ ಆಗ್ಯಾರ.
1: ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಯೋಜನೆಗಳು ಬರಲಿ. ನೋಡು ನಿನ್ ಕಡೆ ಬಂದಷ್ಟು ನೋಡು, ಮೊನ್ನೆ ಬಂದಿದ್ದೆ ಹೊಲ ಕಡೆ ಸಿಗಲಿಲ್ಲ, ಅಲ್ಲೆಲ್ಲ ತಿರುಗಾಡ್ತೀನಿ. ನೀನು ಸ್ವಲ್ಪ ತಿಳಿದತ್ತ, ನಮ್ಮ ನಿನ್ ಪೇಟಾಗ ಹೋಗ್ತಿದ್ದಿ, ವಿಶ್ವವಿದ್ಯಾಲಯ ಹೋಗ್ತಿದ್ದೆ, ರೈತ ಸಂಪರ್ಕ ಕೃಷಿ ಅಧಿಕಾರಿಗೆ ಭೇಟಿ ಆಗ್ತಿದ್ದೆ. ನೋಡು ಭೇಟಿ ಆದಿ ಬಹಳಷ್ಟು ಮಾಹಿತಿ ಸಿಕ್ತು,
0: ಅಲ್ಲ ಹಂಚಿಕೊಳ್ಳಕ್ ಅನುಕೂಲ ಆಯ್ತು. ಬಹಳ ದಿನ ನಂತರ ಸಿಕ್ಕಿ ನೋಡಿ, ಈಗ ಮಾಡಾಗತ್ತದ.
1: ಹೌದು,
0: ಮಳೆ ಬರ್ತದ ಅಂತ ಅನಿಸ್ತದ. ನಡಿ
1: ಕೆಲಸ ಮಾಡೋಣ, ನಡೆಂಗಿಲ್ಲ ಬರ್ತೇನೆ.
2: ರೈತ ಬಾಂಧವರೇ, ಇದುವರೆಗೆ ಕೇಂದ್ರ ಸರ್ಕಾರದ 12 ವರ್ಷಗಳ ಕೃಷಿ ಸಾಧನೆ ಕುರಿತು ಮಾತುಕತೆಯನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಅಮರೇಶ್ ಆಶಿಹಾಳ ಮತ್ತು ವೆಂಕಟೇಶ್ ಹೂಗಾರ್. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. ಇದೀಗ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು.
3: ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಹಗುರದಿಂದ ಮಧ್ಯಮ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 37-38 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 25-26 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 70-72% ಮತ್ತು ಕನಿಷ್ಠ ಆರ್ದ್ರತೆ 35-39% ಇರುವ ಸಾಧ್ಯತೆ ಇದ್ದು ಗಾಳಿಯ ವೇಗ ಸರಾಸರಿ 6-8 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ರೈತ ಬಾಂಧವರಿಗೆ ಸಾಮಾನ್ಯ ಸಲಹೆಗಳನ್ನು ಹೇಳೋದಾದರೆ, ಸದ್ಯ ರಾಜ್ಯದಲ್ಲಿ ಮುಂಗಾರು ಸಕ್ರಿಯವಾಗಿದೆ. ಮುಂಗಾರು ಬೆಳೆಗಳಾದಂತಹ ಹೆಸರು, ಗೋವಿನ ಜೋಳ, ಸಜ್ಜೆ, ಎಳ್ಳು, ಸಾವಿ ಮತ್ತು ಶೇಂಗಾ ಬಿತ್ತನೆಯನ್ನು ಹಸಿ ಮಳೆ ಆದೊಡನೆ ಆದ್ಯತೆಯ ಮೇರೆಗೆ ಬಿತ್ತನೆಯನ್ನು ಮಾಡಬೇಕು. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಬೇಕು. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗೆ ಕಟ್ಟದೆ ಸುರಕ್ಷಿತವಾದಂತಹ ಸ್ಥಳದಲ್ಲಿ ಕಟ್ಟಬೇಕು. ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವಂತಹ ಬೀಜ, ಗೊಬ್ಬರ ಮತ್ತು ಇತರ ಪರಿಕರಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ 2 ಸಲ ಹರಗಿ ಭೂಮಿಯನ್ನು ಮುಂಗಾರು ಬಿತ್ತನೆಗೆ ಸಿದ್ಧ ಮಾಡಿಕೊಳ್ಳಿ. ಇನ್ನು ಮಳೆ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಟುಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಹೆಸರು ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. BGS 9 ಈ ಮುಂಗಾರಿಗೆ ಬಿತ್ತುವಾಗ ಬಳಸಬಹುದಾದಂತಹ ಒಂದು ಬೀಜವಾಗಿದ್ದು ಪ್ರತಿ ಎಕರೆಗೆ 5-6 ಕಿಲೋಗ್ರಾಂ ಬೀಜವನ್ನು ಬಳಸಬೇಕಾಗ್ತದೆ. ರೈಸೋಬಿಯಂ 200 ಗ್ರಾಂ ಹಾಗೂ ರಂಜಕ ಕರಗಿಸುವ ಗೊಬ್ಬರ 500 ಗ್ರಾಂದಿಂದ ಬೀಜೋಪಚಾರವನ್ನು ಮಾಡಬೇಕು. ಇನ್ನು ಶಿಫಾರಸು ಮಾಡಿದ ಪೂರ್ಣ ಪ್ರಮಾಣದ ಗೊಬ್ಬರವನ್ನು 10:20:0 ರಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ರಸಗೊಬ್ಬರವನ್ನು ಬಿತ್ತನೆಯ ಸಮಯದಲ್ಲಿ ಕೊಡಬೇಕು ಮತ್ತು 8 ಕೆಜಿ ಗಂಧಕವನ್ನು ಬಿತ್ತುವ 20 ದಿನಗಳ ಮುಂಚಿತವಾಗಿ 40 ಕೆಜಿ ಜಿಪ್ಸಮ್ ರೂಪದಲ್ಲಿ ಕೊಡಬೇಕು. ಇನ್ನು ಹೆಸರಿನಲ್ಲಿ ಕಳೆ ನಿಯಂತ್ರಣದ ಕುರಿತು ಹೇಳೋದಾದರೆ, ಹೆಸರು ಬಿತ್ತನೆಯ ದಿನ ಅಥವಾ ಬಿತ್ತನೆಯಾದ ಮರುದಿನ 1.3 ಲೀಟರ್ ಪೆಂಡಿ ಮಿಥಾಲಿನ್ 30 EC 300 ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆ ಮಾಡಬೇಕು. ಶೇಂಗಾ ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. TGLPS 3, ಅಜಯ, ಕದರಿ 9 ಈ ತಳಿಗಳನ್ನು ಬಿತ್ತಬಹುದು. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮದಿಂದ ಬೀಜೋಪಚಾರವನ್ನು ಮಾಡಬೇಕು. ಹತ್ತಿ ಬಿತ್ತುವಂತಹ ರೈತ ಬಾಂಧವರು ಗಮನಿಸಬೇಕು. ಹತ್ತಿ ಬಿತ್ತುವಂತಹ ಸಮಯದಲ್ಲಿ ಪ್ರತಿ ಎಕರೆಗೆ 72 32 32 ಕಿಲೋಗ್ರಾಂ ಸಾರಜನಕ ರಂಜಕ ಮತ್ತು ಪೊಟ್ಯಾಶ್ ಕೊಡಬೇಕಾಗ್ತದೆ. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟಿಗಾಗಿ 2 ಲೀಟರ್ ಪೆಂಡಿಮಿಥಲಿನ್ 30 ಇಸಿ ಅಥವಾ 700 ಮಿಲಿಲೀಟರ್ ಪೆಂಡಿಮಿಥಲಿನ್ 38.7 ಸಿಎಸ್ಗಳ ನಾಶಕವನ್ನು 300 ಲೀಟರ್ ನೀರಿಗೆ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆ ಮಾಡಬೇಕು. ತೊಗರಿ ಬಿತ್ತುವಂತಹ ಹರಿತ್ ಬಾಂಧವರು ಗಮನಿಸಬೇಕು, GRG 811, GRG 152, TS 3R ಈ ತಳಿಗಳನ್ನು ಬಳಸಬಹುದು. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 5 ಗ್ರಾಂ ಟ್ರೈಕೋಡರ್ಮಾ ಜೈವಿಕ ಪೀಡಿನಾಶಕವನ್ನು ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಹಾಗೂ ಕುರಿ ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರಿಗೆ ಹೇಳೋದಾದರೆ, ಕರಳು ಬೇನೆ ಮತ್ತು ಗಂಟಲು ಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಗಳನ್ನು ಹಾಕಿರಿಸಿಕೊಂಡಿರದಿದ್ದರೆ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿಸಿ. ಇನ್ನು ಗಂಟಲು ಬೇನೆ, ಪ್ರತಿ ವರ್ಷ ಈ ರೋಗವು ಮುಂಗಾರು ಮಳೆ ಆರಂಭದಲ್ಲಿ ಆರಂಭ ಆಗ್ತದೆ. ಮುಖ್ಯವಾಗಿ ಜೂನ್ ಜುಲೈ ತಿಂಗಳಲ್ಲಿ ಈ ರೋಗ ಉಲ್ಬಣವಾಗುವ ಸಾಧ್ಯತೆ ಇರುವುದರಿಂದ ಗಂಟಲು ಬೇನೆ ಲಸಿಕೆಯನ್ನು ಮೇ ತಿಂಗಳಲ್ಲಿ ಮಾಡಿಸಬೇಕು. ಇನ್ನು ರೈತ ಬಾಂಧವರ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ನಮಸ್ಕಾರ.
2: ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಇನ್ನು ಮುಂದೆ ಆಲಿಸೋಣ. ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯನ್ನು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ. ಮೊದಲಿಗೆ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ ನೋಡುವುದಾದರೆ, ಸಜ್ಜೆ ಇತರೆ ಕನಿಷ್ಠ 2350 ರೂಪಾಯಿಗಳಿಂದ ಗರಿಷ್ಠ 2350 ರೂಪಾಯಿಗಳು. ಒಣಮೆಣಸಿನಕಾಯಿ ಜವಾರಿ ಕನಿಷ್ಠ 5000 ರೂಪಾಯಿಗಳಿಂದ ಗರಿಷ್ಠ 5000 ರೂಪಾಯಿಗಳು. ಜೋಳ ಇತರೆ 2600 ರೂಪಾಯಿಗಳಿಂದ ಗರಿಷ್ಠ 2650 ರೂಪಾಯಿಗಳು. ಹೊಸ ಸೋನಮಸೂರಿ ಭತ್ತ 2350 ರೂಪಾಯಿಗಳಿಂದ 2428 ರೂಪಾಯಿಗಳು. ಹಳೆ ಸೋನಮಸೂರಿ ಭತ್ತ 2524 ರೂಪಾಯಿಗಳಿಂದ 3600 ರೂಪಾಯಿಗಳು. ಅಕ್ಕಿ ಇತರೆ 2650 ರೂಪಾಯಿಗಳಿಂದ ಗರಿಷ್ಠ 2750 ರೂಪಾಯಿಗಳು. ತೊಗರಿ 7300 ರೂಪಾಯಿಗಳಿಂದ ಗರಿಷ್ಠ 7400 ರೂಪಾಯಿಗಳು. ಇವಿಷ್ಟು ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯಾದರೆ, ಲಿಂಗಸುಗುರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಸಜ್ಜೆ ಹೈಬ್ರಿಡ್ 2000 ರೂಪಾಯಿಯಿಂದ ಗರಿಷ್ಠ 2390 ರೂಪಾಯಿಗಳು. ಕಡಲೆಕಾಳು 6200 ರೂಪಾಯಿಗಳಿಂದ 6300 ರೂಪಾಯಿಗಳು. ಅಲಸಂದೆ ಕೌಪಿಯ 7500 ರೂಪಾಯಿಗಳಿಂದ 7525 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಹೈಬ್ರಿಡ್ 2050 ರೂಪಾಯಿಗಳಿಂದ ಗರಿಷ್ಠ 2050 ರೂಪಾಯಿಗಳು. ಭತ್ತ 2700 ರೂಪಾಯಿಗಳಿಂದ ಗರಿಷ್ಠ 2700 ರೂಪಾಯಿಗಳು. ಹಾಗೂ ತೊಗರಿ 7500 ರೂಪಾಯಿಗಳಿಂದ ಗರಿಷ್ಠ 7600 ರೂಪಾಯಿಗಳು. ಇವಿಷ್ಟು ಲಿಂಗಸುಗುರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ. ಇನ್ನು ಮುಂದೆ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ ಹೀಗಿದೆ. ಕಡಲೆಕಾಳು 6010 ರೂಪಾಯಿಗಳಿಂದ 6010 ರೂಪಾಯಿಗಳು. ಹೈಬ್ರಿಡ್ ಜೋಳ 3100 ರೂಪಾಯಿಗಳಿಂದ ಗರಿಷ್ಠ 3200 ರೂಪಾಯಿಗಳು. ಮೆಕ್ಕೆಜೋಳ ಜವಾರಿ 1950 ರೂಪಾಯಿಗಳಿಂದ 1950 ರೂಪಾಯಿಗಳು. ನವಣೆ ಹೈಬ್ರಿಡ್ 3000 ರೂಪಾಯಿಗಳಿಂದ ಗರಿಷ್ಠ 3000 ರೂಪಾಯಿಗಳು. ಭತ್ತದ RNR ಹೊಸದು 2100 ರೂಪಾಯಿಗಳಿಂದ ಗರಿಷ್ಠ 2785 ರೂಪಾಯಿಗಳು. ಭತ್ತದ RNR ಹಳೆಯದು 2790 ರೂಪಾಯಿಗಳಿಂದ 4050 ರೂಪಾಯಿಗಳು. ನುಚ್ಚಕ್ಕಿ 2150 ರೂಪಾಯಿಗಳಿಂದ ಗರಿಷ್ಠ 2160 ರೂಪಾಯಿಗಳು. ಇನ್ನು ಅಕ್ಕಿ ಮಧ್ಯಮ 2500 ರೂಪಾಯಿಗಳಿಂದ ಗರಿಷ್ಠ 2550 ರೂಪಾಯಿಗಳು. ರೈತ ಬಂದವರೇ, ಇದುವರೆಗೆ ಮಾನ್ವಿ ಲಿಂಗಸುಗುರು ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯನ್ನು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ ಆಲಿಸಿದಿರಿ. ಇಂದಿನ ಕೃಷಿರಂಗ ಮುಗಿಸುವ ಮುನ್ನ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ. ರಾಯಚೂರು ಕೃಷಿ ಇಲಾಖೆಯಿಂದ ಮುಂಗಾರು ಹಂಗಾಮಿನ ಸಿದ್ಧತೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ನೇರ ಫೋನ್ ಕಾರ್ಯಕ್ರಮವಿರುತ್ತದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪ್ರಕಾಶ್ ಆರ್ ಚೌಹಾಣ್, ಉಪನಿರ್ದೇಶಕರಾದ ನಯೀಂ ಹುಸೇನ್ ಮತ್ತು ಬೇಸಾಯ ತಜ್ಞರಾದ ಡಾಕ್ಟರ್ ಅಜಯ್ ಕುಮಾರ್ ಅವರು. ನಾಳಿನ ಕೃಷಿರಂಗದಲ್ಲಿ ತಪ್ಪದೇ ಕೇಳಿ ನೇರ ಫೋನಿನ ಕಾರ್ಯಕ್ರಮದ ಪ್ರಸ್ತುತಿ ಅಮರೇಶ್ ಆಶಿಹಾಳ್.

ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಜನಪದ ಸಂಗೀತ ಕಾರ್ಯಕ್ರಮ.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುರುಬನಾಳ ಗ್ರಾಮದ ಶರಣಪ್ಪ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳನ್ನು ಆಲಿಸಿದಿರಿ. ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. ಸಮಯವಾಗುತ್ತಲಿದೆ 7:34. ಮೊದಲಿಗೆ ಜಾಹೀರಾತುಗಳು, ನಂತರ 7:35 ಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಆಲಿಸೋಣ. ಬೆಂಗಳೂರು ಕೇಂದ್ರದಿಂದ

0: ಇವನಮ್ಮವಾ ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಭಾರತ ಸ್ಲೋವಾಕಿಯಾ ಬಾಂಧವ್ಯ ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಏರಿಕೆ, ರಕ್ಷಣಾ ಮತ್ತು ಡಿಜಿಟಲ್ ವಲಯದಲ್ಲಿ ಮಹತ್ವದ ಒಪ್ಪಂದ. ನವದೆಹಲಿಯಲ್ಲಿ ನಾಳೆ ರಾಷ್ಟ್ರಮಟ್ಟದ ವಿಕಸಿತ ಭಾರತ್ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ದೇಶದ ನಗರ ಪ್ರದೇಶಗಳಲ್ಲಿ ಕಳೆದ ಮೇ ತಿಂಗಳಲ್ಲಿ ನಿರುದ್ಯೋಗ ದರ ಶೇಕಡ 6.4% ಕುಸಿತ. ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗೆ 12 ಸದಸ್ಯರ ಭಾರತೀಯ ತಂಡ ಪ್ರಕಟ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇಂದು ಸ್ಪೇನ್ ಕಾಬೋವರ್ಡಿ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ ಅವರ ನಡುವೆ ಇಂದು ಬ್ರಾಟಿಸ್ಲಾವಾದಲ್ಲಿ ನಿಯೋಗ ಮಟ್ಟದ ಉನ್ನತ ಮಾತುಕತೆ ಜರುಗಿತು. ಮಾತುಕತೆಯ ನಂತರ ಜಂಟಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಸ್ಲೋವಾಕಿಯಾ ನಡುವಿನ ದ್ವಿಪಕ್ಷೀಯ ಬಾಂಧವ್ಯವನ್ನು ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಕೊಂಡೊಯ್ಯಲು ನಿರ್ಧರಿಸಲಾಗಿದೆ ಎಂದು ಪ್ರಕಟಿಸಿದರು. ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರವು ಪರಸ್ಪರ ನಂಬಿಕೆ ಮತ್ತು ಕಾರ್ಯತಂತ್ರದ ಒಗ್ಗಟ್ಟಿಗೆ ಸಾಕ್ಷಿಯಾಗಿದೆ ಎಂದ ಪ್ರಧಾನಿ, ರಕ್ಷಣಾ ಕ್ಷೇತ್ರದಲ್ಲಿ ಉಭಯ ರಾಷ್ಟ್ರಗಳು ಪರಸ್ಪರ ಸಹಕಾರದ ಆಶಯ ಪತ್ರಕ್ಕೆ ಸಹಿ ಹಾಕಿವೆ ಎಂದು ತಿಳಿಸಿದರು. ಇಂದು ಡಿಜಿಟಲ್ ತಂತ್ರಜ್ಞಾನ ವಲಯದಲ್ಲಿ ಸಹಿ ಮಾಡಲಾದ ತಿಳುವಳಿಕೆ ಒಪ್ಪಂದವು ಉಭಯ ದೇಶಗಳ ನಡುವೆ ಸಹಕಾರದ ಹೊಸ ಮಾರ್ಗಗಳನ್ನು ಮುಕ್ತಗೊಳಿಸಲಿದೆ ಎಂದು ಪ್ರಧಾನಿ ಆಶಯ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ, ಭಾರತದ ಕ್ಷಿಪ್ರ ಆರ್ಥಿಕ ಬೆಳವಣಿಗೆ, ಡಿಜಿಟಲ್ ಪರಿವರ್ತನೆ ಮತ್ತು ಕೃತಕ ಬುದ್ಧಿಮತ್ತೆ ಕ್ಷೇತ್ರದ ಪ್ರಗತಿಯನ್ನು ಶ್ಲಾಘಿಸಿದರು. ಇದೇ ವೇಳೆ ಅವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತವನ್ನು ಖಾಯಂ ಸದಸ್ಯ ರಾಷ್ಟ್ರವನ್ನಾಗಿ ಸೇರ್ಪಡೆಗೊಳಿಸಬೇಕು ಎಂದು ಒತ್ತಿ ಹೇಳಿದರು. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ನಾಳೆ ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಅವರು ರಾಷ್ಟ್ರಮಟ್ಟದ ವಿಕಸಿತ ಭಾರತ ಯುವ ಸಂಸತ್ತನ್ನು ಉದ್ಘಾಟಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಉಪಕ್ರಮವು ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳಲ್ಲಿ ಯುವಜನರ ಪಾಲ್ಗೊಳ್ಳುವಿಕೆ, ಆಡಳಿತ ನೀತಿ ಚರ್ಚೆಗಳು ಹಾಗೂ ಸಂಸತ್ತಿನ ಕಾರ್ಯವೈಖರಿಯ ಬಗ್ಗೆ ಯುವ ನಾಗರಿಕರಿಗೆ ನೇರ ಅನುಭವದ ಮೂಲಕ ಅರಿವು ಮೂಡಿಸುವ ಅವಕಾಶವನ್ನು ಒದಗಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮ ಭಾರತದ ಯುವಶಕ್ತಿ, ಅವರ ಆಲೋಚನೆಗಳು ಮತ್ತು ಆಶೋತ್ತರಗಳನ್ನು ರಾಷ್ಟ್ರದ ಚರ್ಚೆಯ ಮುಖ್ಯ ವಾಹಿನಿಗೆ ತರುವ ಒಂದು ಚಳುವಳಿಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದೇಶದ ನಗರ ಪ್ರದೇಶಗಳಲ್ಲಿ 15 ವರ್ಷ ಮೇಲ್ಪಟ್ಟವರ ಒಟ್ಟಾರೆ ನಿರುದ್ಯೋಗ ದರವು ಪ್ರಸಕ್ತ ವರ್ಷದ ಮೇ ತಿಂಗಳಿನಲ್ಲಿ ಶೇಕಡ 6.4% ಕುಸಿದಿದೆ ಎಂದು ರಾಷ್ಟೀಯ ಸಾಂಖ್ಯಿಕ ಕಚೇರಿ ಇಂದು ಬಿಡುಗಡೆ ಮಾಡಿರುವ ಪ್ರಕಟಣೆಯಲ್ಲಿ ತಿಳಿಸಿದೆ. ಕಳೆದ ವರ್ಷದ ಇದೇ ಅವಧಿಯಲ್ಲಿ ಈ ದರವು ಶೇಕಡ 6.9%. ಇದೇ ವೇಳೆ ನಗರ ಪ್ರದೇಶದ ಮಹಿಳಾ ನಿರುದ್ಯೋಗ ದರವು ವರ್ಷದ ಕನಿಷ್ಠ ಮಟ್ಟವಾದ ಶೇಕಡ 8.2%ಕ್ಕೆ ಇಳಿಕೆಯಾಗಿದೆ. ಮತ್ತೊಂದೆಡೆ ಗ್ರಾಮೀಣ ಭಾಗದ ನಿರುದ್ಯೋಗ ದರವು ಕಳೆದ ವರ್ಷದ ಮಟ್ಟದಲ್ಲೇ ಅಂದರೆ ಶೇಕಡ 5.1%ರಷ್ಟು ಸ್ಥಿರವಾಗಿ ಕಾಯ್ದುಕೊಂಡಿದೆ. ಪಶ್ಚಿಮ ಏಷ್ಯಾದಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿದ್ದ ಜಾಗತಿಕ ಸಂಘರ್ಷವನ್ನು ಕೊನೆಗಾಣಿಸುವ ನಿಟ್ಟಿನಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಏರ್ಪಟ್ಟಿರುವ ಒಪ್ಪಂದವನ್ನು ಭಾರತ ಸ್ವಾಗತಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕ ಮತ್ತು ಇರಾನ್ ನಡುವಿನ ಈ ಮಹತ್ವದ ಒಪ್ಪಂದವು ಪ್ರಾದೇಶಿಕವಾಗಿ ಶಾಂತಿ ಮತ್ತು ಸ್ಥಿರತೆಯನ್ನು ಮರುಸ್ಥಾಪಿಸಲು ನೆರವಾಗಲಿದೆ ಎಂದು ಭಾರತ ಆಶಿಸುತ್ತದೆ ಎಂದು ತಿಳಿಸಿದ್ದಾರೆ. ಜೊತೆಗೆ ಮುಕ್ತ ನೌಕಾಯಾನ ಮತ್ತು ಜಾಗತಿಕ ವಾಣಿಜ್ಯ ಚಟುವಟಿಕೆಗಳು ಸುಗಮವಾಗಿ ಸಾಗಲು ಇದು ದಾರಿಯಾಗಲಿದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಪಶ್ಚಿಮ ಏಷ್ಯಾದ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ರಸಗೊಬ್ಬರ ದಾಸ್ತಾನು ಸುಸ್ಥಿರವಾಗಿದ್ದು ತೈಲ ಸಂಸ್ಕರಣಾಗಾರಗಳು ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ನವದೆಹಲಿಯಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಮಾತನಾಡಿ, ಕಳೆದ 4 ದಿನಗಳಲ್ಲಿ 1,84,00,000 ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದ್ದು ಇಂಧನ ಕೊರತೆಯಾಗಿಲ್ಲ ಎಂದರು. ರಸಗೊಬ್ಬರ ಇಲಾಖೆಯ ಜಂಟಿ ಕಾರ್ಯದರ್ಶಿ ಬಂದನ ಪ್ರೇಯಸಿ ಮಾತನಾಡಿ, ಪ್ರಸಕ್ತ 2026ರ ಮುಂಗಾರು ಹಂಗಾಮಿಗೆ ಅಗತ್ಯವಿರುವ 383.9 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರದಲ್ಲಿ ಈಗಾಗಲೇ ಶೇಕಡ 37ರಷ್ಟು ವಿತರಣೆಯಾಗಿದ್ದು ದಾಸ್ತಾನು ಸಾಮಾನ್ಯವಾಗಿದೆ ಎಂದು ತಿಳಿಸಿದರು. ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವಾಲಯದ ನಿರ್ದೇಶಕ ಉಪೇಶ್ ಕುಮಾರ್ ಶರ್ಮಾ 62,370 ಮೆಟ್ರಿಕ್ ಟನ್ ಸರಕು ಹೊತ್ತ ದಿಶಾ ಎಲ್ಎನ್ಜಿ ನೌಕೆಯು ಹಾರ್ಮುಜ್ ಜಲಸಂಧಿಯನ್ನು ಸುರಕ್ಷಿತವಾಗಿ ದಾಟಿದ್ದು ಗುರುವಾರ ಗುಜರಾತ್ ತಲುಪಲಿದೆ. ಗಲ್ಫ್ ಪ್ರದೇಶದ ಉದ್ವಿಗ್ನ ಪರಿಸ್ಥಿತಿಯ ನಡುವೆ ಕಳೆದ 96 ಗಂಟೆಗಳಲ್ಲಿ 50 ನಾವಿಕರು ಸೇರಿದಂತೆ ಇದುವರೆಗೆ ಒಟ್ಟು 3,587ಕ್ಕೂ ಹೆಚ್ಚು ಭಾರತೀಯ ಕಡಲ ಕಾರ್ಮಿಕರನ್ನು ಸುರಕ್ಷಿತವಾಗಿ ಸ್ವದೇಶಕ್ಕೆ ಕರೆತರಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. 2026ರ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಭವ್ಯವಾಗಿ ಆಯೋಜಿಸಲು ಯೋಜಿಸಿರುವ ಆಯುಷ್ ಸಚಿವಾಲಯ ನವದೆಹಲಿಯಲ್ಲಿ ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನದ ಪೂರ್ವಭಾವಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಆಯುಷ್ ಸಚಿವಾಲಯದ ಕೇಂದ್ರ ಸ್ವತಂತ್ರ ಉಸ್ತುವಾರಿ ಸಚಿವ ಹಾಗೂ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜ್ಯ ಸಚಿವ ಪ್ರತಾಪ್ ರಾವ್ ಜಾಧವ್, ಅಂತಾರಾಷ್ಟೀಯ ಯೋಗ ದಿನದ ಪ್ರಧಾನ ಕಾರ್ಯಕ್ರಮ ಕೋಲ್ಕತ್ತಾದ ರೆಡ್ ರೋಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯಲಿದೆ ಎಂದು ತಿಳಿಸಿದರು. 2026ರ ಅಂತಾರಾಷ್ಟೀಯ ಯೋಗ ದಿನವನ್ನು ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬ ಘೋಷವಾಕ್ಯದಡಿ ಆಚರಿಸಲು ಸಿದ್ಧತೆಗಳು ನಡೆಯುತ್ತಿವೆ. ಈ ಸಂದರ್ಭದಲ್ಲಿ 45 ನಿಮಿಷಗಳ ಯೋಗ ಶಿಷ್ಟಾಚಾರದ ಪ್ರದರ್ಶನವನ್ನು ನಡೆಸಲಾಗುವುದು ಮತ್ತು ಪ್ರಧಾನ ಕಾರ್ಯಕ್ರಮದ ಜೊತೆ ಜೊತೆಗೆ ಹೂಗ್ಲಿ ನದಿಯಲ್ಲಿ 500 ದೋಣಿಗಳಲ್ಲಿ ಯೋಗ ಪ್ರದರ್ಶನಗಳನ್ನು ನಡೆಸಲು ಯೋಜಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಗೋವಾದಲ್ಲಿ ನಡೆದ ಜಾಗತಿಕ ಪವನ ದಿನ 2026 ರಾಷ್ಟೀಯ ಸಮ್ಮೇಳನದಲ್ಲಿ ವಿಂಡ್ ಟರ್ಬೈನ್ ಪೂರೈಕೆ ಸರಪಳಿ ನಿರ್ವಹಣಾ ಪೋರ್ಟಲ್ ಅನ್ನು ಬಿಡುಗಡೆ ಮಾಡಿದರು. ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಮತ್ತು ಇಂಡಿಯನ್ ವಿಂಡ್ ಟರ್ಬೈನ್ ಉತ್ಪಾದನಾ ಸಂಸ್ಥೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ಡಬ್ಲ್ಯೂಟಿ ಮಾರುತ್ ಪೋರ್ಟಲ್ ಪವನ ಇಂಧನ ಪೂರೈಕೆ ಸರಪಳಿಯನ್ನು ಸುಗಮಗೊಳಿಸುವ ಉದ್ದೇಶವನ್ನು ಹೊಂದಿರುವ ದೇಶದ ಮೊದಲ ಡಿಜಿಟಲ್ ವೇದಿಕೆಯಾಗಿದೆ. ಕಳೆದ 12 ವರ್ಷಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳು ಭಾರತದ ಅಭಿವೃದ್ಧಿ ಪಥದ ಪ್ರೇರಕ ಶಕ್ತಿಗಳಾಗಿ ಹೊರಹೊಮ್ಮಿದ್ದು ಆಡಳಿತ ಮತ್ತು ಸಾರ್ವಜನಿಕ ಕಲ್ಯಾಣದ ಪ್ರಮುಖ ಸ್ತಂಭಗಳಾಗಿ ಮಾರ್ಪಟ್ಟಿವೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಸುಲಭವಾಗಿ ಹಣಕಾಸು ಲಾಭ ಗಳಿಸುವ ಭರವಸೆ ನೀಡುವ ಹೂಡಿಕೆ ವೇದಿಕೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಬಲಿಸಿರುವಂತೆ ಬಿಂಬಿಸಿರುವ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವಿಡಿಯೋವನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ವಾರ್ತಾ ಶಾಖೆ ಪಿಐಬಿಯ ಸತ್ಯ ಶೋಧನಾ ಘಟಕ ವಿಡಿಯೋ ನಕಲಿ ಮತ್ತು ಎಐ ತಂತ್ರಜ್ಞಾನದ ಮೂಲಕ ಸೃಷ್ಟಿಸಲಾಗಿದೆ ಎಂದು ತಿಳಿಸಿದೆ. ಜೆಕ್ ಗಣರಾಜ್ಯದಲ್ಲಿ ಇದೇ 17ರಿಂದ 21ರವರೆಗೆ ನಡೆಯಲಿರುವ ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿ ನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗಾಗಿ ಭಾರತೀಯ ಬಾಕ್ಸಿಂಗ್ ಫೆಡರೇಷನ್ 12 ಸದಸ್ಯರ ತಂಡವನ್ನು ಪ್ರಕಟಿಸಿದೆ. ಒಲಿಂಪಿಕ್ ಪದಕ ವಿಜೇತೆ ಲವ್ಲಿನಾ ಬೊರ್ಗೊಹೈನ್ ಮತ್ತು ಏಷ್ಯನ್ ಚಾಂಪಿಯನ್ಶಿಪ್ ಚಿನ್ನದ ಪದಕ ವಿಜೇತೆ ಪ್ರೀತಿ ಪವಾರ್ ಮಹಿಳಾ ತಂಡವನ್ನು ಮುನ್ನಡೆಸುತ್ತಿದ್ದು ಸಾಕ್ಷಿ, ಪ್ರಿಯಾ ಮತ್ತು ಪರ್ವಿನ್ ತಂಡದ ಉಳಿದ ಸದಸ್ಯರಾಗಿದ್ದಾರೆ. ಗಾಯದ ಸಮಸ್ಯೆಯಿಂದಾಗಿ ತಾರಾ ಬಾಕ್ಸರ್ಗಳಾದ ಜೈಸ್ಮಿನ್ ಲ್ಯಾಂಬೋರಿಯಾ ಮತ್ತು ಅರುಂಧತಿ ಚೌಧರಿ ಈ ಪ್ರವಾಸದಿಂದ ಹೊರಗುಳಿದಿದ್ದಾರೆ. ಅಮೆರಿಕದ ಜಾರ್ಜಿಯಾದ ಅಟ್ಲಾಂಟಾದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ 2026 ಫುಟ್ಬಾಲ್ ಪಂದ್ಯಾವಳಿಯ ಹೆಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ಮತ್ತು ಕಾಬೋವರ್ಡಿ ಮುಖಾಮುಖಿಯಾಗಲಿವೆ. ಪಂದ್ಯ ಇಂದು ಭಾರತೀಯ ಕಾಲಮಾನ ರಾತ್ರಿ 9:30ಕ್ಕೆ ನಡೆಯಲಿದೆ. ಇಂದು ಸಿಯಾಟಲ್ನಲ್ಲಿ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30ಕ್ಕೆ ನಡೆಯಲಿರುವ ಜಿ ಗುಂಪಿನ ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಸ್ಲೋವಾಕಿಯಾ ಬಾಂಧವ್ಯ ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಏರಿಕೆ, ರಕ್ಷಣಾ ಮತ್ತು ಡಿಜಿಟಲ್ ವಲಯದಲ್ಲಿ ಮಹತ್ವದ ಒಪ್ಪಂದ. ನವದೆಹಲಿಯಲ್ಲಿ ನಾಳೆ ರಾಷ್ಟ್ರಮಟ್ಟದ ವಿಕಸಿತ ಭಾರತ್ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ದೇಶದ ನಗರ ಪ್ರದೇಶಗಳಲ್ಲಿ ಕಳೆದ ಮೇ ತಿಂಗಳಲ್ಲಿ ನಿರುದ್ಯೋಗ ದರ ಶೇಕಡ 6.4ಕ್ಕೆ ಕುಸಿತ. ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿ ನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿ ತಂಡ ಪ್ರಕಟ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಇಂದು ಸ್ಪೇನ್ ಕಾಬೋವರ್ಡಿ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಸಮಯ 7:45. ಆತ್ಮೀಯ ಶ್ರೋತೃ ಬಂಧವರೇ, ಇದೀಗ ಆಲಿಸೋಣ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಕಾರ್ಯಕ್ರಮದ ಆರಂಭದಲ್ಲಿ ವಿಜಯಪ್ರಕಾಶ್ ಅವರು ಹಾಡಿರುವಂತಹ ಅನಂತು ವರ್ಸಸ್ ನಸರತ್ ಚಿತ್ರದ ಗೀತೆ

ರಾಜೇಶ್ ಹಾಗೂ ನಂದಿತಾ ಇವರುಗಳ ಸ್ವರಗಳಲ್ಲಿ ಆಲಿಸಿದಿರಿ ಅಭಿನಂದನೆ ಚಿತ್ರದ ಗೀತೆಯನ್ನು. ಸಂಗೀತ ಸಂಯೋಜನೆ ಕೆ ಕಲ್ಯಾಣ ಅವರದಾಗಿತ್ತು. ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾ ಹರ್ಟ್ಸ್ಗಳ ಮೇಲೆ ಕೇಳುತ್ತಿರುವಿರಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು.

ಕಾರ್ಯಕ್ರಮದ ಕೊನೆಯಲ್ಲಿ ಆಲಿಸಿದಿರಿ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಬಿಸಿಲೆ ಚಿತ್ರದ ಗೀತೆಯನ್ನು. ಗಗನ್ ಬದೇರಿಯಾ ಅವರ ಸಂಗೀತ ಸಂಯೋಜನೆಗೆ ಸಂತೋಷ್ ಸಂದೀಪ್ ಎಸ್ ಗೌಡ ಅವರ ಸಾಹಿತ್ಯವಿತ್ತು. ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಪ್ರಸಾರವಾಯಿತು.

ಕಡುಗರೆಯ ಗಮನಿಸಿ, ನಾಳೆ ಸಂಜೆ 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ರಾಯಚೂರು ಕೃಷಿ ಇಲಾಖೆಯಿಂದ ಮುಂಗಾರು ಹಂಗಾಮಿನ ಸಿದ್ಧತೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ನೇರ ಫೋನಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪ್ರಕಾಶ್ ಆರ್ ಚೌಹಾಣ್, ಉಪನಿರ್ದೇಶಕರಾದ ನಯೀಂ ಹುಸೇನ್ ಮತ್ತು ಬೇಸಾಯ ತಜ್ಞರಾದ ಡಾಕ್ಟರ್ ಅಜಯ್ ಕುಮಾರ್ ಅವರು. ತಪ್ಪದೇ ಆಲಿಸಿ ನಾಳೆ ಸಂಜೆ 6:51 ನೇರ ಫೋನಿನ ಕಾರ್ಯಕ್ರಮವನ್ನು ಕೃಷಿರಂಗ ಕಾರ್ಯಕ್ರಮದಲ್ಲಿ.

0: ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ರಾಯಚೂರು, ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಕೇಳಿ. ಮನೆ ಮನೆಯಲ್ಲಿ
2: ಏನಮ್ಮ ರಮ್ಮ, ಏನು ಪೇಪರ್ ಏನನ್ನು ಓದಾಕತ್ತಿದ್ದೆ
3: ಸುಮ್ಮನೆ? ಬಾ ಬಸಣ್ಣ, ಈಗ ನೋಡು, ಶ್ರೀದೇವಿ ಅಕ್ಕನ ಬಂದಾಳ ಇವತ್ತು. ಅವ್ರ ಮನೆ ಬಾಗ್ಲಾಗ ಅವರು ನೇಬರ್ಸ್ ಇರ್ತಾರಲ್ಲ ಬಸಣ್ಣ, ಅವ್ರ ಮಕ್ಕಳನ್ನ ಮಂಟಸರಿ ಸ್ಕೂಲಿಗೆ ಸೇರಿಸ್ಲಿಕ್ಕೆ ಅಂತ ಹೊಂಟಿದ್ಲ ಅಂತ.
2: ಏನ್ ಹಂಗಂದ್ರೆ ಮಂಟಸರ್ ಅಂದ್ರೆ
3: ಎಲ್ ಕೆಜಿ ಯು ಕೆಜಿ ನ ನಮ್ಮ ಅಂಗನವಾಡಿ ಕೇಂದ್ರ ಪ್ರಾರಂಭ ಮಾಡ್ಲಿಲ್ಲ ಏನು ಹೋದ ವರ್ಷ? ಹಳ್ಳಿಯೊಳಗೆ ಅಂಗನವಾಡಿ ಕೇಂದ್ರಗಳು ಏನ್ ಇರ್ತಾವಲ್ಲ ಬಸಣ್ಣ, ಸಿಟಿ ಒಳಗೆ ನಮ್ಮ ಏನು ಪ್ರೈವೇಟ್ ಸ್ಕೂಲ್ ಇರ್ತಾವಲ್ಲ ಬಸಣ್ಣ, ಅಲ್ಲಿ ಏನು ಒಂದು ವಿದ್ಯೆಯನ್ನು ಕೊಡ್ತಾರ, ಇದು ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲೇ ಪ್ರಾರಂಭ ಮಾಡ್ಯಾರ. ಎಲ್ಲಾ ಕಡೆ ಟೀಚರ್ಸು ಎಲಿಜಿಬಿಲಿಟಿ ಇದ್ದವರು ಇಲ್ಲ, ಎಲ್ಲೆಲ್ಲಿ ಇದಾರಲ್ಲ ಅವ್ರನ್ನ ಉಪಯೋಗ ಮಾಡಿಕೊಂಡು ನಮ್ಮ ಸರ್ಕಾರ ಈ ಮಂಟಸರಿ ಸ್ಕೂಲ್ಗಳನ್ನ ಪ್ರಾರಂಭ ಮಾಡ್ಯಾರ. ಈ ಸಲ ಏನಾಗ್ಯದ, ನಮ್ಮ ರಾಯಚೂರು ಜಿಲ್ಲೆಯೊಳಗ ಇದ್ರ ಬೇಡಿಕೆ ಹೆಚ್ಚಾಗ್ಯದ ನೋಡಪ್ಪ.
4: ರಮಕ್ಕ ಮತ್ತೆ ಬಸಣ್ಣ, ಏನಂದ್ರೆ ಈಗ ನಮ್ಗೆ ಎಲ್ಲಾ ತಂದೆ ತಾಯಿಗಳಿಗೂ ಒಂದು ಆಸೆ ಇರ್ತೈತೆ, ಒಳ್ಳೆ ಶಾಲೆಯಲ್ಲಿ ನನ್ನ ಮಕ್ಳು ಓದ್ಬೇಕು, ಬರಿಬೇಕು, ಒಳ್ಳೆ ವಿದ್ಯಾಭ್ಯಾಸ ಪಡಿಬೇಕು ಅಂತ. ಆದ್ರೆ ಆ ಒಂದು ಏನು ಸಾಮರ್ಥ್ಯ ಏನಿರುತ್ತೆ ನೋಡು, ಒಳ್ಳೆ ಶಾಲೆಗೆ ಹೆಚ್ಚಿನ ಒಂದು ಫೀಸ್ ಅನ್ನ ಕೊಟ್ಟು ಸೇರಿಸುವಂತ ಕೆಪಾಸಿಟಿ ಎಲ್ಲ
3: ಇರಂಗಿಲ್ಲ.
4: ಆ ಒಂದು ಉದ್ದೇಶದಿಂದಾನೇ ಈಗ ಸರ್ಕಾರ ಏನ್ ಮಾಡೈತಿ ಅಂತಂದ್ರೆ, ಹಳ್ಳಿ ಮಟ್ಟದಲ್ಲಿ ರಮಕ್ಕನೆ ಹೇಳ್ದಲ್ಲ, ಈಗ ಈ ಪ್ರೈವೇಟ್ ಸ್ಕೂಲ್ ಕಾಲೇಜಸ್ ಎಲ್ಲಾನು ನಾವು ಸಿಟಿಯಲ್ಲಿ ಹೆಚ್ಚು ಕಾಣಿಸ್ತೀವಿ, ಮತ್ತೆ ಪಾಶ್ ಫೆಸಿಲಿಟಿಗಳೆಲ್ಲಾನು ಸಿಟಿಯಲ್ಲಿ ಕಾಣಬಹುದು, ಹಳ್ಳಿಗಳಲ್ಲಿ ಇರಂಗಿಲ್ಲ. ಹಾಗಾಗಿ ತಂದೆ ತಾಯಿಗಳಿಗೂ ಕೂಡ ಆಸಕ್ತಿ ಮೂಡುವಂಗೆ, ಮಕ್ಕಳಿಗೂ ಕೂಡ ಒಂದು ಕ್ಲಾಸ್ ರೂಮ್ಗೆ ಹೋದಾಗ ಆಸಕ್ತಿ ಮೂಡುವಂಗೆ ಸರ್ಕಾರದಿಂದಾನೇ ಈ ಅಂಗನವಾಡಿ ಕೇಂದ್ರ ಅಂತ ಏನಿತ್ತು ನೋಡ್ರಿ ಬಸಣ್ಣ, ಮೊದ್ಲ 0-6 ವರ್ಷದೊಳಗಿನ ಮಕ್ಕಳಿಗೆ ಏನ್ ಕೆಜಿ ಕ್ಲಾಸ್ ಅಂತ ಕರಿತೀವಿ, ಆ ಪ್ರೈವೇಟ್ ಶಾಲೆಯಲ್ಲಿ ಏನ್ ವ್ಯವಸ್ಥೆ ಇರುತ್ತೋ, ಆಕರ್ಷಣೀಯವಾದಂತಹ ಒಂದು ಆಟೋಟ ಸಾಮಾನ್ಯ ಮತ್ತೆ ಕಲಿಕೆ ಸಾಮಗ್ರಿಗಳಾಗಿರ್ಬೋದು, ಮಕ್ಕಳಿಗೆ ಕೂಡ್ಲಿಕ್ಕೆ ಒಂದು ಬೆಂಚ್ಗಳಾಗಿರ್ಬೋದು, ನಾನಾ ರೀತಿಯ ಒಂದು ಆಟದ ಮೂಲಕ ಕಲಿಕೆ ಅನ್ನೋ ಒಂದು ರೀತಿಯಲ್ಲಿ ಆ ಅಂಗನವಾಡಿ ಕೇಂದ್ರಗಳನ್ನ ಅಭಿವೃದ್ಧಿಪಡಿಸಿದ್ದಾರೆ. ನಾನು ಕೂಡ ಮೊನ್ನೆ
3: ಏನ್ ಮಾಡ್ಯಾರ ಶ್ರೀದೇವಿ, ಈಗ ಕೆಲವೊಬ್ರು ದಾನಿಗಳು ಇರ್ತಾರ ನೋಡು, ಅಲ್ಲಿ ಏನು ಮೂಲ ಅವಶ್ಯಕತೆಗಳು ಇರ್ತಾವಲ್ಲ ಈ ಮಕ್ಕಳಿಗೆ ಕಲಿಸ್ಬೇಕಾದ್ರೆ, ನೀ ಸೀದಾ ಬೋರ್ಡ್ಗೆ ಹೋಗಿ ಕಲಿಸಿದ್ರೆ ಬರಲ್ಲ, ಯಾಕಂದ್ರೆ ಸಣ್ಣ ಮಕ್ಕಳಿಗೆ ನಾವ್ ಹೆಂಗ್ ಕಲಿಸ್ತೀವಿ, ಅವ್ಗೆ ಆಟ ಆಡ್ತಾ ಆಡ್ತಾನೆ ಕಲಿತಾವಲ್ಲ, ಹಂಗೆ ಏನೇನು ಬೇಸಿಕ್ ನೀಡ್ಸ್ ಇರ್ತಾವಲ್ಲ ಅವನ್ನ ಕೊಡಿಸ್ಲಿಕ್ಕೆ ಕೆಲವು ದಾನಿಗಳು ಮುಂದೆ ಬಂದಾರ.
2: ಮಕ್ಕಳಿಗೆ ಏನಾದ್ರೂ ಕಲಿಕೆ ಆಗ್ಬೇಕಂದ್ರೆ, ಚಿಕ್ಕ ಮಕ್ಕಳು ಏನಾದ್ರೂ ಕಲಿಬೇಕಂದ್ರೆ ಅಕ್ಷರದಿಂದ
3: ಕಲಿಯಲ್ಲ,
2: ಅವ್ರಿಗೆ ಗೊತ್ತಾಗಲ್ಲ. ಆಟದ ಸಾಮಾನುಗಳು, ಒಂದು ನಂಬರ್ ಇದ್ದ ಸಾಮಾನು, ಈ ತರ
3: ಕಲರ್ಸ್, ಜಲಚರ ಪ್ರಾಣಿಗಳು ಮಕ್ಕಳು
2: ಪ್ರಾರಂಭ ಆಗ್ತದ. ಹೇಳ್ದಲ್ಲ ದಾನಿಗಳು ಕೊಡ್ತಾರಂತೇಳಿ, ಈಗ ಸಾಕಷ್ಟು ದಾನಿಗಳು ಸರ್ಕಾರಿ ಶಾಲೆ ಏನು ಮಾಂಟೆಸರ್ ಪದ್ಧತಿಯಲ್ಲಿ ಏನು ಕಲಿಸ್ತಾರ, ಆ ಶಾಲೆಗಳಿಗೆ ದಾನ ಕೊಡ್ಲಿಕ್ಕೆ ಮುಂದೆ ಬಂದಾರ ಹೇಳಿದಲ್ಲ. ಈಗ ಎಲ್ ಕೆ ಜಿ ಯು ಕೆ ಜಿ ಅಲ್ಲಿ ಈಗ ಶಿಕ್ಷಣ ನೀಡ್ತಿರ್ತಕ್ಕಂತ ಈ ಕೇಂದ್ರಗಳೇನಿದೆಲ್ಲ, ಅಲ್ಲಿ ಆ ಪೀಠೋಪಕರಣಗಳು, ಆಟಿಕೆಗಳು, ಮತ್ತೆ ಜೊತೆಗೆ ಕಲಿಕೆ ಸಾಮಗ್ರಿಗಳು, ಈ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಿಕೊಡ್ಲಿಕ್ಕೆ ಕೆಲವು ದಾನಿಗಳು ಮುಂದೆ ಬಂದಾರ.
3: ಈ ನಮ್ಮ ಹಳ್ಳಿಗಳಲ್ಲಿ ಏನಿರ್ತಾರಲ್ಲ ಅವ್ರಿಗೂ ಒಂದು, ಈಗ ಶ್ರೀದೇವಿ ಹೇಳ್ದಂಗೆ ಅವ್ರಿಗೂ ಒಂದು ಆಸೆ ಇರ್ತದೆ, ನಮ್ಮ ಮಕ್ಕಳನ್ನ ಕೂಲಿ ಕಳ್ಸೋದಂತೂ ಫಸ್ಟ್ ಅವಶ್ಯಕತೆ, ಹೊಲಕ್ಕೆ ಕರ್ಕೊಂಡು ಹೋಗ್ಬಿಡೋಣ ಅಂತೂ ಅನ್ನುವಂಥ ಪರಿಸ್ಥಿತಿ ಬರಬಾರ್ದು. ಎಲ್ ಕೆ ಜಿ ಯು ಕೆ ಜಿ ಅಂದ್ರೆ ಇನ್ನು ಸಣ್ಣ ಮಕ್ಕಳು,
2: ಎಲ್ ಕೆ ಜಿ ಯು ಕೆ ಜಿ ಸಿಟಿಯಲ್ಲಿ ಮಾತ್ರ ಇರ್ತದೆ, ಹಳ್ಳಿಯಲ್ಲಿ ಎಲ್ಲಿರ್ತಾವ
3: ಅಂಗನವಾಡಿ ಕೇಂದ್ರಗಳು ಪ್ರಾರಂಭ ಮಾಡ್ಲಿಕ್ಕೆ ನೋಡಪ್ಪ.
2: ಆ ಒಂದು ಇದನ್ನ ಇಟ್ಕೊಂಡು ಅಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಈ ಮಾಂಟಸರಿ ಪದ್ಧತಿ ಪ್ರಾರಂಭ ಮಾಡಕತ್ತ.
4: ಎಲ್ಲಿ 1ನೇ ತರಗತಿಯಿಂದ ಶಾಲೆಗಳು ಇದ್ವು, ಮೊದ್ಲು ಬಾಲ್ವಾಡಿ ಅಂತ ಕರಿತಿದ್ವಿ, ಈಗ ಬಾಲ್ವಾಡಿಗಳು ಅಂತ ತೆಗ್ದಿದ್ದಾರೆ. 1ನೇ ತರಗತಿಯಲ್ಲಿ ಇರುವಂತ ಶಾಲೆಗಳಲ್ಲಿಯೂ ಕೂಡ ಈ ಮಾಂಟೆಸರಿ ತರ ಕೆಜಿ ಕ್ಲಾಸ್ಗಳನ್ನ ಸರ್ಕಾರ ಆರಂಭ ಮಾಡಿದೆ ಅಂತ ಸುದ್ದಿ ಕೇಳಿದೆ ನೋಡಪ್ಪ. ಈಗ ಎಲ್ಲ ವ್ಯವಸ್ಥೆಯನ್ನ ನಾವು ನೋಡ್ತೀವಿ ರಮಾಕ, ಏನಂದ್ರೆ ಎಲ್ಲ ವ್ಯವಸ್ಥೆಗಳನ್ನ ಸರ್ಕಾರ ಯೋಜನೆಗಳನ್ನ ಜಾರಿ ಮಾಡಿದಾಗ ಅವನ್ನ ನಾವು ಉಪಯೋಗ ಮಾಡ್ಕೊಳ್ಬೇಕಾದವರು ಸಾರ್ವಜನಿಕರು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಂಡಾಗ ಆ ಯೋಜನೆಗೂ ಒಂದು ಅರ್ಥ ಬರುತ್ತೆ.
3: ಈಗ ಹಳ್ಳಿ ಹಳ್ಳಿಗಳಲ್ಲಿ ಸಹಿತ ಇಂಗ್ಲಿಷ್ ಮೀಡಿಯಂ ಸ್ಕೂಲು, ಪ್ರೈವೇಟ್ ಸ್ಕೂಲ್ಗಳು ಅಂತ ಶುರು ಮಾಡ್ಬಿಟ್ಟವ್ರೆ. ಈಗ ಏನು ಕೊಡ್ಲಿಕ್ಕೆ ಸಾಮರ್ಥ್ಯ ಇಲ್ಲಾರ್ದವ್ರು ಏನೋ ಒಂಥರ ಬೇಜಾರು ಮಾಡ್ಕೊಂಡಿರ್ತಾರೆ ಹೆಂಗಪ್ಪ ಅಂತ ಅಂತವ್ರಿಗೆಲ್ಲ ಇದು ಒಂದು ಉಪಯೋಗ ಆಗ್ತದೆ ನೋಡು. ಹಂಗಾಗಿ ಎಲ್ಲರೂ ಇದರ ಸದುಪಯೋಗ ಪಡ್ಕೋಬೇಕು ನೋಡು.
2: ಈಗ ನೋಡಮ್ಮ, ಈಗ ಶಾಲೆ ಅಥವಾ ಶಿಕ್ಷಣ ಅಂತಂದ್ರೆ ತುಂಬಾ ದುಬಾರಿ ಆಗ್ಬಿಟ್ಟದೆ ಈಗಿನ ಕಾಲದಲ್ಲಿ. ಎಲ್ಲ ಬಡವರು ಕೂಡ
3: ಲಕ್ಷ ಲಕ್ಷ ಕೊಡ್ಬೇಕಪ್ಪ ಸ್ಕೂಲಿಗೆ ನಾವು
2: ಸೇರ್ಬೇಕಂದ್ರೆ. ಈಗ ಎಲ್ ಕೆಜಿ ಸೇರಿಸಬೇಕು ಅಂದ್ರೆ ಬೆಂಗಳೂರ ಲಕ್ಷಗಳು ಕೂಡ.
3: ಹೌದು, ಇದು ಒಂದು ವರ್ಷದ್ದೆಲ್ಲ ಚಿಂತೆ. ನೀನು ಮತ್ತೆ ಅವ್ರನ್ನ ಡಿಗ್ರಿ ಓದಿಸೋವರೆಗೂ ಅಲ್ಲೇ ಕಂಟಿನ್ಯೂ ಮಾಡ್ಬೇಕು,
2: ಫೀಸ್ ಕಟ್ಟಬೇಕು.
3: ಅದು ಪರಿಸ್ಥಿತಿ ಏನಾಗಬೇಕು,
2: ಬಹಳ ಕಷ್ಟ. ಪ್ರೈವೇಟ್ ಶಾಲೆಗಳಲ್ಲಿ ಮಕ್ಕಳು ಓದಿಸ್ಬೇಕಂದ್ರೆ ಬಡವರು ಎಲ್ಲಿ ಓದಿಸ್ತಾರಮ್ಮ? ಹಂಗಾಗಿ ಸರ್ಕಾರ

0: ಮೂರು ವರ್ಷನೋ ನಾಲ್ಕು ವರ್ಷನೋ ಮನೆ ವಾತಾವರಣದಲ್ಲೇ ಬೆಳಿಬೇಕು, ಬೆಳ್ಕೊಂಡೇ ಬೇಸಿಕ್ ಅನ್ನ ಕಲಿಬೇಕು. ಆದ್ರೆ ಈಗಿನ ತಂದೆ ತಾಯಿಗಳಿಗೆ ಏನಿದೆ ನೋಡು, ಮಗು 2 ವರ್ಷ ಆಯ್ತಾ,
1: ಬರೇ ಪುರುಷ ಅಷ್ಟೇ ಕೆಲಸಕ್ಕೆ ಹೋಗ್ತಿದ್ದ,
2: ಮನೆ
1: ಕೆಲಸಗಳು ಬಹಳ ಇರ್ತಿದ್ವು ಅವಾಗ. ಮನೆ ಕೆಲಸಗಳು, ಮಕ್ಕಳು ನೋಡ್ಕೊಳ್ಳೋದು, ಮಕ್ಕಳನ್ನ ರೆಡಿ ಮಾಡಿಸೋದು, ಮನೆ ಅಡಿಗೆ ಮಾಡೋದು, ಇದುವೇ ಸಾಕಷ್ಟು ಕೆಲಸಗಳು ಇರ್ತಿದ್ವು. ಆದ್ರೆ ಈಗ ಹಂಗಿಲ್ಲ, ಗಂಡನ ಕೆಲಸ ಹೋಗ್ತಾನ, ಹೆಂಡತಿನೇ ಕೆಲಸಕ್ಕೆ ಹೋಗ್ತಾಳ.
2: ಕುಟುಂಬದಲ್ಲಿ ಸಂಬಂಧಗಳು ಏನಿದಾವಲ್ಲ ಅವು ಬಹಳ ಸಡಿಲ ಆಗ್ಲಿಕ್ಕತ್ತವ ಅನ್ನುವಂತ ಒಂದು ಕೂಗುನು ಕೇಳ್ತೀವಿ ನೋಡ್ ನಾವು.
1: ಏನು ಸಡಿಲ ಆಗ್ಬಿಟ್ಟಿದೆ, ಮನುಷ್ಯನ ಸಂಬಂಧಗಳೇನೆ ಇಲ್ಲ ಈಗ. ಮಕ್ಕಳ ತಂದೆ ತಾಯಿಗಳ ಮಧ್ಯೆ, ಮಕ್ಕಳ ಮಧ್ಯೆ ಸಂಬಂಧಗಳು ಎಷ್ಟು ಗಟ್ಟಿಯಾಗಿದ್ದಾವೆ ನೋಡು. ನೋಡ್ರ ದೊಡ್ಡವರಾದ್ಮೇಲೆ ಮಕ್ಕಳು ಏನ್ ಮಾಡ್ತಾರೆ, ತಂದೆ ತಾಯಿಗಳನ್ನ ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರ್ಬಿಡ್ತಾರೆ
2: ಅಷ್ಟೇ. ಮತ್ತೆ ಯಾಕಂದ್ರೆ ಬಾಂಧವ್ಯ ಅದು ಮೊದಲಿಂದ ಬೆಸುಗೆ ಮೊದಲಿಂದ ಬರ್ಬೇಕು, ಅದು ಹುಟ್ಟಿದಾಗಿನಿಂದ ಮಕ್ಕಳಿಗೆ ಬರಬೇಕು. ಹಂಗಿಲ್ಲದೆ ಅವರು ಮಕ್ಕಳೇ ಬೇರೆ ಬೇರೆ ಕಡೆ ಬೆಳೆದಾಗ ಯಾರ ಜೊತೆ ಬೆಳೆದಿರ್ತಾರೆ ಅವ್ರ ಜೊತೆ ಸಂಬಂಧ ಇಟ್ಕೊಂಡಿರ್ತಾವ ಮಕ್ಕಳು. ಯಾಕಂದ್ರೆ ಅವ್ರಿಗೇನ್ ಗೊತ್ತು, ಇವ್ರ ಪ್ರೀತಿ ಅವ್ರ ಪ್ರೀತಿ ಎರಡು ಒಂದೇ ಅಂತ ವೇಟೇಜ್ ಮಾಡ್ತಾರ ಅವರು. ಹೌದಿಲ್ಲ,
1: ತಂದೆ ತಾಯಿಗಳು ಏನ್ ಮಾಡ್ತಾರ, ಓದ್ಲಿ ಮಕ್ಕಳು ಅಂತೇಳಿ ಖಾಸಗಿ ಶಾಲೆಗಳಿಗೆ ಹಾಕ್ತಾರ, ಆಮೇಲೆ ಹಾಸ್ಟೆಲ್ಗಳಿಗೆ
2: ಹಾಸ್ಟೆಲ್ಗೆ ಹಾಕ್ಬಿಡ್ತಾರೆ.
1: ಹಾಸ್ಟೆಲ್ಗೆ ಹಾಕಿದಾಗ ಮಕ್ಕಳು ತಂದೆ ತಾಯಿಗಳ ತಂದೆ ತಾಯಿಗಳ ಮಧ್ಯೆ ಇರ್ತಕ್ಕಂಥ ಪ್ರೀತಿ ಕಡಿಮೆ ಆಗ್ಬಿಡ್ತದೆ. ಆಟೋಮೆಟಿಕ್ ಮನೆಗೆ ಬಂದ್ರು ಕೂಡ ತಂದೆ ತಾಯಿಗಳ ಜೊತೆ ಅಷ್ಟು ಸಲಿಗೆ ಅಂದಿರ್ಲಿ.
2: ಹಿರಿಯರು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರಿ, ಯಾಕಂದ್ರೆ ಕೂಡು ಕುಟುಂಬ ಇರ್ತಿತ್ತು, ಹಂಗಾಗಿ ಅವ್ರ ಜೊತೆ ಎಲ್ಲ ನಾವು ಬೆರಿತಿದ್ವಿ ಅಂತ ಹೇಳಿದ್ವಿ. ಈ ನೋಡು ವಿಶ್ವ ಹಿರಿಯರ ನಿಂದನೆ ಮತ್ತು ಜಾಗೃತಿ ದಿನ ಅನ್ನುವಂತ ಒಂದು ಒಂದು ದಿವಸ ಅದಪ್ಪ.
1: ಯಾವಾಗ
2: ಅದು ನೋಡಪ್ಪ, 15ನೇ ತಾರೀಕು ಅದ ನೋಡು, ಇವತ್ತೇ
1: ಇವತ್ತೇ
2: ಇವತ್ತೇ ಅದ.
1: ಅಂದ್ರೆ ಹಿರಿಯರನ್ನು ನಿಂದನೆ ಮಾಡಬಾರದು,
2: ನೋಡು ಹಿರಿಯರ ವಿರುದ್ಧ ನಡೆಯುವ ದೌರ್ಜನ್ಯ ನಿರ್ಲಕ್ಷ್ಯ ಮತ್ತೆ ಶೋಷಣೆ ವಿರುದ್ಧ ಜಾಗೃತಿ ಮೂಡಿಸೋದು ಇದರ ಉದ್ದೇಶ ನೋಡಪ್ಪ ಈ ದಿನದ ಉದ್ದೇಶ. ಈ ಅಟ್ಯಾಚ್ಮೆಂಟ್ ಇರಲಿಲ್ಲ ಅಂದ್ರೆ ಹಿರಿಯರ ಬಗ್ಗೆ ನಮಗೆ ಅಭಿಮಾನ ಇರಲ್ಲ.
1: ಕೆಲವು ಇತ್ತೀಚಿನ ದಿನಗಳಲ್ಲಿ ತಂದೆಯನ್ನ ತಗೊಂಡೋಗಿ ಹೊರಗೆಸಿ ನೀರಿಗೆಸಿದ್ ಬಂದ ಒಂದು ಉದಾಹರಣೆಗಳು ನಾವು ವಿಡಿಯೋದಲ್ಲಿ ನೋಡಿದ್ವಿ. ಅಂತ ಇಂತಹ ಕ್ರೂರಿಗಳು ಕೂಡ ಇವತ್ತಿದ್ದಾರೆ, ಅಂತವರಿಗೆ ಶಿಕ್ಷೆ ಅಂತೂ ಖಂಡಿತ ಹಾಗೆ ಆಗ್ತದೆ ಕಾನೂನು ಪ್ರಕಾರ. ಆದ್ರೆ ಒಂದು ಮಾನವೀಯ ದೃಷ್ಟಿ ಅಂತೂ ಇದ್ದೇ ಇರ್ತದೆ.
0: ಈ ಹಿರಿಯ ನಾಗರಿಕರ ಒಂದು ಹಕ್ಕುಗಳನ್ನ ಕಾಪಾಡಬೇಕು. ಈ ತರ ಹಿರಿಯರ ಮೇಲೆ ಸಾಕಷ್ಟು ಶೋಷಣೆಗಳು ನಡೀತಾ ಇದಾವೆ ಸಮಾಜದಲ್ಲಿ. ಯಾರು ದುರ್ಬಲರು ಇರ್ತಾರೆ ಸಮಾಜದಲ್ಲಿ ಅಂದ್ರೆ ಒಂದು ಚಿಕ್ಕ ಮಕ್ಕಳು ಮತ್ತೆ ಮಹಿಳೆಯರು ಮತ್ತೆ ಹಿರಿಯರು ವಯಸ್ಸಾದವರು, ಇವರು ದುರ್ಬಲ ವ್ಯಕ್ತಿಗಳ ಅಂದ್ಬಿಟ್ಟು ಅವ್ರ ಮೇಲೆ ಸಾಕಷ್ಟು ಶೋಷಣೆಗಳು ನಡೀತಾ ಇರ್ತಾವ. ನಾನು ಮೊನ್ನೆ ಒಂದು ವೃದ್ಧಾಶ್ರಮಕ್ಕೆ ಭೇಟಿ ಕೊಟ್ಟಿದ್ದೆ ನೋಡ್ರಮ್ಮಕ್ಕ, ಅಲ್ಲಿರೋಂಥ ಎಲ್ಲ ವೃದ್ಧರನ್ನ ನೋಡಿ ನನಗೆ ಮನಸ್ಸು ಕಲಕಿಬಿಡ್ತು. ಎಲ್ಲರೂ ಮಕ್ಕಳಿರೋಂಥ ವೃದ್ಧರೇ, ಅವರು ಮಕ್ಕಳಿರೋಂಥವ್ರೇ ಅಲ್ಲಿ ಆಶ್ರಯ ಪಡೆದಿದ್ರು. ಅವ್ರನ್ನ ನೋಡಿದಾಗ ನನಗೆ ಎಂಥ ಒಂದು ಕಠೋರವಾದ ಮನಸ್ಸು ಮಕ್ಕಳಿಗೆ ಬಂದಿದೆ. ತಂದೆ ತಾಯಿಗಳಿಂದನೇ ಅವರು ಈ ಭೂಮಿಗೆ ಬಂದಿರೋದು, ಸಮಾಜಕ್ಕೆ ಪರಿಚಯ ಆಗಿರೋದು, ಅದನ್ನು ಮರೆತುಬಿಟ್ಟು ತಂದೆ ತಾಯಿಗಳನ್ನೇ ಹೆತ್ತ ತಂದೆ ತಾಯಿಗಳನ್ನು ಮನೆಯಿಂದ ಹೊರಗೆ ಹಾಕಿ ತುತ್ತು ಅನ್ನಕ್ಕೂ ಪರದಾಡುವಂತ ಪರಿಸ್ಥಿತಿ ಮಕ್ಕಳು ಇವತ್ತು ತಂದೆ ತಾಯಿಗಳಿಗೆ ತರ್ತಾ ಇದ್ದಾರೆ ಅನ್ನೋದು ನೋಡಿ ಬಹಳ ಮನಸ್ಸು ನನ್ಗೆ ಕಲಿಕ್ ಹೋಗ್ಬಿಡ್ತು ನೋಡು. ಅವ್ರ ಜೊತೆ ಮಾತಾಡಿದಾಗ ಅವ್ರ ಕಣ್ಣಲ್ಲೂ ನೀರು ಬಂದ್ಬಿಡ್ತು, ನನಗೂ ತಡಿಲಾರ ನನ್ನ ಕಣ್ಣಲ್ಲೂ ನೀರು ಬಂದ್ಬಿಡ್ತು. ಒಂದೇ ಒಂದು ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಏನು ಹೇಳಬೇಕು ಅಂದರೆ, ಯಾರು ಕೂಡ ತಂದೆ ತಾಯಿಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅವರಿಗೆ ವಯಸ್ಸಾದ ಕಾಲಕ್ಕೆ ಅವ್ರು ಒಂದೇ ಒಂದು ಬಯಸೋದೇನಂದ್ರೆ ಮಕ್ಕಳಿಂದ ಪ್ರೀತಿ, ಒಂದು ಆಶ್ರಯ, ಒಂದು ತುತ್ತು ಅನ್ನ, ಅಷ್ಟೇನೆ ಅವ್ರು ಬಯಸೋದು. ಬಿಟ್ರೆ ನೀವು ಬೇರೆ ಏನೆಲ್ಲಾನು ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದ್ರೆ ಹಡದ ಕರಳಿಗೆ ಒಂದು ಆ ಒಂದು ಅವಿನಾಭಾವ ಸಂಬಂಧ ಅನ್ನೋದಿರುತ್ತೆ. ನನ್ನ ಮಕ್ಕಳು ನನ್ನ ಜೊತೆ ಇರಬೇಕು, ನಾನು ನಮ್ಮ ಮಕ್ಕಳ ಜೊತೆ ಇರಬೇಕು ಅನ್ನೋದು ಒಂದು ಕಾಳಜಿ ಕಕ್ಲತಿ ಅನ್ನೋದು ಇರ್ತೈತೆ. ಹಂಗಾಗಿ ಯಾವುದೇ ಮಕ್ಕಳು ಆಗಲಿ, ಯಾವುದೇ ತಂದೆ ತಾಯಿಗಳನ್ನ ಎಂಥ ಪರಿಸ್ಥಿತಿ ಇದ್ರೂ ಕೂಡ ವೃದ್ಧಾಶ್ರಮಕ್ಕೆ ಮಾತ್ರ ಕಳಿಸ್ಬೇಡ್ರಿ ಅನ್ನೋದು ಒಂದು ಈ ಒಂದು ಕಾರ್ಯಕ್ರಮದ ಮೂಲಕ ಒಂದು ಸಂದೇಶ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ ರಮಕ್ಕ. ವಯಸ್ಸಾದವ್ರು ಯಾಕೆ ಮನೇಲಿ ಇರ್ಬೇಕನ್ನೋದೂ ನನ್ನ ಮುಂದಿನ, ನೀವು ಹೇಳಿದ್ರೆ ಬಾಲಕಾರ್ಮಿಕ ಪದ್ಧತಿ, ಅಜ್ಜಿ ಇಲ್ಲದ ಮನೆ ಮಜ್ಜಿಗೆ ಇಲ್ಲದ ಊಟ ಯಾವತ್ತೂ ರುಚಿ ಕೊಡೋಂಗಿಲ್ಲ ಅಂತ. ಹಂಗಾಗಿ ನಮ್ಮ ಮನೆಗ ನಮಗೂ ತಂದೆ ತಾಯಿ ಬೇಕು, ನಮ್ಮ ಮಕ್ಕಳಿಗೂ ಅಜ್ಜ ಅಜ್ಜಿ ಬೇಕಾಗ್ತದ. ಯಾಕಂದ್ರೆ ಅವ್ರ ಮನೆಗಿದ್ರೆ ನೋಡ್ರಿ ಒಂದ್ ದೊಡ್ಡ ಆಲದ ಮರ ಇದ್ದಂಗ, ನಾವು ಕೂಡ ಮಕ್ಕಳನ್ನ ನಮ್ಮ ಮಕ್ಕಳನ್ನ ಅವ್ರ ಧೈರ್ಯದ ಮೇಲೆ ಬಿಟ್ಟು ಹೋಗ್ಬಿಡ್ತೀವಿ. ಈಗ ನೋಡ್ಕೊಳ್ಳೋರು ಅದಾರ ಮನೆಗ ಅಂತ ಹೇಳಿ, ತಂದೆ ತಾಯಿಕ್ಕಿಂತ ಹೆಚ್ಚಾಗಿ ಮೊಮ್ಮಕ್ಕಳನ್ನ ಅಜ್ಜಿ ಅಜ್ಜನೇ ನೋಡ್ಕೊಳ್ಳೋದು. ಆ ಮಕ್ಕಳು ಕೂಡ ಅಷ್ಟೇ, ತಂದೆ ತಾಯಿ ಅಜ್ಜ ಅಜ್ಜಿ ಇರೋ ಮನೆಗಳಲ್ಲಿ ತಂದೆ ತಾಯಿಗಳ ಜೊತೆ ಅಟ್ಯಾಚ್ಮೆಂಟ್ ಕಮ್ಮಿನೇ ಇರ್ತದ, ಅಜ್ಜಿ ಅಜ್ಜಿ ಜೊತೆನೆ ಅಟ್ಯಾಚ್ಮೆಂಟ್. ಯಾಕಂದ್ರೆ ಮಕ್ಳು ಏನೇ ಮಾಡಿದ್ರು ಕೂಡ ಅವ್ರ ಸಪೋರ್ಟ್ ಅವ್ರಿಗೆ ಸಿಕ್ತಿರ್ತೈತೆ ಅನ್ನೋ ಒಂದು ಕಾರಣದಿಂದ ಅಜ್ಜ ಅಜ್ಜಿ ಬೇಕಾಗ್ತದ ಜೀವನಕ್ಕೆ, ಅಪ್ಪ ಅಮ್ಮನೂ ಬೇಕಾಗ್ತದ ನಮ್ಮಂಥವ್ರಿಗೆ ಜೀವನಕ್ಕೆ ಅಂತ ಹೇಳ್ತಾ.
1: ನೋಡಮ್ಮ ಈಗ ನಾವು ಅನೇಕ ಉದಾಹರಣೆಗಳನ್ನು ನೋಡ್ತೀವಿ, ಜಗತ್ತಿನ ಶ್ರೇಷ್ಠ ತತ್ವಜ್ಞಾನಿಗಳು, ಜಗತ್ತಿನ ಶ್ರೇಷ್ಠ ವ್ಯಕ್ತಿಗಳು, ಅವರ ಇತಿಹಾಸವನ್ನು ನೋಡಿದಾಗ ಅವರು ಹೇಳ್ಕೊಂಡಿದ್ದಾರೆ ನಮ್ಮನ್ನು ಈ ಮಟ್ಟಕ್ಕೆ ಬೆಳವಣಿಗೆ ಆಗ್ಲಿಕ್ಕೆ ನಮ್ಮ ತಾತಂದಿರು ಕಾರಣ, ಮತ್ತೆ ನಮ್ಮ ಅಜ್ಜಂದಿರು ಕಾರಣ. ಯಾಕಂದ್ರೆ ಅವ್ರಿಗೆ ಜೀವನ ಅನುಭವ ಚೆನ್ನಾಗಿರ್ತದೆ, ಅವರ ಅನುಭವದ ವಿಚಾರಗಳು ಚೆನ್ನಾಗಿರ್ತವ.

0: ಅವ್ರ ಕಥೆಗಳು ಹೇಳ್ತಿರ್ತಾರ, ಜೋಕ್ಗಳು ಹೇಳ್ತಿರ್ತಾರ, ಏನೇನೋ ಕಥೆಗಳು ಸೃಷ್ಟಿ ಮಾಡ. ಅಂದ್ರೆ ಕಲ್ಪನಾ ಶಕ್ತಿ ಅವರಲ್ಲಿ ಇದ್ದಷ್ಟು ನಮಗಿರಂಗಿಲ್ಲ. ಅವರಲ್ಲಿ ಏನೇನೋ ಕಟ್ಟಿ ಹೇಳ್ತಿರ್ತಾರ, ಅದನ್ನು ಸೃಷ್ಟಿ ಮಾಡಿಕೊಂಡು ದೊಡ್ಡ ದೊಡ್ಡ ಕಥೆಗಾರಾಗಿದ್ದಾರ, ದೊಡ್ಡ ದೊಡ್ಡ ಬರಹಗಾರಾಗಿದ್ದಾರ. ಅಂತ ಅಂತ ಒಂದು ಉದಾಹರಣೆಗಳು ನಾವು ಜಗತ್ತಿನಲ್ಲಿ ನೋಡ್ತೀವಿ. ನಿಜವಾಗ್ಲೂ ಅವರ ಜೀವನ ಅನುಭವಗಳು ಏನಿದಾವಲ್ಲ, ಹಿರಿಯರ ಜೀವನ ಅನುಭವಗಳು, ಅವುಗಳನ್ನು ಕೇಳಿರ್ತಕ್ಕಂಥವರೇ ಅದೃಷ್ಟವಂತರು. ಮಕ್ಕಳು, ಮೊಮ್ಮಕ್ಕಳು ಯಾರೇ ಆಗಲಿ, ಅಜ್ಜಂದರ ಮಾತುಗಳು, ಅಜ್ಜಂದರ ವಿಚಾರಗಳು, ಅಜ್ಜಂದರ ಜೋಕ್ಗಳು, ಕಥೆಗಳು ಏನು ಹೇಳ್ತಿರ್ತಾರಲ್ಲ, ಅವೆಲ್ಲ ಕೇಳಿರ್ತಕ್ಕಂಥ ಮೊಮ್ಮಕ್ಕಳು ಮುಂದೆ ಏನೋ ಒಂದು ಆಗೇ ಆಗ್ತಾರೆ. ಅಂತ ಒಂದು ಕೂಡು ಕುಟುಂಬ ನಮಗೆ ಬೇಕು ಈಗ.
1: ಆಮೇಲೆ ಯಾರೇ ಹಿರಿಯರನ್ನ ಏನಾದರೂ ನಿರ್ಲಕ್ಷ್ಯ ಮಾಡಿ ಅವ್ರ ಮೇಲೆ ಶೋಷಣೆ ಮಾಡಿರುವಂತಹ ಮಕ್ಕಳಿದ್ರೆ ಅವ್ರಿಗೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಕ್ಕೂ ಒಂದು ಕಾನೂನು ಅಂತ ಇದೆ. ಅದೇ ನೋಡ್ರ ಮಕ್ಕ, ಏನಂದ್ರೆ ನಮ್ಮ ಒಂದು ಹಿರಿಯ ನಾಗರಿಕರ ಹಕ್ಕು ಮತ್ತು ಕಲ್ಯಾಣಕ್ಕಾಗಿ 2007 ಒಂದು ಕಾಯ್ದೆ ಜಾರಿಗೆ ಬರ್ತೈತೆ. ಯಾರು ತಂದೆ ತಾಯಿಗಳನ್ನ ನಿರ್ಲಕ್ಷ್ಯ ಮಾಡ್ತಾರೆ, ಆಮೇಲೆ ತಂದೆ ತಾಯಿ ಆಸ್ತಿಗಳನ್ನ ಕಿತ್ಕೊಂಡ್ಬಿಟ್ಟು ನಂತರ ಅವ್ರ ಮನೆಯಿಂದ ಹೊರಗಾಗ್ತಾರ, ಪುನಃ ಆ ತಂದೆ ತಾಯಿಗಳಿಗೆ ಹಿರಿಯರಿಗೆ ಆಸ್ತಿಯನ್ನ ಹಿಂಪಡೆಯುವಂತಹ ಹಕ್ಕು ಹಿರಿಯ ನಾಗರಿಕರಿಗೆ ಆ ಕಾಯ್ದೆಯಲ್ಲಿ ಕೊಡಲಾಗಿರುತ್ತೆ. ನೋಡು, ಇದ್ರ ಬಗ್ಗೆ ನಾವು ಸ್ವಲ್ಪ ಅವೇರ್ನೆಸ್ ಕೊಡ್ಬೇಕು ಜನರಿಗೆ, ತಿಳಿಸ್ಬೇಕು. ನಾವು ತಿಳಿಸಿದಾಗ ಅವ್ರಿಗೂ ಯಾರು ಆಸ್ತಿಗೂ ಅಷ್ಟೇ ಆಸೆ ಪಟ್ಟು ಆಸ್ತಿ ತಗೊಂಡ ನಂತರ ತಂದೆ ತಾಯಿಗಳನ್ನ ಹೊರಗಾಗ್ತಾರೆ, ಅವ್ರಿಗೂ ಒಂಚೂರು ಭಯ ಅನ್ನೋದು ಇರ್ತೈತಿ ನೋಡಪ್ಪ. ಮತ್ತೆ ಹೇಳ್ಬೇಕಂದ್ರೆ ನೋಡು ಬಸಣ್ಣ, ಮೊನ್ನೆ ಬಾಲ ಕಾರ್ಮಿಕ ವಿರೋಧಿ ಪದ್ಧತಿ ದಿನಾಚರಣೆ ಆಚರಣೆ ಮಾಡಿದ್ರು,
2: 12ನೇ ತಾರೀಕಿಗೆ
1: ಆಯ್ತು. ಏನಂದ್ರೆ ಇದು ಕೂಡ ಅಷ್ಟೇ, ಮಕ್ಕಳು ಅಂದ್ರೆ ಮುಗ್ಧರು ಅಂತ ಹೇಳಿ ಕರಿತೀವಿ, ದೇವ್ರು ಅಂತ ಕರಿತೀವಿ. ಈ ಒಂದು ವ್ಯಾಪಾರಸ್ಥರಾಗಿರ್ಬೋದು, ವ್ಯಾಪಾರಗಳು ಮಾಡೋ ಜಾಗದಲ್ಲಿ ಆಗಿರ್ಬೋದು,
2: ಕಡಿಮೆ ಬೆಲೆಗೆ ಅಂದ್ರೆ ಲೇಬರ್ ಸಿಗ್ತಾರೆ ಅಂತ ಹೇಳಿ ಮಕ್ಕಳನ್ನ ಕೆಲಸಕ್ಕೆ ಇಟ್ಕೋಬಾರ್ದು ಅನ್ನುವಂಥದ್ದು, ಅದು ಕಾನೂನು ಬಾಹಿರ ಅದ ಅನ್ನುವಂಥದ್ದು ಅವ್ರಿಗೂ ವಿಷಯ ಗೊತ್ತಿರ್ತದ.
0: ತಂದೆ ತಾಯಿಗಳು ಕೆಲಸ ಕಲಿಸ್ತಾರೆ. ಈಗ ಮನೆಯಲ್ಲಿ ಮಗು ಶಾಲೆಗೆ ಹೋಗ್ಬೇಕು, ಅವನು ಇನ್ನೂ 6ನೇ ಕ್ಲಾಸು 5ನೇ ಕ್ಲಾಸು 7ನೇ ಕ್ಲಾಸ್ ಇರ್ತಾನೆ, ಅವ್ನು ಶಾಲೆಗೆ ಹೋಗ್ಬೇಕು. ಅವ್ನು ಶಾಲೆಗೆ ಹೋಗಿಲ್ಲ ಅಂತಂದ್ರೆ ಅವ್ನು ಕೆಲಸ ಕಚ್ಚಿಬಿಡ್ತಾರ, ಕೆಲಸ ಕಚ್ಚಿಬಿಡ್ತಾರೆ. ಮನೇಲಿ ತಂದೆ ತಾಯಿಗಳೇನೆ ಫಸ್ಟ್ ತಪ್ಪು ಮಾಡೋದು. ತಂದೆ ತಾಯಿಗಳು ಸ್ಟ್ರಿಕ್ಟ್ ಆಗಿ ನೀನು ಶಾಲೆ ಓದುವಂತ ವಯಸ್ಸಿದ್ದು ಶಾಲೆಗೆ ಹೋಗ್ಬೇಕು, ಮನೆ ಕೆಲಸ ಮಾಡೋದಲ್ಲ, ಹೊಲ ಕೆಲಸ ಮಾಡೋದಲ್ಲ ಅಂತೇಳಿ ಅವನನ್ನು ಶಾಲೆಯಲ್ಲೇ ಸೇರಿಸುವಂತ ಒಂದು ಕೆಲಸ ತಂದೆ ತಾಯಿಗಳಿಗಾದ್ರೆ ಅದು ಒಂದು ಒಂದು ಪರಂಪರೆ ಬೆಳೀತದೆ, ಮಕ್ಕಳಲ್ಲಿ ಒಂದು ವಿದ್ಯೆ ಬೆಳಕಂತ ಹೋಗ್ತದೆ. ಮುಂದಿನ ಭವಿಷ್ಯ ಹೆಂಗ್ ಕಟ್ಕೊಳ್ತಾರೆ ಅವರು, ಇವೆಲ್ಲ ಆಲೋಚನೆ ಮಾಡ್ಬೇಕಾಗ್ತದೆ.
1: ನೋಡಪ್ಪ ಬಸಣ್ಣ, ನೀ ಹೇಳ್ದೀಗ ಮಕ್ಕಳು ಕೆಲಸ ಮಾಡಬಾರ್ದು ಅಂತಲ್ಲ, ಮಾಡ್ಲಿ, ಆದ್ರೆ ಒಂದು ವಯಸ್ಸಿನವರೆಗೂ ಒಂದು ಮಿನಿಮಮ್ ಎಜುಕೇಶನ್ ಅನ್ನೋದು ಪಡಿಬೇಕು. ಮಿನಿಮಮ್ ಅಂದ್ರೆ ಕೂಡ 1ರಿಂದ 10ನೇ ತರಗತಿವರೆಗೂ ಅವ್ನಿಗೆ ಏನಾದ್ರು ಈ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಮಾಡಿರೋ ಉದ್ದೇಶನೇ ಅದು. ಮಿನಿಮಮ್ 7ನೇ ತರಗತಿ 14 ವರ್ಷದವರೆಗೆ ಅಂತಿತ್ತು, ಆದ್ರೆ ಈಗ 10ನೇ ತರಗತಿವರೆಗೂ ಅದು ಎಕ್ಸ್ಟೆಂಡ್ ಮಾಡಿರೋದ್ರಿಂದ ಪ್ರತಿಯೊಂದು ಮಗು ಕೂಡ ಅದು ಏನ್ ಕಲಿಯುತ್ತೋ ಬಿಡುತ್ತೋ ಬೇಡ, ಆ ಮಗು ಶಾಲೆಯಲ್ಲಿ ಇರ್ಲಿ, ಶಾಲೆಯಲ್ಲಿ ಕಂಪಲ್ಸರಿ ಇರ್ಬೇಕು ಅನ್ನೋದು ಕೂಡ ಒಂದು ರೂಲ್ಸ್ ಇದೆ. ಆದ್ರೆ ತಂದೆ ತಾಯಿಗಳು ನೀವು ಹೇಳ್ದಂಗ ನೋಡಪ್ಪ, ಕೂಲಿ ಸಿಗ್ತದ, ಮನೆಗೆ ಒಂದು 4 ದುಡ್ಡು ತರ್ತಾನ ಅನ್ನೋ ಆಸೆಯಿಂದ ಎಲ್ಲಿ ಇಂಥ ಒಂದು ಪದ್ಧತಿ ಹೆಚ್ಚು ನಾವು ನೋಡ್ತೀವಿ ಅಂದ್ರೆ ತಂದೆ ತಾಯಿಗಳು ಅನಕ್ಷರಸ್ಥರಾಗಿದ್ದಾಗ ಮನೆಯಲ್ಲಿ ಈ ತರ. ಹಂಗಾಗಿ ನೋಡಪ್ಪ, ಈ ಬಾಲಕಾರ್ಮಿಕ ಶೋಷಣೆ ವಿರೋಧಿ ದಿನ ಏನದ ಅಲ್ಲ, ಈ ವರ್ಷದ ಥೀಮ್ ಏನ್ ಕೊಟ್ಟಾರ ಅಂದ್ರೆ ರೆಡ್ ಕಾರ್ಡ್ ಟು ಚೈಲ್ಡ್ ಲೇಬರ್, ಫೇರ್ ಪ್ಲೇ ಫಾರ್ ಚಿಲ್ಡ್ರನ್, ಡಿಸೆಂಟ್ ವರ್ಕ್ ಫಾರ್ ಅಡಲ್ಟ್ಸ್ ಅಂತ. ಅಂದ್ರೆ ಬಾಲಕಾರ್ಮಿಕತೆಗೆ ಕೆಂಪು ಕಾರ್ಡ್ ಅಂತ ಹೇಳಿ, ಅಂದ್ರೆ ಪ್ರತಿಯೊಂದು ಮಗು ಕೂಡ ಶಿಕ್ಷಣವನ್ನ ಪಡಿಬೇಕು. ನಾವು ಬಾಲಕಾರ್ಮಿಕತೆಗೆ
0: ಶಿಕ್ಷಣದಿಂದ ಹೊರಗೆ ಉಳಿಬಾರ್ದು.
1: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಬೇಕು, ಕೆಲಸ ಅಲ್ಲ. ಯಾಕಂದ್ರೆ ದೊಡ್ಡವರಾದ ನಂತರ ಕೆಲಸ ಮಾಡೋದು ಇದ್ದೇ ಇರುತ್ತೆ. ಹಾಗಾಗಿ ಏನಂದ್ರೆ ಬಾಲಕಾರ್ಮಿಕತೆಯನ್ನ ನಾವು ಕಡಿಮೆ ಮಾಡಬೇಕು. ಆ ತರ ಏನಾದ್ರೂ ಎಲ್ಲಾದ್ರೂ ಕಂಡು ಬಂದಲ್ಲಿ ಅದನ್ನ ತಡೆಗಟ್ಟದಕ್ಕಂತಾನೆ ಕೆಲವೊಂದು ಸಂಘ ಸಂಸ್ಥೆಗಳು ಮತ್ತೆ ಇಲಾಖೆಗಳು ಕೂಡ ಕೆಲಸ ಮಾಡ್ತವೆ. ಅದಕ್ಕೊಂದು ಮಾಹಿತಿ ಕೊಟ್ರೆ ಸಾಕು, ನಾವೊಂದು ಒಳ್ಳೆ ಕೆಲಸ ಮಾಡ್ದಂಗಿರುತ್ತೆ ಸಮಾಜ.
0: ಅಲ್ಲಮ್ಮ, ಈಗ ನೀವ್ ಹೇಳ್ತೀರಿ ಕೆಲಸ ಮಾಡ್ತದೆ, ಸಂಘ ಸಂಸ್ಥೆಗಳು ಮಾಡ್ತವೆ, NGOಗಳು ಕೆಲಸ ಮಾಡ್ತವೆ, ಬಾಲಕಾರ್ಮಿಕರ ಏನಾದ್ರೂ ಬಾಲಕಾರ್ಮಿಕರಿದ್ರೆ ಅದನ್ನು ನಿರ್ಮೂಲನೆ ಮಾಡ್ಲಿಕ್ಕೆ. ಆದರೂ ಕೂಡ ಎಷ್ಟೋ ಹೋಟೆಲ್ಗಳಲ್ಲಿ, ಲಾಡ್ಜ್ಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ ಬಾಲಕಾರ್ಮಿಕರು ಇನ್ನೂ ಕೆಲಸ ಮಾಡ್ತಿರ್ತಾರೆ. ಇವನ್ನು ಹಳ್ಳಿಗಳಲ್ಲಿ ಕೂಡ ತಮ್ಮ ತಮ್ಮ ಹೋಟ್ಲಗಳಲ್ಲೇ ತಮ್ಮ ಮಕ್ಕಳನ್ನು ಕೆಲಸಕ್ಕೆ ಹಚ್ಚಿರ್ತಾರೆ. ಇವೆಲ್ಲವೂ ಗಮನಕ್ಕೆ ಬಂದಿರ್ತದೆ, ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ. ಅಲ್ಲಿ ಏನಾಗುತ್ತೆ ಅಂತ ಬಡತನ ಮುಂದೆ ಬಂದ್ಬಿಡ್ತದೆ. ನಮ್ಮ ಹೋಟ್ಲಲ್ಲೇ ನಮ್ಮ ಹುಡುಗ ಮಾಡಿದ್ರೆ ಏನು ತಪ್ಪ, ಕೆಲಸ ಮಾಡೋರು ಯಾರು, ನಮ್ಮ ಹೊಟ್ಟೆ ನಡಿಲಿಕ್ಕೆ ನಮ್ಗೆ ಏನನ್ನು ಬೇಕಲ್ಲ, ಯಾರು ಕೂಲಿಕಾರರು ಯಾರು ಬರ್ತಾರ
1: ಪರಿಸ್ಥಿತಿ. ನೋಡಪ್ಪ ಬಸಣ್ಣ, ಅದಕ್ಕಂತಾನೆ ಈಗ ಕಾನೂನುಗಳು, ಎಲ್ಲಾ ಕಾನೂನುಗಳು ಇದಾವ. ಅದು ಸಮರ್ಪಕವಾಗಿ ಜಾರಿ ಆಗ್ಬೇಕಂದ್ರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು, ಅಧಿಕಾರಿಗಳು, ಸಂಘ ಸಂಸ್ಥೆಗಳವ್ರು ಕೆಲಸ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲಿವರೆಗೂ ಸಾರ್ವಜನಿಕರಿಗೆ ಅದ್ರ ಬಗ್ಗೆ ಅರಿವು ಮೂಡಂಗಿಲ್ಲ, ಅಲ್ಲಿವರೆಗೂ

0: ವ್ಯವಸ್ಥೆನೂ
1: ಬದಲಾಗಿಲ್ಲ,
0: ಮಾಡಲಿಕ್ಕೆ ಸಾಧ್ಯ
1: ಬದಲಾಗಿಲ್ಲ.
0: ಇಲ್ಲ. ಮತ್ತೇನ್ ರಮಕ್?
2: ನಿನ್ನೆ ತಾನೇ ನಾವು ವಿಶ್ವ ರಕ್ತದಾನಿಗಳ ದಿನವನ್ನು ಆಚರಣೆ ಮಾಡಿದ್ವಿ. ಹೌದಿಲ್ಲ, ಈಗ ಎಲ್ಲಿ ಆಕ್ಸಿಡೆಂಟ್ಗಳಾದಾಗ ಅಥವಾ ಒಂದು ಆಪರೇಷನ್ ಆದಾಗ ಅಥವಾ ಒಂದು ಎಮರ್ಜೆನ್ಸಿ ಇದ್ದಾಗ ರಕ್ತದ ಅವಶ್ಯಕತೆ ಬೀಳ್ತದೆ. ಆದ್ರೆ ರಕ್ತ ಕೊಡ್ಲಿಕ್ಕೆ ಆರೋಗ್ಯವಂತ ಜನ ಬಹಳಷ್ಟು ಇದ್ರು, ನಮ್ಗೆ ಏನಂದ್ರೆ ಹೆದರಿಕೆ, ಅಪ್ಪ ನನಗಾಗಲ್ಲಪ್ಪ, ಅದು ಚುಚ್ಚುತ್ತಾರಪ್ಪ, ಕೈಗೆ ಸೂಜಿ ಚುಚ್ಚು ಬಿಡ್ತಾರ, ನೋವು ಆಗ್ತದೆ ಹಿಂಗ. ಅಂದ್ರೆ ಆರೋಗ್ಯವಂತರು ರಕ್ತ ದಾನ ಮಾಡಬಹುದು, ಅವರಿಗೆ ರಕ್ತದಾನ ಮಾಡಿದ್ರೆ ಯಾವುದೇ ವೀಕ್ನೆಸ್ ಆಗಲ್ಲ, ಏನೂ ಆಗಲ್ಲ. ಇನ್ನೂ ಕೆಲವು ವೈದ್ಯರು ಏನ್ ಹೇಳ್ತಾರೆ ಅಂತಂದ್ರೆ, ಹೃದಯ ಸಂಬಂಧಿ ಕಾಯಿಲೆ ಸಹಿತ ಬರಲ್ಲ ಅಂತನ್ನುವಂಥದ್ದನ್ನು ಹೇಳ್ತಾರೆ. ಏನೇ ಹೇಳಿದ್ರು ನಾವು ಸಹಜವಾಗಿ ಹೆದರಿಕೆ ಆಗ್ತದೆ. ಬಸಣ್ಣ, ನೀ ರಕ್ತದಾನ ಮಾಡಿದೆ ಅಂತ ಹೇಳಿದೆಲ್ಲ, ಬ್ಲಡ್ ಡೊನೇಟ್ ಮಾಡಿದ ಮೇಲೆ ನಿನಗೆ ಯಾವ ತರ ಇದೆ ಅಂದ್ರೆ, ದೈಹಿಕವಾಗಿ ಏನಾದ್ರು ವೀಕ್ನೆಸ್ ಅನಿಸ್ತದ ಅಥವಾ ಏನಾದ್ರೂ ಅನಿಸ್ತದ, ಏನ್ ಅನಿಸ್ತದೆ ನಿನಗೆ?
1: ರಕ್ತದಾನ ಮಾಡುವಾಗ ಏನ್ ಅನ್ಸಂಗಿಲ್ಲ, ಒಂದು 10-15 ನಿಮಿಷ ಅಷ್ಟೇ. ಆಮೇಲೆ ಒಂದು ಜ್ಯೂಸ್ ಕೊಡ್ತಾರ, ಜ್ಯೂಸ್ ಕುಡಿಯೋದು ಬಂದ್ ಬಿಡೋದು.
2: ಆಮೇಲೆ ಅದಕ್ಕೆ ಇನ್ನೂ ಒಂದಷ್ಟು ಏನೋ ಕಂಡೀಷನ್ ಅವಲ್ಲ ಬಸಣ್ಣ, ಏನಂತ ಹೇಳಿದ್ರೆ, ಬ್ಲಡ್ ಡೊನೇಟ್ ಮಾಡ್ಬೇಕಾದ್ರೆ ಅವ್ರ ವೈಟ್ ಎಷ್ಟಿರ್ಬೇಕು, ಈಗ ಏಡ್ಸ್ ನಂತವು ಅಥವಾ ಇನ್ಯಾವುದೋ ಒಂದು ಕ್ಯಾನ್ಸರ್ ಇಂಥವೆಲ್ಲ,
1: ಟಿಬಿ ಆಗಿರ್ಬೋದು, ಇಂಥ ಕಾಯಿಲೆಗಳಿದ್ದವ್ರು ರಕ್ತದಾನ ಮಾಡ್ಲಿಕ್ಕೆ
2: ಬರಲ್ಲ
0: ಅವ್ರಿಗೆ.
1: ಆಮೇಲೆ ಕೆಲವರು ವೇಟ್ ಕಡಿಮೆ.
0: ರಮಕ್ಕ, ರಕ್ತವನ್ನು ಯಾರು ದಾನ ಮಾಡಬಹುದು ಅಂತಂದ್ರೆ, ಯಾರು 45 ಕೆಜಿ ಮೇಲ್ಪಟ್ಟಿದಾರೋ,
2: ಆರೋಗ್ಯವಂತ
0: ವ್ಯಕ್ತಿ, ಅವ್ರಿಗೆ ಯಾವುದೇ ನೀವು ಹೇಳ್ದಂಗೆ ಕಾಯಿಲೆಗಳು, ತೀವ್ರ ತರದ ಕಾಯಿಲೆಗಳು ಇರಬಾರ್ದು, ಅದೆಲ್ಲ ಟೆಸ್ಟ್ ಮಾಡಿನೇ ಅವ್ರು ತಗೊಂತಾರೆ. ಆಮೇಲೆ ಪ್ರತಿಯೊಬ್ರು ಕೂಡ, ಮಹಿಳೆ ಇರ್ಬೋದು, ಪುರುಷರಿರ್ಬೋದು, 3 ತಿಂಗಳಿಗೊಂದ್ಸಲ ರಕ್ತದಾನ ಮಾಡಬೇಕು. ಯಾಕಂದ್ರೆ ನಮ್ಮ ದೇಹದಲ್ಲಿ ನಾವು ಸೇವಿಸುವಂತ ಆಹಾರದಿಂದ ನಮ್ಮ ದೇಹದಲ್ಲಿ ಅಗೇನ್ ಮತ್ತೆ ಮತ್ತೆ ರಕ್ತ ಉತ್ಪತ್ತಿ ಆಗ್ತಾ ಇರುತ್ತೆ. ಆದ್ರೂ ಕೂಡ ಹೆಣ್ಮಕ್ಳಿಗೆ ಒಂಚೂರು ಕನ್ಸೆಷನ್ ಇದೆ, ಯಾವಾಗ ಅಂದ್ರೆ ಒಂದು ಹೆರಿಗೆ ಸಮಯದಲ್ಲಿ, ಮತ್ತೆ ತಾಯಿ ಹಾಲು ಉಣಿಸುವಂತ ತಾಯಿ ಇದ್ರೆ ಅವ್ರಿಗೆ ಕೊಡ್ಲಿಕ್ ಬರಲ್ಲ. ಆಮೇಲೆ ಈಗ ಹೆಣ್ಮಕ್ಳಿಗೆ ಸ್ವಲ್ಪ ಮೆನೋಪಾಸ್ ಸಮಸ್ಯೆ, ಆ ಟೈಮ್ ಅಲ್ಲಿ ಕೊಡ್ಲಿಕ್ಕೆ ಬರಲ್ಲ ಅನ್ನೋದು ಒಂಚೂರು ಕಂಡೀಷನ್ಸ್ ಇದಾವೆ.
2: ಅದು ಬಿಟ್ರೆ ಉಳಿದ ಆರೋಗ್ಯವಾಗಿರುವಂತ ದಿನಗಳಲ್ಲಿ ಅವ್ರು ಬ್ಲಡ್ ಡೊನೇಟ್ ಮಾಡಬಹುದು.
1: ಏನಾದ್ರು ನೋಡಮ್ಮ, ಹಳ್ಳಿ ಜನ ಮತ್ತೆ ನಾವು ಸಿಟಿ ಜನ ಭಯ ಪಡೋದಂದ್ರೆ ರಕ್ತದಾನ ಮಾಡೋಕ ಹೋದ್ರೆ ಭಯ ಪಟ್ಕೊಂಡು. ನಮ್ಮ ಫ್ರೆಂಡು ಮೊನ್ನೆ ಕರ್ಕೊಂಡು ಹೋಗಿದ್ದೆ, ರಕ್ತದಾನ ಮಾಡಬಾಪ ಅಂತಂದ್ರೆ, ಏ ನಾನು ಏನಾದ್ರೂ ಮಾಡ್ತಾನೆ ರಕ್ತದಾನ ಮಾಡಕ್ಕೆ, ಅವ
2: ಅಂದ್ರೆ
1: ಬಲವಂತವಾಗಿ ರಕ್ತದಾನ ಮಾಡ್ಲಿಕ್ಕೆ ಕುಂದಿಸ್ಬಿಟ್ವಿ, ಅವನು ನಮ್ಮ ಮೇಲೆ ಜಗಳ ತಕೊಂಡ. ಈ ತರ ಕೂಡ ಆಗ್ತವ
2: ಅಲ್ಲ, ಏನಂದ್ರೆ
1: ಅವ್ರಿಗೆ ಕನ್ವಿನ್ಸ್ ಆಗ್ಬೇಕು. ರಕ್ತ ದೇಹದಿಂದ ರಕ್ತ ಎಲ್ಲವೂ ಎಲ್ಲ ತೆಗಿಯಂಗಿಲ್ಲ, ಆದ್ರೆ ರಕ್ತದಾನ ಆದ ತಕ್ಷಣನೇ ಕೆಲವೇ ಕೆಲವು ಗಂಟೆಗಳಲ್ಲಿ ಮತ್ತೆ ನಮ್ಮ ರಕ್ತ ನಮಗೆ
2: ಉತ್ಪಾದನೆ ಆಗ್ತದೆ. ಆದ್ರೆ ಇದನ್ನ ಹೊರಗಡೆಯಿಂದ ಏನೋ ಒಂದು ಮಿಕ್ಸ್ ಮಾಡಿ ಅದನ್ನ ಉತ್ಪಾದನೆ ಮಾಡ್ಲಿಕ್ಕಂತೂ ಆಗಲ್ಲ,
1: ಕೃತಕವಾಗಿ
2: ಮಾಡ್ಲಿಕ್ಕೆ ಆಗಲ್ಲ,
1: ಸಾಧ್ಯನೇ ಇಲ್ಲ.
2: ಹಂಗಾಗಿ ಎಲ್ಲರ ಡೊನೇಟ್ ಮಾಡ್ಬೇಕು.
0: ಆಮೇಲೆ ಬಸಣ್ಣ, ಈ ರಕ್ತದಾನ ಅಂದಾಗ ನೆನಪಾಗ್ತಿತ್ತು, ಕೆಲವೊಂದು ಗ್ರೂಪ್ಗಳಲ್ಲಿ ಸಾಕಷ್ಟು ರಕ್ತ ಲಭ್ಯ ಇರುತ್ತೆ, ಆದ್ರೆ ಕೆಲವೊಂದು ಗ್ರೂಪ್ ಈಗ ಓ ನೆಗೆಟಿವ್ ಅನ್ನೋ ಗ್ರೂಪ್ ಇದ್ದಾಗ ಅವ್ರು ಎಷ್ಟು ಜಾಗೃತರಾಗಿರ್ಬೇಕು ಅಂದ್ರೆ, ಎಮರ್ಜೆನ್ಸಿ ಅಂತ ಇದ್ರು ಕೂಡ ರಕ್ತ ಸಿಗೋದು ಬಹಳ ಕಷ್ಟ ನೋಡಿ. ಹಂಗಾಗಿ ಯಾರಿದಾರೆ, ಓ ನೆಗೆಟಿವ್ ಇರಲಿ, ಏ ಪಾಸಿಟಿವ್ ಇರಲಿ, ಯಾವುದೇ ರಕ್ತದ ಗುಂಪು ಇರಲಿ, ಸ್ವಲ್ಪ ಆರೋಗ್ಯವಂತರ ಸ್ಥಿತಿವಂತರು ಇದ್ರು ಅಂತಂದ್ರೆ ರಕ್ತದಾನ ಮಾಡುವಲ್ಲಿ ಮನಸ್ಸನ್ನ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ನೋಡಿ,
1: ವೈದ್ಯರ ಹತ್ರ ಮಾತಾಡಕತ್ತಿದೆ, ನೋಡಪ್ಪ ನಮ್ಮ ಭಾರತದಲ್ಲಿ ಈ ರಕ್ತದಾನಿಗಳ ಸಂಖ್ಯೆ ತುಂಬಾ ಕಮ್ಮಿ ಇದ್ದಾರ, ಈಗೀಗ ಸ್ವಲ್ಪ ಅವೇರ್ನೆಸ್ ಬರಕತ್ತದ ಇಲ್ಲ ಅಂತಿಲ್ಲ, ಆದರೆ ಬೇರೆ ದೇಶಗಳಿಗೆ ಹೋದ ಹೋಲಿಕೆ ಮಾಡಿದ್ರೆ ನಮ್ಮ ದೇಶದಲ್ಲಿ ತುಂಬ ಕಡಿಮೆ ಇದ್ದಾರೆ. ಇನ್ನೂ ಜನಗಳಲ್ಲಿ ಅವೇರ್ನೆಸ್ ಬರಬೇಕು, ಯಾಕಂದರೆ ಸಾಕಷ್ಟು ರೀತಿಯ ಆಕ್ಸಿಡೆಂಟ್ಗಳಾಗ್ತವೆ ಬೇರೆ ಬೇರೆ ರೀತಿಯ ಸಮಯದಲ್ಲಿ. ಹೆರಿಗೆ ಸಮಯದಲ್ಲಿ ಮಹಿಳೆಯರಿಗೆ ರಕ್ತದಾನ ರಕ್ತ ಬೇಕಾಗಿರ್ತದೆ, ಮತ್ತು ರಕ್ತಸ್ರಾವ ಆಗ್ತದೆ ಕೆಲವು ರೋಗಗಳಲ್ಲಿ, ಅಂಥವರಿಗೆಲ್ಲ ಸಾಕಷ್ಟು ರಕ್ತ ಬೇಕು, ಅವಶ್ಯಕತೆ ಇರ್ತದೆ. ಅಂಥದ್ರಲ್ಲಿ ಯುವಕರು, ಯುವ ಜನಾಂಗ ತುಂಬ ಇದೆ ನಮ್ಮ ದೇಶದಲ್ಲಿ, ಸಾಕಷ್ಟು ಯುವಕರು ಇದ್ದಾರೆ, ಅವ್ರು ಎಲ್ಲರೂ ಏನಾದರೂ
2: ಮನಸ್ಸು ಮಾಡ್ಬೇಕು ಇದ್ರ ಬಗ್ಗೆ.
1: ಬರ್ತ್ಡೇ ದಿನ ಆದ್ರೆ ರಕ್ತದಾನ ಮಾಡಿದ್ರೆ ಸಾಕು, ತಮ್ಮ ಹುಟ್ಟಿದ ದಿನ ಅಥವಾ ಏನು ಸ್ಪೆಷಲ್ ಡೇ ಅಂತ ಹೇಳ್ಕೊಳ್ತಾರಲ್ಲ, ಆ ದಿನ ರಕ್ತದಾನ ಮಾಡಿದ್ರೆ ಸಾಕಷ್ಟು ರಕ್ತ ಸಂಗ್ರಹ ಆಗುತ್ತೆ. ಈ ತರ ಯಾವುದೇ ರೀತಿಯ ಏನಿದೆ ತೊಂದರೆ ಇದ್ರೆ ಸಮಸ್ಯೆಗಳು ಪರಿಹಾರ ಸಿಗ್ತದೆ ಅಂತ ಹೇಳ್ತಾರೆ. ಜೊತೆಗೆ ಎಷ್ಟೋ ಜೀವಗಳನ್ನು ಉಳಿಸಬಹುದಂತ, ಒಂದು ಸಲ ರಕ್ತ ಕೊಟ್ಟರೆ 3-4 ಜೀವಗಳನ್ನು ಉಳಿಸುವಂತ ಒಂದು ಪುಣ್ಯದ ಕೆಲಸ ಆಗ್ತದ ಅಂತ ಕೂಡ ವೈದ್ಯರು ಹೇಳ್ತಾರೆ. ಇದನ್ನು ಮಾಡಿದ್ರೆ ಚಲೋ ಅಂತ ನನಗೆ ಅನಿಸ್ತದೆ ನೋಡಮ್.
2: ಬಹಳ ಒಳ್ಳೆ ವಿಷಯ ಹೇಳಿದ್ ನೋಡಿ ಬಸಣ್ಣ. ಈಗ ನೋಡು, ಒಂದು ಭೂಪ್ರದೇಶ ಅಂದ್ರೆ ಅಲ್ಲಿ ಒಂದಷ್ಟು ಜನ ವಾಸ ಮಾಡ್ತಾರೆ ಅಂತ ಹೇಳಿದ್ರೆ ಆ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಆ ಭೂಪ್ರದೇಶದ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಇಷ್ಟು ಅರಣ್ಯ ಇರಬೇಕು ಅನ್ನುವಂಥದ್ದು ಒಂದು ರೂಲ್ ಅದ. ಹಂಗಿದ್ದಾಗ ಮಾತ್ರ ಅಲ್ಲಿ ಆರೋಗ್ಯವಂತರಾಗಿರ್ತಾರೆ, ಅಲ್ಲಿರೋ ವಾಸ ಮಾಡ್ತಿರುವಂತ ಎಲ್ಲ ಪರಿಸರ ಚೆನ್ನಾಗಿರ್ತದೆ, ಆಮೇಲೆ ಅಲ್ಲಿ ವಾಸ ಮಾಡುವಂತವರೆಲ್ಲ ಆರೋಗ್ಯವಂತರಾಗಿರ್ತಾರೆ ಅನ್ನುವಂಥದ್ದು ಒಂದು ಅದ ನೋಡಪ್ಪ ಬಸಣ್ಣ. ಈಗ ನಮ್ಮ ರಾಯಚೂರಿನೊಳಗು ಇದೇ ಸಮಸ್ಯೆ ಅದ ನೋಡ್ರಿ. ನಾವು ಅರಣ್ಯದ ಬಗ್ಗೆ ನಾವು ಯಾವಾಗ್ಲೂ ಹೇಳ್ತಿರ್ತೀವಿ,
1: ನಾವು ಎಲ್ಲಿ ನೋಡಿದ್ರೆ ಗಿಡಗಳನ್ನೇ ರಾಯಚೂರಲ್ಲಿ ಕಾಣಕ್ ಸಾಧ್ಯ ಎಲ್ಲ ಬಯಲು ನಾಡು, ಇಲ್ಲಿ
0: ನಮ್
1: ರಾಯಚೂರು ಗಿಡಗಳು ಕಡ್ದು ಬಿಡ್ತಾರ ಅಂತ ಪರಿಸ್ಥಿತಿ ನಮ್ಮ ರಾಯಚೂರಿನಲ್ಲಿ.
0: ರಾಯಚೂರು ಪ್ರಸಿದ್ಧಿ ಆಗಿದ್ದೆ ಬಿಸಿಲು ನಾಡು
2: ಅಲ್ಲ, ಬರೀ ಬಿಸಿಲು ನಾಡು ಅಂತ ಪ್ರಸಿದ್ಧಿ ಆಗಿಬಿಟ್ರೆ ಸಾಲದು. ಈ ಸಲ ಬೇಸಿಗೆ ಒಳಗೆ ನಾವ್ ಎಷ್ಟು ಕಷ್ಟಪಟ್ಟಿವಿ ಅಂತ ರಾಯಚೂರಲ್ಲಿ ವಾಸ ಮಾಡಿರೋರ್ಗೆ ಎಲ್ಲರಿಗೂ ಅನುಭವ ಆಗಿರುತ್ತೆ. ಮನೆಯೊಳಗೆ ಎ ಸಿ ಹಾಕೊಂಡ್ರು ನಿಂದ್ರಲಿಕ್ಕೆ ಆಗದೆ ಇರುವಂತ ಪರಿಸ್ಥಿತಿ ಒಳಗೆ ನಾವ್ ಇದ್ದೀವಿ ಈ ಸಲ. ನಮ್ಮ ರಾಯಚೂರಿಗೆ ಏನು ಅಂದ್ರೆ 3% ಇನ್ನು ಕಡಿಮೆ ಅರಣ್ಯ ಅದ ಅಂತ ಒಂದು ಸಮೀಕ್ಷೆಯಿಂದ ಗೊತ್ತದ ನೋಡಪ್ಪ. ಈ ನಮ್ಮ ಮಹಾನಗರ ಪಾಲಿಕೆಯ ಯಾರು ನಮ್ಮ ಆಯುಕ್ತರು ಏನ್ ಮಾಡಿದ್ರು, ಈ ಎಲ್ಲ ವೇಸ್ಟ್ ಏನ್ ನಮ್ಮ ಕಸ ವಿಲೇವಾರಿ ಮಾಡಿ ತ್ಯಾಜ್ಯವನ್ನು ಒಂದ್ ಕಡೆ ಸಂಗ್ರಹಣೆ ಮಾಡ್ತೀವಲ್ಲ ಅದನ್ನೆಲ್ಲ ಬೈಫರ್ಕೇಟ್ ಮಾಡಿ ಅಲ್ಲಿ ಜಾಗವನ್ನೆಲ್ಲ ಒಂದಷ್ಟು ಎಲ್ಲ ಸ್ವಚ್ಛ ಮಾಡಿಸಿ ಅಲ್ಲಿ ಈ ಮಿಯಾಮಕ್ಕಿ ಅನ್ನುವಂಥ ಒಂದು ಜಪಾನಿನ ಮಾದರಿ ಅರಣ್ಯವನ್ನು ಬೆಳೆಸಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡ್ರೆ ನೋಡಪ್ಪ, ಜಪಾನ್ ದೇಶದ ಸಸ್ಯತಜ್ಞ ಡಾಕ್ಟರ್ ಅಕಿರಾ ಮಿಯಾಮಕ್ಕಿ ಅನ್ನೋರು ಅತಿ ಕಡಿಮೆ ಜಾಗದೊಳಗೆ ಅರಣ್ಯ ಬೆಳೆಸುವ ಪ್ರಯೋಗ ನಡೆಸಿ ಯಶಸ್ಸು ಕಂಡ್ರು ನೋಡಪ್ಪ. ಜಪಾನ್ನೊಳಗೆ ಅರಣ್ಯೀಕರಣ ಪ್ರೋತ್ಸಾಹಿಸೋದಕ್ಕೆ ಜಾಗದ ಕೊರತೆ ಕಂಡು ಬಂದಾಗ ಅಲ್ಲಲ್ಲಿ ಕಿರು ಅರಣ್ಯ ಮಾದರಿ ಪದ್ಧತಿ ಅನುಸರಿಸಲು ಮುಂದಾಗಿದ್ದರು. ಅತ್ಯಂತ ಸಮೀಪ ನೆಟ್ಟ ಗಿಡಗಳು ಸೂರ್ಯನ ಕಿರಣಗಳಿಗೆ ತಲೆಯೊಡ್ಡಿ ವೇಗವಾಗಿ ಬೆಳೆತೊಡಗಿದೆ ನೋಡಪ್ಪ. ಕೇವಲ 10 ವರ್ಷದೊಳಗೆ ನೆಲದ ಮೇಲೆ ಸೂರ್ಯ ಕಿರಣಗಳು ಬೀಳದಂತೆ ದಟ್ಟವಾಗಿ ಕಿರು ಅರಣ್ಯ ಬೆಳೆದು ನಿಂತಿತ್ತು. 100+ ಪ್ರಾಣಿ ಪಕ್ಷಿಗಳಿಗೆ ಆಸರೆ ಒಂದು ಭಾಗ ಆದರೆ ಬೆಲೆ ಕಟ್ಟಲಾಗದ ಶುದ್ಧ ಗಾಳಿ ಪರಿಸರ ಜನರಿಗೆ ಲಭ್ಯವಾಗತೊಡಗಿತು ನೋಡಪ್ಪ. ಮಿಯಾಮಕಿ ಅವರ ಈ ಕಿರು ಅರಣ್ಯ ಪದ್ಧತಿಯ ಯಶಸ್ಸು ಕಂಡು ಅದನ್ನು ಅನುಸರಿಸುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗಲಿಕತ್ತದೆ. ಈ ಮಾದರಿ ಜನಪ್ರಿಯತೆ ಪಡೆದು ಅನೇಕ ದೇಶಗಳಲ್ಲಿ ಮಿಯಾಮಕಿ ಮಾದರಿ ಅರಣ್ಯ ಬೆಳೆಸುವತ್ತ ಗಮನ ಹರಿಸಲಾಗ್ತಾ ಇದೆ ನೋಡಪ್ಪ. ನಮ್ಮ ಕಲ್ಯಾಣ ಕರ್ನಾಟಕದೊಳಗೆ ಈಗಾಗಲೇ ಕಲಬುರಗಿಯಲ್ಲಿ ಈ ಮಿಯಾಮಕಿ ಅರಣ್ಯ ಪ್ರದೇಶವನ್ನು ಬೆಳೆದಿದ್ದಾರೆ. ಈಗ ರಾಯಚೂರು 2ನೇ ಸ್ಥಳ ಆಗ್ಯದ ನೋಡಪ್ಪ. ಇದನ್ನ ಏನು ಮಾಡ್ಯಾರ, ಈಗ ಈ ಸಸಿಗಳು ಬೇಕಲ್ಲ, ಆ ಸಸಿಗಳಿಗೆ ಒಂದು ಈ ನಮ್ಮ ಆಂಧ್ರದಲ್ಲಿ ರಾಜಮಂಡ್ರಿ ಅಂತದಲ್ಲ ಅಲ್ಲಿ ಆ ಸಸಿಗಳಿಗೆಲ್ಲ ಬೆಳೆಸ್ಕೊಳ್ಳಿಕ್ಕೆ ಒಂದಷ್ಟು ಕಾಂಟ್ರಾಕ್ಟ್ ಕೊಟ್ಟಾರ. ಈಗ ಅಲ್ಲಿ ಬೆಳೆಸಬೇಕು ಅಂದ್ರೆ, ಯಾಕಂದ್ರೆ ಈಗ ಮಳೆ ಬರೋ ದಿವಸ ಅಲ್ಲ, ಈಗ ಅಲ್ಲಿ ಹಾಕ್ಬಿಟ್ರೆ ಅದು ಚೆನ್ನಾಗಿ ಗಿಡಗಳೆಲ್ಲ ಹತ್ಕೊಂಡ್ಬಿಡ್ತವೆ ಅಂತ ಅಂದು ಅದು ಹೆಂಗೆ ಇರ್ತದೆ ಅಂತ ಹೇಳಿದ್ರೆ, ಕಡಿಮೆ ಪ್ರದೇಶದೊಳಗೆ ಹೆಚ್ಚು ಅರಣ್ಯ ಬೆಳೆಸಬೇಕು ಅನ್ನುವಂಥದ್ದು ಅಂದ್ರೆ ಒಂದು ದೊಡ್ಡ ಗಿಡ ಅದಕ್ಕೆ ಅಟ್ಯಾಚ್ ಆಗಿರುವಂತ ಒಂದು ಬಳ್ಳಿ, ಹಿಂಗೆ ಒಟ್ಟು ಬಿಸಿಲು ಏನಂದ್ರೆ ಸೂರ್ಯನ ಬಿಸಿಲು ಕೆಳಗೆ ಬಿದ್ದಿರಬಾರ್ದು, ಒಂದು 10-20 ಎಕರೆ ಭೂಮಿಯೊಳಗೆ ಈ ತರ ಬೆಳೆಸಬೇಕು ಅನ್ನುವಂತ ಒಂದು ಉದ್ದೇಶವನ್ನ ಇಟ್ಕೊಂಡ್ರ ನೋಡಪ್ಪ. ಇದು ಜಪಾನಿನ ಮಾದರಿ ನೋಡ್ ಬಸಣ್ಣ. ಯಾಕಂದ್ರೆ ನಮ್ಮ ಊರಲ್ಲಿ ಹೆಂಗೆ ಅಂತ ಹೇಳಿದ್ರೆ
1: ಬಹಳ ಯೋಜನೆಗಳು ಹಾಕೊಳ್ತಾರ ರಾಯಚೂರಿನಲ್ಲಿ, ನಗರಗಳಲ್ಲಿ ಯೋಜನೆಗಳು ಹಾಕೊಂಡಿರ್ತಾರ. ಈಗ ರಸ್ತೆ ಬದಿಯಲ್ಲಿ ಗಿಡಗಳು ಹಾಕ್ತಾರ, ರಸ್ತೆ ಬದಿಯಲ್ಲಿ ಒಳ್ಳೆ ಸಸಿ
2: ಗಿಡ ಹಾಕಿ ನೀರ್ ಹಾಕಿ ಎಲ್ಲ ಬೆಳೆಸಿರ್ತಾರ, ಅದ್ರ ಕೆಳಗಡೆನೆ ಕಸ ಚೆಲ್ಲಿ ಬೆಂಕಿ ಹಚ್ತಾರ ನಮ್ಮ ಜನ. ಏನ್
1: ಜನರ ಪರಿಸ್ಥಿತಿ ಹಿಂಗಿದ್ದಾಗ ಈಗ ಅರಣ್ಯ ಬೆಳೆಸಕ ಪ್ರಯತ್ನ ಮಾಡಕ್ಕಾಯ್ತಾರ ಪಾಪ. ಆ ಒಂದು ಕಾನ್ಸೆಪ್ಟ್ ಏನು ಯಶಸ್ವಿ ಆಯ್ತಂದ್ರೆ ನಮ್ಮ ರಾಯಚೂರಿಗೆ ಒಳ್ಳೆ ಒಂದು
2: ಒಂದು ತಂಪು ವಾತಾವರಣ ಬರಬಹುದೇನೋ ಅನ್ನುವಂತ
1: ನಿರೀಕ್ಷೆ ಐತೆ. ಮುಂದಿನ ದಿನಗಳು ಏನ್ ಮಾಡ್ತಾರ ಗೊತ್ತಿಲ್ಲ.
2: ಹೌದು
1: ನೋಡಮ್ಮ, ಹಿಂಗೆ ಮಾತಾಡ್ತಾ ಕುಂತ್ರೆ ಹಿಂಗೆ ಬಹಳ ವಿಷಯಗಳವ.
2: ನಿನ್ನ ಕೆಲಸ ಬಹಳ ಇರ್ತವೆ
1: ಕೆಲಸ ಮತ್ತೆ ರೈತರ ಕೆಲಸ
0: ಏನಮ್ಮಕ್ಕ. ನಾನು ಮತ್ತೆ ಬಸಣ್ಣ ಬಹಳ ದಿನದ ಮೇಲೆ ಬಂದೀವಿ, ಮನೆಗೆ ಏನಾದ್ರು ಚಾಗಿ ಮಾಡಿ
2: ಚಾ ಮಾಡಿ ಕುಡಿಸ್ತೀನಿ.
1: ಏನಾದ್ರೂ ಶುಂಠಿ ಗಿಂಟಿ ಹಾಕಿ ಮಾಡಮ್ಮ.
2: ಆಯ್ತಪ್ಪ, ಶುಂಠಿ ಹಾಕಿ ಚಾ ಮಾಡ್ತೀನಿ ಅಂತ ಮತ್ತೆ ನಡಿ ಹೋಗ್ಬರೋಣ. ಮತ್ತೆ
0: ನಡೀರಮ್ಮ.
3: ಇದುವರೆಗೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆಯನ್ನ ಕೇಳಿದಿರಿ. ಚರ್ಚೆಯಲ್ಲಿ ಭಾಗವಹಿಸಿದವರು ವೆಂಕಟೇಶ್ ಬೇಬಿನ ಬೆಂಚಿ, ಶ್ರೀದೇವಿ ಮತ್ತು ರಮಾ ಕುಲಕರ್ಣಿ.

ಇದುವರೆಗೆ ಭಾವಗೀತೆಯನ್ನು ಆರಿಸಿದ್ರಿ. ಸಂಗೀತ ಕಟ್ಟಿಯಲ್ಲಿದ್ದ ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿದ್ದ ಭಾವಗೀತೆಯನ್ನು ಕೇಳಿದಿರಿ. ಕೆ ಎಸ್ ನರಸಿಂಹಸ್ವಾಮಿ ವಿರಚಿತ ಭಾವಗೀತೆ ಇದಾಗಿತ್ತು. ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. ಸಮಯ 8:30. ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮವನ್ನು.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಆಮದಿಹಾಳ ಗ್ರಾಮದ ಮಹಾದೇವಪ್ಪ ಮತ್ತು ಸಂಗಡಿಗರಿಂದ ಕಣಿಹರಿಗೆ ವಾದನವನ್ನು ಆಲಿಸಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. ಸಮಯವಾಗುತ್ತಲಿದೆ 8:45. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದಿಂದ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿದ್ರಿ ನರಸಿಂಹ ನಾಯಕ್ ಅವರ ಧ್ವನಿಯಲ್ಲಿ ಕೆ ಎಸ್ ನಿಸಾರ್ ಅಹಮದ್ ವಿರಚಿತ ಭಾವಗೀತೆಯನ್ನು. ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಆತ್ಮೀಯ ಶ್ರೋತೃ ಬಂದವರೇ, ಈಗ ಕೇಳೋಣ ವೇಷಗಾರರ ಆಟ, ಸುಂದ ಉಪಸುಂದ ಕಥೆಯ ಸನ್ನಿವೇಶ. ಪ್ರಸ್ತುತಿ ಚಿನ್ನಪ್ಪ ಮತ್ತು ಸಂಗಡಿಗರು.

ನಾರಾಯಣ. ತಿರುಗುತ್ತದೆ ಕಾಲಚಕ್ರ, ಕಾಲಗತಿ ಕಳಗಾಗುವುದು ಕರ್ಮಜಾಲದ ಮುಳ್ಳಿನಿಂದ. ಹಿಂದೆ ಅನ್ನುವುದು ನಾಳೆ ಇಲ್ಲ, ನಾಳೆ ಅನ್ನುವುದು ಹಿಂದೆ ಇಲ್ಲ. ಹೊಸದೊಂದು ರೂಪಮೈ ತೋರ್ತದೆ ಈ ಪೃಥ್ವಿಯಲ್ಲಿ. ನಾರಾಯಣ ನಾರಾಯಣ ನಾರಾಯಣ. ಆ ಭಸ್ಮಾಸುರನಿಗೆ ಪರಮೇಶ್ವರಿಗೆ ಕದನ ಬಚ್ಚದ ಅಲ್ಲಿನೂ ಸ್ವಲ್ಪವಾಯಿತು ಈ ನಾರ್ಥನಿಗೆ. ನಾರಾಯಣ ನಾರಾಯಣ ನಾರಾಯಣ. ಆ ಕಂಸಾಸುರನಿಗೆ ಕೃಷ್ಣನಿಗೆ ಕದನ ಬಚ್ಚದ ಅಲ್ಲಿನೂ ಸ್ವಲ್ಪವಾಯಿತು ಈ ನಾರ್ಥನಿಗೆ. ನಾರಾಯಣ ನಾರಾಯಣ ನಾರಾಯಣ. ಆ ನಂತರ ಜಟಾಸುರನಿಗೆ ಭೀಮನಿಗೆ ಕದನ ಬಚ್ಚಿದೆ ಅಲ್ಲಿನೂ ಸ್ವಲ್ಪವಾಯಿತು ಈ ನಾರ್ಥನಿಗೆ. ನಾರಾಯಣ ನಾರಾಯಣ. ಸುರತಾಪುರ ಎಂಬ ಪಟ್ಟಣದಲ್ಲಿ ನಿಕುಂಭಾಸುರ ಮಕ್ಕಳಾದ ಸುಂದ ಮತ್ತು ಉಪಸುಂದ ಮಹಾರಾಜನು ಸಕಲ ವೈಭೋಗದಿಂದ ಮೆರೆತಿರುವರು. ಆ ನಂತರ ನಮ್ಮ 33 ಕೋಟಿ ದೇವಾನ ದೇವತರಲ್ಲ, ಅವರ ಕೈಯಲ್ಲೇ ಸಿಕ್ಕೆ ಮೀಲಮಿಲನೆ ವಜ್ಜಾಡ್ತಿರುವರು. ನಾರಾಯಣ ನಾರಾಯಣ ನಾರಾಯಣ. ಅವರಿಗೆ ಹೊರ ಕೊಟ್ಟಂತವರು ಯಾರು? ಆ ಬ್ರಹ್ಮನು. ಬೇಗನೆ ಆ ಬ್ರಹ್ಮನ ಬಳಿಗೆ ನಾನು ಹೋಗಿ ಬರ್ತಾ ಇದ್ದೇನೆ. ನಾರಾಯಣ ನಾರಾಯಣ.

0: ಮಾತಾಯಾರದ್ರೌವಾದೇವಿ ನಮ್ಮ ತಂದೆಯಾರು ನಿಕುಂಭಾಸುರ ನಮ್ಮದು ಸುರತಾಪುರಿ ಎಂಬ ಪಟ್ಟಣ ವಿಧೇ ಭವನ ದೇವಿತ್ರ ಕಾಟವನ ಬೆಚ್ಚಗಡಿ ಬಿನ್ನಿ ತಿರುಗುತ್ತಾ ಕಾಡಿನಲ್ಲಿ ಕಾಡು ಗೆಳಿಸ್ಕೊಂಡು ನಿಂತ್ಕೊಂಡೇ ಬಂದಿದ್ದೇವೆ. ಇರಲಿ, ಹೇಗೆ ನಮ್ಮ ತಮ್ಮನನ್ನು ಬರಮಾಡಿಸ್ತಾ ಇದ್ದೇನೆ.
1: ನಮೋ ನಮೋ ಅಣ್ಣ, ಹಾಗೆ ಜನನ ಹೊಂದಿಸು
0: ಶುಭಸ್ತಫಲಿತ ಮಾ ಮೇಲೆ ಕೆಳಮಂತನಾಗು.
1: ಅಣ್ಣ ರೂಪ ಸುಂದರನನ್ನ ಗಳಿಸಿದ ಕಾರಣವೇನು?
0: ಅಮ್ಮ, ವಿ ದೇವನ ದೇವತೆ ಕಾಟವನ್ನು ಬಳ ಬೆಚ್ಚಾಯ್ತದ್ರಕ್ಕೋಸ್ಕರ ಕರೆಸಿದ ಕಾರಣ?
1: ಅಣ್ಣ, ಯಾವ ದೇವನ ದೇವತೆ ಏನು ಮಾಡಬಲ್ಲರಣ್ಣ? ಈಗಿಂದಲೀಗೆ ನನ್ನ ಅಪ್ಪಣೆವನ್ನು ದಯಪಾಲಿಸಿಬಿಡು. ಎನ್ನ ಹೇಳಗದಲ್ಲಿಂದ್ರೆ ಗುಡ್ಡೆ ಗಗನಕಾರ್ಚವ ರಕ್ತವನ್ನ ತಂದ ನನ್ನ ಪಾದಂಗೆ ಹೊಂದಿಸಿ.
0: ಶಾಂತನಾಗು ತಮ್ಮ, ಶಾಂತನಾಗು.
1: ಅಣ್ಣ, ಎಲ್ಲಿವರೆಗೆ ನಿನ್ನ ಶಾಂತಿ, ಎಲ್ಲಿವರೆಗೆ ನಿನ್ನ ದುರಿತಿ? ಹೋದರು ಈಗಿಂದ್ರಿಗೆ ಅಪ್ಪಣೆವನ್ನು ದಯಪಾಲಿಸು. ಎನ್ನ ಹೇಳಗದಲ್ಲಿಂದ್ರೆ ಗುಡ್ಡೆ ಗಗನಕಾರ್ಚ ರಕ್ತವನ್ನ ತಂದ ನಿನ್ನ ಪಾದಂಗೆ ಹೊಂದಿಸಿ.
0: ಶಾಂತನಾಗು ತಮ್ಮ, ನಮ್ಮ ಪಟ್ಟಣಕ್ಕೆ ಮಾಮೂಲಿ ಬರ್ತಾ ಇದ್ದರೆ
1: ಬರಲಿ ಬರಲಿ. ಆಗಲೇ ಅಣ್ಣ, ಬೇಗನೆ ಇಬ್ಬರು ಕೂಡ ಹೋಗೋಣ. ಅನಾಥ ನಮ್ಮನೆ ಸ್ನೇಹಿತರೆ.

0: ಏನು ತಮ್ಮ, ನಮ್ಮ ಪಟ್ಟಣಕ್ಕೆ ಮಾಮೂಲಿ ಬಂದಂತೆ ಕಾಣುತ್ತದೆ, ಬೇಗನೆ ಹೊರಡು ಹೋಗೋಣ. ಅಣ್ಣ ಯಾವ ಮಾಮೂನಿಗಳು ಬರ್ತಾ ಇದ್ರೆ ನಮ್ಮ ಪಟ್ಟಣಕ್ಕೆ ಬೇಗನೆ ನಡಿ.
1: ನಾರಾಯಣ ನಾರಾಯಣ ನಾರಾಯಣ.
0: ನಮೋ ನಮ ಮಾಮೂನಿಗಳಿಗೆ
1: ಆದ್ರ ಸುಂದರ ಉಪಸುಂದಸ್ತವಾಗಲಿ ಮೇಲೆ ಕೇಳುವಂತನಾಗ.
0: ನಮೋ ನಮ ಮಾಮೂನಿಗಳಿಗೆ ಉಪಸುಂದ ಸುಮಸ್ತವಾಗಲಿ ಮೇಲೆ ಕೇಳುವಂತನಾಗ. ಮಾಮೂನಿಗಳೇ, ನಮ್ಮ ಪಟ್ಟಣಕ್ಕೆ ಬಂದ ಕಾರಣವೇನಂತ ಕೇಳಬಹುದು.
1: ನಾರಾಯಣ ನಾರಾಯಣ ನಾರಾಯಣ. ಈ ಮೂರು ಲೋಕವನ್ನು ತಿರುಗುತ್ತಾ ನಿಮ್ಮ ಬಳಿ ಬಂದ ಕಾರಣವೇನೆಂದ್ರೆ ನಿಮಗೊಂದು ಉಪದೇಶದ ಮಾತನ್ನ ತಿಳಿಸಲಿಕ್ಕೆ ಬಂದಿದ್ದೇನೆ. ನಾರಾಯಣ
0: ನಾರಾಯಣಿಗಳೇ, ಅದು ಯಾವ ಉಪದೇಶವನ್ನು ಬೇಗನೆ ಬೆಳೆವಂತನಾಗು.
1: ನಾರಾಯಣ ನಾರಾಯಣ ನಾರಾಯಣ. ಆದ್ರೆ ಈ 33 ಕೋಟಿ ದೇವಾನ ದೇವತರಲ್ಲಿ ನಿಮ್ಮ ಪ್ರಚಾರ ಬೆಳಗ್ತಾ ಇದ್ದಾರೆ. ನಾರಾಯಣ ನಾರಾಯಣ ನಾರಾಯಣ.
0: ಮಾಮನಿಗಳೇ, ನಮ್ಮ ಪಟ್ಟಣಕ್ಕೆ ಬಂದ ಕಾರಣವೇನೆ ಬೇಗನೆ ಹೇಳುವಂತನಾಗು.
1: ಆದರೂ ನಮ್ಮ 33 ಕೋಟಿ ದೇವಾನ ದೇವತರಲ್ಲಿ ನಿಮ್ಮ ಪ್ರಚಾರ ಬೆಳಗ್ತಾ ಇದ್ದಾರೆ. ಆದರೂ ಒಬ್ಬನೇ ಪಣವನ್ನು ತೊಟ್ಟಿದ್ದಾನೆ. ನಾರಾಯಣ ನಾರಾಯಣ.
0: ಯಾರು ಪಣವನ್ನು ತೊಟ್ಟಿದ್ದು?
1: ಯಾರು ಅಲ್ಲವು, ಶ್ರೀಕೃಷ್ಣನು ನಿಮ್ಮ ರುಂಡ ಹಬ್ಬದ ಕಡಿದು ಚಂಡ ಹಾಡುವಂತ ಪಣವನ್ನ ತೊಟ್ಟಿದ್ದಾನೆ. ನಾರಾಯಣ ನಾರಾಯಣ.
0: ಸರಿ, ಯಾವ ಶ್ರೀಕೃಷ್ಣನ ಪಣವನ್ನ ತೊಟ್ಟಿದ್ದಾನೆ? ಅವನ ನಮ್ಮ ಕೈಯಲ್ಲಿ ಸಿಕ್ಕಿ ಅವನು ದೊಕ್ಕಿದೆ. ಅವನನ್ನ ಪಟ್ ಪಡೆ ಬಿಡಿದ ಧ್ರುವನಿಗೆ ಅಪ್ಪಳಿಸಿ ಆವತ್ತನ್ನು ಕೊಡುವೆ.
1: ನಾರಾಯಣ ನಾರಾಯಣ ನಾರಾಯಣ ನಾರಾಯಣ ನಾರಾಯಣ ನಾರಾಯಣ.
0: ಶ್ರೀಕೃಷ್ಣನಲ್ಲಿರುವ ಬೇಗನೆ ಹೇಳುವಂತನಾಗು.
1: ಆದರೂ ಈ ರೂಪವನ್ನು ರಾಜರೂಪವನ್ನು ಅಡಗಿಸಿ ಸನೇಶ್ ರೂಪದಿಂದ ಹೋಗಬೇಕು.
0: ಏನು ನಾರ್ಥಮನಿಗಳೇ, ಈ ರಾಜರೂಪದಲ್ಲಿ ಚೆನ್ನೇ ತುಂಬ ತಳಬೇಕೆ? ಬೇಡ ಬೇಡ ನಾರ್ಥರೇ, ಯಾವ ಲೋಕದಲ್ಲಿದ್ದಾನು?
1: ಆದರೂ ನಿಜವಾಗಿ ಬ್ರಹ್ಮನ ಬಳಿ ವರವನ್ನು ಪಡೆದ ಮೇಲೆ ಮುಂದಿನ ಆಲೋಚನೆ ನಾನು ಇನ್ನೂ ಹೇಳ್ತಾ ಇದ್ದೇನೆ.
0: ಏನು ನಾರ್ಥಮನಿಗಳೇ, ನಾವು ಈಗಿಂದಲೂ ಬ್ರಹ್ಮನ ಮೇಲೆ ವರವನ್ನು ಪಡೆಯಬೇಕೆ? ಆಗಲೇ ಬೇಗನೆ ಹೊರಡ್ತಾ ಇದ್ದೇವೆ.
1: ನಾರಾಯಣ ನಾರಾಯಣ, ಬೇಗನೆ ಹೋಗಿ ಬನ್ನಿ. ನಾರಾಯಣ
0: ತಮ್ಮ,
2: ಅಣ್ಣ
0: ನಾನು ಹೇಗೆ ಕಾಣುವ ನಿನ್ನ ಕಣ್ಣಿಗೆ?
2: ನೀನು ಸೇಮಿ ಸನ್ನೇಶ ರೂಪ ಕಂಡಂತೆ ಕಾಣುತ್ತದೆ ನನ್ನ ಕಣ್ಣಿಗೆ ಅಣ್ಣ.
0: ಆಗಲಿ ತಮ್ಮ, ನೀನು ಬೀದಿ ಮೇಲೆ ಬಿಕಾರಿ ಕಂಡಂತಾಗುತ್ತದೆ. ಬೇಗನೆ ಬ್ರಹ್ಮನ ಮೇಲೆ ಹೋಗೋಣ ನಡಿ.
2: ಬೇಗನೆ ನಡಿ, ನಾವು ಹೋಗೋಣ.
3: ಪರಬ್ರಹ್ಮಾಯ ನಮೋ. ಪರಬ್ರಹ್ಮ

0: ಅಮ್ಮ ಅಣ್ಣ ಹರಿಯನಂದ್ರೆ ಸಾಮರ್ಥ್ಯವನಲ್ಲ.
1: ಹೌದಣ್ಣ,
0: ಮಾಯ ರೂಪದಲ್ಲಿ ತಮ್ಮನ್ನು ಭಂಗ ಮಾಡ್ತೀರಿ, ಕಣ್ಣ ತೆಗೆದು ನೋಡಬೇಡ.
1: ಎಲ್ಲವಣ್ಣ ಕಣ್ಣ ತೆಗೆದು ನೋಡ.
0: ಆಗಲಿ ತಮ್ಮ, ಆಗಲಿ.
2: ನಾನು ನಿಜವಾಗಿ ಬ್ರಹ್ಮದೇವರೇ ಬಂದಿದ್ದೇನೆ.
0: ತಮ್ಮ
1: ಅಣ್ಣ,
0: ಹೋ ನಿಜವಾಗಲು ಬ್ರಹ್ಮದೇವರೇ ಬಂದಂತೆ ಕಾಣುತ್ತದೆ.
1: ಓಂ ನಿಜವಾಗಲು ಬ್ರಹ್ಮದೇವರೇ.
0: ಓಂ ಬ್ರಹ್ಮದೇವರೇ.
2: ಶುಭಮಸ್ತವಾಗಲಿ
0: ಬ್ರಹ್ಮದೇವರೇ. ನಮಗೆ ಗಾಳಿಯಿಂದಲೂ ಮರಣವಿಲ್ಲ, ಚಳಿಯಿಂದಲೂ ಮರಣವಿಲ್ಲ, ಭೂಜ್ಯೋತಿಯಿಂದಲೂ ಮರಣವಿಲ್ಲ, ಆಕಾಶದಿಂದಲೂ ಮರಣವಿಲ್ಲ, ಆಯುಷ್ಠಾಯಿ ಬಾಲಸಕ ಮರಣೆ.
2: ನೀವಿಬ್ಬರು ಒಂದೇ ತಾಯಿ ಮಕ್ಕಳು, ಒಂದೇ ರೀತಿ ನಂಗೆ ಕಾಣುತ್ತಿದ್ರೆ ಬಂದು ಎಲ್ಲಿಂದಲೂ ಮರಣವಿಲ್ಲ, ನಿಮ್ಮ ಅಹಂಕಾರಕ್ಕೆ ನಿಮ್ಮ ಮರಣ.
0: ತಮ್ಮ
1: ಅಣ್ಣ,
0: ಹಾ ಬ್ರಹ್ಮನ ಏನಂತ ಬರೆದಿದ್ದಾನೆ?
1: ಏನು ಏನು ಬರೆದಿದ್ದೇನೆ ನೋಡಣ್ಣ.
0: ನಮ್ಮ ಅಹಂಕಾರ ಹೆಚ್ಚಾದ ಕೂಡಲೇ ನಮ್ಮ ಮರಣ. ನಮಗೆ ಅಹಂಕಾರ ಹೆಚ್ಚಾಗದಿಲ್ಲ, ನಮಗೆ ಮರಣ ಬರಲಿ. ತಮ್ಮ ಬೇಗ ನಡಿ ಹೋಗೋಣ ಮುಂದಕ್ಕೆ.
1: ಅಣ್ಣ ಉತ್ತ ಬ್ರಹ್ಮನು, ನಮ್ಮ ಕೈಯಲ್ಲಿ ನಾವೇ ಮರಣ ಎಂದಿಗೂ ಸಾಧ್ಯವಾದ ಮಾತು.
0: ಹೌದು ತಮ್ಮ,
1: ಈಗಿನಿಗೆ ಬೇಗನೆ ಹರಿನನ್ನ ಹುಡುಕುತ್ತಾ ಹೋಗೋಣ.
0: ಓ ಮುಂದೆ ತಾಯಿ ಮಕ್ಕಳು ನಮಗೇನು ಕಾದೋಟ ಬರಲಿಲ್ಲ, ಕೊಲೆ ಆಗಲಿಲ್ಲ. ಓಂ ಹರಿನನ್ನು ಹುಡುಕುತ್ತಡಿ ಹೋಗೋಣ.
1: ಹೇಗಿನ ಹರಿನನ್ನ ಹುಡುಕುತ್ತಾ
0: ಓಂ ನಡಿ.
1: ಅಣ್ಣ
0: ಓ ಮರಿಯನು,
1: ಹರಿನನ್ನು ಹಿಡ್ಕೊಂಡು ಬಂದಿದ್ದೇನೆ.
0: ಹೌದು,
1: ಇವನ ಯಮ ಬಿಟ್ಟರಿಗೆ ಬಿಟ್ಟು ಬಿಡು, ಹೋಗ್ರಿ.
0: ಹೇಗೆ ಮರಣ ಹಿಡ್ಕೊಂಡು ಬಾ
1: ಅಣ್ಣ. ಯಮಧರ್ಮನ
0: ನಿನ್ನ ಎಣ್ಣ ತಲಿದ್ದಳೆ ಶಾಮರಾಭಾವಿಯಿಂದ ಮೇಲೆ ನಮ್ಮ ದೋರಭಾಗದಲ್ಲಿರಬೇಕು. ಹೋಮ್ ಎಂಬ ಹೋಮ್ ಹೋಮ್ ಮೇಲೆ ಮುಂದಕ್ಕೆ ಹೋಗೋಣ.

0: ನಾರಾಯಣ ನಮೋ ನಮೋ ಬ್ರಹ್ಮದೇವರೇ ಸುಮಸ್ವಾಗಲೇ ಪೂಜ್ಯರೇ ಮೇಲೆ ಕೇಳುವಂತನಾಗು ಆದರೂ ನಾರಾಯಣ ನಾರಾಯಣ ನಾರಾಯಣ ಈ ಮೂರು ಲೋಕವನ್ನು ತಿರುಗುತ್ತ ನಿನ್ನ ಬಳಿ ಬಂದ ಕಾರಣವೇನೆಂದರೆ ಸುರುತಾಪ್ರೇಮ ಪಟ್ಟಣದಲ್ಲಿ ನೀಕುಂಭಾಸುರ ಮಕ್ಕಳಾದ ಸುಂದ ಮತ್ತು ಪಸುಂದ ಮಹಾರಾಜನು ಸಕಲ ವೈಭೋಗದಿಂದ ಮೆರಿತಾ ಇದ್ದರೆ ನಮ್ಮ 33 crore ದೇವಾನ ದೇವತರ ಅವರ ಕೈಯಲ್ಲೇ ಸಿಕ್ಕಿ ಮೀಲ ಮೀಲನೆ ಒದ್ದಾಡುತ್ತಿರುವರು. ಆದರೂ ಅವರಿಗೆ ವರವು ಯಾವ ವರವು ದಯಪಾಲಿಸಿದ್ದೀರಿ?
1: ಪೂಜ್ಯರೇ, ನಿಕುಂಭಾಸುರ ಮಕ್ಕಳಾದ ಸುಂದಾರೂಪ ಸುಂದರಿಗೆ ಅವರಿಬ್ಬರಿಗೆ ವರವನ್ನು ನಾನೇ ದಯಪಾಲಿಸಿದ್ದೆ.
0: ನಾರಾಯಣ ನಾರಾಯಣ, ಯಾವ ರೀತಿ ವರವನ್ನು ದಯಪಾಲಿಸಿದ್ದೀರಿ?
1: ಅವರ ಕೈಲಿ ಅವರಿಗೆ ಮರಣಂತ ನಾನು ವರವನ್ನು ದಯಪಾಲಿಸಿದ್ದೇನೆ.
0: ಆದರೂ ಸಾಧ್ಯವಾದ ಮಾತು ಬ್ರಹ್ಮದೇವರೇ. ನಾರಾಯಣ ನಾರಾಯಣ ನಾರಾಯಣ.
1: ಪೂಜ್ಯರೇ, ವರವು ಕೊಟ್ಟಂತವರು ನಾವು, ಇದರ ಮೇಲೆ ನಿಮ್ಮದೇ ಒಂದು ಉಪಾಯ ಅಲ್ಲವೇ?
0: ಹಾಗಲ್ಲವೂ ಬ್ರಹ್ಮದೇವರೇ, ವರವು ಕೊಟ್ಟಿದ್ದರು ನೀವೇ, ನಿಮ್ಮದೇ ಉಪಾಯವೇನೆ?
1: ನಾರಾಯಣ, ಹಾಗಾದರೆ ನನ್ನ ಕೊನೆಯ ಬ್ರಹ್ಮಸ್ಥವನ್ನು ತಗೊಂಡು ಹೋಗಿ.
0: ನಾರಾಯಣ,
1: ಆ ಬ್ರಹ್ಮಸ್ಥಲಿದ್ದರೆ ಹೆಣ್ಣಂದ್ರೆ ಒಂದು ಕಿಲೋತ್ಮನ ಉದ್ಭವಿಸಬಹುದು.
0: ನಾರಾಯಣ ನಾರಾಯಣ,
1: ಆ ಕಿಲೋತ್ಮನಿಂದ ಅವರಿಬ್ಬರ ಅಣ್ಣ ತಮ್ಮ ಕೊಲೆ ಆಗ್ತಾ ಇದ್ದಾರೆ. ಪೂಜ್ಯರೇ,
0: ಆದರೂ ನಿನ್ನ ಕೊನೆಯ ಬ್ರಹ್ಮಸ್ಥಲಿಂದ ಕಿಲೋತ್ಮನ ಉತ್ಪನ್ನ ಆಗ್ತಾ ಇದ್ದಾಳೆ. ಆ ಕಿಲೋತ್ಮನಿಂದಲೂ ಸುಂದ ಮತ್ತು ಪಸುಂದ ಮಹಾರಾಜರ ಕೊಲೆ ಆಗುವುದು ನಿಜ?
1: ನಿಜ.
0: ಬ್ರಹ್ಮದೇವರು, ನಾ ಬರ್ತಾ ಇದ್ದೇನೆ.
1: ನಮ್ಮ ಬ್ರಹ್ಮಸ್ಥವನ್ನ ತೆಗೆದು.
0: ನಾರಾಯಣ ನಾರಾಯಣ ನಾರಾಯಣ.

0: ಪೂಜ್ಯರೇ, ಶುಭಮಸ್ತವಾಗಲೇ ಸುಂದ ಮಹಾರಾಜನೇ, ಮೇಲೆ ಕೇಳವಂತನ
1: ಅರ್ಧಮನಿಗಳೇ.
0: ನಮೋ ನಮ ಪೂಜ್ಯರೇ, ನಿಮಗೊಂದು ಶುಭಮಸ್ತವಾಗಲು ಉಪಸುಂದ ಮಹಾರಾಜನೇ, ಮೇಲೆ ಕೇಳುವಂತನ
1: ಅರ್ಧಮನಿಗಳೇ.
0: ಹಾ, ಬ್ರಹ್ಮನ ಮೇಲೆ ವರವನ್ನು ಪಡೆದು ಬಂದಿದ್ದೇವೆ.
2: ನಾರಾಯಣ ನಾರಾಯಣ, ಹಾ, ಬ್ರಹ್ಮನು ಯಾವ ವರವು ದಯಪಾಲಿಸಿದ್ದಾನೆ?
0: ಅರ್ಧಮನಿಗಳೇ, ನಮ್ಮ ಅಹಂಕಾರ ಎತ್ತಾದ ಕೂಡಲೇ ನಮ್ಮ ಮರಣ ಅಂತ ದಯಪಾಲಿಸಿದ್ದಾನೆ.
2: ನಾರಾಯಣ ನಾರಾಯಣ, ಆದರೂ ಸೂರ್ಯ ಹುಟ್ಟುವಾಗಲೂ ನಿಮ್ಮ ಮರಣವಿಲ್ಲ.
0: ಇಲ್ಲ ನಾರ್ಥಮನಿಗಳೇ.
2: ಆನಂತರ ಸೂರ್ಯ ಮುಳುಗುವಾಗಲೂ ನಿಮ್ಮ ಮರಣವಿಲ್ಲ. ಗಾಳಿಯಿಂದಲೂ ನಿಮ್ಮ ಮರಣವಿಲ್ಲ.
0: ಇಲ್ಲ,
2: ಚಳಿಯಿಂದಲೂ ನಿಮ್ಮ ಮರಣವಿಲ್ಲ. ಆದರೂ ನಿಮ್ಮ ಅಹಂಕಾರ ಹೆಚ್ಚಾಗಿದ ಕೂಡಲೇ ನಿಮ್ಮ ಮರಣ. ಆದರೂ ಎಂದಿಗೂ ಸಾಧ್ಯ ಅದು. ಒಂದೇ ತಾಯಿ ಗರ್ಭದಲ್ಲಿ ಜನಿಸಿರುವ ಸುಂದ ಮತ್ತು ಪಸುಂದ ಮಹಾರಾಜನು ನಾರಾಯಣ ನಾರಾಯಣ. ಆದರೂ ನಮ್ಮ 33 ಕೋಟಿ ದೇವಾನ ದೇವತೆ ನಿಮ್ಮ ಕೈಯಲ್ಲಿ ಸಿಕ್ಕಂಗೆ
0: ಕಾಣುತ್ತೆ. ನಿಮ್ಮ 33 ಕೋಟಿ ದೇವತೆ ಕೈಯಲ್ಲಿ ಸಿಕ್ಕಂಗೆ ಆಗುತ್ತದೆ.
2: ನಾರಾಯಣ ನಾರಾಯಣ,
0: ದೇವೇಂದ್ರ ಯಮಧರ್ಮ ಶ್ಯಾಮಲಾಭಾವಿ ಹಕ್ಕದಿಕ್ಕ ಪಾಲಕರೆಲ್ಲ ಸಿಕ್ಕಿದ್ದಾರೆ.
2: ಆದರೆ ಇನ್ನ ಒಬ್ಬನೇ ಸಿಕ್ಕರೆ
0: ಆ ಹರಿಯನು ನನ್ನ ಕೈಯಲ್ಲಿ ಸಿಕ್ಕರೆ ನಾರ್ಥಮುನಿಗಳೇ ನೆರೆ ಹೇಗೆ ಹೋಗ.
2: ನಾರಾಯಣ ನಾರಾಯಣ, ನೆರೆ ಏಕೆ ಪ್ರಜೆಗಳೇ, ಮತ್ತು ಇಲಿಯಾಗಿ ಹೋಗುತ್ತಾ ಇದ್ದೇನೆ ಆ ಹರಿಯನು.
0: ಹೌದು ನಾರ್ಥಮುನಿಗಳೇ.
2: ಹೌದು, ಹರಿಯನ್ ಇಲ್ಲೇ ಇದ್ದಾನೆ.
0: ಎಲ್ಲಿದ್ದಾನೆ ನಾರ್ಥರೆ?
2: ಇದ್ದಾನೆ.
0: ಎಲ್ಲಿ?
2: ಆದರೂ ಆಕಾಶದಲ್ಲಿ.
0: ಇಲ್ಲ ನಾರ್ಥರೆ.
2: ನಾರಾಯಣ, ಈ ಭೂಲೋಕದಲ್ಲಿ.
0: ಇಲ್ಲ.
2: ಆದರೂ ನನ್ನ ಹೃದಯದಲ್ಲಿದ್ದಾನೆ ನಾರಾಯಣ.
0: ಹೃದಯನ ಶೀಳಿ ಬಿಡುವೆ ನಾರ್ಥರೆ.
2: ದುಡುಕಬೇಡರ ಪ್ರಜೆಗಳೇ, ನಾರಾಯಣ ನಾರಾಯಣ. ಆದರೂ ನಂದನವನದಲ್ಲಿದ್ದಾನೆ ಆ ಹರಿಯನು.
0: ಏನು ನಾರ್ಥರೆ, ಹರಿಯನು ನಂದನವನದಲ್ಲಿದ್ದಾನೆ. ತಮ್ಮ ಬೇಗನೆ ಹೋಗಿ ಬನ್ನ,
3: ಬೇಗನೆ ಹುಡುಕುತ್ತಾ ಹೋಗ್ತಾ ಇದೆ.
0: ನಾರ್ಥರೆ, ಯಾವ ಲೋಕದಲ್ಲಿ ಯಾವ ಸುದ್ದಿ ನಾರ್ಥರೆ?
2: ನಾರಾಯಣ ನಾರಾಯಣ ನಾರಾಯಣ. ಆದರೂ ನಿಕುಂಭಾಸುರ ಮಕ್ಕಳಾದ ಸುಂದ ಉಪಸುಂದ ಮಹಾರಾಜನ ವೀರಾದಿ ವೀರರು, ಸೂರಹಾದಿ ಸೂರರು, ಪುರುಷರಂತಿದ್ದಾರೆ.
0: ಭಲೆ ಭಲೆ ನಾರ್ಥರೆ ಭಲೆ.
2: ಆದರೂ ಒಂದು ಕುಸ್ತಿ ಆಟದಲ್ಲಿ ಆದ್ರೆ ವೀರಾದಿ ವೀರನು.
0: ನಾನೇ ಮುಂದು.
2: ಒಂದು ಸರಮನೆ ಆಟದಲ್ಲಿ ಆದ್ರೆ ವೀರಾದಿ.
0: ನಾನೇ ಮುಂದು.
2: ಒಂದು ಪಗಡಿ ಆಟದಲ್ಲಿ ಆದ್ರೆ ವೀರಾದಿ ವೀರ.
0: ನಾನೇ ಮುಂದು.
2: ಆದರೂ ನಿನ್ನ ರೂಪವಿದೆ, ಪವಿತ್ರವಾದ ರೂಪವಿದೆ. ನಿನ್ನ ಕಣ್ಣುಗಳಿವೆ ಕಾಮನಬಿಲ್ಲಿನಂತೆ ನಾರಾಯಣ ನಾರಾಯಣ. ನಿನ್ನ ಹಲ್ಲುಗಳಿವೆ ದಾಳಿಂಬಿ ಬೀಜದಂತೆ ನಾರಾಯಣ ನಾರಾಯಣ. ನಿನ್ನ ತುಟಿಗಳಿವೆ ತೊಂಡಿ ಹಣ್ಣಿನಂತೆ ನಾರಾಯಣ. ಆದರೂ ನಿನ್ನ ರೂಪಕ್ಕೆ ಒಬ್ಬ ತಕ್ಕವಾದ ಒಂದು ಸ್ತ್ರೀಯಳನ್ನು ಮದುವಾಗಬೇಕು.
0: ನಾರ್ಥರೆ ಮದುವೆ ಸುದ್ದಿ ನೆಟ್ಟಿನ ಕಾಲ ಬೆಲೆತಂತಾಗುತ್ತದೆ. ನಾರ್ಥರೆ, ನನಗೆ ಮದುವೆ ಬೇಕಾಗಿಲ್ಲ.
2: ಹಾಗಲ್ಲವು, ನಿನ್ನ ಮದುವಾದ ಮೇಲೆ ನಿನ್ನ ಶಕ್ತಿ ಸಾಮರ್ಥ್ಯವು ನಿನ್ನ ಬುದ್ಧದಲ್ಲಿ ಉತ್ತೀರ್ಣ ಬರುವಾಗ ಆನಂತರ ಈ 33 ಕೋಟಿ ದೇವಾನ ದೇವತರೆಲ್ಲ ನಿನ್ನ ಕೈಯಲ್ಲಿ ವಶವಾಗ್ತಾ ಇದ್ದಾರೆ.
0: ಏನು ನಾರ್ಥರೆ, ನನಗೆ ಮದುವಾದ ಮೇಲೆ ನಿನ್ನ ಶಕ್ತಿ ಸಾಮರ್ಥ್ಯ ಕೇಳಿ ಬರ್ತದೆ.
2: ಹೌದು,
0: ಈ ದೇವಾನ ದೇವತನ ಕೈಲ ವಶವಾಗುವರು. ಇದಕ್ಕೆ ಕಣ್ಣಲ್ಲಿರಬಹುದು,
2: ಅಮನ ಲೋಕದಲ್ಲಿದ್ದಾಳೆ ಕಿಲೋತ್ನಿ, ಅವಳ ಕಣ್ಣಿದ್ದಾವೆ ನಿನ್ನ ಕಣ್ಣಿನಂತೆ.
0: ನಾರ್ಥರೆ, ಅವಳ ಕಣ್ಣು
2: ಕಾಮನೆ ಬಿಲ್ಲಿನಂತೆ,
0: ಅವಳ ತುಟಿಗಳು
2: ತೊಂಡಿ ಹಣ್ಣಿನಂತೆ,
0: ಅವಳ ಕುಚ್ಚಗಳು
2: ಅಯ್ಯೋ ಮಾವಿನ ಹಣ್ಣಿನಂತೆ,
0: ಅವಳ ರೆಟ್ಟಿಗಳು
2: ಬಾಳಿಯ ದಂಡಿನಂತೆ,
0: ಅವಳ ತುಡಿಗಳು
2: ಕಾದಿನ ಕಂಬದಂತೆ.
0: ಸುಂದರಿ ಸುಂದರಿ
2: ನಾರಾಯಣ, ನಿಮ್ಮ ಮಾಮುನಿಗಳು.
0: ಕ್ಷಮಿಸಬೇಕು ಮಾಮುನಿಗಳೇ,
2: ಕ್ಷಮಿಸ್ತಾ ಇದ್ದೇನೆ. ನಾರಾಯಣ ನಾರಾಯಣ.
0: ನಾರ್ಥಮನಿಗಳೇ, ಈ ಸುದ್ದಿ ನಮ್ಮ ತಮ್ಮನ ಮುಂದೆ ತಿಳಿಸಬೇಡ, ಹೀಗೆ ಬರಡಬಹುದಿಲ್ಲ.
2: ಈ ಸುದ್ದಿಯನ್ನು ನಿಮ್ಮ ತಮ್ಮನ ಮುಂದೆ ತಿಳಿಸಿದ್ದಲ್ಲ, ಹೀಗೆ ಹೋಗ್ತಾ ಇದ್ದ. ನಾರಾಯಣ ನಾರಾಯಣ.
3: ನಾರ್ಥರೆ, ಹರಿಯನು ಕೈಯಲ್ಲಿ ಸಿಗುತ್ತಾನಂತ ಹೇಳಿದ್ರೆ ಎಲ್ಲಿರಬಹುದು ಹರಿಯನು?
2: ಹರಿಯನು ಅಯ್ಯೋ, ನಿಮ್ಮ ಗದಾ ರಬ್ಬಾಟಕ್ಕೆ ಹರಿಯನು ಹಂಜಿ ಹೊಡೆಯೋಗಿದ್ದಾನೆ.
3: ನನ್ನ ಗದದ ರಬ್ಬಾಟಿಗೆ ಮಾಯವಾಗಿ ಹೊರಡೋಗಿದ್ದರೆ ಹರಿಯನು. ನಾರ್ಧರೆ, ಇನ್ನ ಯಾವ ಲೋಕದಲ್ಲಿ ಯಾವ ಸುದ್ದಿಗಳ ನಾರ್ಧರೆ?
2: ಆದರೂ ಯಾವ ಲೋಕದಲ್ಲಿ ಆದರೂ ಯಾವ ಸುದ್ದಿ ಇಲ್ಲವು. ನಾರಾಯಣ ನಾರಾಯಣ, ಹರಿಯನು ನಿನ್ನ ಕೇಳಿ ದೊರಕಬೇಕಾದ್ರೆ ಇದಕ್ಕೊಂದು ಉಪಾಯವನ್ನು ಇದೆ.
3: ಯಾವ ಉಪಾಯವನ್ನು ಹೇಳುವಂತ ನಾವು?
2: ಆದರೂ ಹರಿಯನು ಒಬ್ಬನೇಕೆ ನಮ್ಮ 33 ಕೋಟಿ ದೇವಾನ ದೇವತರಲ್ಲಿ ನನ್ನ ಕೈಲಿ ವಶವಾಗ್ತಾ ಇದ್ದೆ.
3: ನಾರ್ಥಮುನಿಗಳೇ, ಹರಿಯನೊಬ್ಬವ ನನ್ನ ಕೈಯಲ್ಲಿ ಸಿಕ್ಕರೆ ನಿಮ್ಮ 33 ಕೋಟಿ ದೇವಾನ ದೇವತರ ನನ್ನ ಕೈಯಲ್ಲಿ ಸಿಕ್ಕಂತೆ ಕಾಣುತ್ತವೆ.
2: ಅಯ್ಯೋ ನಾರಾಯಣ ನಾರಾಯಣ, ಹರಿಯನು ಸಿಗುತ್ತಾ ಇದ್ದರೆ ನಿನ್ನ ಮದುವಾದ ಮೇಲೆ ಹರಿಯನು ನಿನ್ನ ಕೈಯಲ್ಲಿ ದೊರಕ್ತಾ ಇದ್ದೆ.
3: ನಾರ್ಥಮುನಿಗಳೇ, ಮದುವೆ ಸುದ್ದಿಯನ್ನು ನನ್ನ ಮುಂದೆ ಹೆಚ್ಚಿದರೆ ಉರಿ ಮಂಡಲಕ್ಕೆ ಬೆಂಕಿ ಹಚ್ಚಿದಂಗೆ ಹೋಗುತ್ತದೆ. ನಾರ್ಥರೆ, ಮದುವೆ ಬೇಡ. ಅರಿಯನು ಸಿಕ್ಕ ಮೇಲೆ 33 ಕೋಟಿ ದೇವಾನ ದೇವತರು ಸಿಕ್ಕ ಮೇಲೆ ನಮ್ಮಿಬ್ಬರ ತಮ್ಮನೆ ಮದುವಾಗಲೇಬೇಕು.
2: ಹಾಗಲ್ಲವೋ, ನಿನ್ನ ಮದುವಾದ ಮೇಲೆ ನಿನ್ನ ಶಕ್ತಿ ಸಾಮರ್ಥ್ಯವು ನಿನ್ನ ಬುದ್ಧದಲ್ಲಿ ಉಕ್ಕೇರಿ ಬರುವಾಗ ಆನಂತರ ಈ 33 ಕೋಟಿ ದೇವಾನ ದೇವತರೆಲ್ಲ ನಿನ್ನ ಕೈಲಿ ವಶವಾಗ್ತಾ ಇದ್ದಾರೆ.
3: ನಾರ್ಥಮುನಿಗಳೇ, ಮದುವಾದ ಮೇಲೆ ನನ್ನ ಶಕ್ತಿ ಸಾಮರ್ಥ್ಯ ಉಕ್ಕೇರಿ ಬರುತ್ತದೆ. ಆದರೂ ಈ ಭೂಮಿಯಲ್ಲಿ ಅಡಿಗೋಗುತ್ತಿರುವುದು ನನ್ನ ಶಕ್ತಿ ಸಾಮರ್ಥ್ಯ.
2: ನಿಜವಿದೆ
3: ನಾರ್ಥಮುನಿಗಳೇ, ಅದಕ್ಕೂ ತಕ್ಕವಾದ ಶ್ರೀಹಳಿಯಲ್ಲಿದ್ದಾಳೆ.
2: ಅಮರ ಲೋಕದಲ್ಲಿದ್ದಾಳೆ ಕಿಲೋತ್ಮಿ, ನಿನ್ನ ಧ್ಯಾನದಲ್ಲಿ ಇದ್ದಾಳೆ ನಾರಾಯಣ.
3: ನಾರ್ಥಮುನಿಗಳೇ, ಅಮರ ಲೋಕದ ಕಿಲೋತ್ಮಿ ನನ್ನ ಧ್ಯಾನಗಳಿಗಿದ್ದಾಳೆ. ಅವಳ ಕಣ್ಣೇಗಿದ್ದೇವೆ
2: ಕಾಮನೆ ಬಿಲ್ಲಿನಂತೆ ನಾರಾಯಣ.
3: ಅವಳ ತುಟಿ ಹೇಗಿದ್ದೇವೆ
2: ತೊಂಡಿ ಹಣ್ಣಿನಂತೆ.
3: ಅವಳ ಕುಚ
2: ಅಯ್ಯೋ ಮಾವಿನ ಹಣ್ಣಿನಂತೆ ನಾರಾಯಣ. ನಾರಾಯಣ,
3: ಅವಳ ರಟ್ಟಿ
2: ಕಾದಿನ ಕಂಬದಂತೆ
3: ಆ ಸುಂದರಿ.
2: ಅಯ್ಯೋ ನಾರಾಯಣ ನಾರಾಯಣ, ನಿಮ್ಮ ಮಾಮುನಿಗಳು.
3: ಕ್ಷಮಿಸ ಮಹಾಮಂಡಳಿ.
2: ಆ ಕ್ಷಮಿಸ್ತಾ ಇದ್ದೇನೆ. ಈ ಸುದ್ದಿಯನ್ನು ನಿಮ್ಮ ಅಣ್ಣ ನಮ್ದು ತಿಳಿಸಬೇಕ.
3: ಪೂಜ್ಯರೆ, ಈ ಸುದ್ದಿ ನಮ್ಮ ಅಣ್ಣನವನ್ನ ತಿಳಿಸಬೇಡಿ. ಈಗ ಅವಾಗ ನಿನ್ನ
2: ಹಾಗೆ ಆಗಲಿ, ಹೀಗೆ ಹೋಗ್ತಾ ಇದ್ದೇನೆ. ನಾರಾಯಣ ನಾರಾಯಣ ನಾರಾಯಣ
3: ಓಂ ಕಡಿಮೆ
2: ಸುಮಸ್ತವಾಗಲಿ. ಸುಂದ ಮಹಾರಾಜನೇ ಮೇಲೆ ಕೇಳುವಂತನಾಗು.
3: ನಾರ್ಥ ಮುನಿಗಳೇ ಸ್ತ್ರೀಯಲ್ಲಿದ್ದಾಳೆ.
2: ಆದರೂ ನಿಮ್ಮ ಮಾಮನಿಗಳು ಅಮರ ಲೋಕದಲ್ಲಿದ್ದಾಳೆ. ಕಿಲೋ
3: ಅಮರ ಲೋಕದಲ್ಲಿ ಬೇಗ ಕರೆದುಕೊಂಡು ಬಾ, ಹೋಗು
2: ಬೇಗನೆ. ಹೋಗ್ತಾ ಇದ್ದೇನೆ.
3: ನಾರಾಯಣ ನಾರಾಯಣ ನಾರಾಯಣ. ಅಣ್ಣ ಅಮ್ಮ ಆ ಮರದ ಮೇಲೆ ಅಣ್ಣ ನೋಡಿ ಎಷ್ಟು ಚಂದವಾಗಿ ಕಾಣಬಹುದು. ಅಣ್ಣ ಎಷ್ಟು ಚಂದವಾಗಿ ಕಾಣುತ್ತಿರಬಹುದು.
2: ಬೇಗ ಹಸು ಅಂತನಾಗು.
3: ಹಸುವನ್ನು ಬಾಳೆ ಮೀರಿದೆ. ಬೇಗಿನ ಹಣ್ಣುವನ್ನು ತೆಗೆದುಕೊಂಡು
2: ಹೋಗು.
3: ಜೈ ಭುವನೇ ಸರಿ.
2: ನಮೋ ನಮೋ ಪೂಜ್ಯರೆ. ಸುಭಮಸ್ತವಾಗಲಿಕ್ಕೆ ಲೋಚ್ಮಿ. ಆದರೂ ಈ ಮೂರು ಲೋಕದಗೂ ತಾ ನಿನ್ನ ಕರೆಸಿದ ಕಾರಣವೇನೆಂದರೆ ನಿಕುಂಭಾಸುರ ಮಕ್ಕಳಾದ ಸುಂದ ಮತ್ತೊಪ್ಪ ಸುಂದ ಮಹಾರಾಜನ ಸಕಲ ವೈಭವದಿಂದ ಮರಿತಾ ಇದ್ದರೆ ಕಿಲೋಚ್ಮಿ. ಅವರ ಕೊಲೆ ಆಗುವುದು ನಿನ್ನಿಂದಲೇ.
3: ನಿಜ ಪೂಜ್ಯರೆ, ಅವರನ್ನು ನಾನು ಯಾವ ರೀತಿ ಕೊಲೆ ಮಾಡಬೇಕು?
2: ಆದರೂ ನಿನ್ನ ಭರ್ತನಾಟ ನೋಡಿ ಕೊಲೆ ಆಗ್ತಾ ಇದ್ರೆ ಕಿಲೋಚ್ಮಿ, ಬೇಗನೆ ಹೋಗಿ ಬನ್ನಿ.
3: ಪೂಜ್ಯರೆ, ನನ್ನ ಭರ್ತನಾಟದಿಂದಲೇ ಅವರಿಬ್ಬರನ್ನ ತಮ್ಮ ಕೊಲೆ ಆಗಬೇಕು. ನಾನು ಅವರ ಬಳ್ಳಿಗೆ ನಾನು ಬೇಗ ಹೋಗಿ
2: ಬೇಗನೆ ಹೋಗಿ ಬನ್ನಿ ಕಿಲೋಚ್ಮಿ.

0: ಬೇಕಾಗಿದೆ ನನ್ನ ಹಣ್ಣವನ ಅಣ್ಣ. ಹಣ್ಣನ ಬೇಡ, ಹಣ್ಣು ರುಚಿ ಕಂಡವ ನೀನು, ಹೆಣ್ಣು ರುಚಿ ಕಂಡವ ನಾನು. ಅಣ್ಣ ಹೆಣ್ಣು ಅನ್ನು ನಾನು ಗೆದ್ದು ತಂದಿರವನು, ಹೆಣ್ಣು ನನ್ನವನು ನೀನು ಮುಟ್ಟಬೇಡ.
1: ಸುಂದ ನಾನು ನಿನ್ನೇ ಮೆಚ್ಚುತ್ತ ಬಂದೆ.
0: ನನ್ನನ್ನು ಮೆಚ್ಚುತ್ತ ಬಂದಿಯಾ? ಭಯಪಡಬೇಡ ಕಾಮಿ ರೂಪಿ, ಬೇಕಾದ ವೇಷ ಧರಿಸಬಲ್ಲವೇ ಸುಂದ ಮಹಾರಾಜನು. ನೀನೇನು ಭಯಪಡಬೇಡ.
1: ಕಿರೋತ್ಮಿ ಯಾರನ್ನ ಪ್ರೀತಿಸ ಬಂದಿ? ಅಮರ ಲೋಕದವಳು ಕಿರೋತ್ಮಿ, ನಾನು ನಿನ್ನನ್ನೇ ಮೆಚ್ಚುತ್ತ ಬಂದೆ.
0: ಓಂ ನನ್ನವಳಾಗಿ ಬಂದಿಯಾ, ನನ್ನನ್ನು ಪ್ರೀತಿಸು. ನೀನು ನನ್ನ ತೊಡೆ ಮೇಲೆ ಇದ್ದು ಹೂ ಮಾಲಿನ ಧರಿಸು. ಆದರೂ ಈಗಿಂದಲೇ ಆಡುತ್ತಲೇ ಬಾಡುತ್ತಲೇ ಅಮರ ಅವಧ್ಯಮ್ಮ ನಗರಕ್ಕೆ ಹೊರಡೋಗೋಣ.
1: ಯಾರು ಉಪಸಂದ? ಆ ದೇವೇಂದ್ರ ಪಣಿಮಠಕ ಧರಿಸಿದ್ದು ಯಾರು?
0: ನಹನೇ ಕಿರೋತ್ಮಿ.
1: ಆ ಯಮಧರ್ಮ ಚಂದ್ರ
0: ನಾನೇ.
1: ಸುಂದ ನಾನು ನಿನ್ನವಳಾಗವಿ.
0: ನನ್ನವಳಾಗವಿಯಾ? ಬಾ ಸುಂದರಿ ಬಾ.
1: ಆಮೇಲೆ ನೀ
0: ಓಂ ಸುಂದರಿ ಅವರವಳಾಗುವಿ.
1: ನೀವಿಬ್ಬರು ಒಂದೇ ರೀತಿ ಕಾಣುತ್ತಿರಬಹುದು, ನೀವಿಬ್ಬರು ಒಂದೇ ತಾಯಿ ಮಕ್ಕಳು. ಹಾಗಾದ್ರೆ ನೀವಿಬ್ಬರಲ್ಲಿ ಗದಬಿದ್ದದಲ್ಲಿ ಯಾರಿಗೆಲ್ಲವರು ಅವರನ್ನು ನಾನು ಪ್ರೇಮಗೊಳಿಸ್ತಾ ಇದ್ದೇನೆ?
0: ಕೇಳಿದೆ ತಮ್ಮ, ಗದಬಿದ್ದಕ್ಕೆ ಚಿದ್ದನಾಗಿಲ್ಲವಯ್ಯಾ?
1: ಕೇಳಿದೆ ಅಣ್ಣ, ಗದಬಿದ್ದಂದ್ರೆ ಬೇಡಣ್ಣ.
0: ಆದರೆ ಹೆಣ್ಣನ್ನು ನನಗೆ ಒಪ್ಪಿಸು, ನೀನು ಬೇರೆ ಮದುವನ. ಯಾರಿಗೆ ಬೇಕು ನಿನ್ನ ಹಾಳು ಮದುವನ್ನು? ಹೆಣ್ಣು ನನ್ನವಳು, ಗದಬಿದ್ದಕ್ಕೆ ಚಿತ್ತನಾಗಿದೆ.
1: ಸ್ವಾಧ್ಯವಾದ ಮಾತು ಅಣ್ಣ, ಹೆಣ್ಣು ನನ್ನವಳು ಮುಟ್ಟಬೇಡ.
0: ಸುಂದ
1: ರೂಪ ಸುಂದ, ನೀವಿಬ್ಬರು ಗದಬಿದ್ದದಲ್ಲಿ ಗೆದ್ದು ಬಂದ್ರೆ ನಾನು ನಿನ್ನೇ ಪ್ರೇಮ.
0: ಹೋಗಲಿ ಸುಂದರಿ, ಬೇಗನೆ ಗದಬಿದ್ದದಲ್ಲಿ ಗೆದ್ದು ಬರ್ತಾ ಇದ್ದೇನೆ.
1: ಹೋಗಲಿ ಸುಂದರಿ, ಬೇಗನೆ ಗದಬಿದ್ದದಲ್ಲಿ ಗೆದ್ದು ಬರ್ತಾ ನನ್ನವಳಾಗು.
0: ಸುಂದರಿ ಸ್ವಲ್ಪ ಮರಿಯಾಗು, ಗದಬಿದ್ದಕ್ಕೆ ಚಿತ್ತನಾಗಿ ನಿಲ್ತಾ ಇದ್ದೇನೆ.
1: ಸ್ವಲ್ಪ
0: ಮರಿಯಾಗು,
1: ಸಾಕು ನಿಮ್ಮ ಗದಬಿದ್ದವೇ ಸಾಕು.
0: ಕಿಲೋತ್ಮಿ ನಾನು ಗೆದ್ದು ಬಂದಿದ್ದೇನೆ. ಕಿಲೋ
1: ಯಾರು ಗೆದ್ದಿಲ್ಲವೋ ಸುಂದರೂಪ ಸುಂದ,
0: ಕಿಲೋತ್ಮಿ ನಾನು ಗೆದ್ದಿದ್ದೇನೆ.
1: ಆಹಾ, ಯಾರು ಗೆದ್ದಿಲ್ಲವೋ? ಈ ಮುಷ್ಟಿಬಿದ್ದದಲ್ಲಿ ಯಾರು ಗೆಲ್ಲವರು ಅವರನ್ನು ನಾನು ಪ್ರೇಮಗೊಳಿಸ್ತಾ ಇದ್ದೇನೆ.
0: ಓ ಮುಷ್ಟಿಬಿದ್ದಕ್ಕೆ ಚಿತ್ತನಾಗಿವಿಯೋ? ತಮ್ಮ ಮುಷ್ಟಿಬಿದ್ದಕ್ಕೆ ಚಿತ್ತನಾಗಿರಲು
1: ಅಣ್ಣ, ಮುಷ್ಟಿಬಿದ್ದನೆ ಬೇಡ, ಹೆಣ್ಣನ್ನು ನನ್ನವಳಾಗು.
0: ಏನು ಹೆಣ್ಣು ನನ್ನವಳು? ನಾರ್ಧ ನನಗೆ ಹೇಳಿದ್ದೇನೆ ತಮ್ಮ.
1: ಓ ನಾರ್ಧ ಮನೆಗಳು ನನಗೆ ಹೇಳಿದ್ದಾರೆ ಅಣ್ಣ. ಬೇಡ.
0: ಆ ನಾರ್ಧನ ಕೆಳ ಕೀಟಿನ ಕುಲಗಾತ್ರನು ನನಗೆ ಹೇಳಿದ್ದಾರೆ ತಮ್ಮ.
1: ಅಣ್ಣ ನಾರ್ಧನ ಅಂದ್ರೆ ಸೋಮಾರಿದವನಲ್ಲ. ಹೋದರೂ ನಾರ್ಧನು ನನಗೆ ಹೇಳಿದ್ದಾನೆ.
2: ಇದುವರೆಗೆ ವೇಷಗಾರರ ಆಟ ಸುಂದ ಉಪಸುಂದ ಕಥೆಯ ಸನ್ನಿವೇಶವನ್ನು ಕೇಳಿದಿರಿ. ಪ್ರಸ್ತುತಿಪಡಿಸಿದವರು ಚಿನ್ನಪ್ಪ ಮತ್ತು ಸಂಗಡಿಗರು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:56. ಕೇಳೋಣ ಒಂದು ಭಾವಗೀತೆಯನ್ನು.

ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. ಸಮಯ 10 ಗಂಟೆ. ಕೇಳೋಣ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಶಿವಕುಮಾರ್ ಶರ್ಮಾ ಅವರ ಸಂತೂರ್ ವಾದನವನ್ನು.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಶಿವಕುಮಾರ್ ಶರ್ಮಾ ಅವರ ಸಂತೂರ್ ವಾದನವನ್ನು ಕೇಳಿದಿರಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯವಾಗುತ್ತಲಿದೆ 10:30. ಇನ್ನು ಮುಂದೆ ಕೇಳೋಣ, NDA ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣವನ್ನು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಸರ್ವ ಜೀವಿಗಳ ಪ್ರಾಣಸ್ವರೂಪ ಗಾಳಿ. ಶರೀರಂ ಹಿ ವಿನಾವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ನಿಲಯದಿಂದ ನಾಳೆ ಬಿತ್ತರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಇದೀಗ ಕೇಳೋಣ. ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನೆ, 6:30 ಚಿಂತನ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ, 6:35 ದೇಶಭಕ್ತಿಗೀತೆ ಅಂಬಿಕಾ ತನಯದತ್ತ ಅವರ ರಚನೆ ವೃಂದಗಾನದಲ್ಲಿ, 6:40 ರೈತರಿಗೆ ಸಲಹೆ ಕೇಳುವಿರಿ, 6:45 ಜನಪದ ಗೀತೆಗಳು, ಮಾನ್ವಿ ತಾಲೂಕಿನ ಅರೋಲಿ ಗ್ರಾಮದ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಭಜನಾ ಪದಗಳು, 7:15 ಪ್ರಗತಿ ಚಕ್ರ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಸುದ್ದಿ ಸಂಚಿಕೆ, ಓದಿದವರು ಅನಿತಾ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ, 7:45 ಚಿತ್ರಗೀತೆಗಳು, 8:30 ವಚನಗಾಯನ, 9:05 ಭಾವಗೀತೆಗಳು, 9:30 ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ, 10:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. ಇನ್ನು ಸಂಜೆಯ ಪ್ರಸಾರದಲ್ಲಿ 5:00 ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ, 5:30 ಯುವವಾಣಿ ಕಾರ್ಯಕ್ರಮ, 6:15 ಆರೋಗ್ಯ ಭಾಗ್ಯ ಮಕ್ಕಳ ಫಿಸಿಯೋಥೆರಪಿ ಮಹತ್ವದ ಕುರಿತು ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಹಾಗೂ ಮಕ್ಕಳ ಫಿಸಿಯೋಥೆರಪಿ ತಜ್ಞರಾದ ಡಾಕ್ಟರ್ ಪದ್ಮಾವತಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗದಲ್ಲಿ ರಾಯಚೂರು ಕೃಷಿ ಇಲಾಖೆಯಿಂದ ಮುಂಗಾರು ಹಂಗಾಮಿನ ಸಿದ್ಧತೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ನೇರ ಫೋನಿನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪ್ರಕಾಶ್ ಆರ್ ಚೌಹಾಣ್, ಉಪನಿರ್ದೇಶಕರಾದ ನಯೀಂ ಹುಸೇನ್ ಮತ್ತು ಬೇಸಾಯ ತಜ್ಞರಾದ ಡಾಕ್ಟರ್ ಅಜಯ್ ಕುಮಾರ್. 7:20 ಜನಪದ ಸಂಗೀತ, 7:45 ಚಿತ್ರಗೀತೆಗಳು, 8:30 ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ ಗ್ರಾಮದ ರಾಮಪ್ಪ ಹಾಗೂ ಬಸಪ್ಪ ಮತ್ತು ಸಂಗಡಿಗರಿಂದ ಚೌಡಿಕಿ ಪದಗಳು, 9:15 ಭಾವಗೀತೆಗಳು, 9:30 ನಾಟಕ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, 10:30 NDA ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣ. ಇವಿಷ್ಟು ನಿಲಯದಿಂದ ನಾಳೆ ಬಿತ್ತರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:12. ಇಲ್ಲಿಗೆ ಈ ದಿನದ ಪ್ರಸಾರ ಕಾರ್ಯ ಮುಕ್ತಾಯವಾಗುವುದು. ಮತ್ತೆ ಎಂದಿನಂತೆ ಬೆಳಗಿನ ಪ್ರಸಾರ ಕಾರ್ಯ 5:55 ಆರಂಭವಾಗುವುದು. ಹಾಗಾದರೆ ಬಸವರಾಜನಿಗೆ ಅನುಮತಿ ಕೊಡಿ. ಶುಭರಾತ್ರಿ, ಜೈ ಹಿಂದ್.